ಆಕಾಶವಾಣಿ ಮಡಿಕೇರಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಅಶ್ವಯುಜ ಮಾಸದ 9ನೇ ದಿನ, ಅಂದರೆ 2026 ಇಸವಿ ಅಕ್ಟೋಬರ್ ತಿಂಗಳ 1ನೇ ತಾರೀಕು ಗುರುವಾರ. ಸಮಯ 5:56:45. ಕೇಳುಗರಿಗೆಲ್ಲ ನಿಲಯದ ಪರವಾಗಿ ವಿನಿತಾ ಮಾದಪ್ಪ ಹಾರೈಸುವ ಶುಭೋದಯ. ಶುಭ ನುಡಿ. ಭೂಮಿಯು ಎಲ್ಲರ ಅಗತ್ಯಗಳನ್ನು ಪೂರೈಸಬಲ್ಲುದು, ಆದರೆ ಎಲ್ಲರ ದುರಾಸೆಗಳನ್ನು ಪೂರೈಸುವಷ್ಟು ಸಂಪದ್ಭರಿತವಾಗಿಲ್ಲ. ಹೀಗೆಂದಿದ್ದಾರೆ ಮಹಾತ್ಮ ಗಾಂಧಿ.

ಆಕಾಶವಾಣಿ ಮಡಿಕೇರಿ. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಪ್ರಸ್ತುತಿ ಬಿಂದಿಗ ನವಿಲೆ ಭಗವಾನ್, 6:35 ರೈತರಿಗೆ ಸಲಹೆ, 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ವನಸ್ಪಂದನ, ಪ್ರಾಯೋಜಕರು ಅರಣ್ಯ ಇಲಾಖೆ ಕರ್ನಾಟಕ ಸರ್ಕಾರ, ವಿಷಯ ಅಕ್ಟೋಬರ್ 2 ರಿಂದ ಅಕ್ಟೋಬರ್ 8 ರವರೆಗೆ ವನ್ಯಜೀವಿ ಸಪ್ತಾಹ, ಭಾಗವಹಿಸುತ್ತಾರೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಕಾರ್ಯನಿರ್ವಹಣಾಧಿಕಾರಿಗಳಾದ ಸೂರ್ಯಸೇನ್ ಐಎಫ್ಎಸ್ ಅವರು. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡಾಯ್. 8:35 ಕನ್ನಡ ಚಿತ್ರಗೀತೆಗಳು, 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು, 9:10 ಬೆಂಗಳೂರು ಕೇಂದ್ರದಿಂದ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಯವರಾದ ಶ್ರೀ ನರೇಂದ್ರ ಮೋದಿಯವರ ಸಾರ್ವಜನಿಕ ಸೇವೆಯ 25 ವರ್ಷಗಳು ಪೂರ್ಣಗೊಂಡ ಕುರಿತು ಕಾರ್ಯಕ್ರಮ ಸರಣಿ. 9:45 ಚಿತ್ರಚಿತ್ತಾರ, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇಂದು ಜಿಎನ್ ಬಾಲಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆ, 10:30 ಗಾನ ಭಜಾನ, 11:00 ಗಾನ ಡಂಗೂರ. ಈ ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ವಿಜಯಪುರದ ಬಹುಮುಖ ಪ್ರತಿಭೆ ಹಾಗೂ ಶಿಕ್ಷಕಿ ಶ್ರೀಮತಿ ಅನಿತಾ ದೇಸಾಯಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣಕುಮಾರ ಶೇಖದಾರ, ಇದು ವಿಜಯಪುರ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಕುಷ್ಠರೋಗ ಸಾಮಾಜಿಕ ಕಳಂಕ ನಿರ್ಮೂಲನೆ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಡಾಕ್ಟರ್ ರವಿಕಾಂತಿ ಎಸ್ ಕ್ಯಾತ್ನಾಳ, ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿ ಹಾಗೂ ಕಾಶಿನಾಥ್ ಎಲ್ಗೊಂಡೆ, ಜಿಲ್ಲಾ ಸಂಯೋಜಕರು, ಜಿಲ್ಲಾ ಕುಷ್ಠರೋಗ ಕಾರ್ಯಾಲಯ ಮತ್ತು ಹನುಮಂತರಾಯ್ ಗಟ್ಟಲಿ ತಾಲೂಕು. ಸಂದರ್ಶಕರು ಸಂಗಮೇಶ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

ಮಧ್ಯಾಹ್ನ 1 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಪ್ರಗತಿ ಪಥ ಅಭಿವೃದ್ಧಿ ಚಟುವಟಿಕೆಗಳ ಕಾರ್ಯಕ್ರಮದಲ್ಲಿ ವಿಷಯ ಪಿಎಂ ಅಗ್ರಿ ಉಡಾನ್, ಇದು ಕಲಬುರಗಿ ಕೇಂದ್ರದ ಕೊಡುಗೆ. 1:30 ಪ್ರಚಲಿತ, 2:40 ಬೆಂಗಳೂರು ಕೇಂದ್ರದಿಂದ ಸ್ನೇಹ ಭಾರತಿ ಹಿಂದಿ ಕಾರ್ಯಕ್ರಮ, 3 ಗಂಟೆಗೆ ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ, 4 ಗಂಟೆಗೆ ಕೊಡಗಿನ ಜನಪದ ಹಾಡುಗಳು, 4:30 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 5 ಗಂಟೆಗೆ ಕೊಡವಸಿರಿ ಏಷ್ಯನ್ ಗೇಮ್ಸ್ 2026 ಮಹಿಳೆಯರ 4x400 ಮೀಟರ್ ರಿಲೇಯಲ್ಲಿ ಚಿನ್ನದ ಪದಕ ಹಾಗೂ 4x400 ಮಿಕ್ಸ್ಡ್ ರಿಲೇಯಲ್ಲಿ ಬೆಳ್ಳಿ ಪದಕವನ್ನು ಪಡೆದ ಮಾಚಟ್ಟಿರ ಆರ್ ಪೂವಮ್ಮ ಅವರೊಂದಿಗೆ ಸಂದರ್ಶನ. 5:30 ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:50 ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೀನು ಕೃಷಿಯ ಅನುಭವಗಳನ್ನು ಕುರಿತು ಕೃಷಿ ಪಂಡಿತ ಪ್ರಶಸ್ತಿ ವಿಜೇತರಾದ ಮಡಿಕೇರಿ ತಾಲೂಕು ಕಗ್ಗೋಡ್ಲುವಿನ ಮಂದ್ರೇರ ತೇಜಸ್ ನಾಣಯ್ಯ ಅವರೊಂದಿಗಿನ ಸಂದರ್ಶನದ ಮುಂದುವರಿದ ಭಾಗ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಗಂಟೆ 7:20 ಸುದ್ದಿ ಜೊಂಪಿ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಇಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸೈನ್ಸ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್.

8 ಗಂಟೆಗೆ ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ, 9:15ಕ್ಕೆ ಬೆಂಗಳೂರು ಕೇಂದ್ರದಿಂದ ಭಾವಗೀತೆಗಳು, 9:30ಕ್ಕೆ ಕನ್ನಡ ಭಾರತಿ ಲೇಖಕಿ ಕವಯತ್ರಿ ಡಾಕ್ಟರ್ ಹಸೀನಾ ಹಚ್ಕೆ ಅವರೊಂದಿಗೆ ಒಂದು ಆತ್ಮೀಯ ಸಂವಾದ, ಪ್ರಸ್ತುತಿ ವಿದ್ಯಾ ಕಾರಂತ್, ಸಮಗ್ರ ನಿರ್ವಹಣೆ ಎಲ್ಒ ನಂದನ್ ಕುಮಾರ್. 10 ಗಂಟೆಗೆ ಏಷ್ಯನ್ ಗೇಮ್ಸ್ 2026 ದಿನದ ಮುಖ್ಯಾಂಶಗಳು, 10:20ಕ್ಕೆ ಗೀತಾ ಚಂದ್ರಿಕೆ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಮಡಿಕೇರಿ, ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: In Nagaland, Manipur, Mizoram and Tripura today. The IMD said Rayalaseema, interior Karnataka, Orissa, Arunachal Pradesh, Assam and Meghalaya are likely to witness thunderstorms accompanied by gusty winds and lightning. In men's cricket, India crushed the West Indies by 8 wickets in the second ODI of the three-match series at Barsapara Cricket Stadium in Guwahati last night, taking an unassailable 2-0 lead. Put into bat, West Indies posted their highest ever ODI total of 405/7. India comfortably chased down the target in 43.3 overs, losing only 2 wickets. India enjoyed its most successful day at the ongoing Asian Games in Japan so far, winning 4 gold medals yesterday. India's medal tally has risen to 60, including 10 gold, 21 silver and 29 bronze medals. The country completed a hat-trick of gold medals in compound archery, with the women's team, mixed team and men's team all finishing on top. And that is the end of this news bulletin.
1: ಆಕಾಶವಾಣಿ ಮಡಿಕೇರಿ, ಸಮಯ 6:10. ಉದಯರಾಗ ಕಾರ್ಯಕ್ರಮಕ್ಕೂ ಮೊದಲು ಕೆಲವು ವಾಣಿಜ್ಯ ಪ್ರಕಟಣೆಗಳು.
2: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪುರಿಯಾಪಟ್ಟಣ. ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್. ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
4: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
1: ಆಕಾಶವಾಣಿ ಮಡಿಕೇರಿ. ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಬಸವಣ್ಣ ಅವರ ವಚನ ಹಾಡಿದ್ದಾರೆ ಎಂಎಸ್ ಶೀಲಾ.

ಉದಯ ರಾಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ. ನಾಯಕಂಡ ಬಿಬಿ ಚಿನ್ನಪ್ಪ ಅವರ ರಚನೆ, ಹಾಡಿದ್ದಾರೆ ಅನುರಾಧ ಭಟ್.

0: ಚಿಂತನ ಬಿಂಡಿಗನವಿಲೆ ಭಗವಾನ್ ಅವರಿಂದ.
1: ಬೆಟ್ಟವನ್ನು ಏರುವ ಮೊದಲು ಅದರ ತುದಿಯನ್ನು ನೋಡಬೇಡ, ಮೊದಲ ಮೆಟ್ಟಿಲನ್ನು ನೋಡು ಎನ್ನುವ ಮಾತಿದೆ. ನಮ್ಮ ಪ್ರಾಚೀನರು ಬುದ್ಧಿಪೂರ್ವಕವಾಗಿ ಆಲೋಚಿಸಿದ್ದರಿಂದಲೇ ಇಂದು ನಮಗೆ ಏನೆಲ್ಲ ಆವಿಷ್ಕಾರಗಳು, ಶೋಧಗಳು ಹಾಗೂ ಚಿಂತನಾ ಕ್ರಮಗಳು ಲಭಿಸಿವೆ. ದೇಶ ಕಾಲ ಮೀರಿ ಚಿಂತನೆಗಳು ನಮ್ಮನ್ನು ಸರ್ವದಾ ಉತ್ಸಾಹ ಹುರುಪನ್ನು ಜಾಗೃತಗೊಳಿಸುತ್ತಾ ಪ್ರೇರೇಪಿಸುತ್ತಿವೆ. ಟೇಲ್ಸ್ ಆಫ್ ಮಿಲೆಟಸ್ ಕ್ರಿಸ್ತಪೂರ್ವ 7ನೇ ಶತಮಾನದಲ್ಲಿದ್ದ ಗ್ರೀಕ್ ದಾರ್ಶನಿಕ. ಆ ದಿನಮಾನಗಳಲ್ಲಿ ಪ್ರಕೃತಿ ವಿಜ್ಞಾನವು ತತ್ವಜ್ಞಾನದ ಪ್ರಮುಖ ಅರಿವಾಗಿತ್ತು. ವಿಶ್ವ ಅಥವಾ ಬ್ರಹ್ಮಾಂಡದ ರಚನೆ ಹೇಗಾಯಿತು ಎಂದು ಮಿಲೆಟಸ್ ಅಂದೇ ಆಲೋಚನೆಗಳಿದ. ಆತ ಏಕತಾವಾದಿಯಾಗಿದ್ದ. ವಿಶ್ವ ಎಂಬ ಮಹಾನಿರ್ಮಿತಿಯಾದದು ಒಂದೇ ಧಾತುವಿನಿಂದ ಎಂದು ಮಿಲೆಟಸ್ ವಾದಿಸಿದ. ಪ್ರಕೃತಿಯೇ ನಮ್ಮ ರೂವಾರಿ, ಯಾವುದೇ ಅಮೂರ್ತ ಸಂಗತಿಗಳನ್ನು ಓಲೈಸುವ ಅಗತ್ಯವಿಲ್ಲ, ಎಲ್ಲವೂ ಕಾರ್ಯಕಾರಣಕ್ಕೆ ಸಲ್ಲುತ್ತವೆ ಎಂದು ಆತ ಹೇಳಿದ. ಮಿಲೆಟಸ್ನ ಈ ಆದಿ ವಿಚಾರವಾದ ಆತನನ್ನು ಜಗತ್ತಿನ ಒಬ್ಬ ಶ್ರೇಷ್ಠ ಧೀಮಂತನನ್ನಾಗಿಸಿತು. ಅವನು ಮಲೇಷಿಯನ್ಸ್ ಶಾಲೆ ಎಂಬ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿದ. ಮುಂದೆ ಪೈಥಾಗರಸ್ನಂತಹ ಗ್ರೀಕ್ ದಾರ್ಶನಿಕರು ಇದೇ ಶಾಲೆಯಲ್ಲಿ ಶಿಕ್ಷಣ ಪಡೆದು ವಿಖ್ಯಾತರಾದರು. ಮಿಲೆಟಸ್ ಬದುಕಿನಲ್ಲಿ ಅತ್ಯಂತ ಕಷ್ಟವಾಗಿರುವುದೆಂದರೆ ನಮ್ಮನ್ನು ನಾವು ಅರ್ಥೈಸಿಕೊಳ್ಳುವುದು ಎಂದ. ನಮ್ಮ ಜ್ಞಾನದ ಮಿತಿಯನ್ನು ತಿಳಿದು ಅದನ್ನು ಅಮಿತವಾಗಿಸುವ ಗುರಿ ಹೊಂದಿರಬೇಕು. ಎಲ್ಲವೂ ತಿಳಿದಿದೆ ಎಂದುಕೊಂಡರೆ ನಾವು ಅಜ್ಞಾನಿಗಳಾಗುತ್ತೇವೆ. ಮಿಲೆಟಸ್ ಇಂದು ನಮಗೆ ಹೆಚ್ಚಿನಂತೆ ಪ್ರಸ್ತುತನಾಗಿದ್ದಾನೆ. ಗಳಿಸಿದ ಚಾತುರ್ಯವು ಆಧ್ಯಾತ್ಮಿಕ ಮತ್ತು ಬೌದ್ಧಿಕ ಮನೋಭಾವದತ್ತ ನಮ್ಮನ್ನು ಒಯ್ಯಬೇಕು. ಕೇವಲ ಸಂಪತ್ತು ವಸ್ತು ಸಂಗ್ರಹಣೆಯಿಂದ ನಿಜ ನೆಮ್ಮದಿ ಸಾಧ್ಯ. ಕಾಲ ಎಲ್ಲಕ್ಕಿಂತ ಬುದ್ಧಿಶಾಲಿ, ಏಕೆಂದರೆ ಅದು ಎಲ್ಲವನ್ನೂ ಬೆಳಕಿಗೆ ತರುತ್ತದೆ. ಎಲ್ಲರಲ್ಲೂ ದೈವವಿದೆ ಎಂದ ಟೇಲ್ಸ್ ಗುಣಮಟ್ಟದ ಬಾಳೆಂದರೆ ನಾವು ಇನ್ನೊಬ್ಬರಲ್ಲಿ ಏನೇನನ್ನು ಆರೋಪಿಸಿ ಪ್ರತ್ಯಾರೋಪ ಮಾಡುತ್ತೇವೆಯೋ ಅದರ ಹೊರತಾಗಿ ಬಾಳುವುದು ಎಂದ. ಮಕ್ಕಳು ಒಂದು ಹಂತಕ್ಕೆ ಬೆಳೆದ ನಂತರ ತಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಯನ್ನು ಮರೆಯುವ ನಿದರ್ಶನಗಳು ದಿನೇ ದಿನೇ ಹೆಚ್ಚುತ್ತಿವೆ. ಟೇಲ್ಸ್ ಆಫ್ ಮಿಲೆಟಸ್ ಗಿದ್ದ ದೂರದೃಷ್ಟಿ ಅಸಾಮಾನ್ಯ. 2600 ವರ್ಷಗಳಿಗೂ ಹಿಂದೆಯೇ ಆತ ಸಾರಿದ್ದೇನು ಗೊತ್ತೇ? ನೀವು ನಿಮ್ಮ ಪೋಷಕರಿಗೆ ನೀಡಿದ ಸಹಾಯ ಸಹಕಾರಗಳು ಅಷ್ಟನ್ನು ಮಾತ್ರ ನೀವು ನಿಮ್ಮ ಮಕ್ಕಳಿಂದ ನೀವು ನಿರೀಕ್ಷಿಸಬಹುದಾದ ಹಕ್ಕು. ಟೇಲ್ಸ್ಗೆ ಸಂಯಮದ, ಪ್ರಶ್ನಿಸದೇ ಯಾವುದನ್ನೂ ಒಪ್ಪದ ಮೊಟ್ಟ ಮೊದಲ ಪಾಶ್ಚಿಮಾತ್ಯ ತತ್ವಜ್ಞಾನಿ ಎಂಬ ಹಿರಿಮೆ ಇದೆ. ಸಂದೇಹವಾದ ಎನ್ನುವುದಿದೆ. ಸಂದೇಹವಾದ ಎಂದರೆ ಎಲ್ಲವನ್ನೂ ಸಂಶಯದಿಂದ ನೋಡುವುದಿಲ್ಲ, ಅದೊಂದು ಮಾನಸಿಕ ಪ್ರತಿರಕ್ಷಣಾ ವ್ಯವಸ್ಥೆ, ಮೆಂಟಲ್ ಇಮ್ಯೂನ್ ಸಿಸ್ಟಮ್. ಪ್ರಶ್ನಿಸುವುದರಿಂದ ಅಜ್ಞಾನ ಕುರುಡು ನಂಬಿಕೆಗೆ ಕಡಿವಾಣವಾಗುತ್ತದೆ. ಅರ್ಧ ಕಲಿತವನ ಅಬ್ಬರ ಹೆಚ್ಚು ಎನ್ನುವ ಗಾದೆ ಇದೆ. ಟೇಲ್ಸ್ನ ದೆಸೆಯಿಂದ ಪ್ರಾಚೀನ ಗ್ರೀಕ್ ತತ್ವಜ್ಞಾನ ಪಾಶ್ಚಿಮಾತ್ಯ ಬೌದ್ಧಿಕ ಪರಂಪರೆಗೆ ಬೇರುಗಳನ್ನು ಒದಗಿಸಿತು. ಟೇಲ್ಸ್ ತೆರೆದ ಶಾಲೆಯಲ್ಲಿ ಆರಂಭಿಕ ವಿಜ್ಞಾನ ರೂಪುಗೊಂಡಿತು. ಅಲ್ಲಿನ ಶಿಕ್ಷಣಾರ್ಥಿಗಳು ಅಂದರೆ ಮಲೇಷಿಯನ್ನರು ತರಗತಿ ಮೀರಿ ನದಿ, ಬಯಲು, ಸಾಗರ, ಬೆಟ್ಟ, ಗುಡ್ಡಗಳನ್ನೇ ಬಯಸಿದರು. ಜ್ಞಾನವು ಕಥೆಗಳು, ಹಾಡುಗಳು, ಅನುಭವಗಳ ಮೂಲಕ ವಿನಿಮಯವಾದವು. ಗಣಿತ ವಿಜ್ಞಾನದಲ್ಲೂ ಟೇಲ್ಸ್ ಪಾಂಡಿತ್ಯ ಹೊಂದಿದ್ದ. ಈಜಿಪ್ಟಿನ ಪಿರಮಿಡ್ಡುಗಳ ಎತ್ತರವನ್ನು ನಿರ್ಧರಿಸಲು ಆತ ಜ್ಯಾಮಿತೀಯ ನಿಯಮಗಳನ್ನು ಬಳಸಿದ. ಸಾಗರದಲ್ಲಿ ಹಡಗುಗಳ ದೂರವನ್ನು ಟೇಲ್ಸ್ ಲೆಕ್ಕ ಹಾಕಿದ. ಹಾಗಾಗಿ ಅವನು ಆಧುನಿಕ ಜ್ಯಾಮಿತಿಗೂ ಅಡಿಪಾಯ ಹಾಕಿದ ಕೀರ್ತಿವಂತ. ಮಾತ್ರವಲ್ಲ, ಖಗೋಳ ವಿಜ್ಞಾನದಲ್ಲೂ ಆಸಕ್ತನಾಗಿದ್ದ. ಆತ ಒಂದು ಸೂರ್ಯಗ್ರಹಣವನ್ನು ನಿಖರವಾಗಿ ಮುನ್ಸೂಚಿಸಿದ್ದ. ಧೀಮಂತರು ಜಗತ್ತಿನಲ್ಲಿ ಎಲ್ಲೇ ಯಾವ ಕಾಲದಲ್ಲೇ ಇರಲಿ ಒಂದೇ ತೆರನಾಗಿ ಚಿಂತಿಸುತ್ತಾರೆ ಎನ್ನಲು ಟೇಲ್ಸ್ ಆಫ್ ಮಿಲೆಟಸ್ ಇಂದು ನಮಗೆ ಉದಾಹರಣೆಯಾಗುತ್ತಾನೆ.
0: ಇದುವರೆಗೂ ಬಿಂಡಿಗನವಿಲೆ ಭಗವಾನ್.

0: ಇದರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 6:35. ಈಗ ಕೇಳೋಣ ರೈತರಿಗೆ ಸಲಹೆ.
2: ರೈತ ಬಾಂಧವರೇ, ಎಲ್ಲರಿಗೂ ನಮಸ್ಕಾರ.
3: ಕಾಳು ಮೆಣಸಿಗೆ ಸಾಕಷ್ಟು ರೋಗಗಳು ಕೂಡ ಬರುತ್ತೆ. ಹತೋಟಿ ಕ್ರಮಗಳು ಏನಪ್ಪಾ ಅಂತಂದ್ರೆ, ರೋಗದ ಬಾಧೆಯಿಂದ ಬಳಲಿ ಸತ್ತು ಹೋದ ಬಳ್ಳಿಗಳನ್ನ ಬೇರುಗಳ ಸಮೇತ ಕಿತ್ತು ತೋಟದಿಂದ ಹೊರಗೊಯ್ದು ನಾಶಪಡಿಸಬೇಕು. ತೋಟಗಳಲ್ಲಿ ನೀರು ನಿಲ್ಲದಂತೆ ಬಸಿ ಕಾಲುವೆಗಳನ್ನ ನಿರ್ಮಿಸಬೇಕು. ಬೇಸಾಯ ಕ್ರಮಗಳನ್ನು ಅನುಸರಿಸುವಾಗ ಬಳ್ಳಿಯ ಬೇರುಗಳಿಗೆ ಗಾಯಗಳಾಗದಂತೆ ಎಚ್ಚರ ವಹಿಸಬೇಕು. ರೋಗರಹಿತ ಬಳ್ಳಿ ಮತ್ತು ರೋಗಾಣುಮುಕ್ತ ಮಣ್ಣನ್ನು ಸಸಿ ಮಾಡಲು ಉಪಯೋಗಿಸಬೇಕು. ಆಶ್ರಯ ಮರಗಳ ರೆಂಬೆಗಳನ್ನು ತೆಗೆದು ಬಳ್ಳಿಗೆ ಸೂರ್ಯನ ರಶ್ಮಿ ನೆಲ ಮುಟ್ಟುವವರೆಗೆ ತಲುಪುವಂತೆ ನೋಡಿಕೊಳ್ಳಬೇಕು. ನೆಲದ ಮೇಲೆ ಹರಡಿರುವ ಹಾಗೂ ಹೆಚ್ಚಾದ ಕವಲು ಬಳ್ಳಿಗಳನ್ನು ಮುಂಗಾರಿಗೆ ಮುನ್ನ ಕತ್ತರಿಸಿ ತೆಗೆಯಬೇಕು. ಉಳಿದ ಬಳ್ಳಿಗಳನ್ನು ಆಶ್ರಯ ಮರಕ್ಕೆ ಕಟ್ಟಿ ಬೆಳೆಯಲು ಬಿಡಬೇಕು. ಗಿಡದ ಬುಡದಲ್ಲಿ ಹಸಿರೆಲೆ ಗೊಬ್ಬರ ಅಥವಾ ದ್ವಿದಳ ಧಾನ್ಯಗಳ ಬೆಳೆಗಳನ್ನು ಬೆಳೆಸೋದ್ರಿಂದ ರೋಗಾಣುವಿನ ಹರಡುವಿಕೆಯನ್ನು ಕಡಿಮೆ ಮಾಡಬಹುದು. ತೋಟದಲ್ಲಿ ಬಳ್ಳಿಗಳಿಗೆ ಎಲೆಗಳಿಂದ ಹೊದಿಕೆ ಮಾಡ್ತಾ ಇರಬೇಕು ಮತ್ತು ಮಳೆಗಾಲದಲ್ಲಿ ಮಣ್ಣಿನ ಅಗೆತದ ಕೆಲಸವನ್ನು ಮಾಡಬಾರದು. ಪ್ರತಿ ಬಳ್ಳಿಗೆ 50-60 ಗ್ರಾಂ ಟ್ರೈಕೋಡರ್ಮಾ ಹಾರ್ಜಿಯಾನಮ್ ಜೈವಿಕ ಶಿಲೀಂಧ್ರವನ್ನು 1 ಕಿಲೋಗ್ರಾಂ ಬೇವಿನ ಹಿಂಡಿ ಅಥವಾ 5 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ಮಳೆಗಾಲ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಮತ್ತು ಮಳೆಗಾಲದ ನಂತರ ಬುಡಕ್ಕೆ ಹಾಕಬೇಕು. ಮುಂಗಾರು ಮಳೆ ಪ್ರಾರಂಭವಾದ ಮೇಲೆ ಪ್ರತಿ ಬಳ್ಳಿಗೆ 3-5 ಲೀಟರ್ %0.2 ಕಾಪರ್ ಆಕ್ಸಿಕ್ಲೋರೈಡ್ ದ್ರಾವಣದಿಂದ ಬಳ್ಳಿಯ ಬುಡದ ಭಾಗವನ್ನು ನೆನೆಸಬೇಕು ಮತ್ತು %1 ಬೋರ್ಡೋ ದ್ರಾವಣವನ್ನು ಬಳ್ಳಿಗೆ ಸಿಂಪಡಿಸಬೇಕು. ಈ ಎರಡೂ ಕ್ರಮಗಳನ್ನು ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಮತ್ತೆ ಮಾಡಬೇಕು. ಮಳೆ ಮುಂದುವರೆದ್ರೆ 3ನೇ ಬಾರಿ ಬಳ್ಳಿಯ ಬುಡವನ್ನು %0.2 ಕಾಪರ್ ಆಕ್ಸಿಕ್ಲೋರೈಡ್ನಿಂದ ನೆನೆಸಬೇಕು. ಅಥವಾ ಮುಂಗಾರು ಮಳೆ ಪ್ರಾರಂಭವಾದ ಮೇಲೆ 3-5 ಲೀಟರ್ %0.3 ಪೊಟ್ಯಾಸಿಯಂ ಫಾಸ್ಫೋನೆಟ್ ದ್ರಾವಣದಿಂದ ಬುಡವನ್ನು ನೆನೆಸಬೇಕು ಮತ್ತು ದ್ರಾವಣದಿಂದ ಎಲೆಗಳಿಗೆ ಸಿಂಪರಣೆ ಮಾಡಬೇಕು. %0.3 ಪೊಟ್ಯಾಸಿಯಂ ಫಾಸ್ಫೋನೆಟ್ ದ್ರಾವಣದಿಂದ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಗಿಡದ ಬುಡವನ್ನು ನೆನೆಸಿ ಸಿಂಪಡಿಸಬೇಕು. ಮಳೆಯು ಮುಂದುವರೆದ್ರೆ 3ನೇ ಬಾರಿ ಮೆಣಸು ಬಳ್ಳಿಯ ಬುಡವನ್ನು ಅಕ್ಟೋಬರ್ ತಿಂಗಳಲ್ಲಿ ಮತ್ತೆ ನೆನೆಸಬೇಕು. ಅಥವಾ ಮುಂಗಾರು ಮಳೆ ಶುರುವಾದ ತಕ್ಷಣ %0.3 ಪೊಟ್ಯಾಸಿಯಂ ಫಾಸ್ಫೋನೇಟ್ ಅಥವಾ %1 ಬೋರ್ಡೋ ದ್ರಾವಣವನ್ನು ತಪ್ಪದೇ ಸಿಂಪಡಣೆ ಮಾಡಬೇಕು. 2ನೇ ಬಾರಿ %1 ಬೋರ್ಡೋ ಮಿಶ್ರಣ ಅಥವಾ %0.3 ಪೊಟ್ಯಾಸಿಯಂ ಫಾಸ್ಫೋನೇಟ್ ದ್ರಾವಣವನ್ನು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಸಿಂಪಡಣೆ ಮಾಡಬೇಕು. ಮತ್ತು ಬಳ್ಳಿಯಲ್ಲಿ %50 ಚಿಗುರು ಬಂದಾಗ, ಅದು ಯಾವಾಗ ಬರುತ್ತೆ ಅಂದರೆ ಜುಲೈ ಆಗಸ್ಟ್ ಮಧ್ಯದಲ್ಲಿ, ಮೆಟಾಲಾಕ್ಸಿಲ್ ಜೊತೆಗೆ ಮ್ಯಾಂಕೋಜೆಬ್ 2 ಗ್ರಾಮನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 3-5 ಲೀಟರ್ ದ್ರಾವಣವನ್ನು ಗಿಡದ ಬುಡದ ಭಾಗಕ್ಕೆ ಸುರಿಬೇಕು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಕೇಳುಗರೆ, ಈ ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೀನು ಕೃಷಿಯ ಅನುಭವಗಳನ್ನು ಕುರಿತು ಕೃಷಿ ಪಂಡಿತ ಪ್ರಶಸ್ತಿ ವಿಜೇತರಾದ ಮಡಿಕೇರಿ ತಾಲೂಕು ಕಗ್ಗೋಡ್ಲುವಿನ ಮಂದ್ರೀರ ತೇಜಸ್ ನಾಣಯ್ಯ ಅವರೊಂದಿಗಿನ ಸಂದರ್ಶನದ ಮುಂದುವರಿದ ಭಾಗ ಪ್ರಸಾರವಾಗಲಿದೆ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಆಕಾಶವಾಣಿ ಮಡಿಕೇರಿ, ಸಮಯ 6:40. ಇದೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
4: ಕೂರ್ಗ್ ಹೈಲೈಟ್ ಫರ್ನಿಚರ್ನ 70th ಆನಿವರ್ಸರಿ ಆಫರ್, ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು

0: ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
1: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
2: ಜ್ಞಾನಕ್ಕೆ ಸರಿಸಮನಾದ ಪವಿತ್ರ ವಸ್ತು ಈ ಜಗತ್ತಿನಲ್ಲಿ ಬೇರೊಂದಿಲ್ಲ, ಭಗವದ್ಗೀತೆ.
0: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
3: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
4: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
7: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುಕ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
0: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
7: ಟೈಲ್ಸ್ ಮತ್ತು ಸ್ಯಾನಿಟರಿ ಖರೀದಿಸುವಾಗ ಕ್ವಾಲಿಟಿ ನೋಡಿ ಖರೀದಿಸಿ. ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಹಾಗೂ ಸ್ಯಾನಿಟರಿ ವೇರ್ ಬೆಸ್ಟ್ ರೇಟ್ ನಲ್ಲಿ ನಿಮಗೆ ಲಭ್ಯವಿದೆ ಟ್ರಾನ್ಸಿ ಟೈಲ್ ಗ್ಯಾಲರಿಯಲ್ಲಿ. ಟ್ರಾನ್ಸಿ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಗೋಣಿಕೊಪ್ಪಲ್. ಫ್ಲೋ ಯೋರ್ ಡ್ರೀಮ್ಸ್, ಟ್ರಾನ್ಸಿ ಟೈಲ್ ಗ್ಯಾಲರಿ.
5: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್ ಖರೀದಿಸುವಾಗ 3,000 rupees ವರ್ತ್ ನ ಇಂಡಕ್ಷನ್ ಸ್ಟೌ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 rupees. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 kV to 100 kV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಶ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.
5: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್, ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ಕಮಾಡ ಪುನೀತ್, ಕಾಲ್ 9606048734. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
9: ಮಾಜನಳೆ ಕೊಡವಡ ಭಗವದ್ಗೀತೆ ಎಂದೇ ಕಳಿಪೋನ. ದಕ್ಷಿಣ ಭಾರತದ ಆದ್ಯ ಜಾನಪದ ಸಾಹಿತ್ಯವಾನ ಕೊಡವಡ ಆಚಾರ ವಿಚಾರ ಜಾನಪದ ಪಾಟು ಅಣ್ಣಕ ಬಾಳೋ ಪಾಟು ಪದ್ಧತಿ ಪರಂಪರೆಯ ವಿವರವುಳ್ಳ ನಾಡರ ಪಿರಿಯ ಸಾಹಿತಿ ನಡಕೇರಿಯಿಂದ ಚಿನ್ನಪ್ಪ ಅಯ್ಯಂಗ ಅಳದನ ಪ್ರತಿ ಕೊಡವಡ ಕೊಡವ ಭಾಷಿಕಂಗಳ ಮನೆ ಮನೆಯಲ್ಲಿ ಅವಶ್ಯವಾಯಿತು. ಇಕ್ಕಂಡೆ ನಾಡರ ಪೆದಪೋನ ಸಾಹಿತಿ ದಂಪತಿ ಅಳನ ಬೊಬ್ಬೆನಿಂದ ನಂಜಮ್ಮ ಚಿನ್ನಪ್ಪ ಅಯ್ಯಂಗ ಇಂಗ್ಲಿಷ್ ಪಾಜಕ್ಕೆ ತರ್ಜುಮೆ ಮಾಡಿತುಳ್ಳ ಪಟ್ಟೋಳೆ ಪಳಮೆ ಪುಸ್ತಕ ಅಲ್ಲದೆ ಇಂಗಳೆ ಊರೂರು ಸುತ್ತಿದ್ದು ಅಳಿತುಳ್ಳ ಕೊಡವಡ ಮೂಲ ಬೇರಾನ ಕೊಡವ ಜನಾಂಗ ಪುಟ್ಟಿ ಒಳದ ಇತಿಹಾಸ ಸಂಪ್ರದಾಯ ಪದ್ಧತಿ ಎಲ್ಲವೂ ಅಡಗಿತು. ಅದಕ್ಕೆಲ್ಲ ಮೂಲ ಏತುವಾನ ನಂಗಡ ಅಜ್ಜಕಟ್ಟ ಮನೆ ಅಣ್ಣಕ ಐನ್ ಮನೆಯ ವಿವರವುಳ್ಳ ಐನ್ ಮನೆ ಕೊಡಗು. ಈ ದಂಡು ಪುಸ್ತಕ ಮಡಿಕೇರಿ ಕಾಲೇಜಿನಲ್ಲುಳ್ಳ ಐನ್ ಮನೆ ಕೆಫೆ, ಮಡಿಕೇರಿ ಕೊಡೋ ಸಮಾಜ ಕಾಂಪ್ಲೆಕ್ಸ್ ನಲ್ಲ ಐನ್ ಮನೆ ಔಟ್ಲೆಟ್, ಪಿಂಯ ವಿರಾಜಪೇಟೆ ಶಾನ್ಬೋಗ್ ಕಾಂಪ್ಲೆಕ್ಸ್ ನಲ್ಲ ಐನ್ ಮನೆ ಔಟ್ಲೆಟ್ ಲು ಕುಟ್ಟುವ. ಎಲ್ಲರೂ ಅರ್ತಂಡು ಕೊಡೋ ಸಾಹಿತ್ಯತ್ನ ಓದಿ ಉಳ್ತಿ ಬುಳ್ತಿ.
5: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
10: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
5: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸ

0: ತನ್ನ ತಗೊಳ್ಳಿ. 2000 ಆಪಾಸ್ ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್, ವಿರಾಜಪೇಟೆ.
1: ಕೊಡಗಿನಲ್ಲಿಯೇ ಪ್ರಪ್ರಥಮವಾಗಿ ಆರಂಭಗೊಂಡಿರುವ ಕಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಲಾ ವಿರಾಜಪೇಟೆ, ಇಲ್ಲಿ 3 ವರ್ಷಗಳ LLB ಕೋರ್ಸ್ಗೆ ದಾಖಲಾತಿ ಆರಂಭಗೊಂಡಿದೆ. ಯಾವುದೇ ಡಿಗ್ರಿ ಆಗಿರುವವರು ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಪ್ರವೇಶಾತಿ ಪಡೆಯಬಹುದು. ಕಲಿಕೆಗೆ ಪೂರಕವಾದ ಎಲ್ಲ ಮೂಲಭೂತ ವ್ಯವಸ್ಥೆಗಳನ್ನು ಹೊಂದಿದೆ. ಸಂಪರ್ಕಿಸಿ 8792839176.
2: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
4: ಕೊಡಗು ಗೌಡ ಸಮಾಜ ಬೆಂಗಳೂರು ಇವರ ಕಡೆಯಿಂದ ಇದೇ ತಾರೀಕು 4ರಂದು ಭಾನುವಾರ ಬೆಳಿಗ್ಗೆ 10:30 ಕೊಡಗು ಗೌಡ ಸಮಾಜ ಸಭಾಂಗಣ ಉಳ್ಳಾಲು ಬೆಂಗಳೂರು, ಇಲ್ಲಿ ಕೈಲ್ ಮೂರ್ತ ಜಂಬರ ನಡೆಸಿಕೆ ತೀರ್ಮಾನಿಸಿದ್ದು, ಜಂಬರದ ಮುಖ್ಯ ಅತಿಥಿಗಳಾಗಿ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ, ಮಾಜಿ ಕೇಂದ್ರ ಸಚಿವರಾದ DB ಸದಾನಂದ ಗೌಡ ಸೇರಿದಂತೆ ಇನ್ನಿತರ ಗಣ್ಯರು ಭಾಗವಹಿಸುವೆ. ಜನಾಂಗ ಬಾಂಧವ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಕುರಿತು ಕೇಳಿಕೊಂಡರು. ಸಮಾಜದ ಅಧ್ಯಕ್ಷರಾದ IIT ಮನೋಜ್ ಕುಮಾರ್ ಹಂಗೆ, ಆಡಳಿತ ಮಂಡಳಿಯ ಸರ್ವ ಸದಸ್ಯರು.
5: ಶ್ರೋತೃಗಳೇ, ಗಮನಿಸಿ, ಈ ಸಂಜೆ 5 ಗಂಟೆಗೆ ಕೊಡವ ಸಿರಿಯಲ್ಲಿ ಏಷ್ಯನ್ ಗೇಮ್ಸ್ 2026 ಮಹಿಳೆಯರ 4x400 meter ರಿಲೇಯಲ್ಲಿ ಚಿನ್ನದ ಪದಕ ಹಾಗೂ 4x400 ಮಿಕ್ಸ್ಕೇಜ್ ರಿಲೇಯಲ್ಲಿ ಬೆಳ್ಳಿ ಪದಕವನ್ನು ಪಡೆದ ಮಾಚಿಟ್ಟೀರ ಆರ್ ಪೂವಮ್ಮ ಅವರೊಂದಿಗೆ ಸಂದರ್ಶನವಿದೆ. ಆಕಾಶವಾಣಿ ಮಡಿಕೇರಿ, ಈಗ ಕೇಳೋಣ ಭಾವಗೀತೆ. MR ಕಮಲ ಅವರ ರಚನೆ, ಹಾಡಿದ್ದಾರೆ ಸಂಗೀತ ಕಟ್ಟಿ ಕುಲಕರ್ಣಿ.

ಇದುವರೆಗೆ ಭಾವಗೀತೆಯನ್ನು ಕೇಳಿದಿರಿ. ಶ್ರೋತೃಗಳೇ, ಗಮನಿಸಿ, ಮಡಿಕೇರಿ ECHSನಲ್ಲಿ ವೈದ್ಯಕೀಯ ಸೇವೆ ಪಡೆಯುತ್ತಿರುವ ಎಲ್ಲ ಮಾಜಿ ಸೈನಿಕರಿಗೆ ಮತ್ತು ಅವರ ಅವಲಂಬಿತರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಇದೇ ತಿಂಗಳು ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಪ್ರಯುಕ್ತ ಪಾಲಿಕ್ಲಿನಿಕ್ ಮುಚ್ಚಲ್ಪಡುತ್ತದೆ. ಹಾಗೆಯೇ ಇಂದರಿಂದ ದಿನಾಂಕ 3ರವರೆಗೆ ದಂತವೈದ್ಯರು ಮಡಿಕೇರಿ ಪಾಲಿಕ್ಲಿನಿಕ್ನಲ್ಲಿ ಲಭ್ಯವಿರುವುದಿಲ್ಲ ಎಂದು ಪ್ರಕಟಣೆ ತಿಳಿಸಿದೆ. ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜು ಡೆಹ್ರಾಡೂನ್ ಇಲ್ಲಿಗೆ 2027ನೇ ಸಾಲಿನ ಪ್ರವೇಶಕ್ಕಾಗಿ ನಡೆಯುವ ಪ್ರವೇಶ ಪರೀಕ್ಷೆಯನ್ನು ಡಿಸೆಂಬರ್ 2026ರಲ್ಲಿ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ಮುಖಾಂತರ ನಡೆಸಲಾಗುವುದು ಎಂದು ತಿಳಿಸಲಾಗಿದೆ. ಅರ್ಜಿ ಸಲ್ಲಿಸಲು RIMC ವೆಬ್ಸೈಟ್ನಲ್ಲಿ ಮಾಹಿತಿ ಲಭ್ಯವಿದೆ ಎಂದು ಜಂಟಿ ನಿರ್ದೇಶಕರು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇಲ್ಲಿಂದ ಬಂದ ಪ್ರಕಟಣೆ ತಿಳಿಸಿದೆ.

ಆಕಾಶವಾಣಿ ಮಡಿಕೇರಿ. ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಮಡಿಕೇರಿ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
3: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
4: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
0: ನಿಧನ ಸುದ್ದಿ. ಮೂರ್ನಾಡು ಬಾಡಕ ಕಾರಳಾನ ಪೋತಂಡ ಪೌತಿ ಪೊಣ್ಣನ್ನ ಅಂಗಡ ಪೊಣ್ಣು ಅಮ್ಮವ್ವ ಬಿಬಿ ಎಂಗ ನಿನಾಂದು ಮರಣಪಟ್ಟಿತ್ತು. 93 ಬಯತ್ರ ಪೋತಂಡ ಅಮ್ಮವ್ವ ಬಿಬಿ ತಾಮನೆ ಪುಲಿಕೋಟು ಮುಕ್ಕಾಟಿರ. ಆಖರಿ ಕಾರ್ಯ ಇಂದು ಮಜ್ಜನ ಓರ್ ಗಂಟೆರ ಮೀದ ಒಕ್ಕ ತೋಟಂಗಳ ನಡ್ಪಂದು ಒಕ್ಕ ಕಾರ ಅರಿಚಿಟ್ಟಿತ್ತು. ಮೂಲತ ಕಡಗದಾಳು ಗ್ರಾಮತ್ರ ಇಕ್ಕ ಬೆಂಗಳೂರು ವಾಸೆಂಜ ಮಾದೇಟೀರ ಗೌರಮ್ಮ ಎಂಗ ನಿನಾಂದು ಮರಣಪಟ್ಟಿತ್ತು. 92 ಬಯತ್ರ ಮಾದೇಟೀರ ಗೌರಮ್ಮ ಎಂಗಡ ಆಖರಿ ಕಾರ್ಯ ಇಂದು ಪೊಲಕ 11 ಗಂಟೆಗೆ ಬೆಂಗಳೂರು ವಿಲ್ಸನ್ ಗಾರ್ಡನ್ ಕ್ರಿಮಿಟೋರಿಯಂಲ ನಡ್ಪ. ಮೂಲತ ನಾಪೊಕ್ಲು ಕಾರಳಾನ ಬೆಂಗಳೂರು ವಾಸೆಂಜ ಕೇಳೆಟೀರ ಪೊನ್ನಪ್ಪ ಪೃಥ್ವಿ ಎಂಗಡ ಮೂವು ಸೋಮಯ್ಯ ರಾಕೇಶ್ ಎಂಗ ಕಂಜೈರ್ಲು ಮರಣಪಟ್ಟಿತ್ತು. 42 ಬಯತ್ರ ಕ್ಯಾಲೆಟೀರ ಸೋಮಯ್ಯ ರಾಕೇಶ್ ಎಂಗಡ ಆಖರಿ ಕಾರ್ಯ ಇಂದು ಮಜ್ಜನ 3 ಗಂಟೆಗೆ ಬೆಂಗಳೂರು ಹೆಬ್ಬಾಳ್ ಕ್ರಿಮಿಟೋರಿಯಂಲ ನಡಪ. ಕುಂಬಳದಾಳು ಗ್ರಾಮದ ಕುಂಜಿಲನ ರಾಜ್ಕುಮಾರ್ ರಾಜ ಅವರು ನಿನ್ನೆ ನಿಧನರಾಗಿದ್ದಾರೆ. 52 ವರ್ಷ ಪ್ರಾಯದ ಕುಂಜಿಲನ ರಾಜ್ಕುಮಾರ್ ರಾಜ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ, ಸಮಯ 7 ಗಂಟೆ 2 ನಿಮಿಷ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

ಬಾಂಧವರೇ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಿಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಿಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಕೇಳಿ, ನಿಮಗೊಂದು ಸಂತಸದ ಸುದ್ದಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯ ವಿವಿಧ ಯೋಜನೆಗಳು ಮತ್ತು ಕಾರ್ಯಚಟುವಟಿಕೆಗಳು ಕುರಿತ ರೇಷ್ಮೆ ಸಿರಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ. ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರೇಷ್ಮೆ ಸಿರಿ.
1: ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ.
2: ಅಮ್ಮ ಏನೇ ಅದು? ಸ್ವಲ್ಪ ಇರು, ಕಸ್ತೋ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
3: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
1: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
3: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದೀಯಾ ತಾನೇ?
2: ಓ, ಅದು ಬೇರೆ ಮಾಡ್ತಾರೆ.
3: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
2: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
3: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
1: ನಿಮ್ಮೊಡನಿರು

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯದ ನೂತನ ಜವಳಿ ಮತ್ತು ಉಡುಪು ನೀತಿ 4.0ಗೆ ಅಧಿಕೃತ ಅಧಿಸೂಚನೆ. 500,000 ಹೊಸ ಉದ್ಯೋಗಾವಕಾಶ ಸೃಷ್ಟಿಸುವ ಗುರಿ. ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಯಡಿ ಆಧಾರ್ ಕಾರ್ಡ್ ಬಳಕೆ ಬದಲು ಸ್ಮಾರ್ಟ್ ಕಾರ್ಡ್ ನೀಡುವ ಕುರಿತು ಸರ್ಕಾರದ ಚಿಂತನೆ. ಭದ್ರಾ ಮೇಲ್ದಂಡೆ ಯೋಜನೆ ಕೇಂದ್ರದ ಅನುದಾನ ತರಲು ಎಲ್ಲ ಜನಪ್ರತಿನಿಧಿಗಳು ಶ್ರಮಿಸಬೇಕು, ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರ ಮನವಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ವಿಫಲ, ಸರ್ಕಾರದ ನಿರ್ಲಕ್ಷ್ಯ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಆರೋಪ. ಈಗ ವಾರ್ತೆಗಳ ವಿವರ. ರಾಜ್ಯದ ನೂತನ ಜವಳಿ ಮತ್ತು ಉಡುಪು ನೀತಿ 4.0ಗೆ ರಾಜ್ಯ ಸರ್ಕಾರ ಅಧಿಕೃತ ಅಧಿಸೂಚನೆ ಹೊರಡಿಸಿದೆ. ನೀತಿಯ ಅನುಷ್ಠಾನಕ್ಕಾಗಿ 4,000 ಕೋಟಿ ಮೊತ್ತದ ಹಣಕಾಸು ಬೆಂಬಲಕ್ಕೆ ಅನುಮೋದನೆ ನೀಡಲಾಗಿದ್ದು, ಮುಂದಿನ 5 ವರ್ಷಗಳಲ್ಲಿ 20,000 ಕೋಟಿ ಹೂಡಿಕೆ ಆಕರ್ಷಿಸುವುದು ಹಾಗೂ 500,000 ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಗುರಿ ಹೊಂದಲಾಗಿದೆ. ಹೊಸ ನೀತಿಯಡಿ ಬೆಂಗಳೂರಿನಾಚೆಗೂ ಜವಳಿ ಮತ್ತು ಉಡುಪು ಕೈಗಾರಿಕೆಗಳನ್ನು ವಿಸ್ತರಿಸಿ ಪ್ರಾದೇಶಿಕ ಸಮತೋಲನದೊಂದಿಗೆ ಕೈಗಾರಿಕಾ ಬೆಳವಣಿಗೆ ಸಾಧಿಸಲು ರಾಜ್ಯದ 34 ತಾಲೂಕುಗಳನ್ನು ವಿಶೇಷ ಆದ್ಯತೆಯ ತಾಲೂಕುಗಳಾಗಿ ಗುರುತಿಸಲಾಗಿದೆ. ಈ ತಾಲೂಕುಗಳಲ್ಲಿ ಸ್ಥಾಪನೆಯಾಗುವ ಅರ್ಹ ಹೊಸ ಜವಳಿ ಮತ್ತು ಉಡುಪು ಘಟಕಗಳಿಗೆ ಸಾಮಾನ್ಯ ಸೌಲಭ್ಯಗಳ ಜೊತೆಗೆ ಹೆಚ್ಚುವರಿ ಪ್ರೋತ್ಸಾಹಧನ ಹಾಗೂ ರಿಯಾಯಿತಿಗಳು ಲಭ್ಯವಾಗಲಿವೆ. ಇಲಾಖೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ರೇಷ್ಮೆ ನೂಲು ಉತ್ಪಾದನೆಗೆ ಸಂಬಂಧಿಸಿದ ರೇಷ್ಮೆ ರೀಲಿಂಗ್ ಮತ್ತು ಸ್ಪಿನ್ನಿಂಗ್ ಚಟುವಟಿಕೆಗಳನ್ನು ಜವಳಿ ನೀತಿಯ ವ್ಯಾಪ್ತಿಗೆ ತಂದಿರುವುದು ನೂತನ ನೀತಿಯ ಪ್ರಮುಖ ವಿಶೇಷತೆ. ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಯಡಿ ಉಚಿತ ಬಸ್ ಪ್ರಯಾಣ ಸೌಲಭ್ಯ ಪಡೆಯುತ್ತಿರುವ ಮಹಿಳೆಯರು ಹಾಗೂ ತೃತೀಯ ಲಿಂಗಿಗಳಿಗೆ ಇನ್ನು ಮುಂದೆ ಆಧಾರ್ ಕಾರ್ಡ್ ಬಳಕೆ ಬದಲು ಸ್ಮಾರ್ಟ್ ಕಾರ್ಡ್ ನೀಡುವ ಕುರಿತು ಸರ್ಕಾರ ಚಿಂತನೆ ನಡೆಸಿದೆ. ಯೋಜನೆಯ ದುರ್ಬಳಕೆ ತಡೆಯುವ ಉದ್ದೇಶದಿಂದ ಸುಮಾರು 1 ಕೋಟಿ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡ್ ವಿತರಿಸಲು ಟೆಂಡರ್ ಪ್ರಕ್ರಿಯೆ ಆರಂಭಿಸಲಾಗಿದೆ. ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ಸುಮಾರು 250 ಕೋಟಿ ವೆಚ್ಚದಲ್ಲಿ ಟೆಂಡರ್ ಕರೆಯಲಾಗಿದೆ. ಸ್ಮಾರ್ಟ್ ಕಾರ್ಡ್ ಪಡೆಯಲು ವೋಟರ್ ಐಡಿ ಹಾಗೂ ಆಧಾರ್ ಕಾರ್ಡ್ ಸೇರಿದಂತೆ ಅಗತ್ಯ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಮೊದಲ ಹಂತದಲ್ಲಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಪ್ರಯಾಣಿಕರಿಗೆ ಕಾರ್ಡ್ ವಿತರಿಸಿ ಬಳಿಕ ರಾಜ್ಯದ ಇತರ ಭಾಗಗಳ ಫಲಾನುಭವಿಗಳಿಗೂ ವಿಸ್ತರಿಸುವ ಯೋಜನೆಯಿದೆ ಎಂದು ಸಾರಿಗೆ ಇಲಾಖೆ ಮೂಲಗಳು ತಿಳಿಸಿವೆ. ಭದ್ರಾ ಮೇಲ್ದಂಡೆ ಯೋಜನೆ ಶೀಘ್ರ ಪೂರ್ಣಗೊಳಿಸಲು ಹಾಗೂ ಕೇಂದ್ರದಿಂದ ಬರಬೇಕಾದ ಅನುದಾನ ತರಲು ಎಲ್ಲ ಜನಪ್ರತಿನಿಧಿಗಳು ಶ್ರಮಿಸಬೇಕು ಎಂದು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಮನವಿ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2023-24 ಕೇಂದ್ರ ಬಜೆಟ್ನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿ ನೀಡುವುದಾಗಿ ಘೋಷಿಸಲಾಗಿದ್ದರೂ ಈವರೆಗೂ ಯಾವುದೇ ಅನುದಾನ ಬಿಡುಗಡೆಯಾಗಿಲ್ಲ. ಜಿಲ್ಲೆಯ ಸಂಸದರು ಹಾಗೂ ಮುಖಂಡರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಈ ಅನುದಾನ ತರಲು ಶ್ರಮಿಸಬೇಕು ಎಂದರು. ಈ ಯೋಜನೆಯಿಂದ ಒಟ್ಟು 29.9 ಟಿಎಂಸಿ ನೀರಿನಲ್ಲಿ ಚಿತ್ರದುರ್ಗ ಜಿಲ್ಲೆಗೆ ನೇರವಾಗಿ 18.62 ಟಿಎಂಸಿ ಹಾಗೂ ವಾಣಿ ವಿಲಾಸ ಸಾಗರಕ್ಕೆ 2 ಟಿಎಂಸಿ ಸೇರಿದಂತೆ ಒಟ್ಟು 20.62 ಟಿಎಂಸಿ ನೀರು ದೊರೆಯಲಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ವಿಫಲಗೊಂಡಿದ್ದು ಜನರ ಸಂಕಷ್ಟಗಳಿಗೆ ಸರ್ಕಾರ ಸ್ಪಂದಿಸದೆ ನಿರ್ಲಕ್ಷ್ಯ ವಹಿಸಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಆರೋಪಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾದಿಗ ಜಿಲ್ಲಾ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಒಳ ಮೀಸಲಾತಿ ಜಾರಿ ವಿಷಯಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ಸರಿಯಾದ ವಾದ ಮಂಡಿಸದೆ ಸರ್ಕಾರ ಅಡ್ಡಗೋಡೆ ಮೇಲೆ ದೀಪ ಬಿಟ್ಟಂತೆ ನಡೆದುಕೊಳ್ಳುತ್ತಿದೆ ಎಂದರು. ಬಡವರ ಮತ್ತು ರೈತರ ಮಕ್ಕಳ ಶಿಕ್ಷಣಕ್ಕಾಗಿ ಜಾರಿಗೊಳಿಸಿದ್ದ ರೈತ ವಿದ್ಯಾನಿಧಿ ಯೋಜನೆ ಮೊಟಕುಗೊಳಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಸೂಕ್ತ ಬಸ್ ವ್ಯವಸ್ಥೆ ಇಲ್ಲ. ಗ್ಯಾರಂಟಿ ನೆಪದಲ್ಲಿ ಬಡವರ ಮನೆ, ಗಂಗಾ ಕಲ್ಯಾಣ, ವೃದ್ಧಾಪ್ಯ ವೇತನ ಹಾಗೂ ವಿಶೇಷಚೇತನರ ಪಿಂಚಣಿ ಸರಿಯಾಗಿ ತಲುಪಿಸಲು ಸರ್ಕಾರ ವಿಫಲವಾಗಿದೆ ಎಂದು ವಿಜೇಂದ್ರ ಟೀಕಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ

0: ಸ್ವಚ್ಛ ಭಾರತ ಅಭಿಯಾನ ಕುರಿತ ಒಂದು ನೋಟ ಇಲ್ಲಿದೆ. 2014ರಲ್ಲಿ ಪ್ರಾರಂಭವಾದ ಸ್ವಚ್ಛ ಭಾರತ ಅಭಿಯಾನದಡಿ ಸ್ವಚ್ಛತೆಯ ಪರಿಕಲ್ಪನೆ ನಿರ್ಲಕ್ಷ್ಯಕ್ಕೊಳಗಾದ ಸಾರ್ವಜನಿಕ ಆರೋಗ್ಯ ಸಮಸ್ಯೆಯನ್ನು ದೇಶಾದ್ಯಂತ ಜನಾಂದೋಲನವಾಗಿ ಪರಿವರ್ತಿಸಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ವಚ್ಛತೆ, ಘನತೆ ಮತ್ತು ನಡವಳಿಕೆಯಲ್ಲಿನ ಬದಲಾವಣೆಯನ್ನು ಈ ಮಿಷನ್ನ ಕೇಂದ್ರ ಬಿಂದುವನ್ನಾಗಿ ಪರಿಗಣಿಸಿದರು. ದೇಶಾದ್ಯಂತ 12 ಕೋಟಿಗೂ ಹೆಚ್ಚು ಮನೆ ಶೌಚಾಲಯಗಳ ನಿರ್ಮಾಣಕ್ಕೆ ಚಾಲನೆ ನೀಡಿದ ಅವರು 2019ರ ವೇಳೆಗೆ ಭಾರತೀಯ ಹಳ್ಳಿಗಳನ್ನು ಬಯಲು ಮಲವಿಸರ್ಜನೆ ಮುಕ್ತ ಎಂದು ಘೋಷಿಸಲು ಅನುವು ಮಾಡಿಕೊಟ್ಟರು. 2024ರಲ್ಲಿ ನಡೆದ ಅಧ್ಯಯನವೊಂದರ ಪ್ರಕಾರ ಸ್ವಚ್ಛ ಭಾರತ ಮಿಷನ್ ಯೋಜನೆಯಡಿ ಹೆಚ್ಚಿನ ಶೌಚಾಲಯ ವ್ಯಾಪ್ತಿ ಹೊಂದಿರುವ ಜಿಲ್ಲೆಗಳು ಶಿಶು ಮತ್ತು 5 ವರ್ಷದೊಳಗಿನವರ ಮರಣ ಪ್ರಮಾಣವನ್ನು ಗಮನಾರ್ಹವಾಗಿ ಕಡಿಮೆ ಮಾಡಿವೆ ಮತ್ತು ಎಸ್ಬಿಎಂ ಅಡಿ ಕೈಗೊಂಡ ನೈರ್ಮಲ್ಯ ಸುಧಾರಣೆಗಳು ಪ್ರತಿ ವರ್ಷ ಸುಮಾರು 70,000 ಶಿಶು ಸಾವುಗಳನ್ನು ತಪ್ಪಿಸಲು ಸಹಾಯ ಮಾಡಿದೆ ಎನ್ನುವ ಅಂಶಗಳನ್ನು ವಿಶದೀಕರಿಸಿದೆ. ಸ್ವಚ್ಛತಾ ಸರ್ವೇಕ್ಷಣ್ ಈ ಮಿಷನ್ಗೆ ಪ್ರಬಲ ಸ್ಪರ್ಧಾತ್ಮಕ ಆಯಾಮ ಸೇರ್ಪಡಿಸಿದ ಕಾರಣಕ್ಕಾಗಿ ಭಾರತದಾದ್ಯಂತ ನಗರಗಳು ಮತ್ತು ಪಟ್ಟಣಗಳು ಹೆಚ್ಚು ಸ್ಪರ್ಧಾತ್ಮಕವಾಗಿ ಮತ್ತು ಪರಿಣಾಮಕಾರಿಯಾಗಿ ತಮ್ಮನ್ನು ತೊಡಗಿಸಿಕೊಳ್ಳುವ ಮೂಲಕ ಸ್ವಚ್ಛತೆ, ತ್ಯಾಜ್ಯ ನಿರ್ವಹಣೆ ಮತ್ತು ನಾಗರಿಕ ಭಾಗವಹಿಸುವಿಕೆಯಲ್ಲಿ ಗಣನೀಯವಾಗಿ ಗುರುತಿಸಲ್ಪಟ್ಟವು. ಪ್ರಧಾನಿ ಮೋದಿ ಅವರು ಅಭಿಯಾನದ ಮುಂಚೂಣಿಯಲ್ಲಿ ನಿಂತು ಸರ್ಕಾರಿ ಕಾರ್ಯಕ್ರಮವಾದ ಸ್ವಚ್ಛ ಭಾರತ ಅಭಿಯಾನವನ್ನು ಜನಾಂದೋಲನವನ್ನಾಗಿ ಪರಿವರ್ತಿಸಲು ಕಾರಣೀಕರ್ತರಾದರು. ಈ ಉಪಕ್ರಮವು ಸ್ವಚ್ಛತೆಯನ್ನು ಮೂಲಭೂತ ಅವಶ್ಯಕತೆಯನ್ನಾಗಿ ಮಾಡಿತು. ಶೌಚಾಲಯಗಳನ್ನು ಆರೋಗ್ಯ, ಘನತೆ ಮತ್ತು ಮಾನವ ಅಭಿವೃದ್ಧಿಯ ಸಾಧನಗಳಾಗಿ ಪರಿವರ್ತಿಸಿತು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಅಂತಾರಾಷ್ಟ್ರೀಯ ಕಾಫಿ ದಿನ. ಅಕ್ಟೋಬರ್ 1ನ್ನು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಕಾಫಿ ದಿನವನ್ನಾಗಿ ಆಚರಿಸಲಾಗುತ್ತದೆ. ದೇಶದಲ್ಲಿ ಮೊದಲ ಬಾರಿಗೆ ಕಾಫಿ ಬೆಳೆ ಆರಂಭವಾದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರಸ್ತುತ ಸುಮಾರು 85,000 ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ 1.2 ಲಕ್ಷ ಟನ್ ಕಾಫಿ ಉತ್ಪಾದನೆ ಮಾಡಲಾಗುತ್ತಿದೆ. ಇದರೊಂದಿಗೆ ದೇಶದಲ್ಲಿ ಅತಿ ಹೆಚ್ಚು ಅರೇಬಿಕ್ ಕಾಫಿ ಬೆಳೆಯುವಲ್ಲಿ ಚಿಕ್ಕಮಗಳೂರು ಪ್ರಥಮ ಸ್ಥಾನದಲ್ಲಿದೆ. ಜಿಲ್ಲೆಯ ಹಲವೆಡೆ ಸಾವಯವ ಕೃಷಿ ಮೂಲಕ ಗುಣಮಟ್ಟದ ಕಾಫಿ ಬೆಳೆಯಲಾಗುತ್ತಿದ್ದು, ಸಾವಯವ ಕಾಫಿ ಉತ್ಪಾದನೆ ಕುರಿತು ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಜಿಲ್ಲೆಯ ಮುಕ್ತಿಹಳ್ಳಿ ಗ್ರಾಮದ ಸಾವಯವ ಕೃಷಿಕ ಚಂದ್ರಶೇಖರ್ ನಾರಾಯಣಪುರ್ ಅವರು.
4: ಸಾವಯವ ಕೃಷಿನಲ್ಲಿ ನೈಸರ್ಗಿಕ ಕೃಷಿನಲ್ಲಿ ಯಾಕೆ ಕಾಫಿ ಬೆಳಿಬಾರದು ಅಂತೇಳಿ ಯೋಚನೆ ಮಾಡಿ ಈಗ ಕಳೆದ ಒಂದು 8-9 ವರ್ಷದಿಂದ ಸಹಜ ಕೃಷಿನಲ್ಲಿ ಕಾಫಿ ಬೆಳೀತಾ ಇದ್ದೀನಿ. ಅಂದ್ರೆ ನಿಸರ್ಗಕ್ಕೆ ಎಲ್ಲದನ್ನು ಬಿಡ್ತಾ ಭೂಮಿಗೆ ಏನು ಜೀವಾಣುಗಳನ್ನ ರೀಫಿಲ್ ಮಾಡ್ತಾ ಜೀವಾಮೃತ ಮೂಲಕವಾಗಿ ಅಲ್ಲಿ ಕಳೆ ಬೆಳೆಸ್ತಾ ಡೈವರ್ಸಿಟಿ ಕ್ರಿಯೇಟ್ ಮಾಡ್ತಾ ಅಲ್ಲಿ ಒಂದು ನ್ಯಾಚುರಲ್ ಕ್ಲೈಮೇಟ್ ಕ್ರಿಯೇಟ್ ಮಾಡಿ ಕಾಫಿನ ಉತ್ಪಾದನೆ ಮಾಡ್ತಾ ಇದೀವಿ. ನಾವು ಹೆಚ್ಚು ಕಡಿಮೆ ಒಂದು 7-8 ಸಾವಿರ ರೂಪಾಯಿ ಖರ್ಚು ಮಾಡಿ 5-40 ಚೀಲ ಕೆಲವು ವರ್ಷ 45-46 ಚೀಲ ಸರಾಸರಿ 30 ಚೀಲ ಕಾಫಿನ ನಾವು ಕೊಯ್ಯಬಹುದು. ರಾಸಾಯನಿಕ ಮುಕ್ತವಾಗಿ ನೈಸರ್ಗಿಕವಾಗಿ ಕಾಫಿ ಬೆಳೆದಿದ್ದೇ ಆದ್ರೆ ಈ ಪ್ರಕೃತಿಗೆ ಒಂದು ಕೊಡುಗೆ ಕೊಡ್ತೀವಿ, ಜೊತೆನಲ್ಲಿ ಉತ್ಕೃಷ್ಟವಾದಂತ ಕಾಫಿಯ ಗುಣಮಟ್ಟನ ನಾವು ಕೊಡ್ತೀವಿ.
0: ಸರ್ಕಾರಿ ನೌಕರರ ದೈನಂದಿನ ಕರ್ತವ್ಯಗಳಲ್ಲಿ ಭ್ರಷ್ಟಾಚಾರ, ಕರ್ತವ್ಯ ಲೋಪ, ಅನಗತ್ಯ ವಿಳಂಬ ಕಂಡುಬಂದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಉಪಲೋಕಾಯುಕ್ತ ಕೆಎನ್ ಫಣೀಂದ್ರ ಎಚ್ಚರಿಕೆ ನೀಡಿದ್ದಾರೆ. ಕಾರವಾರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಅಧಿಕಾರಿಗಳ, ದೂರುದಾರರ ಹಾಗೂ ಎದುರುದಾರರ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ಮನೆ ಬಾಗಿಲಿಗೆ ನ್ಯಾಯ ಪರಿಕಲ್ಪನೆ ಈ ಸಭೆಯ ಉದ್ದೇಶ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೂತನ ಜವಳಿ ಮತ್ತು ಉಡುಪು ನೀತಿ 4.0ಗೆ ಅಧಿಕೃತ ಅಧಿಸೂಚನೆ. 5 ಲಕ್ಷ ಹೊಸ ಉದ್ಯೋಗಾವಕಾಶ ಸೃಷ್ಟಿಸುವ ಗುರಿ. ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಯಡಿ ಆಧಾರ್ ಕಾರ್ಡ್ ಬಳಕೆ ಬದಲು ಸ್ಮಾರ್ಟ್ ಕಾರ್ಡ್ ನೀಡುವ ಕುರಿತು ಸರ್ಕಾರದ ಚಿಂತನೆ. ಭದ್ರಾ ಮೇಲ್ದಂಡೆ ಯೋಜನೆ ಕೇಂದ್ರದ ಅನುದಾನ ತರಲು ಎಲ್ಲ ಜನಪ್ರತಿನಿಧಿಗಳು ಶ್ರಮಿಸಬೇಕು.

ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರ ಮನವಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ವಿಫಲ, ಸರ್ಕಾರದ ನಿರ್ಲಕ್ಷ್ಯ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ವನಸ್ಪಂದನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಸೂರ್ಯಸೇನ್ ಐಎಫ್ಎಸ್ ಅವರು. ಕೇಳಿ ಕಾರ್ಯಕ್ರಮ ವನಸ್ಪಂದನ.
2: ನಮಸ್ಕಾರ, ಇಂದಿನ ವನಸ್ಪಂದನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಪ್ರಕೃತಿ ಮತ್ತು ಮಾನವನ ಬದುಕು ಒಂದಕ್ಕೊಂದು ಬೆಸೆದುಕೊಂಡಿದೆ. ಮನುಷ್ಯನಿಗೆ ಉಸಿರಾಡ್ಲಿಕ್ಕೆ ಗಾಳಿ ಎಷ್ಟು ಮುಖ್ಯನೋ ಹಾಗೆಯೇ ಪರಿಸರ ಅಂದ ಮೇಲೆ ಕಾಡುಗಳು, ವನ್ಯಜೀವಿಗಳು, ನದಿಗಳು, ಜೌಗು ಪ್ರದೇಶಗಳು ಮತ್ತು ಜೀವ ವೈವಿಧ್ಯಗಳು ಕೂಡ ಅತ್ಯಗತ್ಯ. ವನ್ಯಜೀವಿಗಳ ಮಹತ್ವ, ಅವುಗಳು ಎದುರಿಸುತ್ತಿರುವ ಸವಾಲುಗಳು ಮತ್ತು ಅವುಗಳ ಸಂರಕ್ಷಣೆಯಲ್ಲಿ ಸಾರ್ವಜನಿಕರ ಪಾತ್ರದ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಅಕ್ಟೋಬರ್ 2-8 ದೇಶದಾದ್ಯಂತ ವನ್ಯಜೀವಿ ಸಪ್ತಾಹವನ್ನು ಆಚರಿಸಲಾಗುತ್ತೆ. ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಸೂರ್ಯ ಸೇನ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ವನ್ಯಜೀವಿ ಸಪ್ತಾಹ ಅಂದ್ರೆ ಏನು, ಅದನ್ನ ಪರ್ಟಿಕ್ಯುಲರ್ ಆಗಿ ಅಕ್ಟೋಬರ್ 2-8 ಯಾಕೆ ನಡೆಸಲಾಗುತ್ತೆ?
3: ಈ ಪ್ರಾಣಿಗಳೇನಿದೆ, ಈ ಅರಣ್ಯ ಏನಿದೆ, ನಮ್ಮ ಪರಿಸರ ಏನಿದೆ, ಅದನ್ನು ನಾವು ಕಾಪಾಡಿಸಬೇಕು ಅಂತ ಹೇಳಿ ನಮಗೊಂದು ಫಂಡಮೆಂಟಲ್ ಡ್ಯೂಟಿನೂ ಇದೆ, ಒಂದು ರೆಸ್ಪಾನ್ಸಿಬಿಲಿಟಿ ಸರ್ಕಾರಗಳಿಗೂ ಇದೆ. ಇದನ್ನ ನಾವು ಮನಸ್ಸಿಲಿಟ್ಕೊಂಡು ನಾವು ಅಕ್ಟೋಬರ್ 2 ಇಂದ ಅಕ್ಟೋಬರ್ 8 ವನ್ಯಜೀವಿ ಸಪ್ತಾಹ ಅಂತ ನಾವು ಆಚರಣೆ ಮಾಡಕ್ಕೆ ಶುರು ಮಾಡಿದ್ವಿ. ನಾವು ಗಾಂಧೀಜಿ ಅವರದ ಅಹಿಂಸದ ಒಂದು ಪಾತ್ರ ಏನಿದೆ ಅದನ್ನ ನಾವು ನೆನಪಿಟ್ಕೊಂಡು ಈ ಒಂದು ಸಪ್ತಾಹನ ನಾವು ಮಾಡ್ತಾ ಇದ್ದೀವಿ.
2: ಪ್ರತಿ ವರ್ಷವನ್ನು ಮಾಡಬೇಕಾದ ಉದ್ದೇಶ ಇರುತ್ತೆ. ಸೊ ಇದ್ರ ಉದ್ದೇಶ ಏನು, ನೀವು ಅಂದ್ಕೊಂಡಂತ ಉದ್ದೇಶವನ್ನ ನೀವು ರೀಚ್ ಆಗಿದ್ದೀರಾ?
3: ಎಲ್ಲರಿಗೂ ಕೂಡ ನಾವು ಈ ಒಂದು ಅವೇರ್ನೆಸ್ ಅನ್ನ, ಈ ಒಂದು ಮಾಹಿತಿಯನ್ನ, ತಿಳುವಳಿಕೆಯನ್ನ ನಾವು ಕೊಡಬೇಕಾಗಿರೋ ಜವಾಬ್ದಾರಿ ನಮಗಿದೆ. ವನ್ಯಜೀವಿ ಸಪ್ತಾಹ ಅಂತ ಹೇಳಿದ ಮೇಲೆ ನಾವು ಸುಮಾರಷ್ಟು ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಮೃಗಾಲಯಗಳಲ್ಲಿ ಸುಮಾರಷ್ಟು ಕಾರ್ಯಕ್ರಮಗಳನ್ನ ನಡೆಸ್ತೀವಿ, ಅಥವಾ ಅಲ್ಲಲ್ಲಿರುವ ತಾಲೂಕು ಮಟ್ಟದಲ್ಲಿ ಅಥವಾ ನಮ್ಮ ರೇಂಜ್ ಫಾರೆಸ್ಟ್ ಆಫೀಸ್ಗಳಲ್ಲಿ, ಸ್ಕೂಲ್ಗಳಲ್ಲಿ ನಾವು ನಮ್ಮ ಕಾರ್ಯಕ್ರಮಗಳನ್ನ ನಡೆಸ್ತೀವಿ. ದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ ವರ್ಕ್ಶಾಪ್ಸ್ ನಡೆಸ್ತೀವಿ, ರಿಸರ್ಚ್ ಪ್ರಾಜೆಕ್ಟ್ಸ್ ಅನ್ನ ನಾವು ಪ್ರೆಸೆಂಟ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀವಿ. ವನ್ಯಜೀವಿಗಳ ಬಗ್ಗೆ ಅವರು ಏನು ಆ ವರ್ಷದಲ್ಲಿ ಮಾಡಿದ್ದಾರೆ ಅದೆಲ್ಲ ಕೂಡ ಅವರು ಪ್ರೆಸೆಂಟ್ ಮಾಡ್ತಾರೆ. ಇಂಟರ್ನ್ಯಾಷನಲಿನೂ ಕೂಡ ಸುಮಾರಷ್ಟು ನಾವು ಸೆಮಿನಾರ್ಸ್ ಅನ್ನು ನಡೆಸುವ ಅವಕಾಶವೂ ನಮಗಿದೆ.
2: ವನ್ಯಜೀವಿ ಸಪ್ತಾಹ ಆಚರಣೆಯ ಮುಖ್ಯ ಉದ್ದೇಶ ಏನು?
3: ಮಾನವ ಪ್ರಾಣಿ ಒಂದು ಇಂಟರಾಕ್ಷನ್ಸ್ ಏನಿದೆ ಅದನ್ನ ಪಾಸಿಟಿವ್ ಆಗಿ ಹೆಂಗೆ ತಗೊಂಡು ಹೋಗ್ಬೇಕು, ವೈಲ್ಡ್ ಲೈಫ್ ಅನ್ನ ನಾವು ಭಯದಿಂದ ನೋಡದೆ ಜೊತೆ ಜೊತೆಯಲ್ಲಿ ಬದುಕೋದು ಹೆಂಗೆ ಅಂತ ಹೇಳಿ ನಾವು ಜನರಿಗೆ ಹೇಳಿಕೊಡಬೇಕಾಗುತ್ತೆ. ಕಾಡು ಉಳಿಸಿ ನಾಡು ಬೆಳೆಸಿ ಅಂತ ಹೇಳ್ತೀವಿ. ಈಗ ನೀರಿಗಾಗಿ ಅರಣ್ಯ ಅಂತ ಹೇಳಿ ನಾವು ಒಂದು ಕಾರ್ಯಕ್ರಮ ಮಾಡಿದೀವಿ. ಅರಣ್ಯ ಇಲ್ಲದೆ ನೀರು ಬರಲ್ಲ, ಯಾಕಂದ್ರೆ ನಾವು ನಮ್ಮ ಏನು ವೆಸ್ಟರ್ನ್ ಘಾಟ್ಸ್ ಇದೆ, ವೆಸ್ಟರ್ನ್ ಘಾಟ್ಸ್ ಅನ್ನ ನಾವು ಉಳಿಸಬೇಕು ಅಂತ ಹೇಳಿ ಅದಕ್ಕೆ ನಾವು ಹೋರಾಡ್ತಾ ಇದೀವಿ. ಸೊ ಈ ತರ ಸುಮಾರಷ್ಟು ಟ್ಯಾಗ್ ಲೈನ್ಸ್ ಇಟ್ಕೊಂಡು ನಾವು ನಮ್ಮ ಕ್ಯಾಂಪೇನ್ಸ್ ಅನ್ನು ನಡೆಸ್ತೀವಿ. ಈಗಾಗಲೇ ಯುನೈಟೆಡ್ ನೇಷನ್ಸ್ ಅಲ್ಲಿ ನಾವು ಸುಮಾರಷ್ಟು ಕನ್ವೆನ್ಷನ್ಸ್ ಅಲ್ಲೂ ಕೂಡ ನಾವು ಭಾಗವಹಿಸ್ತಾ ಇದೀವಿ. ಸಸ್ಟೈನಬಿಲಿಟಿ ಡೆವಲಪ್ಮೆಂಟ್ ಗೋಲ್ಸ್ ಅಲ್ಲಿ ಸುಮಾರು 18 ಇದೆ. ಅದರಲ್ಲಿ ಹೆಂಗೆ ನಾವು ಕಡಿಮೆ ಒಂದು ಲೈವ್ಲಿಹುಡ್ ಅಲ್ಲಿ ಹೆಂಗೆ ನಾವು ಬದುಕಬಹುದು, ಗ್ರೀನ್ ಬಿಲ್ಡಿಂಗ್ಸ್ ಆಗಲಿ ಅಥವಾ ವಾಟರ್ ಕನ್ಸರ್ವೇಷನ್, ಸಾಯಿಲ್ ಕನ್ಸರ್ವೇಷನ್ ಆಗಲಿ ಅಥವಾ ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಲ್ಲಿ ಮಾತಾಡ್ತೀವಿ. ಅದರಲ್ಲಿ ಮೇಜರ್ ಒಂದು ಥೀಮ್ ಏನು ಅಂದ್ರೆ ನಾವು ಹುಟ್ಟಿದ ಮೇಲೆ ಮುಂದೆ ಬರುವ ಪೀಳಿಗೆಗೆ ನಾವು ನಮ್ಮ ಭೂಮಿಯನ್ನ ನಾವು ಹೆಂಗೆ ಇರ್ತದೋ ಹಂಗೆ ಬಿಟ್ಟು ಹೋಗ್ಬೇಕು ಅಂತ ಹೇಳಿ ನಾವು ಗೊತ್ತು ಗುರಿನ ಇಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ, ಜೀವನ ಮಾಡಬೇಕಾಗುತ್ತೆ. ಇಟ್ ಇಸ್ ಅ ವೆರಿ ಚಾಲೆಂಜಿಂಗ್ ಟಾಸ್ಕ್, ಬಟ್ ನಾವು ಅದನ್ನ ಇಟ್ಕೊಂಡೆ ನಾವು ಈಗ ಸುಮಾರಷ್ಟು ಕ್ಯಾಂಪೇನ್ಸ್ ಅನ್ನ, ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದೀವಿ. ನಮ್ದು ರಿಸರ್ಚ್ ಕೂಡ ಅದನ್ನ ಬೇಸ್ ಮಾಡಿನೇ ಸುಮಾರಷ್ಟು ಮಾಡ್ತಾ ಇದೀವಿ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಬೇಟೆ ಆಡೋದು ಏನಿದೆ ಅದನ್ನ ನಾವು ಆಲ್ರೆಡಿ ಬಂದ್ ಮಾಡಿದೀವಿ. ಸೊ ಆತರ ಸುಮಾರಷ್ಟು ಕಾನೂನುಗಳನ್ನು ಕೂಡ ನಾವು ಹೊಸದಾಗಿ ತರಲಿಕ್ಕೆ ನಾವು ಕೆಲವೊಂದು ಇಂಟರ್ನ್ಯಾಷನಲ್ ಫೋರಂ ಅಲ್ಲಿ ಸಿಗ್ನೇಟರಿ ಆಗಿದ ಮೇಲೆ ನಾವು ಹೊಸ ಕಾನೂನುಗಳನ್ನೆಲ್ಲ ಅದ ಮುಖಾಂತರ ತರ್ತೀವಿ.
2: ಈಗಲೇ ನೀವು ಹೇಳಿದ್ರೆ ಶಾಲಾ ಮಕ್ಕಳು ಮತ್ತೆ ಅರ್ಬನ್ ಏರಿಯಾದಲ್ಲಿ ಅಂತ ಹೇಳಿದ್ರೆ ಆ ಒಂದು ಪ್ರೊಸೆಸಿಂಗ್ ಹೆಂಗಿರುತ್ತೆ?
3: ಈಗ ಜನರಲಿ ತಾವು ನೋಡಿದ್ರೆ ನಮ್ಮ ಏನು ಶಾಲೆಗಳಿದೆ, ಕಾಲೇಜುಗಳೇನಿದೆ, ವಿಶ್ವವಿದ್ಯಾಲಯಗಳೇನಿದೆ, ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್

0: ಏನಿದೆ ಇದು ಎಲ್ಲದರಲ್ಲೂ ಕೂಡ ನಾವು ನಮ್ಮ ಕಾರ್ಯಕ್ರಮಗಳನ್ನ ಆಚರಣೆ ಮಾಡ್ತೀವಿ. ವರ್ಕ್ಶಾಪ್ಸ್ ಆಗಲಿ, ಪೇಂಟಿಂಗ್ ಕಾಂಪಿಟೇಷನ್ಸ್ ಆಗಲಿ, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳ ತನಕ, ರಿಸರ್ಚ್ ಸ್ಕಾಲರ್ಸ್ ತನಕ ನಾವು ಈ ಒಂದು ಪ್ರೋಗ್ರಾಮ್ ಅನ್ನ ನಾವು ಕಂಪಾರ್ಟ್ಮೆಂಟಲೈಸ್ ಮಾಡ್ತೀವಿ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ನಮ್ದು ಏನು ಒಂದು ಈ ವರ್ಷದ ಥೀಮ್ ಏನಿದೆ ಆ ಥೀಮ್ ತಲುಪಬೇಕು ಅಂತ ಹೇಳಿ ನಾವು ಹೊರಡಿ ಅದನ್ನ ನಾವು ಪ್ಲಾನ್ ಮಾಡಿ ಮಾಡ್ತೀವಿ. ಈ ವರ್ಷ ಈಗ ಥೀಮ್ ನೋಡಿದರೆ ನೀವು ಎಕ್ಸಿಸ್ಟಿಂಗ್ ಇಂಪಾರ್ಟೆಂಟ್ ಎಂಡೆಮಿಕ್ ಸ್ಪೀಸೀಸ್ ನ ನಾವು ಸೇವ್ ಮಾಡಬೇಕು ಅಂತ ಒಂದು ಥೀಮ್ ಇದೆ. ಅರಣ್ಯ ಭೂಮಿನೇ ಇದೆ, ಅದರಲ್ಲಿ ಸುಮಾರಷ್ಟು ವನ್ಯಜೀವಿಗಳು ನಮ್ಮ ಹತ್ರ ಇದೆ. ಸೊ ಆ ವನ್ಯಜೀವಿಗಳ ಬಗ್ಗೆ ನಾವು ಜನರ ಹತ್ರ ಮಾತಾಡಬೇಕು ಅಂದ್ರೆ ಸುಮಾರಷ್ಟು ವಿಷಯಗಳಿದೆ ಮಾತಾಡಕ್ಕೆ.
1: ಈಗ ವನ್ಯಜೀವಿ ಸಂರಕ್ಷಣೆ ಅಂತ ಹೇಳಿದ್ರಿ ನೀವು ಸರ್, ವನ್ಯಜೀವಿ ಸಂರಕ್ಷಣೆ ಅಂತ ಹೇಳಿದ್ರೆ ಬರೀ ಕಾಡು ಪ್ರಾಣಿಗಳನ್ನ ಮಾತ್ರ ನಾವು ಸಂರಕ್ಷಿಸೋದ ಅಥವಾ ಪರಿಸರವನ್ನ ಕೂಡ ಸಂರಕ್ಷಿಸೋದಾಗಿರತ್ತ?
0: ಸೊ ಅದರಲ್ಲಿ ಬರೀ ಪ್ರಾಣಿಗಳು ಮಾತ್ರ ಬರಲ್ಲ, ಅದರಲ್ಲಿ ಮರಗಳು ಬರುತ್ತೆ, ಗಿಡಮೂಲಿಕೆಗಳು ಬರುತ್ತೆ, ಅದರಲ್ಲಿ ಸಣ್ಣ ಪುಟ್ಟ ಕಪ್ಪೆಯಿಂದ ಹಿಡಿದು ಚಿಟ್ಟೆಯಿಂದ ಹಿಡಿದು ಜೇನುನೊಣದಿಂದ ಹಿಡಿದು ಎಲ್ಲಾ ಪ್ರಾಣಿಗಳು ಪಕ್ಷಿಗಳು ಮತ್ತು ಬೊಟಾನಿಕಲ್ಸ್ ಏನಿದೆ ಎಲ್ಲಾನು ಬರುತ್ತೆ. ಅದರಲ್ಲಿ ಫಂಗೈ ಬರುತ್ತೆ, ಆಲ್ಗೆ ಬರುತ್ತೆ, ಸುಮಾರಷ್ಟು ಸಾಯಿಲ್ ಮೈಕ್ರೋ ಆರ್ಗಾನಿಸಮ್ಸ್ ಬರುತ್ತೆ. ಅದ್ರ ಬಗ್ಗೆ ಎಲ್ಲ ಯಾರು ಜಾಸ್ತಿ ಮಾತಾಡಲ್ಲ, ಸೊ ಅದ್ರ ಬಗ್ಗೆ ಯಾರು ಒತ್ತು ಕೊಡಲ್ಲ. ಸೊ ಅದಕ್ಕೆ ನಾವು ಏನ್ ಮಾಡ್ತೀವಿ, ಈ ತರ ಥೀಮ್ಸ್ ಎಂದು ಮಾತಾಡ್ತೀವಿ. ಸೊ ಈಗ ಒಂದು ಟೈಗರ್ ಅಂತ ನಾವು ತಗೊಂಡಕ್ಷಣ ಜನರಿಗೆ ಹುಲಿ ಅಂದ್ರೆ ತುಂಬಾ ಪ್ರೀತಿ ಇದೆ, ಇಷ್ಟ ಇದೆ. ಅದು ಹುಲಿಯನ್ನ ನಾವು ಕನ್ಸರ್ವ್ ಮಾಡಬೇಕು, ರಕ್ಷಣೆ ಮಾಡಬೇಕು ಅಂತ ಹೇಳಿ ನಾವು ಹೊರಟುವಾಗ ಆ ಹುಲಿ ಜೊತೆಗೆ ಆ ಹುಲಿ ಏನು ಒಂದು ವಾಳ್ತಾ ಇರುವ ಒಂದು ಪ್ರದೇಶ ಏನಿದೆ ಅದು ಎಲ್ಲಾನು ಕೂಡ ನಾವು ರಕ್ಷಣೆ ಮಾಡ್ತೀವಿ. ಅದೇ ಅದರಲ್ಲಿ ಎಲ್ಲ ಉಳಿದ ಸಣ್ಣ ಪುಟ್ಟ ಪ್ರಾಣಿಗಳೆಲ್ಲ ಬಂದ್ಬಿಡ್ತಾವೆ. ಸೊ ದಟ್ ಈಸ್ ದ ಐಡಿಯಾ. ಈಗ ಒಂದು ಕೀಸ್ಟೋನ್ ಸ್ಪೀಸೀಸ್, ಅದು ಒಂದು ಫ್ಲಾಗ್ಶಿಪ್ ಸ್ಪೀಸೀಸ್ ಅಂತ ನಾವು ತಗೊಳ್ತೀವಿ. ಆನೆಗಳು, ಹುಲಿಗಳು, ಚಿರತೆಗಳು, ಈಗ ಬ್ಲಾಕ್ ಪ್ಯಾಂಥರ್ ಅಂತ ಹೇಳಿದ ತಕ್ಷಣ ಜನರಿಗೆ ಒಂದು ಪ್ರೀತಿ ಇರ್ತದೆ, ಯಾಕಂದ್ರೆ ಅದು ಒಂದು ರೇರ್ ಸ್ಪೀಸೀಸ್ ಆಗಿ ಕಾಣಕ್ ಸಿಗುತ್ತೆ. ಸೊ ಅದನ್ನ ನಾವು ರಕ್ಷಣೆ ಮಾಡಬೇಕು ಅಂತ ಹೇಳಿದ ತಕ್ಷಣ ಇಡೀ ನಾಗರಹೊಳೆ ಏನು ಉದ್ಯಾನವನ ಇದೆ ಅದನ್ನೇ ರಕ್ಷಣೆ ಮಾಡುವ ಒಂದು ಕಾರ್ಯಕ್ರಮ ಒಳಗಡೆ ನಾವು ಹೋಗ್ತೀವಿ. ಸೊ ಹಾಗಾಗಿ ಒಂದು ಇಡೀ ಲ್ಯಾಂಡ್ಸ್ಕೇಪ್ ನಾವು ರಕ್ಷಣೆ ಮಾಡಕ್ ನಮ್ಗೆ ಅವಕಾಶ ಸಿಗುತ್ತೆ.
1: ಜೀವ ವೈವಿಧ್ಯ ಅಂತ ಹೇಳಿದ್ರೆ, ಜೀವ ವೈವಿಧ್ಯ ಅನ್ನುವಂತ ಪದವನ್ನ ನಾವು ಆಗಾಗ ಕೇಳ್ತಾನೆ ಇರ್ತೀವಿ. ಈ ಜೀವ ವೈವಿಧ್ಯ ಅಂದ್ರೆ ಏನು ಸರ್?
0: ವೆರೈಟಿ ಅಂಡ್ ವೇರಿಯಬಿಲಿಟಿ ಅಮಾಂಗ್ ಸ್ಪೀಸೀಸ್ ಅಂತ ನಾವು ಹೇಳ್ತೀವಿ ಬಯೋಡೈವರ್ಸಿಟಿಗೆ. ಸೊ ಒಂದೊಂದು ಸ್ಪೀಸೀಸು ಕೂಡ ನಮಗೆ ನಮ್ಮ ಒಂದು ಏನು ಇಕೋಸಿಸ್ಟಮ್ ಇದೆ ಇದರಲ್ಲಿ ನಾವು ಚೆನ್ನಾಗಿ ಲೈವ್ಲಿಹುಡ್ ನಡೆಸಬೇಕು ಅಂದ್ರೆ ಎಲ್ಲರೂ ಬದುಕಬೇಕು ಅಂತ ಹೇಳಿ ಒಂದು ಇಕೋಸಿಸ್ಟಮ್ ಇದೆ, ಒಂದು ಫುಡ್ ಚೈನ್ ಇದೆ. ಸೊ ಹಾಗಾಗಿ ಒಬ್ಬೊಬ್ಬರಿಗೂ ಒಂದೊಂದು ಕೆಲಸ ಇದೆ ಒಂದು ಈ ಒಂದು ಇಕೋಸಿಸ್ಟಮ್ ಅಲ್ಲಿ. ಆ ಕೆಲಸಗಳನ್ನ ಅವರವರು ಮಾಡಿದ್ದಾರೆ. ನಾವು ಅಸ್ ಅ ಹ್ಯೂಮನ್ ಬೀಯಿಂಗ್ಸ್ ಉಳಿದವರನ್ನ ನಾವು ಡಿಸ್ಟರ್ಬ್ ಮಾಡದೆ ನಾವು ನಮ್ಮ ಒಂದು ಲೈವ್ಲಿಹುಡ್ ಅನ್ನ ನಡೆಸಬೇಕಾಗಿರೋ ಒಂದು ಜವಾಬ್ದಾರಿ ನಮಗಿದೆ. ಅದನ್ನೇ ನಾವು ಮಾಡಬೇಕು ಅಂತ ಕೂಡ ನಾವು ಪ್ರಯತ್ನ ಪಡ್ತಾ ಇದ್ವಿ. ಬಟ್ ಏನಾಗ್ತಾ ಇದೆ, ನಮ್ಮ ಒಂದು ಬೆಳವಣಿಗೆ ಏನಿದೆ, ಒಂದು ಮಾನವ ಬೆಳವಣಿಗೆ, ಅದು ಎಲ್ಲರನ್ನೂ ಕೂಡ ಅಫೆಕ್ಟ್ ಮಾಡ್ತಾ ಇದೆ.
1: ಕಾಡು ಪ್ರಾಣಿಗಳು ನಾಡಿಗೆ ಬರ್ತಾ ಇವೆ ಅಂತ ತುಂಬಾ ಮಾತುಗಳನ್ನ ನಾವು ಕೇಳ್ತಾ ಇದ್ದೇವೆ. ಓಕೆ, ಅಲ್ಲಿ ಬೇಸಿಕ್ ನೀಡ್ಸ್ ಇಲ್ಲ ಅನ್ಸುತ್ತೆ, ಕುಡಿಲಿಕ್ಕೆ ನೀರು, ಆಹಾರ ಸಿಗದೆ ನಗರದತ್ತ ಬರ್ತಾ ಇದೆ ಅಂತ ಹೇಳಿ, ಇದು ನಿಜಕ್ಕೂ ನಿಜಾನ?
0: ಇದು 100% ನಿಜ ಅಂತ ನಾವು ಹೇಳಕ್ ಆಗಲ್ಲ. ಯಾಕಂದ್ರೆ ಕಾಡು ಏನಿದೆ, ಇಟ್ ಇಸ್ ಅ ವೆರಿ ಕಾಂಪ್ಲೆಕ್ಸ್ ಇಕೋಸಿಸ್ಟಮ್. ಕಾಡು ಮಾತ್ರ ಅಲ್ಲ, ಇಡೀ ಪ್ರಪಂಚನೇ ಒಂದು ಕಾಂಪ್ಲೆಕ್ಸ್ ಇಕೋಸಿಸ್ಟಮ್ ಇದೆ. ಸೊ ಕಾಡು ಆಲ್ಸೋ ಇಸ್ ಅ ಡೆಫಿನೆಟ್ ಪ್ಲೇಸ್. ಸೊ ಕಾಡಲ್ಲಿ ನೀರಿದೆ, ಕಾಡಲ್ಲಿ ಆಹಾರ ಇದೆ, ಆಯ್ತು. ಬಟ್ ಅದರಲ್ಲೂ ಕಾಡಲ್ಲೂ ಕೂಡ ಸುಮಾರಷ್ಟು ಪ್ರೆಷರ್ಸ್ ಈಗ ಜಾಸ್ತಿ ಬಿಲ್ಡ್ ಆಗ್ತಾ ಇದೆ. ಅದರಲ್ಲಿ ಒಂದು ಏನು ಅಂದ್ರೆ, ಈಗ ಕಾಡೊಳಗೆ ಹೋಗ್ತಾ ಇರುವ ಜನರಾಗ್ಲಿ ಅಥವಾ ಅಲ್ಲಿ ಹೋಗ್ತಾ ಇರುವ ದನಗಳಾಗ್ಲಿ, ಮೇಯಿಸುವ ಕುರಿಗಳಾಗ್ಲಿ, ಮೇಕೆ ಆಗ್ಲಿ, ಅದು ಒಂದು ಎಕ್ಸ್ಟ್ರಾ ಪ್ರೆಷರ್ ಕೊಡ್ತದೆ. ಅದಲ್ಲದೆ ನಾವು ಫೈರ್ ವುಡ್ ಕಲೆಕ್ಟ್ ಮಾಡಕ್ಕೆ, ಸೌದೆ ಕಲೆಕ್ಟ್ ಮಾಡಕ್ಕೆ ಒಳಗೆ ಹೋಗ್ತೀವಿ, ಅದರಲ್ಲೂ ಸುಮಾರಷ್ಟು ಮರಗಳು ನಾವು ಕಡಿತೀವಿ. ಸೊ ಇದೆಲ್ಲ ಕೂಡ ಹವಾಮಾನ ಬದಲಾವಣೆ ಎಂದು ಕೂಡ ನಮಗೆ ಎಫೆಕ್ಟ್ ಆಗ್ತಾ ಇದೆ. ಯಾಕಂದ್ರೆ ಹವಾಮಾನ ಬದಲಾವಣೆ ಬರೀ ಕರ್ನಾಟಕನೋ ಇಂಡಿಯಾಗೋ ಸೀಮಿತವಾಗಿ ಇರಲ್ಲ, ಇಡೀ ಪ್ರಪಂಚಕ್ಕೆ ಸೀಮಿತವಾಗಿರುವ ಒಂದು ಸಮಸ್ಯೆ ಎಲ್ಲಾ ದೇಶಗಳು ನಾವು ಈಗ ನೋಡ್ತಾ ಇದೀವಿ. ಸೊ ಅದನ್ನು ನಾವು ಸರಿ ಮಾಡಬೇಕು ಅಥವಾ ಅದ್ರ ಬಗ್ಗೆ ನಾವು ಕೆಲವೊಂದು ಕೆಲಸಗಳನ್ನ ಕೈಗೊಳ್ಳಬೇಕು ಅಂದ್ರೆ ಅದಕ್ಕೆ ಬೇಕಾಗಿರುವ ರಿಸೋರ್ಸಸ್ ಇಸ್ ಟ್ರೆಮೆಂಡಸ್. ಯಾಕಂದ್ರೆ ಇವತ್ತು ಕೂಡ ಕರ್ನಾಟಕದಲ್ಲಿ ನಮ್ಮ ಹತ್ರ 20% ಏನಿದೆ, ನಮ್ಮ ಹತ್ರ ಫಾರೆಸ್ಟ್ ಲ್ಯಾಂಡ್ ಇದೆ. ನಾವು ಅಲೋಕೇಟ್ ಮಾಡ್ತಾ ಇರೋ ಬಜೆಟ್ ಏನಿದೆ, ಇಟ್ ಇಸ್ 0.66%. 1% ಕೂಡ ನಾವು ಬಜೆಟ್ ಅಲೋಕೇಟ್ ಮಾಡಲ್ಲ. ಆ ತರ ಒಂದು ದೊಡ್ಡ ಒಂದು ವಿಸ್ತೀರ್ಣವನ್ನ ನಾವು ನಿರ್ವಹಣೆ ಮಾಡಬೇಕು ವಿತ್ 100% ಎಫಿಷಿಯನ್ಸಿ, ಈ ತರ ಒಳ್ಳೆ ಒಂದು ಅರಣ್ಯವನ್ನ ನಾವು ಕಟ್ಟಬೇಕು ಅಂದ್ರೆ ಅದರಲ್ಲಿ ನಾವು ಮಾಡಕ್ ಆಗಲ್ಲ. ಸೊ ದಟ್ ಈಸ್ ದ ಫ್ಯಾಕ್ಟ್.
1: ಇನ್ನು ಟ್ರೆಕ್ಕಿಂಗ್ ಅದು ಇದು ಅಂತ ಹೇಳಿ ಮನುಷ್ಯರು ಕಾಡಿಗೆ ಹೋಗ್ತಾ ಇದ್ದಾರೆ, ಇದರಿಂದ ಏನಾದ್ರೂ ತುಂಬಾನೇ ಎಫೆಕ್ಟ್ ಆಗ್ತಿದ್ಯಾ ಪರಿಸರಕ್ಕೆ?
0: ಈ ಟ್ರೆಕ್ಕಿಂಗ್ ಜನರಲಿ ಯಾಕೆ ನಾವು ಮಾಡಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ ಫಸ್ಟ್, ಯಾಕಂದ್ರೆ ಅರಣ್ಯ ಇಲಾಖೆ ಯಾಕೆ ಟ್ರೆಕ್ಕಿಂಗ್ ನಡೆಸಬೇಕು ಅಂತ. ಬಟ್ ಯಾಕೆ ಅಂದ್ರೆ ಒಂದು ಆ ವಾತಾವರಣವನ್ನ ಜನರಿಗೆ ತೋರಿಸ್ಬೇಕು. ಅರಣ್ಯ ಅಂದ್ರೆ ಏನು, ಪರಿಸರ ಅಂದ್ರೆ ಏನು, ಒಳ್ಳೆ ಗಾಳಿ ಅಂದ್ರೆ ಏನು, ಶುದ್ಧ ಕುಡಿಯುವ ನೀರು ಅಂದ್ರೆ ಏನು ಅಂತ ಜನ ನೋಡ್ತಾರೆ ಫಸ್ಟ್ ಹ್ಯಾಂಡ್ ಆಗಿ. ಸೊ ಅವಾಗ ಏನಾಗುತ್ತೆ, ಅವರಿಗೆ ಒಂದು ಪ್ರೀತಿ ಬರುತ್ತೆ ಅರಣ್ಯದ ಮೇಲೆ ಆಗ್ಲಿ ಅಥವಾ ಪರಿಸರದ ಮೇಲೆ ಆಗ್ಲಿ. ಸೊ ಅದು ಒಂದು ಇಂಪಾರ್ಟೆಂಟ್ ಇಂಟರಾಕ್ಷನ್ ಸ್ಪೇಸ್ ನಮಗೆ ಒಂದು ಜನರ ಜೊತೆಗೆ. ಸೊ ನಾವು ಏನ್ ಬೇಡಿಕೆ ಇಡ್ತೀವಿ ಅಂದ್ರೆ ಟ್ರೆಕ್ಕಿಂಗ್ ಹೋಗಿ, ಬಟ್ ಆದ್ರೆ ರೆಸ್ಪಾನ್ಸಿಬಲ್ ಆಗಿ ಇರಬೇಕು, ರೆಸ್ಪಾನ್ಸಿಬಿಲಿಟಿ ಜೊತೆಗೆ ಹೋಗ್ಬೇಕು, ಬರಬೇಕು ಅಂತ ಹೇಳಿ ನಾವು ಬೇಡಿಕೆಯನ್ನು ಮಾಡ್ತೀವಿ.

0: ಉಳಿಸಿ ನಾಡನ್ನ ಬೆಳೆಸಿ ಅಂತ ಹೇಳಿ ಈ ಒಂದು ಘೋಷವಾಕ್ಯದ ಹಿಂದಿರುವ ನಿಜವಾದ ಸಂದೇಶ ಏನು ಸರ್? ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಾಡನ್ನ ಮಾತ್ರ ಬೆಳೆಸಿ ಅನ್ನೋ ತರ ಹೋಗ್ತಾ ಇದೆ, ಕಾಡನ್ನೆಲ್ಲ ಅಳಿಸಿ ಹಾಕ್ತಾ ಇದ್ದಾರೆ. ಸೊ
1: ನಾಡು ಅಂದ್ರೆ ನಾಡಲ್ಲಿ ಕಾಡು ಕೂಡ ಇದೆ, ಅದನ್ನ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿನೇ ನಾವು ನಮ್ಮ ಪರ್ಸ್ಪೆಕ್ಟಿವ್ ಅನ್ನ ನಾವು ಜನರ ಮುಂದೆ ಇಡ್ತಾ ಇದ್ವಿ. ಒಂದೊಂದು ಸತಿನೂ ನಮಗೆ ಡಿಸ್ಕಷನ್ಸ್ ಬಂದಾಗ ಏನಾಗುತ್ತೆ, ಕೆಲವೊಮ್ಮೆ ಏ ನಿಮ್ ಪ್ರಾಣಿಗಳು ಬಂದು ನಮ್ಮನ್ನ ಅಟ್ಯಾಕ್ ಮಾಡಿದೆ, ನಿಮ್ಮ ಆನೆ ಬಂದು ನಮ್ಮ ಜನರನ್ನ ಕೊಂದಿದೆ, ಅದೊಂದು ನೆರೆಟಿವ್ ಏನಿದೆ, ನೆರೆಟಿವ್ ಅಲ್ಲಿ ಅರಣ್ಯ ಇಲಾಖೆಯ ಕಾಡು ಬೇರೆ ಜನರು ಬೇರೆ ಅಂತ ಹೇಳಿ ಒಂದು ಬೌಂಡ್ರಿಯನ್ನ ಡಿಫೈನ್ ಮಾಡ್ತಾ ಇದ್ದಾರೆ. ಅದು ತಪ್ಪು ಆಕ್ಚುಲಿ. ಯಾಕಂದ್ರೆ ನಾಡಲ್ಲಿ ಕಾಡುಗಳು ಬಂದ ಮೇಲೆ ಕಾಡುಗಳು ನಿಮ್ದೇ, ಜನರದೇ ಕಾಡು, ಜನರದೇ ಪ್ರಾಣಿಗಳು ಜನರದೇ ಅಂತ ಹೇಳಿ ಒಂದು ಪರ್ಸ್ಪೆಕ್ಟಿವ್ ಬರಬೇಕು.
0: ಇದರಿಂದ ಜನರ ಸಪೋರ್ಟಿವ್ ಹೆಂಗಿದೆ, ಜನರನ್ನ ಹೇಗೆ ನೀವು ರೀಚ್ ಮಾಡ್ತಿದ್ದೀರಾ?
1: ಈಗಾಗಲೇ ಜನರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಅರಣ್ಯ ಇಲಾಖೆ ಒಂದು ಸಕ್ಸಸ್ ಅನ್ನ ಆಲ್ರೆಡಿ ತಗೊಂಡಿದೆ. ಯಾಕಂದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳ ತನಕ ಜನರ ತನಕ ಎಲ್ಲರಿಗೂ ಕೂಡ ಅರಣ್ಯದ ಮಹತ್ವ ಏನಿದೆ, ಪರಿಸರವನ್ನ ಯಾಕೆ ಉಳಿಸಬೇಕು, ನಿಜವಾಗಿ ನಮಗೆ ಒಳ್ಳೆ ಗಾಳಿ ಒಳ್ಳೆ ನೀರು ಬೇಕು ಅಂದ್ರೆ ಅರಣ್ಯ ಇರಬೇಕು ಅಂತ ಹೇಳಿ ಎಲ್ಲರಿಗೂ ಈಗಾಗಲೇ ಗೊತ್ತಾಗಿದೆ. ಬಟ್ ಆದ್ರೆ ಒಬ್ಬ ಪ್ರಜೆಯಾಗಿ ಅವನು ಏನ್ ಮಾಡಬೇಕು ಅಂತ ಹೇಳಿ ನಾವು ಹೇಳಿಕೊಡ್ತಾ ಇದೀವಿ ಇವಾಗ. ಸೊ ಅದರಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನ ಕಮ್ಮಿ ಮಾಡೋದಾಗ್ಲಿ ಅಥವಾ ಅವರದ್ದು ಲೈವ್ಲಿಹುಡ್ಸ್ ಅನ್ನೇ ಮಿನಿಮಮ್ ಲೈವ್ಲಿಹುಡ್ಸ್ ಆಗಿ ತಗೊಂಡು ಹೋಗೋದಾಗ್ಲಿ, ಕ್ಲೈಮೇಟ್ ಫ್ರೆಂಡ್ಲಿ ಆಗಿ ಸಸ್ಟೈನಬಲ್ ಆಗಿ ಹೆಂಗೆ ಒಂದು ಜೀವನವನ್ನು ನಡೆಸಬೇಕು ಅಂತ ಹೇಳಿ ಸುಮಾರಷ್ಟು ಜನ ಈಗ ಪ್ರಾಕ್ಟಿಕಲ್ ಆಗಿ ಜೀವನ ಮಾಡಿ ಸುಮಾರಷ್ಟು ಜನರಿಗೆ ತೋರಿಸ್ತಾ ಇದ್ದಾರೆ. ಸೊ ಈ ತರ ಒಂದು ಬೆಳವಣಿಗೆಗಳು ಆಲ್ರೆಡಿ ಆಗ್ತಾ ಬರ್ತಾ ಇದೆ.
0: ವನ್ಯಜೀವಿ ಸಪ್ತಾಹ ಹಾಗೂ ಜಾಗೃತಿ ಕಾರ್ಯಕ್ರಮಗಳಿಂದ ಕ್ಷೇತ್ರ ಮಟ್ಟದಲ್ಲಿ ಕಂಡು ಬಂದಿರುವಂತಹ ಧನಾತ್ಮಕ ಬದಲಾವಣೆಗಳೇನು ಸರ್?
1: ಈಗಾಗಲೇ ಏನ್ ಮಾಡ್ತಾ ಇದೀವಿ, ಇಷ್ಟು ವರ್ಷಗಳು ಮಾಡ್ಕೊಂಡ್ ಬಂದಿದೀವಿ, 1957 ಈ ಒಂದು ಸಪ್ತಾಹ ನಡೀತಾ ಇದೆ. ಜನರಿಗೆ ಈಗಾಗಲೇ ಅವೇರ್ನೆಸ್ ಅಂತ ಆಲ್ರೆಡಿ ಬಂದಿದೆ, ವನ್ಯಜೀವಿ ಬಗ್ಗೆ ಆಗ್ಲಿ ಅರಣ್ಯ ಬಗ್ಗೆ ಆಗ್ಲಿ. ಆ ಅವೇರ್ನೆಸ್ ಜೊತೆಗೆ ಅವರು ಇನ್ನೂ ಹೆಂಗೆ ಚೆನ್ನಾಗಿ ನಮ್ಮ ಇಲಾಖೆ ಜೊತೆ ಕೈ ಜೋಡಿಸ್ಬೋದು, ಹೆಂಗೆ ನಮಗೆ ಸಹಾಯ ಮಾಡಬಹುದು, ಸೊ ಅದರಲ್ಲಿ ಅವರು ನಮ್ಮ ಜೊತೆಗೆ ಹೆಂಗೆ ಬಂದು ಕೊಲಾಬರೇಟ್ ಮಾಡಬೇಕು ಅಂತ ಹೇಳಿ ಇವಾಗ ನಾವು ಕೊಲಾಬರೇಷನ್ಸ್ ಮೇಲೆ ಜಾಸ್ತಿ ಒತ್ತು ಕೊಡ್ತಾ ಇದೀವಿ. ಸೊ ಇದೆಲ್ಲ ಕೂಡ ಒಂದು ಇಂಪಾರ್ಟೆಂಟ್ ವಿಷಯಗಳು ನಾವು ತಗೊಂಡು ಹೋಗ್ಬೇಕಾಗ್ತದೆ.
0: ಜನಸಾಮಾನ್ಯರು ಅರಣ್ಯ ಇಲಾಖೆಯವರೊಂದಿಗೆ ಹೇಗೆ ಕೈ ಜೋಡಿಸಬಹುದು ಸರ್?
1: ಪ್ಲಾಸ್ಟಿಕ್ ತೆಗೆಯುವ ಕಾರ್ಯಕ್ರಮದಿಂದ ಹಿಡಿದು ದೊಡ್ಡದಾಗಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತನಕ ಅವರು ನಮ್ಮ ಜೊತೆಗೆ ಕೈ ಜೋಡಿಸಬಹುದು. ಅದಲ್ಲದೆ ನಮ್ಮ ಅರಣ್ಯ ಇಲಾಖೆ ನಡೆಸ್ತಾ ಇರುವ ಸುಮಾರಷ್ಟು ಕಾರ್ಯಕ್ರಮಗಳಲ್ಲಿ ಶಾಲಾ ಮಕ್ಕಳಾಗ್ಲಿ ಬೇರೆ ಬೇರೆ ಸ್ಥಳೀಯ ಜನರಾಗ್ಲಿ ಅವ್ರದ್ದು ಒಂದು ಗುಂಪಾಗ್ಲಿ ಒಕ್ಕಟ್ಟಾಗಿ ಬಂದು ಅವರು ಭಾಗವಹಿಸಕ್ಕೆ ಅವಕಾಶ ಇದೆ. ದೊಡ್ಡ ದೊಡ್ಡ ಕಾರ್ಪೊರೇಟ್ಸ್ ಏನಿದ್ದಾರೆ ಅವರಿಗೂ ಕೂಡ ಅವಕಾಶ ಇದೆ ಅರಣ್ಯ ಇಲಾಖೆ ಜೊತೆ ಕೆಲಸ ಮಾಡಕ್ಕೆ. ಅದಲ್ಲದೆ ಸುಮಾರಷ್ಟು ನಾವು ವಾಲಂಟಿಯರ್ ಪ್ರೋಗ್ರಾಮ್ಸ್ ಅನ್ನ ಮಾಡ್ತೀವಿ. ಬಂದಿಪುರಲ್ಲಿ ಅರಣ್ಯ ಮಿತ್ರ ಅಂತ ಒಂದು ಕಾರ್ಯಕ್ರಮ ಇದೆ, ನಮ್ಮ ಬಣ್ಣರಘಟ್ಟ ಮೃಗಾಲಯ ಆಗ್ಲಿ ಅಥವಾ ಮೈಸೂರು ಮೃಗಾಲಯ ಆಗ್ಲಿ ಸುಮಾರಷ್ಟು ಮೃಗಾಲಯ ನಮ್ಮ ಕರ್ನಾಟಕದಲ್ಲಿದೆ. ನಾವು ಝೂ ಕ್ಲಬ್ಸ್ ನ ನಡೆಸ್ತೀವಿ, ವಾಲಂಟಿಯರ್ ಪ್ರೋಗ್ರಾಮ್ಸ್ ನ ನಡೆಸ್ತೀವಿ, ಅದರಲ್ಲಿ ಸಣ್ಣ ಮಕ್ಕಳಿಂದ ದೊಡ್ಡವರ ತನಕ ಕೈ ಜೋಡಿಸಬಹುದು.
0: ವನ್ಯಜೀವಿ ಸಪ್ತಾಹದ ಸಂದರ್ಭದಲ್ಲಿ ನಡೆಸುವ ಜಂಟಿ ಗಸ್ತುಗಳಲ್ಲಿ ಕಾಡಿನ ಗಡಿಭಾಗಗಳಲ್ಲಿ ನೂರಾರು ಉರುಳುಗಳನ್ನ ಪತ್ತೆ ಹಚ್ಚಿ ತೆರವುಗೊಳಿಸಲಾಗುತ್ತೆ. ಇಂತಹ ಕಾರ್ಯಾಚರಣೆಗಳ ಮಹತ್ವ ಏನು?
1: ಈಗ ಉರುಳುಗಳು ಅಂತ ಹೇಳಿದ ತಕ್ಷಣ ನಿಮಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಈ ಉರುಳುಗಳು ಹಾಕೋದು ಬರೀ ಸಣ್ಣ ಪುಟ್ಟ ಪ್ರಾಣಿಗಳನ್ನ ಹಿಡಿಯಕ್ಕೆ, ಕೋಳಿ ಆಗ್ಲಿ ಅಥವಾ ಮ್ಯಾಕ್ಸಿಮಮ್ ಏನ್ ಬೆಳೀತದೆ ಅವರಿಗೆ ಕಾಡಂದಿ ಬೆಳೀತದೆ. ಸೊ ಈ ತರ ಸಣ್ಣ ಪುಟ್ಟ ಪ್ರಾಣಿಗಳನ್ನ ಹಿಡಿದ್ರೆ ಏನಾಗುತ್ತೆ, ಈ ದೊಡ್ಡ ಪ್ರಾಣಿಗಳಿಗೆ ಊಟ ಆಹಾರ ಸಿಗಲ್ಲ. ಸೊ ಅದು ಒಂದು ಫುಡ್ ವೆಬ್ ಅನ್ನ ಕಟ್ ಮಾಡೋ ತರ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಪ್ರಾಣಿಯನ್ನ ಕಾಡೊಳಗೆ ಹಿಡಿಯೋದೇ ಇಟ್ ಇಸ್ ಬ್ಯಾನ್ಡ್ ಆಸ್ ಪರ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್. ಸೊ ಇದನ್ನ ನಾವು ಸುಮಾರಷ್ಟು ಕಾರ್ಯಕ್ರಮದ ಮುಖಾಂತರ ನಾವು ತಡೆ ಹಿಡಿತೀವಿ. ಒಂದು ಬೇಸಿಕ್ ಆಗಿ ಅವರು ಹಳ್ಳಿ ಹಳ್ಳಿಗೆ ಹೋಗ್ಬಿಟ್ಟು ಹೇಳೋದು ಬೇಸಿಕ್ಲಿ, ಮಾಡಬೇಡಿ ದಯವಿಟ್ಟು, ಸಣ್ಣ ಪುಟ್ಟ ಪ್ರಾಣಿಗಳೆಲ್ಲ ಸತ್ತೋದ್ರೆ ದೊಡ್ಡ ಪ್ರಾಣಿಗಳು ನಿಮ್ಮ ಏನು ಕುರಿ ಏನಿದೆ ನಿಮ್ಮ ಸಾಕಣ ಐಗಳೇನಿದೆ ಅದನ್ನ ತಿನ್ನಕ್ಕೆ ಕಾಡಿನ ಹೊರಗಡೆ ಬರ್ತಾವೆ ಅಂತ ಹೇಳ್ತೀವಿ.
0: ವನ್ಯಜೀವಿ ಸಪ್ತಾಹ ಒಂದು ವಾರಕ್ಕೆ ಮಾತ್ರ ಸೀಮಿತವಾಗದೆ ನಮ್ಮ ಜೀವನದ ಭಾಗವಾಗಬೇಕು ಅಂದ್ರೆ ಪ್ರತಿಯೊಬ್ಬರು ನಾಗರಿಕರು ನೆನಪಿನಲ್ಲಿ ಇಟ್ಕೊಳ್ಬೇಕಾದಂತ ಒಂದು ಸಂದೇಶ ಏನು ಸರ್?
1: ಸೊ ಕಾಡು ನಾಡು ಏನಿದೆ ಎರಡೂ ಕೂಡ ಒಂದೇ. ಸೊ ಕಾಡಲ್ಲೂ ನಾಡು ಇದೆ, ನಾಡಲ್ಲೂ ಕಾಡಿದೆ. ಸೊ ಅದನ್ನ ಎಲ್ಲರೂ ಕೂಡ ಫಸ್ಟ್ ಅರ್ಥ ಮಾಡ್ಕೋಬೇಕು. ಕಾಡಲ್ಲದೆ ನಾಡು ಇರಕ್ಕಾಗಲ್ಲ, ನಾಡಿಲ್ಲದೆ ಕಾಡು ಇರಕ್ಕಾಗಲ್ಲ. ಯಾಕಂದ್ರೆ ನಮಗೆ ಇಷ್ಟು ವರ್ಷ ಕಾಡು ಹೆಂಗೆ ಬದುಕಿದೆ ಅಂದ್ರೆ ಜನರಿಂದ ಬದುಕಿರೋದು, ಅದನ್ನು ಕೂಡ ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಸೊ ಅದನ್ನು ನೀವು ನೆನಪಲ್ಲಿಟ್ಕೊಂಡು ನೀವು ನಮ್ಮ ಜೊತೆಗೆ ಕೈ ಜೋಡಿಸಬೇಕಾಗತ್ತೆ, ಇರುವ ಅರಣ್ಯನ ಉಳಿಸಬೇಕಾಗತ್ತೆ, ಇರುವ ವನ್ಯಜೀವಿ ಜೊತೆಗೆ ನಾವು ಸಹಬಾಳುವೆಯಿಂದ ನಾವು ಜೀವನ ಮಾಡಬೇಕು.
0: ಇಂದು ನಾವು ಮಾನವ ವನ್ಯಜೀವಿ ಸಂಘರ್ಷದ ಸಮಸ್ಯೆಯ ಬಗ್ಗೆ ಮಾತ್ರ ಮಾತಾಡಿಲ್ಲ, ಮನುಷ್ಯ ಮತ್ತು ವನ್ಯಜೀವಿಗಳು ಒಟ್ಟಿಗೆ ಬದುಕಲು ಸಾಧ್ಯವಾಗುವಂತಹ ದಾರಿಗಳ ಬಗ್ಗೆಯೂ ಸಾಕಷ್ಟು ತಿಳಿದುಕೊಂಡ್ವಿ. ತುಂಬಾ ಧನ್ಯವಾದಗಳು ಸರ್.
2: ವನಸ್ಪಂದನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಸೂರ್ಯಸೇನ್, ಐಎಫ್ಎಸ್

0: ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 7:30:35. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
2: ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ಕೋಟ್, ಕೊಡೆಗಳು ಲಭ್ಯ. ಅರುಣ್

0: ಆಕಾಶವಾಣಿ ಮಡಿಕೇರಿ, ಸಮಯ 7:30:35. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
2: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
1: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆ ಏಕೈಕ ಸಂಸ್ಥೆ ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿಡ ಮಧು ತಿಮ್ಮಯ್ಯ, 9591803656, ಕಾಲಿಮಾಡ ಶರತ್, 8762050292.
5: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನೋಟ್ ಮಾಡ್ಕೊಂಡು

0: ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
2: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
1: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಲ್ಟ್ ಅಂಗಡಿ, ಬೆಂಗಳೂರು.
3: ಪಾರಣೆ ಕೇಂದ್ರ ಕ್ರೀಡಾ ಮಂಡಳಿ ಇದರ 65ನೇ ವಾರ್ಷಿಕ ಪಾರಣೆ ಕ್ರೀಡಾ ಹಬ್ಬ 2026 ವೈಭವದ ಕ್ರೀಡಾಮೇಳ ಗ್ರಾಮಾಂತರ ಕ್ರೀಡಾಕೂಟ ಇದೇ ಅಕ್ಟೋಬರ್ 2, 3, 4ರಂದು ಪಾರಣೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಕೊಣಂಜಗೇರಿ, ಬಲಮುರಿ, ಬಾವಲಿ, ಕಿರುಂದಾಡು, ಕೈಕಾಡು ಗ್ರಾಮಗಳ ನಡುವೆ ಕ್ರೀಡಾ ಸ್ಪರ್ಧೆಗಳು, ಸಾರ್ವಜನಿಕ ಮಹಿಳೆಯರಿಗೆ ಮತ್ತು ಪುರುಷರಿಗೆ ದಿನಾಂಕ 4ರಂದು ಕ್ರೀಡಾ ಸ್ಪರ್ಧೆಗಳು ನಡೆಯಲಿದ್ದು, ಪಾರಣೆ ಕ್ರೀಡಾ ಮಂಡಳಿಯ ಅಧ್ಯಕ್ಷರಾದ ಮಚ್ಚಂಡ ಸಾಬಾದೇವಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಕ್ರೀಡೋತ್ಸವದಲ್ಲಿ ಕ್ರೀಡಾಭಿಮಾನಿಗಳು, ಗ್ರಾಮಸ್ಥರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕ್ರೀಡಾ ಹಬ್ಬವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ವಿನಂತಿಸಿದ್ದಾರೆ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಸಮಿತಿ ಸದಸ್ಯರು ಪಾರಣೆ ಕೇಂದ್ರ ಕ್ರೀಡಾ ಮಂಡಳಿ.
4: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಎಆರ್, ಸೀನಿಯರ್ ಕನ್ಸಲ್ಟೆಂಟ್, ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಡಾಕ್ಟರ್, ಮೈಸೂರು ಬೆಂಗಳೂರು ರೋಡ್ ಅಲ್ಲಿ ತುಂಬಾ ಆಕ್ಸಿಡೆಂಟ್ ಗಳಾಗ್ತಿವೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ?
5: ಬ್ಯಾಂಗ್ಳೂರ್ ಮೈಸೂರು ರೋಡು ಚೆನ್ನಾಗ್ ಆಗ್ಬಿಟ್ಟಿದೆ. 2 ಗಂಟೆ ಒಳಗೆ ಬೆಂಗಳೂರಿಂದ ಮೈಸೂರು ತಲುಪ್ಬಿಡ್ತಾರೆ. ಕರೆಕ್ಟು, ಜಾಸ್ತಿ ಜನ ತಲುಪ್ತಾನೆ ಇದ್ದಾರೆ, ಜಾಸ್ತಿ ಜನ ಆಸ್ಪತ್ರೆಗೂ ತಲುಪ್ತವ್ರೆ. ಅನ್ಫಾರ್ಚುನೇಟ್ಲಿ ಆಕ್ಸಿಡೆಂಟ್ಸ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಬಿಕಾಸ್ ದ ರೋಡ್ ಇಸ್ ವೆರಿ ಗುಡ್, ಕಾರ್ಸ್ ಆರ್ ಗುಡ್, ಪೀಪಲ್ ಜಸ್ಟ್ ಡೋಂಟ್ ಫಾಲೋ ಎನಿ ಟ್ರಾಫಿಕ್ ರೂಲ್ಸ್. ರಾಶ್ ಆಗಿ ಡ್ರೈವ್ ಮಾಡ್ತಾರೆ, ಬೀಳ್ತಾರೆ, ಆಸ್ಪತ್ರೆಗೆ ಬರ್ತಾರೆ. ಅನ್ಫಾರ್ಚುನೇಟ್ಲಿ ಡೆಫಿನೆಟ್ಲಿ ನೀವು ಹೇಳ್ದಂಗೆ ಆಕ್ಸಿಡೆಂಟ್ ರೇಟ್ಸ್ ಬ್ಯಾಂಗ್ಳೂರ್ ಮೈಸೂರು ರೋಡ್ ಚೆನ್ನಾಗ್ ಆದಾಗ್ಲಿಂದ ಜಾಸ್ತಿ ಆಗ್ಬಿಟ್ಟಿದೆ. ಸೊ ವಿ ಶುಡ್ ಡಿಸ್ಕಸ್ ದಿಸ್ ಪಾಯಿಂಟ್ ವಿತ್ ದ ಟ್ರಾಫಿಕ್ ಪೊಲೀಸ್, ವಿತ್ ದಿ ಅಥಾರಿಟೀಸ್, ಅಂಡ್ ಸಿ ವಾಟ್ ಮೆಜರ್ಸ್ ವಿ ಕೆನ್ ಟೇಕ್ ಟು ರೆಡ್ಯೂಸ್ ದಿ ಡೇಂಜರ್ ಟು ದ ಪೀಪಲ್ ಹೂ ಡ್ರೈವ್ ಆನ್ ದಿಸ್ ರೋಡ್.
4: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈಫ್ಸ್.
6: ಆಕಾಶವಾಣಿ ಮಡಿಕೇರಿ, ಸಮಯ 7:34. ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಬೆಂಗಳೂರು ಕೇಂದ್ರದಿಂದ
7: ಕೆಡ್ರಪ್ಪ ಕೇಳಿ, ನಿಮಗೊಂದು ಸಂತಸದ ಸುದ್ದಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯ ವಿವಿಧ ಯೋಜನೆಗಳು ಮತ್ತು ಕಾರ್ಯಚಟುವಟಿಕೆಗಳು ಕುರಿತ ರೇಷ್ಮೆ ಸಿರಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ. ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರೇಷ್ಮೆ ಸಿರಿ.

0: ಅವರ ಹಿತಾಸಕ್ತಿ ರಕ್ಷಿಸಲು ಸರ್ಕಾರದಿಂದ ಎಲ್ಲ ಪ್ರಯತ್ನ, ಪ್ರಧಾನಿ ನರೇಂದ್ರ ಮೋದಿ. ರಾಷ್ಟೀಯ ಕರಾವಳಿ ಅಭಿಯಾನ 2.0 ಅನುಷ್ಠಾನಕ್ಕಾಗಿ ಮಾರ್ಗಸೂಚಿ ಬಿಡುಗಡೆ ಮಾಡಿದ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್. ಕೇಂದ್ರ ಲೋಕಸೇವಾ ಆಯೋಗದ ಶತಮಾನೋತ್ಸವ ಸಮಾರಂಭದಲ್ಲಿಂದು ಪ್ರಧಾನಿ ಭಾಗಿ. ದೆಹಲಿಯಲ್ಲಿಂದು ವಸ್ತ್ರೋದ್ಯಮ ಸಮಾವೇಶ, ವಲಯದ ಉದಯೋನ್ಮುಖ ತಂತ್ರಜ್ಞಾನಗಳ ಕುರಿತು ಚರ್ಚೆ. ಏಷ್ಯನ್ ಕ್ರೀಡಾಕೂಟ, ಪದಕ ಪಟ್ಟಿಯಲ್ಲಿ 8ನೇ ಸ್ಥಾನಕ್ಕೇರಿದ ಭಾರತ, ಇಂದು ಪುರುಷರ ಹಾಕಿ ವಿಭಾಗದಲ್ಲಿ ಪಾಕಿಸ್ತಾನದೆದುರು ಸೆಣಸು. ವಾರ್ತೆಗಳ ವಿವರ. ದೇಶಾದ್ಯಂತ ರೈತರ ಆದಾಯ ವೃದ್ಧಿಸುವ ನಿಟ್ಟನಲ್ಲಿ ಶ್ರಮಿಸುವ ಜತೆ ಜತೆಗೆ ಅವರ ಹಿತಾಸಕ್ತಿಗಳನ್ನು ರಕ್ಷಿಸಲು ಸರ್ಕಾರವು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಅವರು ತಮ್ಮ ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ 2027-28 ಮಾರುಕಟ್ಟೆ ಅವಧಿಗೆ ಹಿಂಗಾರು ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಸರ್ಕಾರ ಅನುಮೋದನೆ ನೀಡಿದೆ. ಈ ನಿರ್ಧಾರವು ದೇಶಾದ್ಯಂತ ಲಕ್ಷಾಂತರ ರೈತರಿಗೆ ತಮ್ಮ ಕೃಷಿ ಉತ್ಪನ್ನಗಳಿಗೆ ಉತ್ತಮ ಹಾಗೂ ಲಾಭದಾಯಕ ಬೆಲೆಯನ್ನು ಖಾತರಿಪಡಿಸುತ್ತದೆ ಎಂದು ಹೇಳಿದರು. ಹಸಿರು ಇಂಧನ ಕಾರಿಡಾರ್ ಹಂತ 3 ಕುರಿತಾದ ಕೇಂದ್ರ ಸಚಿವ ಸಂಪುಟದ ನಿರ್ಧಾರವು 135 GW ನವೀಕರಿಸಬಹುದಾದ ಇಂಧನದ ಪ್ರಸರಣಕ್ಕೆ ಅನುವು ಮಾಡಿಕೊಡುತ್ತದೆ. 50 GW ವಿದ್ಯುತ್ ಬ್ಯಾಟರಿ ಸಂಗ್ರಹಣಾ ಸಾಮರ್ಥ್ಯಕ್ಕೆ ಬೆಂಬಲ ನೀಡುತ್ತದೆ ಮತ್ತು ವಿವಿಧ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿದ್ಯುತ್ ಜಾಲಗಳನ್ನು ಬಲಪಡಿಸುತ್ತದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ವೈಪರೀತ್ಯ ಸಚಿವ ಭೂಪೇಂದ್ರ ಯಾದವ್ ನವದೆಹಲಿಯಲ್ಲಿ ನಿನ್ನೆ ರಾಷ್ಟೀಯ ಕರಾವಳಿ ಅಭಿಯಾನ 2.0 ಅನುಷ್ಠಾನಕ್ಕಾಗಿ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದರು. ಕೇಂದ್ರ ಸರ್ಕಾರದ 767 ಕೋಟಿ ರೂಪಾಯಿಗಳ ವೆಚ್ಚದ ಈ ಯೋಜನೆಯನ್ನು ದೇಶದ 9 ಕರಾವಳಿ ರಾಜ್ಯಗಳು ಮತ್ತು 4 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 2030-31 ಅನುಷ್ಠಾನಗೊಳಿಸಲಾಗುವುದು. ಭಾರತದ ಕರಾವಳಿ ಪ್ರದೇಶಗಳ ಸ್ಥಿತಿಸ್ಥಾಪಕತ್ವ ಮತ್ತು ಸುಸ್ಥಿರತೆ ಬಲಪಡಿಸುವುದು ಹಾಗೂ ನೀಲಿ ಆರ್ಥಿಕತೆಯ ಸಾಮರ್ಥ್ಯ ಬಳಸಿಕೊಳ್ಳುವುದು ಈ ಯೋಜನೆಯ ಗುರಿಯಾಗಿದೆ ಎಂದು ಪರಿಸರ ಅರಣ್ಯ ಸಚಿವಾಲಯ ತಿಳಿಸಿದೆ. ಮಾರ್ಗಸೂಚಿ ಬಿಡುಗಡೆ ಮಾಡಿ ಮಾತನಾಡಿದ ಸಚಿವ ಭೂಪೇಂದ್ರ ಯಾದವ್, ದೌರ್ಬಲ್ಯಗಳ ಮೌಲ್ಯಮಾಪನ, ಪರಿಸರ ವ್ಯವಸ್ಥೆಯ ಪುನಃಸ್ಥಾಪನೆ, ಮಾಲಿನ್ಯ ನಿರ್ವಹಣೆ, ಜೀವ ವೈವಿಧ್ಯ ಸಂರಕ್ಷಣೆ, ಸುಸ್ಥಿರ ಪ್ರವಾಸೋದ್ಯಮ, ಪ್ರಾದೇಶಿಕ ಯೋಜನೆ, ಸಂಶೋಧನೆ ಮತ್ತು ಸಾಮರ್ಥ್ಯ ವರ್ಧನೆಯ ಮೂಲಕ ಈ ಅಭಿಯಾನವು ಕರಾವಳಿ ಪ್ರದೇಶಗಳ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸಲಿದೆ ಎಂದು ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ನವದೆಹಲಿಯ ಭಾರತ್ ಮಂಟಪದಲ್ಲಿ ನಡೆಯಲಿರುವ ಕೇಂದ್ರ ಲೋಕಸೇವಾ ಆಯೋಗ ಯುಪಿಎಸ್ಸಿ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. 1926 ಯುಪಿಎಸ್ಸಿ ಸ್ಥಾಪನೆಯಾಗಿದ್ದು ಅಕ್ಟೋಬರ್ 1 100 ವರ್ಷ ಪೂರೈಸಲಿರುವ ಅಂಗವಾಗಿ ಕಳೆದ ವರ್ಷವಿಡೀ ನಡೆದ ಅದ್ದೂರಿ ಆಚರಣೆಗಳ ಸಮಾರೋಪದ ಭಾಗವಾಗಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇದೇ ವೇಳೆ ಶತಮಾನೋತ್ಸವ ಸ್ಮರಣಾರ್ಥ ನಾಣ್ಯ ಮತ್ತು ಅಂಚೆ ಚೀಟಿ ಮತ್ತು ಭಾರತದಲ್ಲಿ ಯುಪಿಎಸ್ಸಿ ಮತ್ತು ಲೋಕಸೇವಾ ಆಯೋಗಗಳ ನೀತಿಗಳನ್ನು ರೂಪಿಸಿರುವ 100 ಹೆಗ್ಗುರುತು ತೀರ್ಪುಗಳು ಎಂಬ ಕೃತಿಯನ್ನು ಪ್ರಧಾನಿ ಬಿಡುಗಡೆ ಮಾಡಲಿದ್ದಾರೆ. ರಾಜ್ಯಗಳ ಲೋಕಸೇವಾ ಆಯೋಗಗಳ ಅಧ್ಯಕ್ಷರು ಮತ್ತು ಸದಸ್ಯರು, ಭಾರತ ಸರ್ಕಾರದ ಹಿರಿಯ ಅಧಿಕಾರಿಗಳು, ಶಿಕ್ಷಣ ತಜ್ಞರು, ಯುಪಿಎಸ್ಸಿ ಅಧಿಕಾರಿಗಳು ಮತ್ತು ಇತರರು ಸೇರಿದಂತೆ ದೇಶಾದ್ಯಂತದ ಹಲವು ಪಾಲುದಾರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. 2 ದಿನಗಳ ಈ ಕಾರ್ಯಕ್ರಮ ಕುರಿತು ಹೆಚ್ಚಿನ ಮಾಹಿತಿ ಇದೀಗ.
1: कार्यक्रम उन साल भर चलने वाले समारोहों का समापन होगा जो पिछले साल 1 अक्टूबर से आरंभ हुए थे और 1926 में संघ लोक सेवा आयोग यूपीएससी की स्थापना के 100 साल पूरे होने के उपलक्ष्य में आयोजित किए जा रहे हैं. इस अवसर पर प्रधानमंत्री नरेंद्र मोदी संघ लोक सेवा और देने वाले 100 ऐतिहासिक निर्णय नामक पुस्तक का विमोचन करेंगे. अनुपम मिश्र, आकाशवाणी समाचार, दिल्ली.
0: ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ನವದೆಹಲಿಯಲ್ಲಿಂದು ನಡೆಯಲಿರುವ ರಕ್ಷಣಾ ಲೆಕ್ಕಪತ್ರ ಇಲಾಖೆಯ 279ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಈ ವೇಳೆ ಅವರು ಇಲಾಖೆಯ ವಿವಿಧ ಮಾಹಿತಿ ತಂತ್ರಜ್ಞಾನ ಉಪಕ್ರಮಗಳಿಗೆ ಚಾಲನೆ ನೀಡಲಿದ್ದಾರೆ. ಅವುಗಳಲ್ಲಿ ಭಾರತೀಯ ಸೇನೆಯ ಹಣಕಾಸು ಮಾಹಿತಿ ವ್ಯವಸ್ಥೆಯನ್ನು ಇಲಾಖೆಯ ಸಾಕ್ಷಮ್ ವೇದಿಕೆಯೊಂದಿಗೆ ಸಂಯೋಜಿಸುವುದು, ರಕ್ಷಣಾ ಸಚಿವಾಲಯಕ್ಕಾಗಿ ಪರಿಷ್ಕೃತ ರಾಷ್ಟೀಯ ಸಂಕಲನ ವ್ಯವಸ್ಥೆ ಹಾಗೂ ರಕ್ಷಣಾ ಸಚಿವಾಲಯದಲ್ಲಿ ಖಜಾನೆ ಏಕಖಾತೆ ಪಾವತಿ ವ್ಯವಸ್ಥೆಯನ್ನು ಜಾರಿಗೆ ತರುವ ನಿಟ್ಟನಲ್ಲಿ ಪಾವತಿ ಮಾರ್ಗನಿರ್ದೇಶನ ಮತ್ತು ಸಮಗ್ರ ವ್ಯವಸ್ಥೆ ನಿರ್ವಹಣಾ ವೇದಿಕೆ ಅನಾವರಣವೂ ಸೇರಿವೆ. ಜೊತೆಗೆ ರಕ್ಷಣಾ ವೆಚ್ಚ 2026 ಕುರಿತ ಸಮಗ್ರ ಅಂಕಿಅಂಶಗಳ ಕೈಪಿಡಿ ಸೇರಿದಂತೆ ಹಲವು ಪ್ರಕಟಣೆಗಳನ್ನು ಅವರು ಬಿಡುಗಡೆ ಮಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ದೇಶಾದ್ಯಂತ ರೈತರ ಆದಾಯ ವೃದ್ಧಿಗೆ ಶ್ರಮಿಸುವ ಜೊತೆ

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ವಸ್ತ್ರೋದ್ಯಮ ಕ್ಷೇತ್ರದಲ್ಲಿನ ಉದಯೋನ್ಮುಖ ತಂತ್ರಜ್ಞಾನಗಳ ಕುರಿತು ಚರ್ಚಿಸಲು ನವದೆಹಲಿಯಲ್ಲಿಂದು ವಸ್ತ್ರೋದ್ಯಮ ಸಮಾವೇಶ ನಡೆಯಲಿದೆ. ಪತ್ರಿಕಾಗೋಷ್ಠಿಯಲ್ಲಿ ವಿವರ ನೀಡಿದ ಲಘು ಉದ್ಯೋಗ ಭಾರತೀಯ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಓಂ ಪ್ರಕಾಶ್ ಗುಪ್ತಾ, ಈ ಸಮಾವೇಶವು ದೇಶಾದ್ಯಂತದ ವಸ್ತ್ರೋದ್ಯಮಕ್ಕೆ ಸಂಬಂಧಿಸಿದ 400 ಅತಿ ಸಣ್ಣ ಮತ್ತು ಸಣ್ಣ ಕೈಗಾರಿಕೆಗಳನ್ನು ಒಂದೆಡೆ ಸೇರಿಸಲಿದೆ. ಕೇಂದ್ರ ವಸ್ತ್ರೋದ್ಯಮ ಸಚಿವ ಗಿರಿರಾಜ್ ಸಿಂಗ್ ಸಮಾವೇಶವನ್ನು ಉದ್ಘಾಟಿಸಲಿದ್ದಾರೆ ಎಂದರು. ವಿವಿಧ ದೇಶಗಳೊಂದಿಗಿನ ಮುಕ್ತ ವ್ಯಾಪಾರ ಒಪ್ಪಂದಗಳು ಹೊಸ ಮಾರುಕಟ್ಟೆಗಳನ್ನು ತೆರೆಯುವ ನಿರೀಕ್ಷೆ ಇದೆ ಮತ್ತು ಇದು ಈ ಕಾರ್ಯಕ್ರಮದ ಪ್ರಮುಖ ಚರ್ಚಾ ವಿಷಯವಾಗಲಿದೆ. ಸಮಾವೇಶದಲ್ಲಿ ಭಾಗವಹಿಸುವವರಿಗೆ ವಸ್ತ್ರೋದ್ಯಮ ಕ್ಷೇತ್ರಕ್ಕೆ ಸಂಬಂಧಿಸಿದ ಸರ್ಕಾರದ ದೂರದೃಷ್ಟಿ, ನೀತಿಗಳು ಮತ್ತು ಯೋಜನೆಗಳ ಕುರಿತು ಮಾಹಿತಿ ನೀಡಲಾಗುವುದು. ವಸ್ತ್ರೋದ್ಯಮ ಕ್ಷೇತ್ರವು ದೇಶಾದ್ಯಂತ ಸುಮಾರು 4.5 ಕೋಟಿ ಜನರಿಗೆ ಉದ್ಯೋಗವನ್ನು ಒದಗಿಸುತ್ತಿದೆ ಎಂದು ಅವರು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ವೋಕಲ್ ಫಾರ್ ಲೋಕಲ್ ಅಂದರೆ ಸ್ಥಳೀಯ ಉತ್ಪನ್ನಗಳಿಗೆ ಧ್ವನಿಗೂಡಿಸಿ ಎಂಬುದರ ಕುರಿತ ಒಂದು ವರದಿ ಇಲ್ಲಿದೆ. ದೇಶದಲ್ಲಿ ಗ್ರಾಹಕರ ಆಯ್ಕೆಗಳು ಬದಲಾಗುತ್ತಿದೆ. ಮೊದಲು ಆಮದು ಮಾಡಿಕೊಂಡ ಮತ್ತು ಬಹುದೊಡ್ಡ ಬ್ರ್ಯಾಂಡ್ಗಳ ವಸ್ತುಗಳನ್ನು ಬಯಸುತ್ತಿದ್ದ ಜನರು ಇದೀಗ ದೇಶೀಯ ಉತ್ಪನ್ನಗಳತ್ತ ಒಲವು ತೋರುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ದೇಶೀಯ ಉತ್ಪನ್ನಗಳಿಗೆ ಮಾರುಕಟ್ಟೆ ಬೇಡಿಕೆ ಹೆಚ್ಚಾಗಿದ್ದರಿಂದ ನಮ್ಮ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ಕರಕುಶಲ ಕರ್ಮಿಗಳಿಗೆ ಹೆಚ್ಚಿನ ಕೆಲಸ ದೊರಕುತ್ತಿದೆ. ಸ್ಥಳೀಯ ಉತ್ಪನ್ನಗಳಿಗೆ ಬೆಂಬಲ ನೀಡಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿಯವರ ಕರೆಯ ಮೇರೆಗೆ ದೇಶದ ಬಹುಪಾಲು ಜನರು ವಿದೇಶಿ ವಸ್ತುಗಳಿಗಿಂತ ಹೆಚ್ಚಾಗಿ ದೇಶೀಯ ಉತ್ಪನ್ನಗಳ ಖರೀದಿ ಹಾಗೂ ಬಳಕೆಗೆ ಮುಂದಾಗಿದ್ದಾರೆ. ಹಾಗಾಗಿ ದೇಶೀಯ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಾಗಿ ವ್ಯಾಪಾರ ವಹಿವಾಟು ವೃದ್ಧಿಯಾಗಿರುವುದಲ್ಲದೆ ಸ್ಥಳೀಯ ಕುಶಲಕರ್ಮಿಗಳಿಗೂ ಉತ್ತಮ ಆದಾಯ ದೊರಕುತ್ತಿದ್ದು ಅವರ ಜೀವನ ಸುಧಾರಿಸುತ್ತಿದೆ. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತ ನಿನ್ನೆ 4 ಚಿನ್ನದ ಪದಕಗಳ ಮೂಲಕ ಶ್ರೇಷ್ಠ ಸಾಧನೆ ಮಾಡಿದೆ. ಇದರಿಂದಾಗಿ ಭಾರತ ಒಟ್ಟು 10 ಚಿನ್ನ, 21 ಬೆಳ್ಳಿ ಹಾಗೂ 29 ಕಂಚಿನ ಪದಕ ಸೇರಿ 60 ಪದಕಗಳನ್ನು ತನ್ನದಾಗಿಸಿಕೊಂಡಿದ್ದು ಪದಕ ಪಟ್ಟಿಯಲ್ಲಿ 10ನೇ ಸ್ಥಾನದಿಂದ 8ನೇ ಸ್ಥಾನಕ್ಕೆ ಜಿಗಿದಿದೆ. ಭಾರತ ಇಂದು ಹಲವು ಪ್ರಮುಖ ಸ್ಪರ್ಧೆಗಳಲ್ಲಿ ಮತ್ತಷ್ಟು ಪದಕಗಳನ್ನು ತನ್ನದಾಗಿಸಿಕೊಳ್ಳುವ ಭರವಸೆ ಇದೆ. ಪುರುಷರ ಹಾಕಿ ವಿಭಾಗದ ಸೆಮಿಫೈನಲ್ನಲ್ಲಿ ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. ಅಥ್ಲೆಟಿಕ್ಸ್, ಶೂಟಿಂಗ್, ಜೋಡೋ, ವಾಲಿಬಾಲ್ ಸೇರಿದಂತೆ ಹಲವು ಸ್ಪರ್ಧೆಗಳಲ್ಲಿ ಭಾರತೀಯ ಪಟುಗಳು ಸೆಣಸಲಿದ್ದಾರೆ. ನಿನ್ನೆ ರಾತ್ರಿ ಗೌಹಾಟಿಯ ಬರ್ಸಪಾರ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ಪುರುಷರ 3 ಪಂದ್ಯಗಳ ಸರಣಿಯ 2ನೇ ಏಕದಿನ ಪಂದ್ಯದಲ್ಲಿ ಭಾರತವು ವೆಸ್ಟ್ಇಂಡೀಸ್ ವಿರುದ್ದ 8 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಈ ಮೂಲಕ ಸರಣಿಯಲ್ಲಿ 2-0 ಅಂತರದ ಅಜೇಯ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ವೆಸ್ಟ್ಇಂಡೀಸ್ ತಂಡವು ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 405 ರನ್ಗಳ ಗುರಿಯೊಡ್ಡಿತು. ನಂತರ ಭಾರತ 43.3 ಓವರ್ಗಳಲ್ಲಿ ಕೇವಲ 2 ವಿಕೆಟ್ ಕಳೆದುಕೊಂಡು ಗೆಲುವು ಸಾಧಿಸಿತು. ನಾಯಕ ಶುಭ್ಮನ್ ಗಿಲ್ 133 ಎಸೆತಗಳಲ್ಲಿ, ಅಜೇಯ 223 ರನ್ ಸಿಡಿಸಿದರು. ರೋಹಿತ್ ಶರ್ಮಾ 75 ಎಸೆತಗಳಲ್ಲಿ 101 ರನ್ ಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ರೈತರ ಆದಾಯ ವೃದ್ಧಿಗೆ ಶ್ರಮಿಸುವ ಜೊತೆಗೆ ಅವರ ಹಿತಾಸಕ್ತಿ ರಕ್ಷಿಸಲು ಸರ್ಕಾರದಿಂದ ಎಲ್ಲ ಪ್ರಯತ್ನ, ಪ್ರಧಾನಿ ನರೇಂದ್ರ ಮೋದಿ. ರಾಷ್ಟೀಯ ಕರಾವಳಿ ಅಭಿಯಾನ 2.0 ಅನುಷ್ಠಾನಕ್ಕಾಗಿ ಮಾರ್ಗಸೂಚಿ ಬಿಡುಗಡೆ ಮಾಡಿದ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್. ಕೇಂದ್ರ ಲೋಕಸೇವಾ ಆಯೋಗದ ಶತಮಾನೋತ್ಸವ ಸಮಾರಂಭದಲ್ಲಿಂದು ಪ್ರಧಾನಿ ಭಾಗಿ. ದೆಹಲಿಯಲ್ಲಿಂದು ವಸ್ತ್ರೋದ್ಯಮ ಸಮಾವೇಶ, ವಲಯದ ಉದಯೋನ್ಮುಖ ತಂತ್ರಜ್ಞಾನಗಳ ಕುರಿತು ಚರ್ಚೆ. ಏಷ್ಯನ್ ಕ್ರೀಡಾಕೂಟ, ಪದಕ ಪಟ್ಟಿಯಲ್ಲಿ 8ನೇ ಸ್ಥಾನಕ್ಕೇರಿದ ಭಾರತ. ಇಂದು ಪುರುಷರ ಹಾಕಿ ವಿಭಾಗದಲ್ಲಿ ಪಾಕಿಸ್ತಾನದೆದುರು ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
4: ಆಕಾಶವಾಣಿ ಮಡಿಕೇರಿ, ಸಮಯ 7:45.
5: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟಿಡ್.

0: ಪಡ್ಕೊಳ್ಳಿ ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
1: ನಿಧನ ಸುದ್ದಿ. ಮೂಲತ ಕಡಗದಾಳು ಗ್ರಾಮ ಹತ್ರ ಇಕ್ಕ ಬೆಂಗಳೂರು ವಾಸಂಜ ಮಾದೇಟೀರ ಗೌರಮ್ಮ ಎಂಗ ನಿನಾಂದ್ ಮರಣಪಟ್ಟಿತ್ತು. 92 ಬಯತ್ರ ಮಾದೇಟೀರ ಗೌರಮ್ಮ ಎಂಗಡ ಆಕಿರಿ ಕಾರ್ಯ ಇಂದು ಪೊಲಕ 11 ಗಂಟೆಗೆ ಬೆಂಗಳೂರು ವಿಲ್ಸನ್ ಗಾರ್ಡನ್ ಕ್ರಿಮಿಟೋರಿಯಂಲ ನಡ್ಪ. ಮೂರ್ನಾಡು ಬಾಡಗಕಾರಲಾನ ಪೋತಂಡ ಪೌತಿ ಪೊನ್ನಣ್ಣ ಎಂಗಡ ಪೊಣ್ಣು ಅಮ್ಮವ್ವ ಬಿಬಿ ಎಂಗ ನಿನಾಂದ್ ಮರಣಪಟ್ಟಿತ್ತು. ಪೋತಂಡ ರಾಜ ತಿಮ್ಮಯ್ಯ ಎಂಗಡ ಅಮ್ಮ 93 ಬಯತ್ರ ಅಮ್ಮವ್ವ ಬಿಬಿ ತಾಮನೆ ಪುಲಿಕೋಟು ಮುಕ್ಕಾಟೀರ. ಆಖಿರಿ ಕಾರ್ಯ ಇಂದು ಮಜ್ಜನ 1 ಗಂಟೆರ ಮೀದ ಪೋತಂಡ ಒಕ್ಕತೂಟಂಗಳತ್ಲೆ ನಡ್ಪ. ಮೂಲತ್ ಬಿ ಶೆಟ್ಟಿಗೇರಿ ಕಾರ್ಲಾನ್ನ ವಿರಾಜಪೇಟೆಲು ವಾಸಂಜ ಚೊಟ್ಟೆಪಂಡ ಪೌತಿ ಕಾರ್ಯಪ್ಪ ಎಂಗಡ ಮೂವು ಬೋಪಯ್ಯ ಮನು ಎಂಗ ಕೈಂಜ ಇರ್ಲು ಮರಣಪಟ್ಟಿತ್ತು. 64 ಬಯತ್ರ ಚೊಟ್ಟೆಪಂಡ ಬೋಪಯ್ಯ ಮನು ಎಂಗಡ ಆಖಿರಿ ಕಾರ್ಯ ಇಂದು ಮಜ್ಜನ ಚೊಟ್ಟೆಪಂಡ ಒಕ್ಕತೂಟಂಗಳತ್ಲೆ ನಡ್ಪ. ಮೂಲತ್ ನಾಪೋಕ್ಲು ಕಾರ್ಲಾನ್ನ ಬೆಂಗಳೂರು ವಾಸಂಜ ಕ್ಯಾಲೆಟ್ಟಿರ ಪೊನ್ನಪ್ಪ ಪೃಥ್ವಿ ಎಂಗಡ ಮೂವು ಸೋಮಯ್ಯ ರಾಕೇಶ್ ಎಂಗ ಕೈಂಜ ಇರ್ಲು ಮರಣಪಟ್ಟಿತ್ತು. 42 ಬಯತ್ರ ಕ್ಯಾಲೆಟ್ಟಿರ ಸೋಮಯ್ಯ ರಾಕೇಶ್ ಎಂಗಡ ಆಖಿರಿ ಕಾರ್ಯ ಇಂದು ಮಜ್ಜನ 3 ಗಂಟೆಗೆ ಬೆಂಗಳೂರು ಹೆಬ್ಬಾಳ್ ಕ್ರಿಮಿಟೋರಿಯಂಲ ನಡ್ಪ. ಪೊನ್ನಂಪೇಟೆ ತಾಲೂಕಿನ ನಲ್ಲೂರು ಗ್ರಾಮದವರಾದ ಲಕ್ಷ್ಮೀ ಎಂಕೆ ಅವರು ನಿನ್ನೆ ನಿಧನರಾಗಿದ್ದಾರೆ. 85 ವರ್ಷ ಪ್ರಾಯದ ಎಂಕೆ ಲಕ್ಷ್ಮೀ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 1 ಗಂಟೆಗೆ ಸ್ವಗ್ರಾಮದಲ್ಲಿ ನಡೆಯಲಿದೆ. ಕುಂಬಳದಾಳು ಗ್ರಾಮದ ಕುಂಜಿಲನ ರಾಜ್ಕುಮಾರ್ ರಾಜ ಅವರು ನಿನ್ನೆ ನಿಧನರಾಗಿದ್ದಾರೆ. 52 ವರ್ಷ ಪ್ರಾಯದ ಕುಂಜಿಲನ ರಾಜ್ಕುಮಾರ್ ರಾಜ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 2 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ.
2: ರೀ, ಮದುವೆ ಫಂಕ್ಷನ್ ಸುಮಾರಿದೆ. ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ.
3: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವೇ?
2: ಇಲ್ಲ, ವಿರಾಜಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವು ಎಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ಲಿಮಿಟೆಡ್ ಪೀರಿಯಡ್ ಆಫರ್ ಇದು.
3: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
4: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
2: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, ಯುಪಿಎಸ್, ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
5: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ.
6: ಖರೀದಿಸಲು ಬನ್ನಿ ಭಾರತ್ ಹೋಂಡಾ ಹಿಲ್ ರೋಡ್ ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್ ಗುಣಕೊಪ್ಪಲ್.
7: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌ ಗಳ ಎಕ್ಸ್ಚೇಂಜ್ ಆಫರ್.
4: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
7: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
8: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ.
5: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
8: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಕವನ್ 9606017186.
7: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
9: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
10: ದ ನಂಬರ್ ಯು ಹ್ಯಾವ್ ಡಯಲ್ಡ್ ಇಸ್ ಕರೆಂಟ್ಲಿ ಬಿಸಿ.
5: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
11: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
5: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
11: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ ಇಎಂಐ ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
5: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
12: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
13: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
4: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್.

0: ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
1: ಸುದ್ದಿ ಸಮಾಚಾರ ಓದೆಂಡುಳ ತೇಲಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ: ಮಾಜಿ ಸೈನಿಕಂಗಡ ಅದಾಲತ್ ನಡೆತೋ ಕೋರಾತ ಸೋಮರಪೇಟೆ ಪಿಂಜ ಕುಶಾಲನಗರ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿರ ಸಭೆ. ಸುದ್ದಿರ ವಿವರ: ಮೂಂದು ತಿಂಗಕೊಮ್ಮ ತಾಲೂಕು ಮಟ್ಟದ್ಲು ಅದದ ತಾಲೂಕು ತಹಶೀಲ್ದಾರರ ಮುಂದಾಳ್ತನತ್ ಮಾಜಿ ಸೈನಿಕಂಗಡ ಅದಾಲತ್ ನಡೆತೋಕ ಕ್ರಮ ಎಡ್ತೋಂಡೊಂದು ಮಾಜಿ ಸೈನಿಕಂಗಡ ಕಾಲತ್ರ ಮಾಸಭೆಲು ಒರತ ಮಾಡಿತು. ಕೊಡಗು ಮಾಜಿ ಸೈನಿಕಂಗಡ ಸಂಘದರ ಅಧ್ಯಕ್ಷ ನಿವೃತ್ತ ಮೇಜರ್ ಬಿ ಎ ಕಾರ್ಯಪ್ಪ ಎಂಗಡ ಕೊರವ ಕರಿಕೆಲ ಮಡಿಕೇರಿರ ರೋಟರಿ ಸಭಾಬಾಡೆಯಲ್ಲಿ ನಿನ್ನಂದು ಸಭೆ ನಡೆದತ್ತು. ಜಿಲ್ಲಾಧಿಕಾರಿರ ಕೊರವ ಕರಿಕೆಲ ಕಂಜೆ ಏಪ್ರಿಲ್ ನಡೆದ ಮಾಜಿ ಸೈನಿಕಂಗಡ ಅದಾಲತ್ಲು ಮೂಂದು ತಿಂಗಕೊಮ್ಮ ಅದಾಲತ್ ನಡೆತೋಕ ಸೂಚನೆ ಕೊಡ್ತಿ ತಿಂಜಿತ್ತು. ಈ ಹಿನ್ನೆಲೆಯಲ್ಲಿ ಅಪ್ಪಚ್ಚಕ ಬೆರಿಯ ತಾಲೂಕು ವ್ಯಾಪ್ತಿರ ಅದಾಲತ್ ನಡೆತೋಕ ಕ್ರಮ ಎಡ್ತೋಂಡೊಂದು ತೀರ್ಮಾನ ಮಾಡಿಚೆ. ಮಾಜಿ ಸೈನಿಕಂಗಕ್ಕೆ ಕಾನೂನು ಕೊತ್ತನಕ್ಕೆ ಕಟ್ಟಂಡೆನೆತ್ತ ಜಾಗ ನಿವೇಶನ ಪಿಂಜ ಬೋರೆ ಬೋರೆ ಸೌಲಭ್ಯ ಸರಿಯಾಯಿತು ಕಟ್ಟಿಂಡಿಲ್ಲ. ಇದಂಡ ಬಗ್ಗೆ ರಾಜ್ಯ ಮಟ್ಟದಲ್ಲಿ ಹೋರಾಟ ನಡೆತೋಕ ತೀರ್ಮಾನ ಮಾಡಿಚೆ. ಇದೇ ನೆರೆತು ಇಡುವತ್ತಂಚೆ ಬಯತ ದಾಟನ ಮಾಜಿ ಸೈನಿಕಗಳನ್ನು ಎಂ ಎಸ್ ಕಾಳಪ್ಪ, ಗಂಗಾಧರ್, ಕಟ್ರತನ ಅಪ್ಪಯ್ಯ, ಪಿ ಪಿ ಅಪ್ಪಣ್ಣಮಯ್ಯ, ಎ ಎನ್ ಸರಸ್ವತಿ ಎಂಗಕ್ಕೆ ಸನ್ಮಾನ ಮಾಡಿಚೆ. ಈ ಸಭೆಯಲ್ಲಿ ಮಾಜಿ ಸೇನಾಧಿಕಾರಿಯ ಕೂಡದನಕ್ಕೆ ಜಿಲ್ಲೆಯ ಬೋರೆ ಬೋರೆ ಉಂಬದ ಸಂಘದರ ಅಧ್ಯಕ್ಷಂಗ ಪಿಂಜ ಪದಾಧಿಕಾರಿಯ ಕೂಡಿಯಾಡಿ ತಿಂಜತ್ತು. ಅಖಿಲ ಕೊಡವ ಸಮಾಜತ್ರ ಅದನಿಲು ಸಮಾಜತ್ರ ಅಧ್ಯಕ್ಷಗಳಾಯಿತು ತುಂಬಾ ಕಾಲ ಕೆಲಸ ಮಾಡಿದ್ದಿಂಜ ಮಾತಂಡ ಮಣ್ಣಪ್ಪ ಎಂಗಡ ಪೆದತನ ವಿರಜಪೇಟೆ ಕೊಡವ ಸಮಾಜತಂಜ ಮೂರ್ನಾಟ್ ರಸ್ತೆಗೆ ಪೋಪ ಜಾಗ ಕಟ್ಟಿತುಳ್ಳ ಹಿನ್ನೆಲೆಯಲ್ಲಿ ಇದಂಡ ನಾಮಫಲಕತ್ರ ಉದ್ಘಾಟನೆ ನಾಳೆ 24 ಗಂಟೆಗೆ ನಡಪ. ಮುಖ್ಯಮಂತ್ರಿಯರ ರಾಜಕೀಯ ಕಾರ್ಯದರ್ಶಿ ಅಜಿಕುಟ್ಟಿರ ಪೊನ್ನಣ್ಣ ಈ ಕಾರ್ಬಾರಕ್ಕೆ ಮುಳಿಯಿಡುವ. ಕೊಡವ ನ್ಯಾಷನಲ್ ಕೌನ್ಸಿಲರ್ ಅದನಿಲು ಇಂದು ಪಲಕ 10 ಗಂಟೆಗೆ ಸಿದ್ದಾಪುರದಲ್ಲಿ ಜನಜಾಗೃತಿ ಸಭೆ ಪಿಂಜ ಮಾನವ ಚಂಗೋಲ ಕಾರ್ಯಕ್ರಮ ನಡಪ. ಸೋಮರಪೇಟೆ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಸಭೆ ಅಧ್ಯಕ್ಷ ಜಿಎಂ ಕಾಂತರಾಜ ಎಂಗಡ ಕೊರವು ಕರಕಿಲ್ ನಿನ್ನಂದ ಸೋಮರಪೇಟೆ ತಾಲೂಕು ಪಂಚಾಯತ್ ಸಭಾಬಾಡಿಯಲ್ಲಿ ನಡೆದಿದ್ದು ಅನ್ನನೇ ಕುಶಲನಗರ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಸಭೆ ಅಧ್ಯಕ್ಷ ವಿ ಪಿ ಶಶಿಧರ್ ಎಂಗಡ ಕೊರವು ಕರಕಿಲ್ ನಡೆದಿದ್ದು. ಈ ದಂಡು ಸಭೆಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟನಕ್ಕೆ ಪ್ರಗತಿ ಪರಿಶೀಲನೆ ಮಾಡಿಚೆ. ಕೊಡವ ಕೂಟಾಳಿಯಡ ಕೂಟತಂಜ ಕಾವೇರಿ ಸಂಕ್ರಾಂತಿರ ಮಾರಿಪತ್ತು 15 ಬೈತರ ಮೇಲೆ ಉಳ್ಳೆಂಗಕ್ಕೆ ಕಾವೇರಮ್ಮಕ್ಕೆ ಸಂಬಂಧಪಟ್ಟನಕ್ಕೆ ಕೊಡವ ಪಾಟು ಪೈಪೋಟಿನ ಏರ್ಪಾಡು ಮಾಡಿತು. ಗದ್ದೆಂಗಕ್ಕೆ ಒಂದನೇ ದಂಡನೆ ಮುಂದನೇ ನಮ್ಮ ತೀರ್ಪುಗಾರಂಗಡ ಮೆಚ್ಚುಗೆ ನಂಪಿಂಜ ಆಯ್ಕೆಯನ ಆದ್ಯತರ 10 ಪಾಠಕಾರಕ್ಕೆ ಕೊದಿಮದ ಪಿಂಜ ಕೂಡಿಯಾಡಿನ ಎಲ್ಲ ಪಾಠಕಾರಕ್ಕೂ ಮಾನ್ಯತೆ ಕಾಗದ ಕೊಡಪ್ಪಂದು ಕೂಟತರ ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ಕೊಡಗರ ಯವಕಪಾಡಿ ತಡಿಯಂಡ ಮೋಳು ತಲಕಾವೇರಿ ಗ್ರಾಮ ನಿಶಾನಿ ಮೊಟ್ಟೆ ಶಾಂತಳ್ಳಿ ಹೋಬಳಿರ ಬೆಟ್ಟದಲ್ಲಿ ಪಂಚಾಯತ್ ವ್ಯಾಪ್ತಿರ ಪುಷ್ಪಗಿರಿ ಕುಂದ ಕುಮಾರ ಪರ್ವತ ಮಾಕುಟ್ಟತ್ರ ಪಕ್ಕ ಸಾರತಬ್ಬಿ ಶ್ರೀಮಂಗಲ ಹೋಬಳಿ ನರಿಮಣಿಕುಂದ್ ಇನ್ನತ ಪ್ರವಾಸಿ ಕೇಂದ್ರ ನೋಟಕುವಪ್ಪನ್ನತ ಪ್ರವಾಸಿಗೆ ಬಟ್ಟೆ ಬಳಿ ಕಾಟಿತ ಸಹಾಯ ಮಾಡೋಕೆ ಪ್ರವಾಸೋದ್ಯಮ ಇಲಾಖೆ ಸ್ಥಳೀಕಂಗಳ ಗೈಡ್ ಆಯ್ತು ನೇಮಕ ಮಾಡೋದುಂಡು. 90 ದಂಡ ಗೈಡ್ಗಳ ಇಕ್ಕಕ್ಕಲೇ ನೇಮಕ ಮಾಡಿತು. ಐಗಕ್ಕೆ ತರಬೇತಿ ಕೊಡ್ತಿತ್ತು. ಕ್ಷೇತ್ರಕ್ಕೆ ಉಳುಪಿತು ಆಯ್ತು. ಇನ್ನು ಗೈಡ್ಗಳ ಪುನಾದಿ ನೇಮಕ ಮಾಡುವ ಸೇವೆ ಮಾಡುವಕ್ಕೆ ತಯಾರುಳ್ಳ ಸ್ಥಳೀಕಂಗ ಕೂಡಲೇ ಪ್ರವಾಸೋದ್ಯಮ ಇಲಾಖೆಯ ಮಡಿಕೇರಿ ಕಚೇರಿಯಲ್ಲಿ ವ್ಯವಹಾರ ಮಾಡಲು ವಿವರ ವಿವರ ಬೋಂಡುಂದ ಚಂಗಿ 9300 9584 ಈ ನಂಬರ್ಲಿ ಕೇಟಿತು ಅರ್ಜವಳು. ಇದೇ ಪಪ್ಪು ನವೆಂಬರ್ ತಿಂಗಳ ಬೆಂಗಳೂರಲ್ಲಿ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ರಾಧನೆ ನಡಪನದ ಬಲ್ಯ ಸಮಾರಂಭದ ಕೊಡವ ಸಾಹಿತ್ಯ ಕಲೆ ಜಾನಪದ ಸಂಗೀತ ಸಂಸ್ಕೃತಿ ಪದ್ಧತಿ ಆಚರಣೆ ಸಾರ್ವಜನಿಕ ಸೇವೆ ಸಮಾಜ ಸೇವೆ ಆಧ್ಯಾತ್ಮ ಶಿಕ್ಷಣ ಆರೋಗ್ಯ ಕೊಡದನಕ್ಕೆ ಏದೆ ಕೋಲು ಕೊಡವಮ್ಮಕ್ಕೆ ಸಂಬಂಧಪಟ್ಟನಕ್ಕೆ ಸಾಧನೆ ಮಾಡಿದ ಸಾಧಕಗಳ ಗೌರವ ಸನ್ಮಾನ ಮಾಡುವ ಅಂದು ಅಕಾಡೆಮಿ ಅಧ್ಯಕ್ಷ ಅಜ್ಜಿನಕಂಡ ಮಹೇಶ್ ನಾಚಯ್ಯ ಅರಿಚಿಟ್ಟಿದೆ. ಸನ್ಮಾನಕ್ಕೆ ಅರ್ಜಿ ಇಡುವವು ಪಾಸ್ಪೋರ್ಟ್ ಫೋಟೋ ತರಕೂಟಕ್ಕೆ ಸಂಕ್ಷಿಪ್ತ ಸ್ವವಿವರ ಇಡೊಂಡು ಪ್ರಶಸ್ತಿಗೆ ಅರ್ಜಿ ಇಡುವವು ಕನಿಷ್ಠ 40 ವಯಸ್ಸು ಆಯ್ತಿರೊಂಡು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಈ ಪ್ರಶಸ್ತಿಗೆ ಏದೇ ಜಾತಿ ಪಂಗಡ ಧರ್ಮತ್ರ ನಿರ್ಬಂಧ ಇಲ್ಲ. ಅರ್ಜಿ ಐಪವು ಎಲ್ಲ ವಿವರೋಡೆ 14 ತಾರೀಕು ಒಳಲು ಅಧ್ಯಕ್ಷ ಅದ್ಲಿಂಗ ರಿಜಿಸ್ಟ್ರಾರ್ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಸ್ಕೌಟ್ಸ್ ಪಿಂಜ ಗೈಡ್ಸ್ ಭವನ ಮಡಿಕೇರಿ ಇಲ್ಲಿಗೆ ಐಕೊಂಡು. ಕೇಂದ್ರ ವಿಜ್ಞಾನ ಪಿಂಜ ತಂತ್ರಜ್ಞಾನ ಇಲಾಖೆ ಆಯೋಜನೆ ಮಾಡಿದ ರಾಷ್ಟ್ರಮಟ್ಟದ ಎನ್ಎಲ್ಇ ಪಿಸಿ ಪೈಪೋಟಿ ಕಾರ್ಯಕ್ರಮಕ್ಕೆ ಸಂಪಾಜ ಹೈಸ್ಕೂಲ್ರ 8ನೇ ಕ್ಲಾಸ್ ವಿದ್ಯಾರ್ಥಿ ಕೆ ಆರ್ ಜೀವನ್ ಆಯ್ಕೆಯಾಯಿತು. ಕಾಂಗೂರು ಕೇರ್ ಸಂಸ್ಥೆ ಅಧೀನದಲ್ಲಿ ಸಂಚಾರಿ ಪೊಲೀಸ್ ಕಾರಕ ಗೌರವ ಕೊಡಪ ಕಾರ್ಯಕ್ರಮ ಪಿಂಜ ಜಾಕೆಟ್ ಬಳಂಬೋನತ ಕಾರ್ಯಕ್ರಮ ಇಂದು ಫಲಕ 11 ಗಂಟೆಗೆ ಮಡಿಕೇರಿಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ನಡಪ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಪಿಂಜ ಸಾಹಿತ್ಯ ಅಕಾಡೆಮಿ ರಾಧನೆಯಲ್ಲಿ ಇದೇ ತಿಂಗಳ 11ನೇ ತಾರೀಕು ಫಲಕ 10 ಗಂಟೆಗೆ ಬೆಂಗಳೂರು ಚೌಡೇಶ್ವರಿ ನಗರದುಳ್ಳ ನಮ್ಮನೆ ಸಾಂಸ್ಕೃತಿಕ ಕಲಾ ಕೇಂದ್ರದಲ್ಲಿ ಪೌತಿ ಪೂಜಾರಿನ ಮಣ್ಣಪ್ಪ ಎಂಗಡ ಸ್ಮರಣೆ ಕಾರ್ಯಕ್ರಮ ನಡಪ. ಅರೆಭಾಷೆಯ ಪಿರಿಯ ಸಾಹಿತ್ಯನ ಪೂಜಾರಿರ ಮಣ್ಣಪ್ಪವು ಭಾಷೆ ಸಾಹಿತ್ಯ ಸಂಸ್ಕೃತಿ ಪಿಂಜ ಜನಾಂಗಕ್ಕೆ ಪೆರ್ತನ ಹೆಚ್ಚಿದ್ದು ಎಂಗಡ ಈ ಸೇವೆಯನ್ನು ಮಿನ್ನೆತ್ರ ಪೀಳಿಗೆಗೆ ಅರಿಚಿಟ್ಟು ಕೊಡುವ ಉದ್ದೇಶದಲ್ಲಿ ಈ ಕಾರ್ಯಕ್ರಮ ನಡೆಸಿಕೊಂಡು ಅಕಾಡೆಮಿ ಅಧ್ಯಕ್ಷ ಸದಾನಂದ ಮಾವಜಿಯು ಅರಿಚಿಟ್ಟಿದೆ. ರಾಷ್ಟ್ರೀಯ ಪಚ್ಚೆ

0: ಇಕೋ ಕ್ಲಬ್, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್, ಸ್ಕೌಟ್ಸ್ ಮೀನ ಗೈಡ್ಸ್ ಸಂಸ್ಥೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕೂಡುಕೊಟ್ಟಿತು. ಇಳುವತ್ತ ದಂಡನೆ ವನ್ಯಜೀವಿ ಸಪ್ತಾಹ ಹತ್ರ ಮಾರಿಪತ್ತು. ಕೊಡಗು ಅರಣ್ಯ ಇಲಾಖೆ ರಾಧನೆಯಲ್ಲಿ ನಾಳೆ ಪಲಕ 7 ಗಂಟೆಗೆ ಮಡಿಕೇರಿಯ ಅರಣ್ಯ ಭವನ ತಂಜ ವೃಕ್ಷೋದ್ಯಾನ ಕೆತ್ತನೆ ಬೈಕ್ ಪಿಂಜ ಸೈಕಲ್ ಜಾಥಾ ನಡಪಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅರಿಚೆಟ್ಟಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಪಿರಿಯ ನಾಗರಿಕಗಳ ಸಬಲೀಕರಣ ಇಲಾಖೆ, ಪಿಂಜ ಬೋರೆ ಇಲಾಖೆ ಕರಡು ಕೂಡುಕೊಟ್ಟದೆ. ಇಂದು ಪಲಕ 10 ಗಂಟೆಗೆ ಮಡಿಕೇರಿಯ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ವಿಶ್ವ ಪಿರಿಯ ನಾಗರಿಕಗಳ ದಿನಾಚರಣೆ ನಡಪ. ಇಲ್ಲಿಗೆ ಸುದ್ದಿ ಸಮಾಚಾರ ತಂದದ.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
4: ಸರ್ಪ್ರೈಸ್ ಗಿಫ್ಟ್,
3: ಓಪನ್ ಮಾಡು.
4: ವಾವ್, ಡೈಮಂಡ್ ನೆಕ್ಲೇಸ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್, ಸೂಪರ್. ಥ್ಯಾಂಕ್ ಯು ರೀ. ಎಲ್ಲಿಂದ?
3: ಮುಳಿಯಾದಿಂದ.
2: ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
6: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
9: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ ಪಿ2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. ಪಿ2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
10: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
11: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
12: ಹಲೋ.
13: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
12: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
13: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
12: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.

0: ಶ್ರೋತೃಗಳೇ ಗಮನಿಸಿ, ಈ ಸಂಜೆ 5 ಗಂಟೆಗೆ ಕೊಡುವ ಸಿರಿಯಲ್ಲಿ ಏಷ್ಯನ್ ಗೇಮ್ಸ್ 2026 ಮಹಿಳೆಯರ 4x400 meter ರಿಲೇಯಲ್ಲಿ ಚಿನ್ನದ ಪದಕ ಹಾಗೂ 4x400 meter ಮಿಕ್ಸ್ಡ್ ರಿಲೇಯಲ್ಲಿ ಬೆಳ್ಳಿ ಪದಕವನ್ನು ಪಡೆದ ಮಾಚಟೀರ ಆರ್ ಪೂವಮ್ಮ ಅವರೊಂದಿಗೆ ಸಂದರ್ಶನವಿದೆ. ಈ ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೀನು ಕೃಷಿಯ ಅನುಭವಗಳನ್ನು ಕುರಿತು ಕೃಷಿ ಪಂಡಿತ ಪ್ರಶಸ್ತಿ ವಿಜೇತರಾದ ಮಡಿಕೇರಿ ತಾಲೂಕು ಕಗ್ಗೊಳ್ಳುವಿನ ಮಂದ್ರಿರ ತೇಜಸ್ ನಾನಯ್ಯ ಅವರೊಂದಿಗಿನ ಸಂದರ್ಶನದ ಮುಂದುವರಿದ ಭಾಗ ಪ್ರಸಾರವಾಗಲಿದೆ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ನಂತರ ಮಾರುಕಟ್ಟೆ ಧಾರಣೆಯನ್ನು ಕೇಳಲಿದ್ದೀರಿ. ಆಕಾಶವಾಣಿ ಮಡಿಕೇರಿ, ಸಮಯ 8:00. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ ಸೇ ಸಮಾಚಾರ ಪ್ರಭಾತ್ ಕೆ ಸಾಥ್ ಮೈ ಜಯಾ ಭಾರತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಜ್ ನಯಿ ದಿಲ್ಲಿ ಕೆ ಭಾರತ್ ಮಂಡಪಂ ಮೇ ಯುಪಿ

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಗಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:15:15.

0: ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೇರ ಫೋನಿನ ಕಾರ್ಯಕ್ರಮ
1: ಒಂದು ಅಪರೂಪದ ಗಾನ ಇದು ನಮ್ಮ ಅನುಗಾನದ ಯಾನ ಇದು.
0: ಕರೆ ಮಾಡಿ ದೂರವಾಣಿ ಸಂಖ್ಯೆ 228-558 ಮತ್ತೊಂದು ದೂರವಾಣಿ ಸಂಖ್ಯೆ 228-129 ಕೋಡ್ ಸಂಖ್ಯೆ 08272. ಕೊನೆಯ ಭಾನುವಾರವನ್ನ ಹೊರತುಪಡಿಸಿ ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನೇರ ಪ್ರಸಾರದ ಕಾರ್ಯಕ್ರಮ ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ

ಶ್ರೋತೃಗಳೇ ಗಮನಿಸಿ, ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯು ಪದವಿ ಮತ್ತು ಪದವಿ ಪೂರ್ವ ವಿದ್ಯಾರ್ಥಿಗಳಿಗಾಗಿ ಅರೆಭಾಷೆ ಸಾಹಿತ್ಯ ಸ್ಪರ್ಧೆಯನ್ನು ಏರ್ಪಡಿಸಿದೆ. ಅರೆಭಾಷೆ ಲೇಖನ ಹಾಗೂ ಅರೆಭಾಷೆ ಕವನ, ಹೀಗೆ ಎರಡು ವಿಭಾಗಗಳಲ್ಲಿ ಸ್ಪರ್ಧೆಗಳನ್ನು ನಡೆಸಲಾಗುವುದು. ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನ ಗಳಿಸಿದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡಲಾಗುವುದು. ಸ್ಪರ್ಧೆಯಲ್ಲಿ ಭಾಗವಹಿಸಲು ಎಲ್ಲರಿಗೂ ಮುಕ್ತ ಅವಕಾಶ ಇರುವುದು. ಒಬ್ಬರು ಒಂದು ಸ್ಪರ್ಧೆಯಲ್ಲಿ ಮಾತ್ರ ಭಾಗವಹಿಸಬೇಕು ಮತ್ತು ತಮ್ಮ ಅತ್ಯುತ್ತಮ ಆಯ್ಕೆಯ ಒಂದು ಲೇಖನ ಅಥವಾ ಕವನ ಕಳುಹಿಸಬೇಕು. ಒಬ್ಬರೇ ಒಂದಕ್ಕಿಂತ ಹೆಚ್ಚು ಲೇಖನ ಬರಹಗಳನ್ನು ಕಳುಹಿಸಿದರೆ ಅವುಗಳನ್ನು ಅನರ್ಹಗೊಳಿಸಲಾಗುವುದು. ವಿದ್ಯಾರ್ಥಿಗಳು ತಮ್ಮ ಹೆಸರು, ವಿಳಾಸ, ಕಾಲೇಜು ಮತ್ತು ತರಗತಿಯನ್ನು ಸ್ಪಷ್ಟವಾಗಿ ನಮೂದಿಸಿ ಬರಹಕ್ಕೆ ತಮ್ಮ ಕಾಲೇಜಿನ ಪ್ರಾಂಶುಪಾಲರ ಸಹಿ ಮತ್ತು ಸೀಲ್ ಹಾಕಿಯೇ ಕಳುಹಿಸಬೇಕು. ಪ್ರಾಂಶುಪಾಲರ ಸಹಿ ಇಲ್ಲದ ಬರಹಗಳನ್ನು ಸ್ಪರ್ಧೆಗೆ ಪರಿಗಣಿಸಲಾಗುವುದಿಲ್ಲ. ಲೇಖನವು ಕನಿಷ್ಠ 1000 ಶಬ್ದಗಳು ಮತ್ತು ಗರಿಷ್ಠ 1100 ಶಬ್ದಗಳನ್ನು ಒಳಗೊಂಡಿರಬೇಕು. ಕವನಗಳು 16 ಸಾಲಿಗಿಂತ ಮಿಕ್ಕಿರಬಾರದು. ಲೇಖನಗಳನ್ನು ಕಳುಹಿಸಲು ಕೊನೆಯ ದಿನಾಂಕ ಈ ತಿಂಗಳ 10ನೇ ತಾರೀಕು. ಕೈ ಬರಹದಲ್ಲಿ ಕಳುಹಿಸುವುದಾದರೆ ಕಾಗದದಲ್ಲಿ ಒಂದೇ ಮಗ್ಗುಲಲ್ಲಿ 4 ಬದಿಗಳಲ್ಲಿ ಸಾಕಷ್ಟು ಮಾರ್ಜಿನ್ ಬಿಟ್ಟು ಚಿತ್ತು ಇಲ್ಲದಂತೆ ಸ್ಫುಟವಾಗಿ ಬರೆದು ಕಳುಹಿಸಬೇಕು. ಇಮೇಲ್, ವಾಟ್ಸ್ಆಪ್ನಲ್ಲಿ ಕಳುಹಿಸುವುದಾದರೆ ಕಡ್ಡಾಯವಾಗಿ ಬೆರಳಚ್ಚು ಮಾಡಿ ವರ್ಡ್ ಫಾರ್ಮ್ಯಾಟ್ನಲ್ಲಿ ಲಗತ್ತಿಸಿರಬೇಕು. ಕೈ ಬರಹದ ಫೋಟೋಗಳನ್ನು ಪರಿಗಣಿಸಲಾಗುವುದಿಲ್ಲ. ಸ್ಪರ್ಧೆಯಲ್ಲಿ ತೀರ್ಪುಗಾರರ ನಿರ್ಣಯವೇ ಅಂತಿಮ. ಲಕೋಟೆಯ ಮೇಲೆ ಪದವಿ, ಪದವಿ ಪೂರ್ವ ವಿಭಾಗ ಎಂದು ನಮೂದಿಸತಕ್ಕದ್ದು. ತಮ್ಮ ಬರಹಗಳನ್ನು ಕಳುಹಿಸಬೇಕಾದ ವಿಳಾಸ ಅಧ್ಯಕ್ಷರು, ರಿಜಿಸ್ಟರ್, ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಕಾಫಿ ಕೃಪಾ ಬಿಲ್ಡಿಂಗ್, ರಾಜಸೀಟ್ ರಸ್ತೆ, ಮಡಿಕೇರಿ. ಇಮೇಲ್ ಅಡ್ರೆಸ್ arebhasheacademy@gmail.com. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ದೂರವಾಣಿ ಸಂಖ್ಯೆ 6362522677 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು.

ಆಕಾಶವಾಣಿ ಮಡಿಕೇರಿ, ಸಮಯ 8:35. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ತಾರಾನಿ ಅವರು ಬರೆದಿರುವ ಧೀಮಂತ ಮನುಷ್ಯ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ನಂದಿತಾ ಹಾಗೂ ಎಲ್ಎನ್ ಶಾಸ್ತ್ರಿ ಮತ್ತು ಬಿಜೆ ಭರತ್. ಸಂಗೀತ ನೀಡಿದ್ದಾರೆ ವಾಸುದೇವ್ ಬ್ರಹ್ಮ.

ಇನ್ನು ಮುಂದೆ ಕೇಳೋಣ. ದೊಡ್ಡ ರಂಗೇಗೌಡ ಅವರು ಬರೆದಿರುವ ರಶ್ಮಿ ಚಿತ್ರದ ಈ ಗೀತೆ. ಗೀತೆಗೆ ಧ್ವನಿಯಾಗಿದ್ದಾರೆ BR ಛಾಯಾ, ಸಂಗೀತ ನೀಡಿದ್ದಾರೆ ಅಗಸ್ತ್ಯ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ. ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ವಸಂತ ಕಾವ್ಯ ಚಿತ್ರದ ಗೀತೆ, ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಅವರ ಸಂಗೀತವಿದೆ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 8:50. ಇದೀಗ ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ, ಕವಿ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ ಪುಸ್ತಕದ ಓದು.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಮತ್ತೆ ಪರಬ್ರಹ್ಮನನ್ನ ಕುರಿತಾದ ಮತ್ತೊಂದು ಪದ್ಯ ಹೀಗಿದೆ. ನೃತ್ಯವೋ ಬ್ರಹ್ಮ ನಟರಾಜನದು ಜಗವೆಲ್ಲ. ಈ ಜಗತ್ತೆಲ್ಲವೂ ಬ್ರಹ್ಮನ ಅಂದರೆ ನಟರಾಜನ ಅವತಾರದ ನೃತ್ಯ. ದೇಹದ ಅವನ ದೇಹದ ವಿವಿಧ ಅಂಗಗಳ ಹಾವಭಾವಗಳು, ಅಂಗಭಂಗಿ ಇವೆಲ್ಲ ಪ್ರತ್ಯೇಕವಾದ ಜೀವದ ದೇಶಗಳನ್ನು ಸ್ಥಿತಿಗಳನ್ನು ಸೂಚಿಸ್ತಾ ಹೋಗುತ್ತೆ. ನಟರಾಜನ ಸತ್ಯ ಮತ್ತು ಸತ್ವದ ಜಾಲ ಇದೆಯಲ್ಲ, ವಿಶ್ವದಲ್ಲಿ ಮಾಯೆ ನಡೆಸ್ತಾ ಇರತಕ್ಕಂಥ ವಿರೋಧದ ಆಟವನ್ನು ಸಂಕೇತ ಮಾಡುತ್ತೆ. ಈ ನಟರಾಜನ ಒಳಗಿರುವ ಚೈತನ್ಯವೇ ನೀನು ಅಂತ ನಮಗೆ ಎಚ್ಚರ ಮಾಡಿದ್ದಾರೆ. ಇದನ್ನು ಇನ್ನೊಂದು ಕಡೆ ಗುಂಡಪ್ಪನವರು ಹೇಳ್ತಾರೆ, ಗಗನ ತಲೆ ನವಿರಾಗೆ ಪೆರೆತಾರೆ ಹೂವಾಗೆ ಜಗವೆಲ್ಲ ಒಪ್ಪುವಾಗೆ ಮಾಯೆ ಸತಿಯಾಗೆ ನಗು ನಗುವ ಬೊಬ್ಬಿಡುವ ಜೀವ ತಾಂಡವ ರಸಿಕ ಭಗವಂತ ಶಿವರುದ್ರ ಮಂಕುತಿಮ್ಮ. ಜಗತ್ತಿನಲ್ಲಿ ಬ್ರಹ್ಮ ಮತ್ತು ಮಾಯೆಯ ಪಾತ್ರವನ್ನು ತಿಳಿಸುವ ಮತ್ತೊಂದು ಪದ್ಯ ಇದು. ಬೇರೆ ಚಿತ್ರದ ಮೂಲಕ ತಿಳಿಸಿದ್ದಾರೆ, ಬ್ರಹ್ಮ ರಹಸ್ಯವನ್ನು ತಿಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಡಿ ವಿ ಜಿ. ಬ್ರಹ್ಮನೇ ನಟರಾಜ, ಅವನ ನೃತ್ಯವೇ ಜಗತ್ತಿನ ಆಗುಹೋಗುಗಳು, ಜಡ ಚೈತನ್ಯದ ವಿವಿಧ ಸ್ಥಿತಿಗತಿಗಳು. ನಟರಾಜನ ಅಂಗಭಂಗಿಗಳಿದೆಯಲ್ಲ, ಬೇರೆ ಬೇರೆ ರೀತಿಯ ಓಡಾಟ ಇತ್ಯಾದಿಗಳು, ತಡಕಾಟಗಳು, ಅದೆಲ್ಲ ಮಾಯೆಯ ಅವತಾರಗಳು. ಜ್ವಾಲೆಯ ರೂಪದಲ್ಲಿ ಪರಸತ್ವವೇ ವಿಶ್ವದಲ್ಲಿಯೇ, ಅದೇ ಮಾಯೆ. ನಟರಾಜನಲ್ಲಿರ್ತಕ್ಕಂತಹ ವಿಶ್ವದಲ್ಲಿರುವ ಚೈತನ್ಯವೇ ನೀನು. ಇದನ್ನೇ ಸ್ವಾಮಿ ಶಂಕರಾಚಾರ್ಯರವರು ಹೇಳ್ತಾರೆ, ಅಹಂ ಬ್ರಹ್ಮಾಸ್ಮಿ ಅನ್ನೋ ಮಾತನ್ನ. ಅಲ್ಲಿಗೆ ನಮ್ಮನ್ನ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದನ್ನ ವಿಚಾರ ಮಾಡಬಹುದು.

ನೋಡು ಚಿತ್ ಸತ್ವ ಮೂರ್ತಿಯ ನೃತ್ಯ, ಕಣ್ಮುಚ್ಚಿ ನೋಡು ನಿಶ್ಚಲ ಶುದ್ಧ ಸತ್ವ. ಕಣ್ತೆರೆದು ನೋಡು ಚಿತ್ ಸತ್ವ ಮೂರ್ತಿಯ ನೃತ್ಯ, ಕಣ್ಮುಚ್ಚಿ ನೋಡು ನಿಶ್ಚಲ ಶುದ್ಧ ಸತ್ವ. ಉನ್ಮುಖನು ನೀನೆರಡು ಜಗಕ ಮಿರುತಿರಲಾಗ ಹೃನ್ಮಧ್ಯದಲ್ಲಿ ಶಾಂತಿ ಮಂಕುತಿಮ್ಮ. ಉನ್ಮುಖನು ನೀನೆರಡು ಜಗಕ ಮಿರುತಿರಲಾಗ ಹೃನ್ಮಧ್ಯದಲ್ಲಿ ಶಾಂತಿ ಮಂಕುತಿಮ್ಮ.

ಅದೇ ಬ್ರಹ್ಮತತ್ವವನ್ನ ವಿವರಿಸುವ ಮತ್ತೊಂದು ಚಿತ್ರವನ್ನು ಕೊಟ್ಟಿದ್ದಾರೆ ಡಿ ವಿ ಜಿ ಅವರು 851ನೇ ಪದ್ಯದಲ್ಲಿ. ಕಂಡೆರೆದು ನೋಡು ಚಿತ್ಸತ್ವ ಮೂರ್ತಿಯ ನೃತ್ಯ, ನಟರಾಜ ಹೇಳಿದ ಜ್ಞಾಪಕ ಇದೆಯಲ್ಲ ಅಲ್ಲೇ, ಮತ್ತೆ ಚಿತ್ಸತ್ವ ಮೂರ್ತಿ ಅಂದ್ರೆ ನಟರಾಜ, ಅವನ ನೃತ್ಯವನ್ನು ನೋಡು ಅಂತ ಹೇಳಿದ್ದಾರೆ.

0: ಹೇಗೆ ನೋಡಬೇಕು? ಕಣ್ಮುಚ್ಚಿ ನೋಡು, ಕಣ್ ತೆರೆದು ನೋಡು. ನಟರಾಜನ ತಾಂಡವ ನೃತ್ಯ ಕಾಣುತ್ತೆ. ಭೂಮಿಯಲ್ಲಿ, ಸೌರವ್ಯೂಹದಲ್ಲಿ, ಅದರ ಆಚೆಯಲ್ಲಿ, ಪ್ರಕೃತಿಯ ಮತ್ತು ಮನುಷ್ಯನ ವಿಚಿತ್ರ ರಚನೆಗಳಲ್ಲಿ, ಪರಸ್ಪರ ಸಂಬಂಧಗಳಲ್ಲಿ ಉತ್ಸಾಹ, ಆತುರತೆ, ಕಾತರತೆ ಇವೆಲ್ಲ ಅವನ ನೃತ್ಯದ ಭಂಗಿಗಳು. ಹೊರ ಕಣ್ಣನ್ನು ಮುಚ್ಚಿ ಒಳಕಣ್ಣು ತೆರೆದರೆ ನಿಶ್ಚಲವಾದ ಶುದ್ಧವಾದ ಪರಸತ್ವ ದರ್ಶನ ಆಗತ್ತೆ. ಹೊರಗಿನ ಮತ್ತು ಒಳಗಿನ ಎರಡೂ ಜಗತ್ತುಗಳಲ್ಲಿರ್ತಕ್ಕಂತಹ ನೀನು ಸಿದ್ಧನಾಗಿದ್ರೆ ಹೃದಯ ಮಧ್ಯದಲ್ಲಿ ಶಾಂತಿ ನೆಲೆಸುತ್ತೆ. ಇದನ್ನೇ ಶ್ರೀ ಶಂಕರಾಚಾರ್ಯರ ನಿರ್ವಾಣ ಷಟ್ಕ ಅಂದರೆ ಆರು ಶ್ಲೋಕಗಳಲ್ಲಿ ಈ ಮುಕ್ತಕದ ಪೂರ್ಣ ವಿವರಣೆ ಇದೆ. ಶ್ರೋತೃಗಳು ಅದನ್ನು ಅಭ್ಯಾಸ ಮಾಡಬಹುದು. ಮನೋಬುದ್ಧಿಹಂಕಾರ ಚಿತ್ತಾನಿನಾಹಂ ನ ಚ ಶ್ರೋತ್ರೇ ನ ಜಿಹ್ವೆ ನ ಚ ಘ್ರಾಣ ನೇತ್ರೇ ನ ಚ ವ್ಯೋಮ ಭೂಮಿನ್ ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಹಾಗೆ ಹೇಳ್ತಾರೆ, ನ ಮೃತ್ಯುರ್ ನ ಶಂಕ ನ ಮೇ ಜಾತಿ ಭೇದ ಇತ್ಯಾದಿ. ಪರಸತ್ವ ನಟರಾಜ ನೃತ್ಯ ಹೊರಗಡೆ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳ ಮೂಲಕ ವಿಶೇಷವೇನೆಂದರೆ ಮನುಷ್ಯನಿಗೆ ಈ ಎರಡೂ ಜಗತ್ತಿನ ಒಳ ಹೊರಗೆ ಮುಖ ಮಾಡಿದ್ದಾನೆ. ಆದ್ದರಿಂದ ಹೃದಯ ಮಧ್ಯದಲ್ಲಿ ಆತ್ಮದ ಸ್ಥಿತಿಯಲ್ಲಿ ಶಾಂತಿಯನ್ನು ಹೊಂತಾನೆ. ಅಲ್ಲೆರಡು ನೋಡೋ ಜೊತೆಗೆ ಅಂತರೀಕ್ಷಣೆ ಮಾಡ್ತಾ ಅದರ ಅರ್ಥ ಮಾಡ್ಕೋಬೇಕು. ಹೇಳ್ತಾರೆ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ. ಇಂಟ್ರೋಸ್ಪೆಕ್ಷನ್ ಮುಖ್ಯವಾಗಿರ್ತಕ್ಕಂಥದ್ದು. ಅದೆರಡಲ್ಲೂ ಕೂಡಿರ್ತಕ್ಕಂಥ ಹುನು ಮಧ್ಯದಲ್ಲಿ ಶಾಂತಿ ನಮಗೆ ದೊರೆಯುತ್ತೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಆರ್ ಶ್ರೀದೇವಿ, ವ್ಯಾಖ್ಯಾನ ಎಚ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:03. ಈಗ ಕೆಲವು ವಾಣಿಜ್ಯ ಜಾಹೀರಾತುಗಳು.
1: ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಒಂದು ಕಪಲ್ IVF ಟ್ರೀಟ್ಮೆಂಟ್ ನ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಯಾಕೆ ಚೂಸ್ ಮಾಡಬೇಕು?
2: ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ IVF ಮಾಡುವಾಗ ಸೆವೆರಲ್ ಅಡ್ವಾಂಟೇಜಸ್ ಇದೆ. ಒಂದು, ನಮ್ದು ಎಕ್ಸ್ಪೀರಿಯನ್ಸ್ ಕ್ಲಿನಿಷಿಯನ್, ಎಕ್ಸ್ಪೀರಿಯನ್ಸ್ ಎಂಬ್ರಿಯಾಲಜಿಸ್ಟ್, ದೆನ್ ವಿ ಹ್ಯಾವ್ ಅ ಸ್ಟೇಟ್ ಆಫ್ ಆರ್ಟ್ IVF ಲೆಬಾರಟರಿ. ಆಲ್ಸೋ ದ ಕಾಸ್ಟಿಂಗ್ ಇಸ್ ಕಂಪೇರಬಲ್ ಟು ಎನಿ ಅದರ್ ಲ್ಯಾಬ್. ವಿ ಡು ನಾಟ್ ಕೀಪ್ ಇಟ್ ವೆರಿ ಎಕ್ಸ್ಪೆನ್ಸಿವ್. The most important thing, Manipal is a multi-speciality hospital. So all, it's a single stop, all your treatment, everything right from delivery, everything is available in Manipal. So do consider Manipal.
1: Thank you, Doctor. Manipal Hospital, Mysuru. Lives on. For appointment, call 0821-255-000. Save the number, save lives.
3: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುಕ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣು.

ಶ್ರೋತೃಗಳೇ ಗಮನಿಸಿ, ಮಡಿಕೇರಿ ಇಸಿಎಚ್ಎಸ್ನಲ್ಲಿ ವೈದ್ಯಕೀಯ ಸೇವೆ ಪಡೆಯುತ್ತಿರುವ ಎಲ್ಲ ಮಾಜಿ ಸೈನಿಕರಿಗೆ ಮತ್ತು ಅವರ ಅವಲಂಬಿತರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ನಾಳೆ ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಪ್ರಯುಕ್ತ ಪಾಲಿಕ್ಲಿನಿಕ್ ಮುಚ್ಚಲ್ಪಡುತ್ತದೆ. ಹಾಗೆಯೇ ಇಂದಿನಿಂದ ಅಕ್ಟೋಬರ್ 3ರವರೆಗೆ ದಂತ ವೈದ್ಯರು ಮಡಿಕೇರಿ ಪಾಲಿಕ್ಲಿನಿಕ್ನಲ್ಲಿ ಲಭ್ಯವಿರುವುದಿಲ್ಲ ಎಂದು ಪ್ರಕಟಣೆ ತಿಳಿಸಿದೆ.

ಆಕಾಶವಾಣಿ ಮಡಿಕೇರಿ. ಈಗ ಕೇಳೋಣ ಭಾವಗೀತೆ. ಹೆಚ್ಎಸ್ ವೆಂಕಟೇಶ್ ಮೂರ್ತಿಯವರ ಕವಿತೆಯನ್ನು ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

ಆಕಾಶವಾಣಿ ಮಡಿಕೇರಿ, ಸಮಯ 9:10. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದಿಂದ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಯವರಾದ ಶ್ರೀ ನರೇಂದ್ರ ಮೋದಿ ಅವರ ಸಾರ್ವಜನಿಕ ಸೇವೆಯ 25 ವರ್ಷಗಳು ಪೂರ್ಣಗೊಂಡ ಈ ಕುರಿತು ಕಾರ್ಯಕ್ರಮ ಸರಣಿ ಪ್ರಸಾರವಾಗಲಿದೆ.

ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:40 ತಪ್ಪದೆ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.

ಆಕಾಶವಾಣಿ ಮಡಿಕೇರಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೆ ಕಲ್ಯಾಣ್ ಅವರು

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಕೇಳುಗರೆ, ಪ್ರಕಟಿತ ಕಾರ್ಯಕ್ರಮದ ಬದಲಾಗಿ ನೀವು ಕೇಳ್ತಾ ಇದ್ದೀರಾ ಚಿತ್ರಗೀತೆಗಳನ್ನ. ಇನ್ನು ಮುಂದೆ ಕೇಳೋಣ ಮನು ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಶಿವಸೈನ್ಯ ಚಿತ್ರದ ಗೀತೆ. ಸಾಹಿತ್ಯ ಶ್ಯಾಮ್ ಸುಂದರ್ ಕುಲಕರ್ಣಿ, ಸಂಗೀತ ನೀಡಿದ್ದಾರೆ ಇಳೆಯರಾಜಾ.

ಶ್ರೋತೃಗಳೇ, 2025-26 ಸಾಲಿಗಾಗಿ ಎಸ್ಎಸ್ಎಲ್ಸಿ ಮತ್ತು 2ನೇ ವರ್ಷದ ಪಿಯುಸಿ ಸಾರ್ವತ್ರಿಕ ಪರೀಕ್ಷೆಗಳಲ್ಲಿ ಗರಿಷ್ಠ ಅಂಕ ಪಡೆದ ಕರ್ನಾಟಕದ ಮೂಲ ನಿವಾಸಿ ಮಾಜಿ ಸೈನಿಕರ ಮಕ್ಕಳಿಗೆ ಜನರಲ್ ಕೆಎಸ್ ತಿಮ್ಮಯ್ಯ ನಗದು ಪ್ರಶಸ್ತಿಯನ್ನು ಮಂಜೂರು ಮಾಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ನಮೂನೆಯನ್ನು ಜಂಟಿ ನಿರ್ದೇಶಕರ ಕಾರ್ಯಾಲಯ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇಲ್ಲಿಂದ ಪಡೆದು ನವೆಂಬರ್ 15 ಒಳಗೆ ಸಲ್ಲಿಸಬಹುದಾಗಿದೆ ಎಂದು ಜಂಟಿ ನಿರ್ದೇಶಕರು, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇವರ ಪ್ರಕಟಣೆ ತಿಳಿಸಿದೆ.

ಆಕಾಶವಾಣಿ ಮಡಿಕೇರಿ. ಸಮಯ 10:20. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಂದು ಜಿಎನ್ ಬಾಲಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆ. ಮೈಸೂರು ವಾಸುದೇವಾಚಾರ್ಯ ಅವರ ಕೃತಿ ಖಮಾಜ್ ರಾಗ ಆದಿತಾಳ.

0: ಸಮಯ 10:38 4 ಸೆಕೆಂಡ್ಗಳು.
1: ಆಕಾಶವಾಣಿ ಮಡಿಕೇರಿ, ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವ ನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಕೇಳುಗರೆ, ಕಾರ್ಯಕ್ರಮದ ಆರಂಭದಲ್ಲಿ ಬಹರ್ ಆನೆ ತಕ್ ಚಿತ್ರದ ಗೀತೆಯನ್ನ ಕೇಳೋಣ. ಗೀತೆಯನ್ನ ಹಾಡಿದ್ದಾರೆ ಅನುರಾಧ ಪೊದ್ವಾಲ್ ಹಾಗೂ ತಲಾತ್ ಅಜೀಜ್. ಈ ಗೀತೆಗೆ ರಾಜೇಶ್ ರೋಷನ್ ಅವರ ಸಂಗೀತವಿದೆ. ಗೀತೆಯ ರಚನೆಕಾರರು ಇಬ್ರಾಹಿಂ ಆಶಿಕ್.

ಆತ್ಮೀಯ ಕೇಳುಗರೇ, ಗಮನಿಸಿ, ಇಂದು ಬೆಳಿಗ್ಗೆ 11:10 ನವದೆಹಲಿಯ ಭಾರತ್ ಮಂದಾಪಂನಲ್ಲಿ ಆಯೋಜಿಸಲಾಗಿರುವ ಯುಪಿಎಸ್ಸಿ ಅಂದರೆ ಕೇಂದ್ರ ಲೋಕಸೇವಾ ಆಯೋಗದ ಶತಮಾನೋತ್ಸವ ಸಂಭ್ರಮದ ಸಮಾರಂಭದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಭಾಗವಹಿಸಲಿದ್ದು, ಈ ಕಾರ್ಯಕ್ರಮದ ನೇರ ಪ್ರಸಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ. ಇನ್ನು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ರಕ್ಷಕ್ ಚಿತ್ರದ್ದು. ಆನಂದ್ ಮಿಲಿಂದ್ ಅವರ ಸಂಗೀತ, ಗೀತರಚನೆ ಸಮೀರ್ ಅವರದು, ಹಾಡಿದ ಕಲಾವಿದರು ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್.

ಆತ್ಮೀಯ ಕೇಳುಗರೆ, ಗಮನಿಸಿ, ಇಂದು ಬೆಳಿಗ್ಗೆ 11:10 ನವದೆಹಲಿಯ ಭಾರತ್ ಮಂದಾಪಂನಲ್ಲಿ ಆಯೋಜಿಸಲಾಗಿರುವ ಯುಪಿಎಸ್ಸಿ ಅಂದರೆ ಕೇಂದ್ರ ಲೋಕಸೇವಾ ಆಯೋಗದ ಶತಮಾನೋತ್ಸವ ಸಂಭ್ರಮದ ಸಮಾರಂಭದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ

ಶ್ರೀ ನರೇಂದ್ರ ಮೋದಿಯವರು ಭಾಗವಹಿಸಲಿದ್ದು, ಈ ಕಾರ್ಯಕ್ರಮದ ನೇರ ಪ್ರಸಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ. ಇನ್ನು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆ ಬೈಪಾಸ್ ರೋಡ್ ಚಿತ್ರದ್ದು. ಶರೀಫ್ ಸಬ್ರಿ ಗಾಯಕರು, ಸರೀಫ್ ತೋಶಿ ಅವರ ಸಂಗೀತ, ಕಲೀಂ ಶೈಕ್ ಅವರ ಸಾಹಿತ್ಯ.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಕೇಳುಗುರಿ, ಇಂದು ಬೆಳಿಗ್ಗೆ 11:10 ನವದೆಹಲಿಯ ಭಾರತ್ ಮಂದಾಪಂನಲ್ಲಿ ಆಯೋಜಿಸಲಾಗಿರುವ ಯುಪಿಎಸ್ಸಿ ಅಂದರೆ ಕೇಂದ್ರ ಲೋಕಸೇವಾ ಆಯೋಗದ ಶತಮಾನೋತ್ಸವ ಸಂಭ್ರಮದ ಸಮಾರಂಭದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಭಾಗವಹಿಸಲಿದ್ದು, ಈ ಕಾರ್ಯಕ್ರಮದ ನೇರ ಪ್ರಸಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 11:38. ಕೇಳುಗರೆ, ಈಗ ಒಂದೆರಡು ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ರಂಗ ಎಸ್ಎಸ್ಎಲ್ಸಿ ಚಿತ್ರದ ಗೀತೆ. ರಾಜೇಶ್ ಹಾಗೂ ಚಿತ್ರ ಹಾಡಿರುವ ಈ ಗೀತೆಯ ರಚನೆಕಾರರು ವಿ ನಾಗೇಂದ್ರ ಪ್ರಸಾದ್, ಸಂಗೀತ ನೀಡಿದ್ದಾರೆ ಸಂದೀಪ್ ಚೌಟಾ.

0: ಕೇಳುಗರಿ, ಈ ಸಂಜೆ 5 ಗಂಟೆಗೆ ಕೊಡೋ ಸಿರಿ ಕಾರ್ಯಕ್ರಮದಲ್ಲಿ ಏಷ್ಯನ್ ಗೇಮ್ಸ್ 2026 ಮಹಿಳೆಯರ 4x400 ಮೀಟರ್ ರಿಲೆಯಲ್ಲಿ ಚಿನ್ನದ ಪದಕ ಹಾಗೂ 4x400 ಮೀಟರ್ ಮಿಕ್ಸೆಡ್ ರಿಲೆಯಲ್ಲಿ ಬೆಳ್ಳಿ ಪದಕವನ್ನು ಪಡೆದ ಮಾಚಟ್ಟಿರ ಆರ್ ಪೂವಮ್ಮ ಅವರೊಂದಿಗೆ ಸಂದರ್ಶನವನ್ನು ಕೇಳಬಹುದು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 11:10. ಇನ್ನು ದೆಹಲಿಯ ಭಾರತ್ ಮಂದಾಪ್ನಲ್ಲಿ ಆಯೋಜಿಸಲಾಗಿರುವ ಯುಪಿಎಸ್ಸಿ ಅಂದರೆ ಕೇಂದ್ರ ಲೋಕಸೇವಾ ಆಯೋಗದ ಶತಮಾನೋತ್ಸವ ಸಂಭ್ರಮದ ಸಮಾರಂಭದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಭಾಗವಹಿಸಲಿದ್ದು, ಈ ಕಾರ್ಯಕ್ರಮದ ನೇರ ಪ್ರಸಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ.
1: ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿ ಅವರು ನವದೆಹಲಿಯ ಭಾರತ್ ಮಂಟಪದಲ್ಲಿ ನಡೆಯಲಿರುವ ಕೇಂದ್ರ ಲೋಕಸೇವಾ ಆಯೋಗದ ಶತಮಾನೋತ್ಸವ ಸಮಾರಂಭದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ ಇದೀಗ ಮೂಡಿಬರುವುದು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಆಲಮಟ್ಟಿ ಜಲಾಶಯದ ನೀರಿನ ಮಟ್ಟವನ್ನು 519.60 ಮೀಟರ್ನಿಂದ 524.256 ಮೀಟರ್ಗೆ ಹೆಚ್ಚಿಸುವ ಹಿನ್ನೆಲೆಯಲ್ಲಿ ವಿಜಯಪುರ ಬಾಗಲಕೋಟೆ ಜಿಲ್ಲೆಗಳ 184 ಗ್ರಾಮಗಳ 75,563 ಎಕರೆ ಭೂಮಿ ಮುಳುಗಡೆಯಾಗಲಿದೆ. ಈ ಹಿನ್ನೆಲೆಯಲ್ಲಿ ಭೂಸ್ವಾಧೀನ ಹಾಗೂ ಪರಿಹಾರ ಪ್ರಕ್ರಿಯೆಗಳನ್ನು ತ್ವರಿತಗೊಳಿಸುವುದು ಅಗತ್ಯ. ಈ ನಿಟ್ಟಿನಲ್ಲಿ ಜಲಸಂಪನ್ಮೂಲ ಖಾತೆ ಸಚಿವ ಚಲುವರಾಯಸ್ವಾಮಿ ಅವರಿಗೆ ಪತ್ರ ಬರೆದು ಮುಳುಗಡೆಗೆ ಒಳಗಾಗುವ ರೈತರಿಗೆ ಶೀಘ್ರವಾಗಿ ಪರಿಹಾರ ಬಿಡುಗಡೆ ಮಾಡುವಂತೆ ಮನವಿ ಮಾಡಲಾಗಿದೆ ಎಂದು ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಪ್ರಸ್ತಾವಿತ 3,000 ಕೋಟಿ ಪರಿಹಾರ ಪಾವತಿ ಸಂದರ್ಭದಲ್ಲಿ ಬಬಲೇಶ್ವರ ತಾಲೂಕಿನ ಕನಿಷ್ಠ 1,000 ಎಕರೆಗೆ ಸರಾಸರಿ 500 ಕೋಟಿ ರೂಪಾಯಿ ಪರಿಹಾರ ಕಾಯ್ದಿರಿಸಬೇಕು. ಶಿರೂರು, ಕಣಬೂರು, ಚಿಕ್ಕಗಲಗಲಿ ಮತ್ತು ಹೊಸೂರು ಗ್ರಾಮಗಳಿಗೆ 2026-27 ಆರ್ಥಿಕ ವರ್ಷದಲ್ಲೇ ಪರಿಹಾರ ಒದಗಿಸಲು ಹಾಗೂ ಬಾಕಿ ಉಳಿದ 10 ಗ್ರಾಮಗಳಿಗೂ ತುರ್ತು ಕ್ರಮ ಕೈಗೊಳ್ಳಲು ಕೋರಲಾಗಿದೆ ಎಂದು ತಿಳಿಸಿದ್ದಾರೆ. ವಿಶ್ವ ಹಿರಿಯ ನಾಗರಿಕರ ದಿನದ ಅಂಗವಾಗಿ ಇಂದು ರಾಜ್ಯಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಇಂದು ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜಿಲ್ಲಾ ವಿಶೇಷಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಹಿರಿಯ ನಾಗರಿಕರಿಗೆ ಆಯೋಜಿಸಲಾಗಿದ್ದ ಕ್ರೀಡೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಸನ್ಮಾನಿಸಲಾಗುವುದು. ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದ ಖಾಸಗಿ ಹೋಟೆಲ್ನ ಸಭಾಂಗಣದಲ್ಲಿ ಇಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಪೂರ್ವಭಾವಿಯಾಗಿ ನಡೆದ ಕ್ರೀಡಾಕೂಟ ಮತ್ತು ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಸನ್ಮಾನಿಸಲಾಗುವುದು ಎಂದು ವಿಶೇಷ ಚೇತನ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಅಧಿಕಾರಿ ಅನುಪಮ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ಈಗಾಗಲೇ ಕ್ರೀಡೆಗಳನ್ನು ಆಯೋಜನೆ ಮಾಡಲಾಗಿದ್ದು ಅವರಿಗೆ ಆರೋಗ್ಯ ತಪಾಸಣೆಯನ್ನು ಸಹ ಮಾಡಲಾಗಿದೆ. ಹಿರಿಯ ನಾಗರಿಕರಿಗೆ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದ್ದೀವಿ. ಮುಖ್ಯವಾದ ಉದ್ದೇಶ ಏನು ಅಂತಂದ್ರೆ, ಹಿರಿಯ ನಾಗರಿಕರನ್ನು ರಾಷ್ಟ್ರದ ಅಮೂಲ್ಯ ಸಂಪತ್ತು ಎಂದು ಗುರುತಿಸುವುದು, ಅವರ ಆರೋಗ್ಯ, ಆರ್ಥಿಕ ಭದ್ರತೆ, ಚಿಂತನೆ, ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವುದು. ಜಿಲ್ಲೆಯಲ್ಲಿ ಹೊಸದಾಗಿ ಏಪ್ರಿಲ್ ತಿಂಗಳಿಂದ ನಾವು ಹಿರಿಯರಿಗೆ ಸಹಾಯವಾಣಿಯನ್ನ ಪ್ರಾರಂಭ ಮಾಡಲಾಗಿದೆ. ಇಲ್ಲಿ ಸಹ ಅವರು ಏನಾದರೂ ಅವರಲ್ಲಿ ಮನೆ ಸಮಸ್ಯೆಗಳಿರಬಹುದು ಅಂತವರಿಗೆ ನಾವು ಈ ಒಂದು ಸಹಾಯವಾಣಿ ಮೂಲಕ

0: ತಯಾರಿಸುವಂತಹ ಕಾರ್ಯಕ್ರಮಗಳು ಕೂಡ ಆಗ್ತಾ ಇದೆ. ಈ ಎಲ್ಲಾ ಸೌಲಭ್ಯಗಳನ್ನು ಪಡೆದು ಆರೋಗ್ಯಕರ ಜೀವನ ನಡೆಸಬೇಕು ಅಂತೇಳಿ ನಾನು ಕೇಳ್ಕೊಂತಾ ಇದ್ದೀನಿ.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳು ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. 2014ರಲ್ಲಿ ಪ್ರಾರಂಭವಾದ ಸ್ವಚ್ಛ ಭಾರತ್ ಅಭಿಯಾನದಡಿ ಸ್ವಚ್ಛತೆಯ ಪರಿಕಲ್ಪನೆ, ನಿರ್ಲಕ್ಷ್ಯಕ್ಕೊಳಗಾದ ಸಾರ್ವಜನಿಕ ಆರೋಗ್ಯ ಸಮಸ್ಯೆಯನ್ನು ದೇಶಾದ್ಯಂತ ಜನ ಆಂದೋಲನವಾಗಿ ಪರಿವರ್ತಿಸಿತು. ಜನಾಂದೋಲನವಾಗಿ ಪರಿವರ್ತನೆಗೊಂಡ ಸ್ವಚ್ಛ ಭಾರತ ಅಭಿಯಾನವು ಸ್ವಚ್ಛತೆಯನ್ನು ಮೂಲಭೂತ ಅವಶ್ಯಕತೆಯನ್ನಾಗಿ ಮಾಡಿತು. ಶೌಚಾಲಯಗಳನ್ನು ಆರೋಗ್ಯ ಮತ್ತು ಮಾನವ ಅಭಿವೃದ್ಧಿಯ ಸಾಧನಗಳಾಗಿ ಪರಿವರ್ತಿಸಿತು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಿಂದ ಬೃಹತ್ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ನಾಳೆ ಅಕ್ಟೋಬರ್ 2ರಂದು ತೋಳನಕೆರೆಯಲ್ಲಿ ಬೆಳಗ್ಗೆ 7 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ತಿಳಿಸಿದ್ದಾರೆ.
2: ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಎಲ್ಲಾ ಸಾರ್ವಜನಿಕರಿಗೆ ಒಂದು ವಿಶೇಷ ಸೂಚನೆ. ಇದೇ ಅಕ್ಟೋಬರ್ 2ರಂದು ಸ್ವಚ್ಛತಾ ಹಿ ಸೇವಾ ಈ ಕಾರ್ಯಕ್ರಮದ ಅಡಿಯಲ್ಲಿ ತೋಳನಕೆರೆಯಲ್ಲಿ ನಾವು ಒಂದು ಪ್ಲಾಗಿಂಗ್ ಆಕ್ಟಿವಿಟಿ ಹಾಗೂ ಸ್ವಚ್ಛತಾ ಕಾರ್ಯಕ್ರಮವನ್ನ ಆಯೋಜಿಸಿದ್ದೇವೆ. HDMC ವತಿಯಿಂದ ಆಯೋಜಿಸ್ತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ನಾನು ಹಾಗೂ ಜಿಲ್ಲಾಡಳಿತದ ಎಲ್ಲಾ ಅಧಿಕಾರಿಗಳು, HDMCಯ ಎಲ್ಲಾ ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ. ನಾವೆಲ್ಲರೂ ಸೇರಿಕೊಂಡು ನಮ್ಮ ಊರನ್ನ ಸ್ವಚ್ಛ ಇಡೋದಕ್ಕೆ ಕೈ ಜೋಡಿಸೋಣ.
1: ವಿಜಯಪುರ ಮತ್ತು ತಿರುಪತಿ ನಡುವೆ ಹೊಸ ರೈಲು ಸೇವೆ ಆರಂಭಿಸುವ ಕುರಿತು ತಾವು ಸಲ್ಲಿಸಿದ್ದ ಮನವಿಗೆ ದಕ್ಷಿಣ ಕರಾವಳಿ ರೈಲ್ವೆ ವಿಭಾಗದಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ದೊರೆತಿದೆ. ತಮ್ಮ ಮನವಿಯನ್ನು ಪರಿಗಣಿಸಿರುವ ದಕ್ಷಿಣ ಕರಾವಳಿ ರೈಲ್ವೆ ವಿಜಯಪುರ ತಿರುಪತಿ ನಡುವೆ ಹೊಸ ರೈಲು ಸೇವೆ ಪರಿಚಯಿಸುವ ಪ್ರಸ್ತಾವವನ್ನು ರೈಲ್ವೆಯ ಕಾರ್ಯಾಚರಣೆಯ ದೃಷ್ಟಿಯಿಂದ ಸಾಧ್ಯವಿದೆ ಎಂದು ಅಧಿಕೃತವಾಗಿ ತಿಳಿಸಿದೆ ಎಂದು ರಾಜ್ಯಸಭಾ ಸದಸ್ಯ ನಾರಾಯಣ ಸಾ ಕೆ ಭಾಂಡ್ಗೆ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ವಿಜಯಪುರ ಸೇರಿದಂತೆ ಉತ್ತರ ಕರ್ನಾಟಕದ ಪ್ರಯಾಣಿಕರಿಗೆ ತಿರುಪತಿ ಕ್ಷೇತ್ರಕ್ಕೆ ಸುಗಮ ಹಾಗೂ ಅನುಕೂಲಕರ ರೈಲು ಸಂಪರ್ಕ ಕಲ್ಪಿಸುವ ನಿಟ್ಟಿನಲ್ಲಿ ಇದು ಮಹತ್ವದ ಮುನ್ನಡೆಯಾಗಿದೆ ಎಂದಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10. ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಜಯಪುರದ ಬಹುಮುಖ ಪ್ರತಿಭೆ ಹಾಗೂ ಶಿಕ್ಷಕಿ ಶ್ರೀಮತಿ ಅನಿತಾ ದೇಸಾಯಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖ್ದಾರ್.

0: ವನಿತಾ ವಿಹಾರ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲ ಕೇಳುಗರಿಗೆ ನಮಸ್ಕಾರಗಳು. ಇಂದು ಆಕಾಶವಾಣಿ ವಿಜಯಪುರ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಅನಿತಾ ದೇಸ್ ಅಂತ. ಇವರು ಬಿಎಡ್ ಪದವಿಯನ್ನ ಮುಗಿಸಿಕೊಂಡು ವಿಜಯಪುರದ ಖಾಸಗಿ ಸಂಸ್ಥೆಯಲ್ಲಿ ಕನ್ನಡ ಶಿಕ್ಷಕಿಯರಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಇವರು ಬಹುಮುಖ ಪ್ರತಿಭೆ ಅಂತಂದ್ರೆ ತಪ್ಪಾಗುವುದಿಲ್ಲ. ಯಾಕಪ್ಪ ಅಂತಂದ್ರೆ ಇವರದು ಸಂಗೀತದಲ್ಲಿನೂ ಕೂಡ ಬಿಎ ಪದವಿಯನ್ನ ಪಡೆದುಕೊಂಡಂತವರು. ಅದರ ಜೊತೆಗೆ ಆರಿ ವರ್ಕ್ ಕೂಡ ಕರಗತವನ್ನ ಮಾಡಿಕೊಂಡು ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಇವರನ್ನ ಇನ್ನು ಇವರ ಬಹುಮುಖ ಪ್ರತಿಭೆಗಳು ಏನೇನು ಇದ್ದಾವೆ ಅಂತ ನಾವು ಅವರಿಂದಲೇ ಕೇಳಿ ತಿಳಿದುಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಅದಕ್ಕೆ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಶ್ರೀಮತಿ ಅನಿತಾ ದೇಸಾಯಿ ಅವರಿಗೆ ಸ್ವಾಗತ ಮತ್ತು ನಮಸ್ಕಾರ ಮೇಡಮ್.
1: ನಮಸ್ತೆ ಸರ್.
0: ತಾವು ಆಗ್ಲೇ ನನಗೆ ಮಾಹಿತಿ ಕೊಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರಿ, ತಾವು ಬಿಎ ಪದವಿಯನ್ನ ಪಡೆದುಕೊಂಡು ಈಗ ಶಿಕ್ಷಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು ಕೂಡ ಪಿಯುಸಿ ಇಂದನೇ ಡಿಗ್ರಿವರೆಗೆ ಓದುವಂತ ಸಂದರ್ಭದಲ್ಲಿ ನಾನು ಸಂಗೀತವನ್ನು ಕೂಡ ಕಲಿತೆ ಅಂತ ಹೇಳ್ತಾ ಇದ್ರಿ. ಏನು ತಮ್ದು ಹೇಗೆ ಇದು ಸಂಗೀತವನ್ನು ಕಲಿಬೇಕನ್ನುವಂತ ಒಂದು ಇಷ್ಟ ಇತ್ತು, ಅಥವಾ ಇದು ಏನಾದ್ರೂ ಅನವಶ್ಯಕವಾಗಿ ಬಂದದ್ದು, ಸ್ವಲ್ಪ ವಿವರವಾದ ಮಾಹಿತಿಯನ್ನು ಮಾಡಿಕೊಡ್ಬೇಕು ಮೇಡಮ್.
1: ಹೌದು ಸರ್, ಇದು ನನಗೆ ಅನುವಂಶಿಕವಾಗಿ ಬಂದಂತದ್ದು. ನಮ್ಮ ತಂದೆ ಸಹ ದಾಸಮರಣದವರು, ಅವರು ಭಜನೆ ಅಂತ ಮಾಡ್ತಾ ಇದ್ರು, ಅವರೊಂದಿಗೆ ನಾವು ಹಾಡಾಡ್ತಿದ್ವಿ.

0: ವಯಸ್ಸಿನಿಂದನೇ ನಾನು 6ನೇ ತರಗತಿಯಿಂದನೇ ನಾನು ಹಾಡನ್ನು ಶುರು ಮಾಡಿದ್ದು. ಮುಂದೆ ಹಾಗೆ ಅದು ಅದರಲ್ಲಿ ಆಸಕ್ತಿ ಹೊಂದಿ ಬಿ ಎನಲ್ಲಿ ಪಿ ಯು ಸಿನಲ್ಲಿ ಒಂದು ವಿಷಯವಾಗಿ ತಗೊಂಡು ಅದರಲ್ಲಿ ನಾನು ಪಾರಂಗತನಾದೆ. ಮುಂದೆ ಅದನ್ನೇ ಈಗ ಒಂದು ಹವ್ಯಾಸ ಅಂತ ಮಾಡ್ಕೊಂತ ಇದ್ದೀನಿ. ಇದು ಈ ಒಂದು ವಿಷಯದ ಮೇಲೆ ನನಗೆ ಗೌರ್ಮೆಂಟ್ ಜಾಬ್ ಕೂಡ ಬರಬಹುದಿತ್ತು, ಬಟ್ ಅದು ವಿದ್ವತ್ ಆಗಿರ್ಲಿಲ್ಲ, ಅದು ಬಿ ಎ ತನಕ ಮಾತ್ರ ಆಗಿತ್ತು. ಅದ್ರ ನಂತರ ನಾನು ಬಿ ಎಡ್ ಜಾಯ್ನ್ ಆದೆ. ಸೊ ಹೀಗಾಗಿ ನನಗ ಸಂಗೀತ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುವ ಒಂದು ಭಾಗ್ಯ ಆಗ್ಲಿಲ್ಲ.
1: ಒಂದ್ ವೇಳೆ ಏನಾದ್ರೂ ತಮ್ದು ವಿದ್ವತ್ವವನ್ನು ಪಡೆದುಕೊಂಡಿದ್ರೆ ತಾವು ಇವತ್ತು ಸಂಗೀತ ಶಿಕ್ಷಕರಾಗಿ ಕಾರ್ಯವನ್ನ ನಿರ್ವಹಿಸಿದ್ರಿ. ಇರ್ಲಿ, ಈಗ ಪದವಿಯನ್ನ ಪಡ್ಕೊಂಡಿಲ್ಲ, ಅದು ಕೂಡ ಏನು ತಪ್ಪಾಗೋದಿಲ್ಲ. ಅದು ಲೈಫ್ ಅಲ್ಲಿ ನನಗೆ ತಿಳಿದ ಮಟ್ಟಿಗೆ ಅನಿತಾ ದೇಸಾಯಿ ಅವರೇ, ಯಾವುದೇ ವಿಷಯವನ್ನ ತಾವು ಕಲಿತರೂ ಕೂಡ ಲೈಫ್ ಅಲ್ಲಿ ಒಂದಿಲ್ಲ ಒಂದು ಸಂದರ್ಭದ ಅದು ಬಳಕೆ ಆಗತ್ತೆ, ಉಪಯೋಗ ಬರುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಈಗ ನಾವು ಅದೇ ತಮ್ಮ ಒಂದು ತಾವು ಕೊಟ್ಟ ಮಾಹಿತಿ ಪ್ರಕಾರ ಅಂತಂದ್ರೆ ತಾವು ಈಗ ಬಿ ಎ ಪದನ್ನ ಮುಗಿಸಿಕೊಂಡು ತಾವು ಸಂಗೀತವನ್ನ ಅಲ್ಲಿಗೆ ನಿಲ್ಲಿಸುವಂತ ಸಂದರ್ಭ ಬಂತು ಅಂತಂದ್ರೆ, ಈಗ ತಾವು ಬಿ ಎಡ್ ಅನ್ನ ಮುಗಿಸಿಕೊಂಡು ಶಿಕ್ಷಕರಾಗಿನೂ ಕೂಡ ಕಾರ್ಯವನ್ನ ನಿರ್ವಹಿಸಿದ್ರಿ. ಆಗ್ಲೇ ತಾವು ಹೇಳ್ತಾ ಇದ್ರಿ ನಾನು ಆರಿ ವರ್ಕ್ ಕೂಡ ಕರಗತವನ್ನ ಮಾಡಿಕೊಂಡಿದ್ದೇನೆ ಅಂತ. ಈ ಆರಿ ವರ್ಕ್ ಅಂದ್ರೆ ಏನು, ಇದು ತಾವು ಯಾವಾಗ ಕಲ್ತ್ರಿ, ಮತ್ತೆ ಎಷ್ಟು ವರ್ಷದಿಂದ ಅದನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನೀಗ ಕೆಲಸವನ್ನ ಮಾಡ್ತಾ ಇದ್ದೀರಿ?
0: ಇದು ಆರಿ ವರ್ಕ್ ಅಂದ್ರೆ ಬ್ಲೌಸ್ ಮೇಲೆ ಹಾಕುವಂತ ಕರಕುಶಲ ಒಂದು ಕಲೆ. ಈ ನಡುವೆ ಲಾಕ್ಡೌನ್ ಬಂತಲ್ಲ ಸರ್, ಆವಾಗ ಮನೆಯಲ್ಲಿ ಕೂತು ಶಿಕ್ಷಕದ ವೃತ್ತಿಯಿಂದನೂ 2 ವರ್ಷ ನಾನು ಮನೆಯಲ್ಲೇ ಕೂತಿದ್ದೆ, ಬಿಟ್ಟಿದ್ದೆ. ಆ ಸಮಯದಲ್ಲಿ ನಮ್ಮ ಮನೆಯ ಪಕ್ಕದವರಿಂದನೇ ಈ ಒಂದು ಕರಕುಶಲ ಕಲೆಯನ್ನ ಕಲಿತೆ. ಇದು ಬಹಳ ಕಾಸ್ಟ್ಲಿ ಆದಂತಹ ಕಲೆ. ಒಂದೊಂದು ಬ್ಲೌಸ್ಗೆ ನಾವು ಏನಿಲ್ಲ ಅಂದ್ರು 10,000, 15,000 ಇಷ್ಟು ಕಾಸ್ಟ್ ಮಾಡುವಂತ ಕಲೆ ಇದು. ಈಗ ನಾನು ಪ್ರೆಸೆಂಟ್ ಹಾಕಿರುವಂತಹ ಬ್ಲೌಸ್ ಸಹ ಆರಿ ವರ್ಕ್ ಇದೆ. ಈ ಒಂದು ಕಲೆಯನ್ನ ಕಲಿತು ಈಗ ನಾನು ಹಾಕೋತೀನಿ, ಬೇರೆಯವ್ರದನ್ನು ಹಾಕೊಡ್ತೀನಿ, ಮನೆಯವ್ರದನ್ನು ನಾವು ಹಾಕೋಬಹುದು. ಇಷ್ಟನೇ ನಾವು ಹೆಣ್ಮಕ್ಳು ಉಳಿತಾಯ ಮಾಡ್ಕೊಂಡ್ವಿ ಅಂತಂದ್ರೆ ಅದೇ ಒಂದು ಎಷ್ಟೋ ದೊಡ್ಡ ಸಹಾಯ ಸಂಸಾರಕ್ಕೆ ಆಗ್ಬಹುದು ಅಂತ ನನ್ನ ಅನಿಸಿಕೆ.
1: ಅಂದ್ರೆ ತಾವು ಹೇಳೋ ಪ್ರಕಾರ ಒಂದು ಫ್ಯಾಮಿಲಿ ರನ್ ಆಗ್ಬೇಕು ಅಂತಂದ್ರೆ ಒನ್ ಮೋರ್ ಏರಿಯಾ ಆಫ್ ಇನ್ಕಮ್ ಅಂತಾರಲ್ಲ, ಅದು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನ್ಸತ್ತೆ. ಮತ್ತೆ ತಾವು ಈ ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾನು ಕೂಡ ಬಿ ಎಡ್ ಅನ್ನು ಮುಗಿಸಿ ಯಾವಾಗ ತಮ್ಮ ಶಿಕ್ಷಕ ವೃತ್ತಿಯನ್ನ ಪ್ರಾರಂಭಿಸಿದ್ರಿ?
0: ನಾನು ಬಿ ಎಡ್ ಮುಗಿಸಿದ್ದು 21ನೇ ವಯಸ್ಸಿಗೆ. ಇನ್ನು ನಂದು ರಿಸಲ್ಟ್ ಬಂದಿದ್ದಿಲ್ಲ, ಅವಾಗ ಮದ್ವೆ ಆಯ್ತು. ಮದ್ವೆ ಆಗಿ ನಾನು ವಿಜಾಪುರ್ಗ್ ಬಂದಿದ್ದು. ಇಲ್ಲಿ ನಾನು ಬಂದ ಒಂದ್ ಮೊದಲೇ ವರ್ಷದಿಂದನೇ ನಾನು ಶಿಕ್ಷಕಿ ವೃತ್ತಿಯನ್ನೇ ಆವರಿಸಿದೆ. ಮುಂದೆ ಈಗ ನಾನು 20 ವರ್ಷ ಆಗಿರ್ಬೋದು ನಾನೀಗ ಶಿಕ್ಷಕ ವೃತ್ತಿಯಲ್ಲಿ ಕೆಲಸ ಮಾಡ್ಲಿಗತ್ತು. ಬಿ ಎಡ್ ಮುಗಿದ ತಕ್ಷಣನೇ ನಾನು ಶಿಕ್ಷಕಿಯಾಗಿನೇ ಜಾಯ್ನ್ ಆಗಿದ್ದು.
1: ಅಂದ್ರೆ ತಾವು ಹೇಳೋ ಪ್ರಕಾರ ಸುಮಾರು 20 ವರ್ಷ
0: ಆಯ್ತು ಇವಾಗ ನಾನು
1: ಶಿಕ್ಷಕಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಮತ್ತೆ ತಾವು ಆಗ್ಲೇ ನನಗೆ ಮಾಹಿತಿ ಕೊಡುವಂತ ಒಂದು ಸಂದರ್ಭದಲ್ಲಿ ಡ್ರಾಯಿಂಗು ಪೇಂಟಿಂಗು ಅದನ್ನು ಕೂಡ ನಾನು ಮಾಡಿನಿ, ಮತ್ತೆ ಅದು ಕೂಡ ನಾನು ಹಾಬಿಯಾಗಿ ಅದನ್ನ ನನ್ನ ಜೀವನದಲ್ಲಿ ನಾನು ತೆಗೆದುಕೊಂಡಿದ್ದೀನಿ ಅಂತ ಹೇಳಿದ್ರಿ. ಡ್ರಾಯಿಂಗ್ ಮತ್ತೆ ಪೇಂಟಿಂಗ್ ಅಂತ ಮಾಡ್ತಿರಲ್ಲ, ಇದು ಯಾವಾಗ ಮಾಡ್ತೀರಿ? ಮತ್ತೆ ಇದರಲ್ಲಿ ಟೈಪ್ ಆಫ್ ಡ್ರಾಯಿಂಗ್ ಪೇಂಟಿಂಗ್ ಇದಾವೆ, ಯಾವುದನ್ನ ಮಾಡ್ತೀರಿ?
0: ನಾನು ಇದು ಸಹ ನಮ್ಮ ತಂದೆಯಿಂದ ಬಂದಂತದ್ದೇ. ನಮ್ಮ ತಂದೆ ಅವರು ಬಹುಮುಖ ಪ್ರತಿಭೆನೆ, ಪ್ರತಿಯೊಂದರಲ್ಲೂ ಅವರು ಆಕ್ಟಿವಿಟೀಸ್ ಬಹಳ ಆಕ್ಟಿವ್ ಇರ್ತಾರೆ. ಒಂದು ಡ್ರಾಯಿಂಗ್ ಆಗ್ಲಿ, ಸಂಗೀತ ಆಗ್ಲಿ, ಆಮೇಲೆ ಹಿಂದೆ ಸ್ಟ್ಯಾಂಪ್ಸ್ ನ ಕಲೆಕ್ಷನ್ ಮಾಡ್ತಾ ಇದ್ರು ಅವರು. ಈಗ ನಾವು ನೋಡ್ತಾ ಇದ್ರೆ ಹಳೆ 1947 ಹಿಂದಿಂದನೂ ಸಹ ಅವ್ರ ಹತ್ರ ಸ್ಟ್ಯಾಂಪ್ಸ್ ಕಲೆಕ್ಷನ್ ಇದೆ. ಆ ರೀತಿ ನನಗೂ ಅದೇ ಕಲೆ ಅನುವಂಶಿಕವಾಗಿನೇ ಬಂದಿದ್ದು. ಅದರಲ್ಲೂ ನನಗೆ ಇಂಟ್ರೆಸ್ಟ್ ಇತ್ತು ಡ್ರಾಯಿಂಗ್ ಅಲ್ಲಿ. ಪಿ ಯು ಸಿಲಿ ನಾನು ಕನ್ನಡ ಚಿತ್ರಕಲೆ ಹಾಗೂ ಸಂಗೀತ ಕಾಂಬಿನೇಷನ್ ತಗೊಂಡು ಅದರಲ್ಲಿ ನಾನು ಪದವಿನ ಪಡೆದೆ. ಈ ಬಿ ಎನಲ್ಲಿ ನಾನು ಇದೇ ಒಂದು ಸಬ್ಜೆಕ್ಟ್ ನಲ್ಲಿ ಗುಲ್ಬರ್ಗಾ ಯೂನಿವರ್ಸಿಟಿಗೆ 6ನೇ ರ್ಯಾಂಕ್ ಅನ್ನ ಬಂದೆ. ನಂತರ ನಾನು ಬಿ ಎಡ್ ಅನ್ನ ಮಾಡಿದೆ. ಈ ಒಂದು ಕಲೆಯಲ್ಲಿ ಇಂಟ್ರೆಸ್ಟ್ ತೋರಿಸಿ ನಾನು ಅದರಲ್ಲಿ ಪದವಿಯನ್ನ ಪಡೆದಿದ್ದೆ.
1: ಈಗ ಪೇಂಟಿಂಗ್ ಮತ್ತೆ ಡ್ರಾಯಿಂಗ್ ಇಷ್ಟೆಲ್ಲ ಮಾಡ್ತಾರೆ, ಈಗ ಎಲ್ಲಾದ್ರೂ ಈ ವಿಜಯಪುರ ನಗರದಲ್ಲಿ ಪ್ರದರ್ಶನ

0: ಅಂತ ಇಟ್ಟಿರ್ತಾರೆ. ಅಲ್ಲಿ ಏನಾದರೂ ತಾವು ಪ್ರದರ್ಶನಕ್ಕೆ ಹೋಗ್ತೀರಾ ಅಥವಾ ಪ್ರದರ್ಶನ ಇಟ್ಟು ಅಥವಾ ನನಗೇನಾದರೂ ಈ ಒಂದು ಡ್ರಾಯಿಂಗ್ ಬೇಕು ಅಂತಂದರೆ ಅದಕ್ಕೆ ತಾವು ಏನಾದರೂ ಡ್ರಾಯಿಂಗ್ ಮಾಡಿ ಅದಕ್ಕೆ ತಮ್ಮದೇ ಆದಂಥ ಒಂದು ಏನಾದರೂ ಚಾರ್ಜ್ ಮಾಡಿ ಕೊಡ್ತೀರಾ ಹೇಗೆ?
1: ಅದು ಡ್ರಾಯಿಂಗಿಗೆ ಇನ್ನೂ ಏನು ನಾನು ಮಾಡಿಲ್ಲ, ಬಟ್ ಆದ್ರೆ ನಮ್ಮ ಸ್ಕೂಲಲ್ಲೇ ಎಕ್ಸಿಬಿಷನ್ ಅದು ಇಟ್ಟಾಗ ನನ್ನ ಚಿತ್ರಕಲೆಗಳು ಹಾಗೂ ನನ್ನ ಟ್ಯಾಲೆಂಟ್ ಅನ್ನು ನಾನು ಪ್ರದರ್ಶನ ಮಾಡ್ಕೊಂಡಿದ್ದೀನಿ. ಹಲವಾರು ಕಾರ್ಯಕ್ರಮಗಳಲ್ಲಿ ಸಂಗೀತ ಕೂಡ ಹಾಡಿದ್ದೀನಿ. ಈ ನಂತರ ಈ ಒಂದು ಡ್ರಾಯಿಂಗ್ ಅನ್ನೋದು ನನ್ನ ಇಂಟ್ರೆಸ್ಟ್ಗೆ ನಾನು ಮನೆಯಲ್ಲೇ ಮಾಡ್ತೀನಿ, ಬೇರೆ ನಾನು ಹಂಗ ಪ್ರದರ್ಶನಕ್ಕೆ ಅಂತ ನಾನು ಹೋಗಿಲ್ಲ. ಇನ್ನು
0: ಕೇವಲ ಹಾಬಿಗೆ ಮಾತ್ರ ಸೀಮಿತ ಮಾಡ್ಕೊಂಡಿದ್ದಾರೆ. ಈಗ ಇನ್ನೊಂದು ಆಗ್ಲೇ ತಾವು ಮಾಹಿತಿಯನ್ನ ಕೊಡ್ತಾ ಇದ್ರಿ, ಈಗ ಸಾರಿ ಬರುತ್ತಲ್ಲ ಆ ಸಾರಿಗೂ ಕೂಡ ತಾವು ಕೂಚು ವರ್ಕ್ ಮಾಡ್ತೀನಿ ಅಂತ ಇದ್ರಿ.
1: ಹೌದು,
0: ಈ ಕೂಚು ವರ್ಕ್ ಅಂದ್ರೆ ಏನು, ಮತ್ತೆ ಇದು ಹೇಗೆ ಮಾಡ್ತಾರೆ, ಮತ್ತೆ ಎಂತ ಸಾರಿಗೆ ಮಾಡ್ತಾರೆ, ಮತ್ತೆ ಅದಕ್ಕೆ ಏನಾದ್ರು ನೀವು ಎಷ್ಟು ಚಾರ್ಜ್ ಮಾಡ್ತೀರಿ, ಅದ್ರ ಕೂಡ ಒಂದಿಷ್ಟು ಮಾಹಿತಿ ಕೊಡ್ಬೋದಲ್ಲ?
1: ಇದು ಸಾರಿ ಕುಚ್ಚು ಡಿಸೈನ್ ಅಂತಂದ್ರೆ ಸೀರೆಗೆ ಬಾರ್ಡರ್ ಹಾಕುವಂತ ಕುಚ್ಚು. ಹಿಂದೆನೂ ಅದನ್ನ ಹಾಕ್ತಾ ಇದ್ರು, ಅದೇ ರೀತಿ ಸುಮ್ನೆ ಒಂದು ಹೊಲಿಗೆ ಹಾಕುವ ಬದಲು ಅದಕ್ಕೊಂದು ಅಲಂಕಾರ ಅಂತ. ಅದರಲ್ಲೂ ಸಾಕಷ್ಟು ಕ್ರೋಷಡಿನ್ ಅಂತ ಬರುತ್ತೆ, ಸಾದಾ ಕುಚ್ಚು ಅಂತ ಬರುತ್ತೆ. ಇವೆಲ್ಲವೂ ನಾವು ಒಂದೊಂದು ಸೀರೆಗಳಿಗೆ ಆಯಾ ಡಿಸೈನ್ ಮೇಲೆ ದುಡ್ಡು ಡಿಪೆಂಡ್ ಇರುತ್ತೆ. ಮದುವೆ ಸೀರೆ ಆದ್ರೆ ಗ್ರ್ಯಾಂಡ್ ಸೀರೆ ಇದ್ರೆ, ರೇಷ್ಮೆ ಸೀರೆ ಇದ್ರೆ ಅಥವಾ ಗ್ರ್ಯಾಂಡ್ ಡಿಸೈನ್ಸ್ ಇದ್ರೆ ಅಂತವಕ್ಕೆಲ್ಲ ನಾವು ಜಾಸ್ತಿ ಚಾರ್ಜ್ ಅನ್ನ ಮಾಡ್ತೀವಿ. ಸಿಂಪಲ್ ಇದ್ರೆ 500-600 ಈ ರೀತಿ ಚಾರ್ಜ್ ಸಹ ಮಾಡಬಹುದು.
0: ಮತ್ತೆ ಇದನ್ನ ಏನಾದರೂ ತಾವು ತರಬೇತಿಯನ್ನ ತಗೊಂಡ್ರ?
1: ಇಲ್ಲ ಸರ್, ಇದೆಲ್ಲ ನಾನು ಸೋಶಿಯಲ್ ಮೀಡಿಯಾದಲ್ಲೇ ನೋಡಿ ನೋಡಿನೆ ಕಲಿತಿದ್ದು. ಈ ಸಾಕಷ್ಟು ಹೆಣ್ಮಕ್ಳಿಗೆ ಸೋಶಿಯಲ್ ಮೀಡಿಯಾದಲ್ಲಿ ಪ್ರತಿಯೊಂದು ಟ್ಯಾಲೆಂಟ್ ಅನ್ನ ಕಲಿಯೋ ಒಂದು ಸೌಭಾಗ್ಯ ದೊರೀತಾ ಇದೆ. ಅದನ್ನ ನಾವು ಯೂಸ್ ಮಾಡ್ಕೋಬೇಕು ಅಷ್ಟೇ. ಅದರಿಂದ ನಾವು ಕಲಿತ್ರೆ ಆ ಒಂದು ವೇದಿಕೆಯಲ್ಲೂ ನಾವು ಮುಂದೆ ಬರಬಹುದು.
0: ಈಗ ತಾವು ಹೇಳಿದ್ರೆ ನನ್ನಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ ಮೇಡಮ್. ಏನಪ್ಪ ಅಂದ್ರೆ, ಈಗ ಸಮಯ ಇರೋದು ಎಲ್ಲರಿಗೂ ಕೇವಲ 24 ತಾಸು ಮಾತ್ರ ಒಂದು ದಿನಕ್ಕೆ. ಈ 24 ತಾಸುಗಳಲ್ಲಿ ತಾವು ಶಿಕ್ಷಕ ವೃತ್ತಿಯನ್ನು ಕೂಡ ಮಾಡ್ರಿ, ಮತ್ತೆ ಆರಿ ವರ್ಕ್ ಅನ್ನ ಮಾಡ್ತೀರಿ, ಅದರ ಜೊತೆಗೆ ಪೇಂಟಿಂಗ್ ಅನ್ನ ಮಾಡ್ತೀರಿ, ಮತ್ತೆ ಡ್ರಾಯಿಂಗು, ಅದರ ಜೊತೆಗೆ ನೀವು ಈ ಕೂಚು ವರ್ಕ್, ಇವನ್ನೆಲ್ಲ ಸಮಯವನ್ನ ಹೇಗೆ ತಾವು ನಿಭಾಯಿಸ್ತೀರಿ?
1: ಸರ್, ಮನುಷ್ಯನಿಗೆ ಆಸಕ್ತಿ ಅನ್ನೋದಿದ್ರೆ ಸಮಯ ತಾನಾಗೆ ಕೂಡಿ ಬರುತ್ತೆ. ಈಗ ಮನೆಯಲ್ಲಿ ಕೆಲಸ ಮಾಡ್ತಾ ಇದು ಬೇಡಪ್ಪ ಅಂತ ಅನ್ಕೊಂಡ್ವಿ ಅಂತಂದ್ರೆ ಯಾವ್ದು ಸಾಧಿಸೋದಕ್ಕಾಗಲ್ಲ.
0: ಹೌದು,
1: ನಾನು ಮನೆಯಲ್ಲಿ ಬೇಗ ಕೆಲಸ ಮುಗಿಸ್ಕೊಂಡು ಸ್ಕೂಲಿಗೆ ಹೋಗಿ ಬರ್ತೀನಿ. ಮನೆಗ್ ಬಂದ ತಕ್ಷಣನೇ ಸ್ವಲ್ಪ ಅಷ್ಟು ತಗೊಂಡು ಈ ಎಲ್ಲ ಕೆಲಸಗಳನ್ನ ಮಾಡ್ಕೊಂತೀನಿ. ಇದರಲ್ಲಿ ನಾವು ಮಾಡ್ಬೇಕು ಅನ್ನೋ ಧೈರ್ಯ ಬೇಕು, ನಮಗೊಂದು ಆತ್ಮವಿಶ್ವಾಸ ಬೇಕು, ಇದು ನಾನು ಮಾಡ್ತೀನಪ್ಪ ಅನ್ನೋದು, ನಾವು ಮಾಡ್ತೀವಿ ಅನ್ನೋದು ನಮ್ಮ ಧೈರ್ಯ ಇತ್ತು ಅಂದ್ರೆ ನಾವು ಸರಾಗವಾಗಿ ಯಾವುದೇ ಕೆಲಸವನ್ನು ನಾವು ಮಾಡಬಹುದು.
0: ಅದೇ ತಾವು ಈಗೆಲ್ಲ ಹೇಳುವ ಒಂದು ನೋಡಿದ್ರೆ ತಮ್ಮಲ್ಲಿರುವಂತ ಒಂದು ಆತ್ಮವಿಶ್ವಾಸ ಗೊತ್ತಾಗುತ್ತೆ ನಮ್ಗೆ. ಆದ್ರೆ ಇದು ಇವತ್ತಿನ ಕಾಲದಲ್ಲಿ ಎಲ್ಲರಲ್ಲಿನೂ ಇಷ್ಟೊಂದು ತಮ್ಮಲ್ಲಿರುವಂತ ಒಂದು ಆತ್ಮವಿಶ್ವಾಸ ಇರೋದು ಕಡಿಮೆ ನನಗನ್ಸುತ್ತೆ. ಮತ್ತೆ ಅದರ ಜೊತೆಗೆ ನಮ್ಮ ಗುರುಗಳು ಒಂದು ಹೇಳಿದಂತ ಮಾತು ನೆನಪಾಗುತ್ತೆ ಮೇಡಮ್ ಇಲ್ಲಿ, ಏನಪ್ಪ ಅಂತಂದ್ರೆ, ವಾಟ್ ಈಸ್ ಮೈ ಇಂಟ್ರೆಸ್ಟ್ ಮತ್ತು ವಾಟ್ ಈಸ್ ಮೈ ಟ್ಯಾಲೆಂಟ್ ಅಂತ. ಇದನ್ನ ತಾವು ಹೇಗೆ ತಮ್ಮನ್ನ ತಾವು ಗುರುತಿಸಿಕೊಂಡ್ರಿ ಇದನ್ನ, ಅಥವಾ ಯಾರಾದ್ರೂ ಇದಕ್ಕೆ ಪ್ರೇರಣೆನಾ ಅಂತ ಹೇಳ್ಬೋದಲ್ಲ?
1: ಇದು ಗುರುತಿಸಿದ್ದು ನಮ್ಮ ತಂದೆ ತಾಯಿನೇ, ಯಾಕೆಂದ್ರೆ ಮುಂಚಿಂದನೂ ಅವ್ರ ಜೊತೆಲಿ ನಾನು ಹಾಡ ಹಾಡಿ ಬರ್ತಾ ಇರೋದು, ಚಿತ್ರಕಲೆಯಲ್ಲಿ ನಾನು ಮಾಡ್ತಾ ಬರ್ತಿರೋದು, ಅದು ಗುರುತಿಸಿದ್ದು ಅವರೇ. ಆದ್ರೆ ಮುಂದೆ ಬರ್ತಾ ಬರ್ತಾ ಮದ್ವೆ ಆದ್ಮೇಲೆ ಇದ್ ಪ್ರೋತ್ಸಾಹ ಕೊಟ್ಟಿದ್ದು ನಮ್ಮ ಯಜಮಾನ್ರು. ನೀನ್ ಯಾವುದೇ ಕಲೆ ಕಲ್ತರು ಸಹ ನೀನ್ ಮುಂದೆ ಬಾ ಅನ್ನೋ ಒಂದು ಧೈರ್ಯದ ಮಾತು ಅವ್ರದಿತ್ತು. ಸೊ ಅವರಿಂದ ನಾನು ಈ ಸಂಗೀತ ಕಲಿಯೋದ್ರಲ್ಲಿ ಇಲ್ಲಿ ಬಂದ ಮದ್ವೆ ಆಗಿ ಬಂದ್ಮೇಲೂ ನಾನು ಸಂಗೀತ ಕಲ್ತಿದ್ದೀನಿ ಸರ್. ಈ ಬಿಜಾಪುರದಲ್ಲಿ ನಾನು ಸಂಗೀತ ಕಲಿತು ಕೆಲವೊಂದು ವರ್ಷ ಸಂಗೀತ ಶಿಕ್ಷಕಿಯಾಗಿನೂ ಕೆಲಸ ಮಾಡಿದೀನಿ ಖಾಸಗಿ ಸಂಸ್ಥೆಯಲ್ಲೇನೆ. ಚಿತ್ರಕಲೆಯ ಶಿಕ್ಷಕಿಯಾಗಿನೂ ಮಾಡಿದೀನಿ, ಈಗ ಪ್ರೆಸೆಂಟ್ ನಾನು ಕನ್ನಡ ಶಿಕ್ಷಕಿಯಾಗಿ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನಾವು ಸಮಯ ತಕ್ಕೊಂಡು ಇದನ್ನ ನಾವು ಟ್ಯಾಲೆಂಟ್ ಆಗಿ ಹೊರತರಬಹುದು.
0: ಈಗ ಇನ್ನೊಂದು ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಕಾರ್ಯಕ್ರಮದ ಹೆಸರೇ ಸೂಚಿಸುವಂತೆ ವನಿತಾ ವಿಹಾರ ಅಂತ ಹೇಳಿ, ಅಂದ್ರೆ ಮಹಿಳೆಯರ ಕುರಿತ ಕಾರ್ಯಕ್ರಮ ಇದು. ತಮ್ಮ ಸಂದರ್ಶನವನ್ನ ಲಕ್ಷಾಂತರ ಜನ ಕೇಳೋದ್ರಲ್ಲಿ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಇರ್ತಾರೆ ಅಂದ್ರೆ ತಪ್ಪಾಗುವುದಿಲ್ಲ ಮೇಡಮ್. ಈಗ ತಾವಾಗ್ಲೇ ಒಂದು

0: ಮತ್ತೊಮ್ಮೆ ಹೇಳಿದ್ರೆ ಏನಪ್ಪಾ ಅಂತಂದ್ರೆ, ನಾವು ಧೈರ್ಯಗೆಡಬಾರ್ದು, ಕೆಲಸವನ್ನ ಮಾಡ್ಬೇಕಾದ್ರೆ ಹೆಜ್ಜೆಯನ್ನು ಮುಂದಿಡಬೇಕು, ಇದು ಎಲ್ಲರೂ ಹೇಳುವಂತ ಮಾತು. ಆದ್ರೆ ಒಂದು ವೇಳೆ ಒಂದು ಯಾವುದೇ ಹೊಸದಾಗಿ ನಾವೊಂದು ಜೀವನೋಪಾಯಕ್ಕಾಗಿ ಒಂದು ಏನಾದರೂ ಕಲೆಯನ್ನ ಉಪಯೋಗ ಮಾಡ್ಕೊಂಡು ನಾವು ಎಲ್ಲರ ಹಾಗೆ ಮುಂದೆ ಬರೋಣ ಅನ್ನುವಂತ ವಿಚಾರ ಇಟ್ಕೊಂಡಂತ ಮಹಿಳೆಯರು ಅವರೆಲ್ಲೊಂದು ಪ್ರಶ್ನೆ ಕಾಡ್ತಾ ಇರಬಹುದು ಅಂತ ಅನ್ಸುತ್ತೆ. ಏನಪ್ಪಾ ಅಂತಂದ್ರೆ, ಇಂತ ಕೆಲಸವನ್ನು ಮಾಡುವಂತ ಒಂದು ಸಂದರ್ಭದಲ್ಲಿ ಬಿಸ್ನೆಸ್ ಮತ್ತೆ ವ್ಯಾಪಾರ ಆಗ್ಲಿ ಅಥವಾ ಒಂದು ಹೆಜ್ಜೆಯನ್ನ ಮುಂದಿಟ್ಟವರೇ ಎಡುತ್ತಾರೆ. ಆಮೇಲೆ ಒಂದು ವೇಳೆ ಎಡವಿದಂತ ಮಹಿಳೆಯರು ಏನ್ ಮಾಡ್ತಾರೆ, ಯಾಕೆ ಇಡೋದು ಬಿಡುಪ್ಪ, ಇದು ಬೇಡ ನಾವು, ಯಾಕಂದ್ರೆ ಇದರಲ್ಲಿ ಲಾಭ ಇಲ್ಲ ಅನ್ನುವಂತ ಒಂದು ಇದಕ್ಕೆ ಹೆಜ್ಜೆಯನ್ನ ಮುಂದೆ ಇಡ್ಲಿಕ್ಕೆ ಹೆದರ್ತಾರೆ ಅಂತ ನನಗನ್ಸುತ್ತೆ. ಅಂತ ಮಹಿಳೆಯರಿಗೆ ತಾವು ಏನಂತ ಹೇಳ್ತೀರಿ?
1: ಸರ್, ಜೀವನ ಅಂದ್ಮೇಲೆ ಸೋಲು ಗೆಲುವು ಎರಡು ಇರುವುದೇ. ನಾವು ಸೋತ್ರೆ ಮುಂದೆ ಹೆಜ್ಜೆ ಇಡೋದಕ್ಕಾಗಂಗಿಲ್ಲ. ಅದು ಈ ಒಂದು ಯಾವ ಕಲೆ ನಾವು ಹೊರತರಬೇಕಾದ್ರೆ ಮನೆ ಸಪೋರ್ಟ್ನು ಬೇಕು, ಮನೆಯಲ್ಲಿರುವಂತಹ ಎಲ್ಲರ ಒಂದು ಕೈ ಅವ್ರು ಜೋಡಿಸ್ಬೇಕು. ಯಾವುದೇ ಇರ್ಲಿ, ಒಂದ್ ಕೈಯಿಂದ ಚಪ್ಪಾಳೆ ಆಗೋದಿಲ್ಲ, ಎರಡೂ ಕೈ ಬೇಕು. ಮನೆ ಪರಿವಾರದವ್ರಾಗ್ಲಿ ಅಥವಾ ಹೊರಗಡೆ ಫ್ರೆಂಡ್ಸ್ ಆಗ್ಲಿ ಯಾರಾದ್ರೂ ನಮ್ಗೆ ಸಹಾಯ ಮಾಡೋರು ಸಿಕ್ಕೇ ಸಿಗ್ತಾರೆ. ಬಟ್ ಆದ್ರೆ ನಾವು ಅದನ್ನ ಹುಡುಕೋಬೇಕು. ಈಗ ನನ್ನ ಪ್ರತಿಭೆನ ಗುರುತಿಸಿ ನೀವು ಆಕಾಶವಾಣಿಯಲ್ಲಿ ಕರೆದಿದ್ದೀರಿ, ಈ ಪ್ರತಿಭೆ ನಾವು ತೋರಿಸ್ತಾ ಇದೀವಲ್ಲ, ಅದೇ ರೀತಿ ನಾವು ನಮ್ಮನ್ನ ನಾವು ತೋರ್ಕೊಳ್ತಾ ಹೋದ್ರೆ ನಮ್ಮ ಕಲೆಯನ್ನ ನಾವು ಎಲ್ಲೇ ಇರ್ಲಿ, ಫಂಕ್ಷನ್ಗಳಲ್ಲಾಗ್ಲಿ ಬೇರೆ ಯಾವುದೋ ಒಂದು ಕಾರ್ಯಕ್ರಮಗಳಲ್ಲಿ ನಾವು ತೋರಿಸ್ಕೊಂಡ್ವಿ ಅಂತಂದ್ರೆ ಒಂದ್ ಮನುಷ್ಯನಿಂದ ಇನ್ನೊಂದು ಮನುಷ್ಯನಿಗೆ ಅದು ಹಾಗೆ ಹರಡ್ತಾ ಹೋಗುತ್ತೆ. ಆವಾಗ ನಮಗೆ ಅಲ್ಲಿ ಒಂದಲ್ಲ ಒಂದ್ ಕಡೆ ನಮಗ್ ಸಪೋರ್ಟ್ ಸಿಗತ್ತೆ. ಸೊ ಹೀಗಾಗಿ ಅಂತಹ ಮಹಿಳೆಯರು ನಮಗ್ ಬರಲ್ಲಪ್ಪ ಅಂತ ಮನೇಲಿ ಕೂಡ್ಬಾರ್ದು. ಇವತ್ತು ನಾವು ಸೋತಿದೀವಿ ಅಂದ್ರೆ ಒಂದಲ್ಲ ಒಂದ್ ದಿವಸ ನಾವು ಗೆಲ್ತೀವಿ ಅನ್ನೋ ಭರವಸೆ ನಮ್ಮ ಹತ್ರ ಇರ್ಲೇಬೇಕು. ನಮ್ಮ ಹತ್ರ ಕಲೆ ಇದೆ ಅಂದ್ಮೇಲೆ ಅದಕ್ಕೆ ಜಯ ಖಂಡಿತಲೂ ಇರುತ್ತೆ. ಒಂದ್ ದಿವಸ ನಾವು ಎಡಬಹುದು, ಎರಡು ದಿವಸ ಎಡಬಹುದು. ಆದ್ರೆ ನಾವು ಒಂದ್ ಉದಾಹರಣೆ ಹೇಳ್ಬೋದು. ಒಂದ್ ಕಲ್ಲು ಮೂರ್ತಿ ಆಗ್ಬೇಕು ಅಂತಂದ್ರೆ ಅದಕ್ಕೆ ನಮ್ ನೂರು ಪೆಟ್ಟನ್ನ ಹಾಕಿದಾಗ ಅದು ಮೂರ್ತಿ ಆಗುತ್ತೆ. ಅದು ಮೂರ್ತಿಗೆ ಪೆಟ್ಟಾಗುತ್ತಪ್ಪ, ಬೇಡ ಬೇಡ ಹೊಡಿಬಾರ್ದು ಅಂದ್ರೆ ಕಲ್ಲಾಗೆ ಉಳಿತೆ. ಅದೇ ರೀತಿ ನಮ್ಮ ಕಲೆಯನ್ನ ನಾವು ಹೊರತರಬೇಕು ಅಂದ್ರೆ ಎಷ್ಟು ಸರ್ತಿ ಸೋತ್ರು ಚಿಂತಿಲ್ಲ, ಅದು ನಮಗ್ ಪೆಟ್ಟು ಅಂತ ತಿಳ್ಕೊಂಡು ಅದನ್ನ ನಾವು ಮೂರ್ತಿಯಾಗಿ ಹೊರತಂದಾಗ ಮಾತ್ರ ನಾವು ಆ ಕಲೆಯನ್ನ ಬೇರೆಯವರಿಗೆ ತೋರಿಸ್ಕೋಬಹುದು.
0: ತಾವು ಹೇಳೋದು ನೂರಕ್ಕೆ ನೂರರಷ್ಟು ಸತ್ಯ ಇದೆ. ಇದನ್ನ ಎಲ್ಲ ಮಹಿಳೆಯರು ಕೂಡ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಎಲ್ರೂ ಮುಂದೆ ಬರಲಿಕ್ಕೆ ಸಾಧ್ಯತೆ ಇದೆ ಅಂತ ತಿಳಿಸ್ತಾ, ಆಗ್ಲೇ ತಾವು ನಮ್ಗೆ ಮಾಹಿತಿ ಕೊಡೋ ಪ್ರಕಾರ ಏನಪ್ಪಾ ಅಂತಂದ್ರೆ, ತಾವು ಸಂಗೀತವನ್ನ ಕಲ್ತೀನಿ ಅಂತ ಹೇಳಿದ್ರಲ್ಲ, ಒಂದು ನುಡಿಯನ್ನ ಒಂದು ಯಾವ್ದಾದ್ರು ಭಕ್ತಿಯನ್ನ ಇಲ್ಲಿ ಹಾಡಿ ತೋರಿಸಬಹುದಲ್ಲ ಮೇಡಮ್?
1: ಖಂಡಿತವಾಗ್ಲಿ ಸರ್.

0: ಬಾಳಿದರೆ ಸಾಕು ರಾಘವೇಂದ್ರ, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ.
1: ತುಂಬಾ ಸುಶ್ರಾವ್ಯವಾಗಿ ಗೀತೆಯನ್ನ ಹಾಡಿ ತೋರಿಸಿದ್ರಿ ಎಲ್ಲ ಕೇಳುಗರಿಗೆ. ಕೊನೆಯದಾಗಿ ತಮ್ಮ ಕುಟುಂಬದ ಒಂದು ಪರಿಚಯವನ್ನು ಮಾಡಿಕೊಡ್ಬೋದಲ್ಲ ಮೇಡಮ್?
0: ನಮ್ಮ ಕುಟುಂಬದಲ್ಲಿ ಅಂತಂದ್ರೆ ಮುಂಚೆ ತಂದೆ ತಾಯಿ ಇಬ್ರು ಅಣ್ಣಂದ್ರು, ಒಬ್ಬಕ್ಕೆ ಅಕ್ಕ, ನಾನೊಬ್ಳು, ದೊಡ್ಡ ಕುಟುಂಬ. ನನ್ನ ಕುಟುಂಬ ಅಂತಂದ್ರೆ ನಾನು, ನಮ್ಮ ಯಜಮಾನ್ರು, ನನಗೆ ಎರಡು ಮಗಳು ಶ್ರೀರಕ್ಷ, ಮಗ ಶ್ರೀಹರಿ, ಅವನು ಬೆಂಗಳೂರಲ್ಲಿ ಇವಾಗ ಇಂಜಿನಿಯರಿಂಗ್ ಕಲಿತಾನೆ. ಮಗಳು ಇಂಜಿನಿಯರಿಂಗ್ ಮುಗಿಸಿ ಈಗ ಜರ್ಮನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅವಳು ಮದ್ವೆ ಆಗಿ 4 ವರ್ಷ ಆಯ್ತು. ಗಂಡ ಹೆಂಡತಿ ಇಬ್ರು ಅಲ್ಲೇ ಜರ್ಮನಿ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬಳು ಮೊಮ್ಮಗಳು ತತ್ಸವಿ ಅಂತ, ಅವಳು ಈಗ 1 ವರ್ಷದವಳು. ನಮ್ದು ಒಂದು ಕುಟುಂಬ.
1: ಶ್ರೀಮತಿ ಅನಿತಾ ದೇಸಾಯಿ ಅವರೇ ಇಲ್ಲಿಯವರೆಗೆ ವಿಜಯಪುರ ಆಕಾಶವಾಣಿಗೆ ಬಂದು ನಮ್ಮ ಒಂದು ಕರೆಗೆ ಹೋಗೊಟ್ಟು ಆಕಾಶವಾಣಿಗೆ ಬಂದು ಒಂದು ವಿವರವಾದ ಮಾಹಿತಿಯನ್ನ ಕೊಡುವುದರ ಜೊತೆಗೆ ತಮ್ಮ ಸಂದರ್ಶನವನ್ನ ಕೇಳ್ತಾ ಇರುವಂತ ಎಲ್ಲ ಮಹಿಳೆಯರಿಗೂ ಕೂಡ ತಮ್ಮ

0: ಮಾತುಗಳು ತಮ್ಮ ಸಂದರ್ಶನ ಸ್ಫೂರ್ತಿಯಾಗಲಿ. ದೇವರು ನಿಮಗೆ ಒಂದಿಷ್ಟು ಉತ್ತರೋತ್ತರ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಒಂದು ಸಂದರ್ಶನವನ್ನು ಆಕಾಶವಾಣಿ ವಿಜಯಪುರ ಕೇಂದ್ರಕ್ಕೆ ಬಂದು ಕೊಟ್ಟಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ ಸರ್. ನೀವು ಸಹ ಈ ಒಂದು ಆಕಾಶವಾಣಿಗೆ ನನ್ನನ್ನು ಕರೆಸಿ ಇಲ್ಲಿ ನನ್ನ ಪ್ರತಿಭೆಯನ್ನ ಹಲವಾರು ಜನರಿಗೆ ತೋರಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ.
2: ಇದುವರೆಗೆ ಇಂದಿನ ಹಾಗೂ ಶಿಕ್ಷಕಿ ಶ್ರೀಮತಿ ಅನಿತಾ ದೇಸಾಯಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿ. ಇವರನ್ನ ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖ್ದಾರ್.

0: ನಿಮಗೊಂದು ಸಂತಸದ ಸುದ್ದಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯ ವಿವಿಧ ಯೋಜನೆಗಳು ಮತ್ತು ಕಾರ್ಯಚಟುವಟಿಕೆಗಳು ಕುರಿತ ರೇಷ್ಮೆ ಸಿರಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ. ಕೇಳಿ, ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರೇಷ್ಮೆ ಸಿರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಮೂಡಿಬಂತು.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:30:15.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡ್ರಿ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕೋ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
4: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
0: ಕೇಳುಗರಿ, ಇನ್ನು 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಕುಷ್ಠರೋಗ ಸಾಮಾಜಿಕ ಕಳಂಕ ನಿರ್ಮೂಲನೆ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಡಾಕ್ಟರ್ ರವಿಕಾಂತಿ ಎಸ್ ಕ್ಯಾತ್ನಾಳ, ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿ, ಹಾಗೂ ಕಾಶಿನಾಥ್ ಎಲ್ಗುಂಡೆ, ಜಿಲ್ಲಾ ಸಂಯೋಜಕರು, ಜಿಲ್ಲಾ ಕುಷ್ಠರೋಗ ಕಾರ್ಯಾಲಯ ಮತ್ತು ಹನುಮಂತ್ ರಾಯ್ ಗಟ್ಟಹಳ್ಳಿ ತಾಲೂಕು. ಸಂದರ್ಶಿಸುವವರು ಸಂಗಮೇಶ್. 1 ಗಂಟೆಗೆ ಪ್ರಗತಿ ಪಥ, 1:20 ನಮ್ಮ ನೆಲದಿಂದ ಭಾವಗೀತೆಗಳು, 1:30 ಪ್ರಚಲಿತ, 2:40 ಸ್ನೇಹ ಭಾರತಿ ಹಿಂದಿ ಕಾರ್ಯಕ್ರಮ, 3 ಗಂಟೆಗೆ ವಿವಿಧ ಭಾರತಿ ಕಾರ್ಯಕ್ರಮಗಳು ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನು 4 ಗಂಟೆಗೆ ನಮ್ಮ ನೆಲೆಯದಿಂದ ಕೊಡಗಿನ ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಬಾಳುಪಾಠ ಹಾಗೂ ಸೋಬನೆ ಪದಗಳನ್ನು ಕೇಳಬಹುದು. 4:30 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ಸಂಜೆ ಪ್ರಸಾರದಲ್ಲಿ 5 ಗಂಟೆಗೆ ಕೊಡೋಸಿರಿ ಕಾರ್ಯಕ್ರಮದಲ್ಲಿ ಏಷ್ಯನ್ ಗೇಮ್ಸ್ 2026 ಮಹಿಳೆಯರ 4x400 ಮೀಟರ್ ರಿಲೆಯಲ್ಲಿ ಚಿನ್ನದ ಪದಕ ಹಾಗೂ 4x400 ಮೀಟರ್ ಮಿಕ್ಸೆಡ್ ರಿಲೆಯಲ್ಲಿ ಬೆಳ್ಳಿ ಪದಕವನ್ನು ಪಡೆದ ಮಾಚೆಟ್ಟಿರ ಆರ್ ಪೂವಮ್ಮ ಅವರೊಂದಿಗೆ ಸಂದರ್ಶನವಿದೆ. ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಮೀನು ಕೃಷಿಯ ಅನುಭವಗಳನ್ನು ಕುರಿತು ಕೃಷಿ ಪಂಡಿತ

ಪ್ರಶಸ್ತಿ ವಿಜೇತರಾದ ಮಡಿಕೇರಿ ತಾಲೂಕು ಕಗ್ಗೋಡ್ಲುವಿನ ಮಂದಿರ ತೇಜಸ್ ನಾಣಯ್ಯ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗ ಪ್ರಸಾರವಾಗುವುದು. ಇವರನ್ನ ಸಂದರ್ಶಿಸಿದವರು ಸುಜಾತಾ ಎಫ್ ತಳವಾರ್. ರಾತ್ರಿ 9:30 ಬೆಂಗಳೂರು ಕೇಂದ್ರದಿಂದ ಕನ್ನಡ ಭಾರತಿ ಲೇಖಕಿ ಕವಯಿತ್ರಿ ಡಾಕ್ಟರ್ ಹಸೀನಾ ಹೆಚ್ ಕೆ ಅವರೊಡನೆ ಒಂದು ಆತ್ಮೀಯ ಸಂವಾದವಿದೆ. ಕೇಳುಗರಿ, ಇದೊಂದು ಪ್ರಕಟಣೆ. ರಾಷ್ಟೀಯ ಇಂಡಿಯನ್ ಮಿಲಿಟರಿ ಕಾಲೇಜು ಡೆಹರಡೂನ್ ಇಲ್ಲಿಗೆ 2027 ಸಾಲಿನ ಪ್ರವೇಶಕ್ಕಾಗಿ ನಡೆಯುವ ಪ್ರವೇಶ ಪರೀಕ್ಷೆಯನ್ನು ಡಿಸೆಂಬರ್ 2026 ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಮುಖಾಂತರ ನಡೆಸಲಾಗುವುದು ಎಂದು ತಿಳಿಸಲಾಗಿದೆ. ಅರ್ಜಿ ಸಲ್ಲಿಸಲು ಆರ್ಐಎಂಸಿ ವೆಬ್ಸೈಟ್ನಲ್ಲಿ ಮಾಹಿತಿ ಲಭ್ಯವಿದೆ ಎಂದು ಜಂಟಿ ನಿರ್ದೇಶಕರು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ

ಪರೀಕ್ಷೆಯನ್ನು ಡಿಸೆಂಬರ್ 2026ರಲ್ಲಿ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಮುಖಾಂತರ ನಡೆಸಲಾಗುವುದು ಎಂದು ತಿಳಿಸಲಾಗಿದೆ. ಅರ್ಜಿ ಸಲ್ಲಿಸಲು ಆರ್ಐಎಂಸಿ ವೆಬ್ಸೈಟ್ನಲ್ಲಿ ಮಾಹಿತಿ ಲಭ್ಯವಿದೆ ಎಂದು ಜಂಟಿ ನಿರ್ದೇಶಕರು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇಲ್ಲಿಂದ ಬಂದ ಪ್ರಕಟಣೆ ತಿಳಿಸಿದೆ.

ಪ್ರಕಟಣೆಯನ್ನ ಕೇಳಿದಿರಿ. ಸಮಯ 12:35 ಆಗಲಿದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಕುಷ್ಠರೋಗ ಸಾಮಾಜಿಕ ಕಳಂಕ ನಿರ್ಮೂಲನೆ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಡಾಕ್ಟರ್ ರವಿಕಾಂತಿ ಎಸ್ ಕ್ಯಾತ್ನಾಳ್, ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿ ಹಾಗೂ ಕಾಶಿನಾಥ್ ಯಲ್ಗೊಂಡೆ, ಜಿಲ್ಲಾ ಸಂಯೋಜಕರು ಜಿಲ್ಲಾ ಕುಷ್ಠರೋಗ ಕಾರ್ಯಾಲಯ ಮತ್ತು ಹನುಮಂತರಾಯ್ ಗಟ್ಟಬ್ಯಾಳಿ ತಾಲೂಕು ಸಂಯೋಜಕರು. ಸಂದರ್ಶಿಸುವರು ಸಂಗಮೇಶ್.
1: ಆತ್ಮೀಯ ಕೇಳುವರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕುಷ್ಠರೋಗ ಅಂದ್ರೆ ಲೆಪ್ರಸಿ, ಈ ರೋಗದ ಕುರಿತಾಗಿ ಸಮಗ್ರವಾದ ಮಾಹಿತಿಯನ್ನು ಮಾಡ್ಕೊಳ್ಳೋಣ. ಯಾವ ರೀತಿ ಈ ರೋಗ ಹರಡುತ್ತೆ, ಏನ್ ಲಕ್ಷಣಗಳಿರುತ್ತೆ, ನಿರ್ಮೂಲನೆಯನ್ನು ಯಾವ ರೀತಿ ಮಾಡಬೇಕು ಮತ್ತು ಈ ರೋಗಕ್ಕೆ ಸಂಬಂಧಿಸಿದ ಹಾಗೆ ಸಮಾಜದಲ್ಲಿ ಇರುವಂತಹ ತಪ್ಪು ನಂಬಿಕೆಗಳೇನೇನು, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ ಕಲಬುರಗಿ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿಗಳಾದಂತಹ ರವಿಕಾಂತಿ ಎಸ್ ಕ್ಯಾತನಾಳ್ ಅವರು. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
2: ಧನ್ಯವಾದಗಳು ಸರ್.
1: ಹಾಗೆ ಜಿಲ್ಲಾ ಕುಷ್ಠರೋಗ ಕಾರ್ಯಾಲಯದ ಜಿಲ್ಲಾ ಸಂಯೋಜಕರಾದಂತಹ ಕಾಶಿನಾಥ್ ಯಲ್ಗೊಂಡೆ ಅವರಿದ್ದಾರೆ. ಸರ್, ನಿಮಗೂ ಸ್ವಾಗತ. ಇನ್ನೋರು ಅತಿಥಿಗಳು ತಾಲೂಕು ಸಂಯೋಜಕರಾದಂತಹ ಹನುಮಂತರಾಯ್ ಗಟ್ಟಿಬೇಳಿ ಅವರು ಕೂಡ ಇದ್ದಾರೆ. ಸರ್, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಆರಂಭದಲ್ಲಿ ತಿಳಿಸಿ, ಕುಷ್ಠರೋಗ ಅಂದ್ರೆ ಈ ರೋಗದ ಹೆಸರು ಕೇಳಿದ್ರೆ ಜನರಲ್ಲಿ ಭಯ ಉಂಟಾಗುತ್ತೆ, ಈ ರೋಗ ಯಾವ ಕಾರಣಕ್ಕೆ ಹರಡುತ್ತೆ, ಹರಡುವಂತ ಜೀವಿ ಯಾವುದು?
2: ಸರ್, ಇದೊಂದು ಸಾಂಕ್ರಾಮಿಕ ರೋಗ, ಕಾಂಟಾಜಿಯಸ್ ಡಿಸೀಸ್ ಅಂತ ಹೇಳ್ತೀವಿ. ಆಮೇಲೆ ಈ ಲೆಪ್ರಸಿ ಕುಷ್ಠರೋಗ ಬರುವುದು ಮೈಕೋಬ್ಯಾಕ್ಟರ್ ಲೆಪ್ರೆ ಅನ್ನೋ ಒಂದು ಬ್ಯಾಕ್ಟೀರಿಯಾದಿಂದ ಬರ್ತದೆ. ಸೊ ಈ ಬ್ಯಾಕ್ಟೀರಿಯಿಂದ ಬಂದವರಿಗೆ ಇದು ಒಂಥರ, ಮುಂಚೆ ಎಲ್ಲ ಒಂಥರ ಸ್ಟಿಗ್ಮಾ ಇತ್ತು, ತುಂಬಾ ಕಳಂಕ ಇತ್ತು, ಲೆಪ್ರಸಿ ಇದ್ರೆ ಬಂದ್ರೆ ಬೇರೆಯವರಿಗೆಲ್ಲ ಹರಡ್ತದೆ, ಊರಿಗೆಲ್ಲ ಹರಡ್ತದೆ ಅಂತ. ಆತರದ್ ಏನು ಇಲ್ಲ ಅಂತ ಒಂದು ಅವೇರ್ನೆಸ್, ಐಸಿ ಆಕ್ಟಿವಿಟಿ ತರ, ಮತ್ತೆ ನಿರ್ಮೂಲನೆ ಹೆಂಗ್ ಮಾಡಬೇಕು, ಅದ್ರ ಸರ್ವೆಲೆನ್ಸ್ ಆಕ್ಟಿವಿಟಿ, ಕಂಟ್ರೋಲ್ ಮೆಜರ್ಸ್, ಟ್ರೀಟ್ಮೆಂಟ್ ಮೆಜರ್ಸ್, ಇದನ್ನ ಎಲ್ರಿಗೂ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡಬೇಕು ಅಂತ ನಿಮ್ಮಲ್ಲಿ ಬಂದಿದ್ದೀವಿ.
1: ಮೇಡಮ್, ಈಗಾಗಲೇ ಹೇಳಿದ್ರಿ ಬ್ಯಾಕ್ಟೀರಿಯಾದಿಂದ ಈ ರೋಗ ಹರಡುತ್ತೆ ಅಂತ, ದೇಹದ ಯಾವ ಭಾಗದ ಮೇಲೆ ಇದು ಪರಿಣಾಮ ಆಗುತ್ತೆ ಮೇಡಮ್?
2: ಸರ್, ಇದು ದೇಹದಲ್ಲಿ ಆಕ್ಚುಲಿ ಫಸ್ಟ್ ಅಟ್ಯಾಕ್ ಮಾಡೋದು ಸ್ಕಿನ್ನು, ನರ್ವ್ಸ್ ಅಂತ ಹೇಳ್ತೀವಿ, ಕಣ್ಣು ಮತ್ತೆ ಎಲುಬುಗಳು, ಆಮೇಲೆ ಮಜಲ್ಸ್, ಸ್ನಾಯುಗಳು ಅಂತ ಹೇಳ್ತೀವಿ, ಅಥವಾ ದೇಹದಲ್ಲಿರುವ ಅಂಗಗಳನ್ನ ಇದು ಅಟ್ಯಾಕ್ ಮಾಡ್ತದೆ, ಬೋನ್ಸ್ ಸಹ ಎಲುಬುಗಳನ್ನು ಅಟ್ಯಾಕ್ ಮಾಡ್ತದೆ.
1: ರೋಗ ಲಕ್ಷಣಗಳ ಬಗ್ಗೆ ತಿಳಿಸ್ಕೊಡ್ತಾರೆ ಮೇಡಮ್?
2: ಸರ್, ರೋಗ ಲಕ್ಷಣಗಳು ಆಕ್ಚುಲಿ ಅರ್ಲಿ ಆಗಿ ನಾವು ಐಡೆಂಟಿಫೈ ಮಾಡಬೇಕು, ಗುರುತಿಸಬೇಕು. ಆ ಗುರುತಿಸುವಲ್ಲಿ ಲಕ್ಷಣಗಳಂತಂದ್ರೆ, ಒಂದು ಮಚ್ಚೆ ಬರ್ತದೆ, ತಾಮ್ರ ಬಣ್ಣದ ಮಚ್ಚೆ ಬರ್ತದೆ, ಸ್ಪರ್ಶವಿಲ್ಲದ ಮಚ್ಚೆಗಳು, ಜೊತೆಗೆ ತುರಿಕೆ ಇರಬಾರ್ದು. ಸೊ ಇದು ಕೈ ಮೇಲೆ ಬರ್ಬೋದು, ಬೆನ್ನಿನ ಮೇಲೆ, ಮುಖದ ಮೇಲೆ ಬರ್ಬೋದು, ಅಥವಾ ಕಾಲ್ ತೊಡೆ ಸಂಧಿಯಲ್ಲಿ ಬರ್ಬೋದು. ಈ ತರದ ಲಕ್ಷಣಗಳನ್ನ ನಾವು ನೋಡ್ಬೇಕು. ಅದ್ರ ಜೊತೆ ನರ್ವ್ ಇನ್ವಾಲ್ವ್ಮೆಂಟ್ ಇರ್ತದೆ, ನರ್ವ್ಗಳು ಥಿಕ್ ಆಗ್ತವೆ, ಗಟ್ಟಿಯಾಗಿ ಥಿಕ್ ಆಗ್ತವೆ. ಸೊ ಅವಾಗ ಬಂದಾಗ ನಾವು ಚೆಕ್ ಮಾಡ್ಕೊಂಡು ಇದು ಮಾಡ್ಬೇಕು ಸರ್.
1: ಇದು ಒಬ್ಬರಿಂದ ಒಬ್ಬರಿಗೆ ಯಾವ ರೀತಿ ಹರಡುತ್ತೆ ಮೇಡಮ್?
2: ಸರ್, ಇದು ಒಬ್ಬರಿಂದ ಒಬ್ಬರಿಗೆ ನೇಸಲ್ ಸೆಕ್ರೀಷನ್ಸ್ ಆಗಿರ್ಬೋದು, ಅಥವಾ ಚರ್ಮದಿಂದ ಕಾಂಟ್ಯಾಕ್ಟ್ ಆಗಿರೋದ್ರಿಂದ ಇರ್ಬೋದು, ಅಲ್ಲಿರೋ ಬ್ಯಾಕ್ಟೀರಿಯಾಗಳು ಡ್ರಾಪ್ಲೆಟ್ ಅಂತ ಹೇಳ್ತೀವಿ, ಅವು ಸೂಕ್ಷ್ಮಾಣು ಜೀವಿಗಳು ಅದ್ರಲ್ಲಿ ಬಂದು ಅದರಿಂದ ಏರಲ್ಲಿ ಹರಡ್ಕೊಂಡು ಹೋಗ್ಬೋದು. ಹೆಂಗ್ ಹರಡ್ತದೆ ಅಂತಂದ್ರೆ, ಒಂದು ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ. ಈಗ 5 ವರ್ಷ ಕಮ್ಮಿಯಲ್ಲಿರೋರು, 60 ವರ್ಷ ಮೇಲ್ಪಟ್ಟವರು, ಆಮೇಲೆ ಡಯಾಬಿಟಿಕ್ ಇದ್ದವರು, ಆಮೇಲೆ ಗರ್ಭಿಣಿ ಸ್ತ್ರೀಯರಲ್ಲಿ ರೋಗ ನಿರೋಧಕ ಶಕ್ತಿ ತುಂಬಾ ಕಮ್ಮಿ ಇರ್ತದೆ. ಅಂತವರು ಈ ಲೆಪ್ರಸಿ ಪೇಷಂಟ್ ಹತ್ರ ಬಂದಾಗ, ಕುಷ್ಠರೋಗಿ ಹತ್ರ ಬಂದಾಗ, ಅವರಲ್ಲಿ ಏನಾದ್ರೂ ಬ್ಯಾಕ್ಟೀರಿಯಲ್ ಲೋಡ್ ಜಾಸ್ತಿ ಇದ್ದಾಗ, ಅವರು ಮೂಗಿನ ಸೆಕ್ರೀಷನ್ಸ್ ಗಳು ಕೆಮ್ಮದಾಗ, ಅದ ಸೀನ್ದಾಗೆಲ್ಲ ಲೋಡ್ ಜಾಸ್ತಿ ಇದ್ದಾಗ, ಅವುಗಳು ಇಂದ ಇವರು ಯಾವಾಗ ಬೇಕಾದ್ರೂ ಇನ್ಫೆಕ್ಷನ್ ತಗೋಬಹುದು.
1: ಹಾಗಾದ್ರೆ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಈ ರೋಗದಿಂದ ಬಳಲ್ತಾ ಇದ್ರೆ ಅವ್ರನ್ನ ಸಪರೇಟ್ ಆಗಿ ಇಡೋದು ಉತ್ತಮ ಅಂತೀರಾ?
2: ಸರ್, ಸಪರೇಟ್ ಇಡಬೇಕು ಅಂತ ಇಲ್ಲ, ಪ್ರಿಕಾಷನ್ಸ್ ತಗೋಬೇಕಾಗ್ತದೆ. ಈಗ ನಾವು ಅದನ್ನ ಹೇಳ್ತಾ ಇದೀವಿ. ಈಗ ಲೆಪ್ರಸಿ ಪೇಷಂಟ್ ನ ಕುಷ್ಠರೋಗಿನ ನಾವು

0: ಸಪ್ರೇಟ್ ಇಡೋದಲ್ಲ, ಅವ್ರ ಜೊತೆಗೆ ಜೀವನ ಮಾಡಬೇಕು. ಬಟ್ ಎಲ್ಲಿ ಪ್ರಿಕಾಷನ್ಸ್ ತಗೋಬೇಕು ಆ ಪ್ರಿಕಾಷನ್ ತಗೊಂಡ್ರೆ ಇನ್ನೇ ಒಬ್ಬರಿಂದ ಒಬ್ಬರಿಗೆ ಇದು ಹರಡ್ತದೆ ಅಂತ ಹೇಳಕ್ಕಾಗಲ್ಲ. ಇದು ಡಿಪೆಂಡ್ಸ್ ಆನ್ ದ ಬ್ಯಾಕ್ಟೀರಿಯಲ್ ಲೋಡ್. ಈ ಬ್ಯಾಟ್ರಿ ಲೋಡ್ 3+ 4+ ಅಂತ ಜಾಸ್ತಿ ಇದ್ದಾಗ ಅವಾಗ ಹರಡೋ ಚಾನ್ಸ್ ಇರ್ತದೆ. ಎಲ್ಲರಿಂದ ಹರಡೋದು ಇರೋದಿಲ್ಲ. ಈಗ ನಾವು ಪಿ ಬಿ ಅಂತ ಹೇಳ್ತೀವಿ, ಎಂ ಬಿ ಅಂತ ಹೇಳ್ತೀವಿ. ಪಿ ಬಿ ಅಲ್ಲಿ ಬ್ಯಾಕ್ಟೀರಿಯಲ್ ಲೋಡ್ ಕಮ್ಮಿ ಇರ್ತದೆ ಪಾಸಿ ಬಸ್ಲರಿ, ಮಲ್ಟಿ ಬಸ್ಲಲ್ಲಿ ಬ್ಯಾಕ್ಟೀರಿಯಲ್ ಲೋಡ್ ಜಾಸ್ತಿ ಇರ್ತದೆ. ಸೊ ಅವರಿಂದ ಹರಡೋ ಚಾನ್ಸ್ ಇರ್ತದೆ. ಬಟ್ ಪ್ರಿಕಾಷನ್ಸ್ ಗಳು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಟ್ರೀಟ್ಮೆಂಟ್ ಕೊಡೋದ್ರಿಂದ ಆಲ್ಮೋಸ್ಟ್ 100% ಅವ್ರನ್ನ ಕ್ಯೂರ್ ಮಾಡಬಹುದು.
1: ಮೇಡಮ್, ಈ ಕಾಯಿಲೆ ಏನಾದರೂ ವಂಶ ಪಾರಂಪರ್ಯವಾಗಿ ಬರುತ್ತಾ ಇದ್ರೆ ಮಕ್ಕಳಿಗೆ ಬರುವಂತ?
0: ಇಲ್ಲ ಇಲ್ಲ ಸರ್, ಆತರ ವಂಶ ಪರಂಪರೆ ಇಲ್ಲೇ ಇಲ್ಲ. ಇದು ಬರೋದು ಒಂದು ಬ್ಯಾಕ್ಟೀರಿಯಾದಿಂದ ಬರೋ ರೋಗ, ವಂಶ ಪರಂಪರೆಯಿಂದ ಬರೋದಲ್ಲ. ಇದು ಜನರು ತಮ್ಮ ತಲೆಯಿಂದ ತೆಗೆದಾಕ್ಬೇಕು.
1: ನೀವು ಆಗ್ಲೇ ಲಕ್ಷಣಗಳ ಬಗ್ಗೆ ತಿಳಿಸಿದ್ರಿ, ಈ ಲಕ್ಷಣಗಳು ಕಂಡು ಬಂದಾಗ ರೋಗಿಗಳು ಏನ್ ಮಾಡಬೇಕು ಇಮಿಡಿಯೇಟ್ ಆಗಿ?
0: ಸರ್, ಅವ್ರ ಮೇಲ್ಮೇಲೆ ಮಚ್ಚೆ ಬಂದಾಗ ಅದು ಸ್ಪರ್ಶವಿಲ್ಲದ್ದು, ಜೊತೆಗೆ ತಾಮ್ರ ಬಣ್ಣದ್ದಾಗಿರ್ಬೋದು, ಅಥವಾ ಅವ್ರಿಗೆ ಒಂದು ಕೈ ಮುಟ್ಟದಾಗ, ನಾವು ಅಲ್ನಾರ್ ನೋವು, ಮೆಡಿಯಲ್ ನೋವು ಅಂತ ಹೇಳ್ತೀವಿ, ಕಿರಿಬೆರಳ್ ಹತ್ರ, ಹೆಬ್ಬೆರಳ್ ಹತ್ರ ಒಂದು ಮುಟ್ಟದಾಗ ಒಂದು ದಪ್ಪ ದಪ್ಪ ಕಾಣಿಸ್ತದೆ, ಅಥವಾ ಅವ್ರಿಗೆ ನೋಡಲ್ಸ್ ಆಗ್ಬೋದು. ಅದೇ ತರ ಬಿಟ್ಟದೆ, ಟ್ರೀಟ್ಮೆಂಟ್ ಕೊಡದೆ ಇದ್ದಾಗ ನಾಡಲ್ಸ್ ಬರ್ತವೆ. ಆ ನಾಡಲ್ಸ್ ಎಲ್ಲ ಕಂಡಾಗ ಇದು ಕುಷ್ಠರೋಗ ಇರ್ಬೋದಾ ಅಂತ ಒಂದು ಸಂದೇಹ ಬರ್ಬೇಕು ಅವ್ರಿಗೆ. ಹತ್ರದಲ್ಲಿರುವ ನಮ್ಮ ಉಪಕೇಂದ್ರ ಆಗಿರ್ಬೋದು, ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿರುವ ನಮ್ಮ ಎಲ್ಲ ಸೂಪರ್ವೈಸರ್ಸ್, ವರ್ಕರ್ಸ್ ಇರ್ತಾರೆ, ಆರೋಗ್ಯ ಇಲಾಖೆ ಕಾರ್ಯಕರ್ತರು, ಅವ್ರ ಹತ್ರ ಹೋಗಿ ಪರೀಕ್ಷಿಸಿಕೊಂಡು ಎಷ್ಟು ಜಲ್ದಿ ಆಗ್ತದೆ ಅಷ್ಟು ಟ್ರೀಟ್ಮೆಂಟ್ ತಗೋಬೇಕು. ಈ ಟ್ರೀಟ್ಮೆಂಟ್ ಎಲ್ಲಾ ಕಡೆ ನಾವು ಕೊಟ್ಟಿದೀವಿ. ಉಪಕೇಂದ್ರ ಹಂತದಲ್ಲೂ ನಮ್ಮ ಮಾತ್ರೆಗಳಿದಾವೆ, ಅಲ್ಲಿರುವ ಆಶಾ ಕಾರ್ಯಕರ್ತರು ಸಹ ತಗೊಳ್ತಾರೆ, ಅವ್ರ ಮನೆಗೆ ಹೋಗಿ ಕೊಡ್ತಾರೆ.
1: ಮೇಡಮ್, ಟ್ರೀಟ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ, ಇದು ಸಂಪೂರ್ಣವಾಗಿ ಗುಣಮುಖ ಆಗುತ್ತಾ, ಮೊದಲನೇ ನಾರ್ಮಲ್ ಆಗಬಹುದು?
0: 100% ಸಂಪೂರ್ಣವಾಗಿ ಗುಣ ಹೊಂದ್ತಾರೆ.
1: ಅಂದ್ರೆ ದೀರ್ಘಾವಧಿ ಕಾಲದ ಔಷಧಿಗಳು ತಗೋಬೇಕಾ?
0: ಹೌದು ಸರ್, ಅದಕ್ಕೆ ನಾವು MBDT ಅಂತ ಹೇಳ್ತೀವಿ, ಮಲ್ಟಿಪಲ್ ಡ್ರಗ್ ಥೆರಪಿ ಅಂತ. ಇದರಲ್ಲಿ 3-4 ಮಾತ್ರೆಗಳಿರೋದ್ರಿಂದ ಮಲ್ಟಿಪಲ್ ಡ್ರಗ್ ಥೆರಪಿ ಅಂತ ಹೇಳ್ತೀವಿ. ಇದರಲ್ಲಿ ನಾವು ಸೂಪರ್ವೈಸ್ ಡ್ರಗ್ಸ್ ಕೊಡ್ತೀವಿ, ರಿಫಾಮ್ಸಿನ್, ಕ್ಲೋಬಸಿನ್ ಅಂತ ಬರ್ತದೆ, ಅದು ಅವ್ರನ್ನ ಎದುರುಗಡೆ ನುಂಗಿಸ್ಬಿಡ್ತೀವಿ. ಉಳಿದಿದ್ದು ಕ್ಲೋಪೋಸಿನ್, ಡಾಪ್ಸಿನ್ ಅಂತ ಇರ್ತದೆ, ಅದು ಡೈಲಿ ಮಾತ್ರೆಗಳು ಕೊಡ್ತೀವಿ. ಅದನ್ನ ಆಶಾ ಕಾರ್ಯಕರ್ತರು ಆ ರೋಗಿಯನ್ನ ಗುರುತಿಸಿ ಅವ್ರ ಮನೆಯಲ್ಲಿದೆ ಅಂತ ನೋಡಿ ಅವ್ರು ಕೊಡೋ ವ್ಯವಸ್ಥೆ ಮಾಡ್ತಾರೆ. ಇದು ಆಶಾದವರಿಗೆ ಪ್ರೋತ್ಸಾಹ ಧನ ಸಹ ಇರ್ತದೆ ಸರ್. ಅವ್ರು ಐಡೆಂಟಿಫೈ ಮಾಡಿದ್ರೆ ಒಂದು ದುಡ್ಡು, ಮತ್ತೆ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡಿದ್ರೆ ಅವ್ರಿಗೆ ಒಂದು ದುಡ್ಡು ಇದೆ ಸರ್, 600 ಅಂತ ಇದೆ. ಐಡೆಂಟಿಫೈ ಮಾಡಿದ್ರೆ 250. ಸೊ ಅವ್ರಿಗೆ 850 ಪ್ರೋತ್ಸಾಹ ಧನ ಸರ್ಕಾರದಿಂದ ಕೊಡಲಾಗ್ತದೆ ಸರ್.
1: ಈ ರೋಗಿ ಔಷಧಿಗಳನ್ನ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲಿ ಏನಾದರೂ ಪಥ್ಯ ಮಾಡಬೇಕಾ
0: ಸರ್? ಪಥ್ಯ ಏನು ಮಾಡೋದು ಬೇಕಾಗಿಲ್ಲ. ಆದಷ್ಟು ಪಥ್ಯ ಮಾಡದೆ ಅವರು ಒಳ್ಳೆ ಪೌಷ್ಟಿಕಾಂಶ ಆಹಾರ, ಪ್ರೋಟೀನ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ ಆಗಿರ್ಬೋದು, ಮಿನರಲ್ಸ್ ಇರೋದು, ಒಳ್ಳೆ ಹಸಿರು ತರಕಾರಿಗಳಾಗಿರ್ಬೋದು, ಹಾಲು, ಹಾಲಿನ ಉತ್ಪನ್ನಗಳನ್ನು ಸರಿಯಾಗಿ ತಗೋದ್ರಿಂದ ಅವರು ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಅದು ಜಾಸ್ತಿ ಆಗೋದ್ರಿಂದ ಅದು ಇನ್ಫೆಕ್ಷನ್ ಕಮ್ಮಿ ಮಾಡಕ್ಕೆ ಅನುಕೂಲ ಆಗ್ತದೆ ಸರ್. ಪಥ್ಯ ಏನು ಮಾಡೋದು ಬೇಡ.
1: ಸಾಮಾನ್ಯವಾಗಿ ಕುಷ್ಠರೋಗದ ಬಗ್ಗೆ ಸಾಮಾಜಿಕವಾಗಿ ತುಂಬಾ ಅಪನಂಬಿಕೆಗಳಿದೆ. ಈಗ ಜಿಲ್ಲಾ ಸಂಯೋಜಕರಾದಂತಹ ಕಾಶಿನಾಥ್ ಯಲಗುಂಡೆ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸರ್, ನೀವು ತುಂಬಾ ಓಡಾಡಿರ್ತೀರ ಜಿಲ್ಲೆಯಲ್ಲಿ, ರೋಗಿಗಳನ್ನ ಯಾವ ರೀತಿ ಅವರ ಕುಟುಂಬದ ಸದಸ್ಯರಾಗಿರ್ಬಹುದು, ಊರಿನ ಜನರಾಗಿರ್ಬಹುದು, ಅವರನ್ನ ಟ್ರೀಟ್ ಮಾಡೋದನ್ನ ನೋಡಿದ್ದೀರಾ? ಅವುಗಳನ್ನ ಸ್ವಲ್ಪ ನಿಮ್ಮ ಅನುಭವವನ್ನು ಹಂಚಿಕೊಳ್ಳ್ರಿ ಸರ್.
2: ಏನಾಗಿದೆ ಸರ್, ಜನರಲ್ಲಿ ಎಂತ ಭಾವನೆ ಬಂದಿದೆ ಅಂದ್ರೆ, ನಾವು ಕುಷ್ಠರೋಗಿ ಅಂದ ಕೂಡಲೇ ಎಂತ ಒಂದು ದೊಡ್ಡ ರೋಗ ಇದೆ, ಮಹಾಪಾಪ ಮಾಡಿದಾರೇನೋ, ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿದಾರೇನೋ, ಆ ತರ ಒಂದು ನಂಬಿಕೆ ಜನರಲ್ಲಿದೆ. ಅವನಿಂದ ನನಗೆ ಬರ್ತದೆ, ನನ್ನಿಂದ ಮತ್ತೊಬ್ಬರಿಗೆ ಬರ್ತದೆ ಅನ್ನೋ ಒಂದು ಮನೋಭಾವ ಮನೆಯವರಲ್ಲಿ ಕೂಡ ಇದೆ, ಜನರಲ್ಲಿ ಕೂಡ ಇದೆ. ಆ ತರ ಏನೂ ಇಲ್ಲ. ಇರು ಮೇಡಮ್ ಅವರು ಈಗಾಗಲೇ ಹೇಳಿದ್ರು, ಎಲ್ಲರಿಗೂ ಬರತಕ್ಕಂಥ ರೋಗ ಅಲ್ಲ ಇದು. ಜನರು ಏನ್ ತಿಳ್ಕೊಬೇಕಂದ್ರೆ, ನಾವು ಸಾಮಾನ್ಯವಾಗಿ TB ಪೇಷಂಟ್ ಮನೆಗೆ ಇಟ್ಕೋತೀವಿ, ಬೇರೆ ಬೇರೆ ಪೇಷಂಟ್ ಎಲ್ಲ ಮನೆಗೆ ಇಟ್ಕೋತೀವಿ, ಆದ್ರೂ ಕೂಡ ನಾವು ಲೆಪ್ರಸಿ ಪೇಷಂಟ್ಗೆ ಹೊರಗೆ ಹಾಕಂತ ಪ್ರಯತ್ನ ಮಾಡ್ತಾ ಇದೀವಿ. ಆ ಪೇಷಂಟ್ಗೆ ಹೊರಗೆ ಹಾಕಲಾರ್ದಾಗ ಬೇರೆ ಯಾವ ರೋಗ ಇದೆ ಆ ರೋಗಿ ತರನೇ ಇದು ಒಂದು ರೋಗ. ಈ ರೋಗ ಯಾರಿಗಾದ್ರೂ ಬರಬಹುದು. ದಯಮಾಡಿ ಜನರ ಒಂದು ಅರ್ಥ ಮಾಡ್ಕೋಬೇಕು, ಎಲ್ಲಾ ರೋಗ ತರನೇ ಇದು ಒಂದು ಕೂಡ ರೋಗ. ಈ ರೋಗಕ್ಕೆ ಚಿಕಿತ್ಸೆ ಇದೆ. ದಯಮಾಡಿ ಎಲ್ಲರೂ ಪ್ರಾಥಮಿಕ ಹಂತದಲ್ಲಿ ಬಂದು ಚಿಕಿತ್ಸೆ ತಗೊಂಡಾಗ 100%-100% ಇದು ಗುಣವಾಗತಕ್ಕಂತಹ ರೋಗ ಇದೆ. ಯಾರು ಅಂಜದೇನೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಲಿ ಅಥವಾ ಉಪಕೇಂದ್ರಕ್ಕೆ ಬಂದು ಚಿಕಿತ್ಸೆ ತಗೋಬೇಕು ಅಂತ ಹೇಳಿ ತಮ್ಮ ಮೂಲಕ ಜನರಲ್ಲಿ ಕಳಕಳಿ ಮನವಿ ಮಾಡ್ಕೋತೀನಿ ಸರ್.
1: ಇನ್ನೂರು ಅತಿಥಿಗಳು ಹನುಮಂತ ಗಟ್ಟಿಬಾಳಿ ಅವರು ಇದ್ದಾರೆ, ತಾಲೂಕು ಸಂಯೋಜಕರಾಗಿದ್ದಾರೆ ಇವರು. ಸರ್, ಈಗ ನಾವು ಎಷ್ಟೇ ಮಾತಾಡಿದ್ರು ಕೂಡ ಜನರ ಮನವೊಲಿಸೋದು ಅನ್ನೋದು ತುಂಬಾ ಸವಾಲಿನ ಕೆಲಸ, ಅಷ್ಟು ಬೇಗ ಅವ್ರು ಒಪ್ಕೊಳ್ಳಲ್ಲ. ಈ ಸಾಮಾಜಿಕ ಕಳಂಕಗಳನ್ನ ನಿವಾರಣೆ ಮಾಡೋದು ತುಂಬಾ ಸವಾಲಿನ ಕೆಲಸ. ಇದನ್ನ ನೀವು ಗ್ರೌಂಡ್ ಲೆವೆಲ್ ಅಲ್ಲಿ ಯಾವ ರೀತಿ ಮಾಡ್ತಾ ಇದ್ದೀರಾ, ಎಷ್ಟು ಯಶಸ್ ಕಂಡಿದ್ದೀರಾ?
3: ಇದು ನಾವೀವಾಗ ಆಯುಷ್ ಅಂತಕ್ಕಂತ ಒಂದು ನಮ್ಗೆ ಏನಪ್ಪ ಜನರಲ್ಲಿ ಈ ಮೂಢನಂಬಿಕೆ ಮೇನ್ ಹೋಗಬೇಕಾಗಿದೆ ಸರ್. ಅದಕ್ಕಾಗಿ ನಾವು ವಿವಿಧ ಹಂತಗಳಲ್ಲಿ ಅಂದರೆ ತಾಯಂದಿರ ಸಭೆ ಅಂತ ಇರುತ್ತೆ ಸರ್, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ, ಪ್ರೌಢಶಾಲೆ ಮತ್ತು ಕಾಲೇಜುಗಳ ಹಂತದಲ್ಲಿ ನಾವು ನಿರಂತರವಾಗಿ ಕುಷ್ಠರೋಗದ ಬಗ್ಗೆ ಆರೋಗ್ಯ ಶಿಕ್ಷಣವನ್ನು ಕೊಡೋದ್ರ ಮೂಲಕ ಅವ್ರಲ್ಲಿಂದ ಮೂಢನಂಬಿಕೆ ತೆಗೆದುಹಾಕಬೇಕಾದ್ರೆ ಅವ್ರ ಪಾತ್ರ ಕೂಡ ಅವರಿಗೆ ಮನವರಿಕೆ ಮಾಡಿಕೊಡ್ತೀವಿ ಸರ್. ಇನ್ನೊಂದು, ಈ ರೋಗದ ಸಮೀಕ್ಷೆ ನಿರಂತರವಾಗಿ ನಡೀತಾ ಇದೆ ಸರ್. ಯಾವ ರೀತಿ ಅಂದ್ರೆ ಆಶಾ ಮೂಲಕ, ಈಗಾಗಲೇ ಅಧಿಕಾರಿಗಳು ಹೇಳಿದಾಗೆ ಆಶಾ ಮನೆ ಮನೆ ಹೋಗಿ ಈ ಕುಷ್ಠರೋಗದ ಬಗ್ಗೆ ಸಮೀಕ್ಷೆ ಮತ್ತು ಪರೀಕ್ಷೆ ಮಾಡ್ತಾರೆ ಸರ್.

0: ಅವರು ಮಾಡಿ ಪತ್ತೆ ಆದಾಗ ಪ್ರಾಥಮಿಕ ಹಂತದಲ್ಲಿ ನಮ್ಮ ಉದ್ದೇಶ ಈ ವರ್ಷ ಏನಂದ್ರೆ ಸೋಂಕಿನ ಚೈನ್ ಕಟ್ ಆಗ್ಬೇಕು ಸರ್. ಸೋಂಕಿನ ಚೈನ್ ಕಟ್ ಆಗ್ಬೇಕಂದ್ರೆ ಸೋಂಕಿನ ಹಂತಕ್ಕೆ ಹೋಗಕ್ಕಿಂತ ಮುಂಚೆನೆ ಪತ್ತೆಯಾಗಿ ಚಿಕಿತ್ಸೆ ಒಳಪಟ್ಟಾಗ ಈ ಸೋಂಕಿನ ಚೈನ್ ಕಟ್ ಆಗೋದ್ರ ಮೂಲಕ ಜನರಲ್ಲಿ ಮುಂದೆ ಈ ರೋಗ ಇನ್ನೂ ಮುಂದುವರಿಯೋದನ್ನ ನಾವು ಈ ರೀತಿಯಲ್ಲಿ ಕ್ಷೇತ್ರ ಮಟ್ಟದಲ್ಲಿ ಪ್ರಯತ್ನವನ್ನು ನಡೆಸ್ತಾ ಇದೀವಿ ಸರ್. ಅದಕ್ಕೆ ಹೆಚ್ಚು ಜನರಲ್ಲಿ ಏನಿದೆ ಅಂದ್ರೆ ಸರ್, ಈಗಾಗಲೇ ನಮ್ಮ ಜಿಲ್ಲಾ ಸಂಯೋಜಕರು ಹೇಳದಂಗೆ ಪೂರ್ವಜನ್ಮದ ಕರ್ಮ ಅದು ಅನ್ಕೊಂಡು ದೇವ್ರ ಹತ್ರ ಹೋಗೋದು, ದೇವರ ಮೊರೆ ಹೋಗೋದು ವಿವಿಧ ರೀತಿಯಲ್ಲಿ ಮಾಡ್ತಿರ್ತಾರೆ. ಅದು ತುಂಬಾ ಪ್ರಯತ್ನ ಮಾಡಿ ಮಾಡಿ ಬಹಳಷ್ಟು ಈಗ ಬದಲಾವಣೆ ಬರ್ತಾ ಇದೆ ಸರ್. ಇನ್ನೂ ಇದು ಜೀವಂತ ಉಳಿದಿದೆ ಮೂಢನಂಬಿಕೆ. ಅದಕ್ಕಾಗಿ ತಮ್ಮ ಮೂಲಕನೂ ನಮ್ಮ ಅಧಿಕಾರಿಗಳು ಜನರಿಗೆ ಒಂದು ಪ್ರಚಾರ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಮಾಡಿದ್ದಾರೆ. ಅದರಲ್ಲಿ ತಮ್ಮ ತಾವು ಕೂಡ ಮೂಢನಂಬಿಕೆ ಹೋಗಲಾಡಕ ತಮ್ಮದು ಒಂದು ಪಾತ್ರ ಮಹತ್ವ ಅಂತ ನನ್ನ ಅನಿಸಿಕೆ.
1: ಈಗ ಮದುವೆ ವಯಸ್ಸಿಗೆ ಬಂದ ಹುಡುಗಿ ಇರ್ತಾಳೆ ಸರ್, ಅವರ ತಂದೆ ಅಥವಾ ತಾಯಿಗೆ ಈ ರೋಗ ಇದ್ರೆ ಅವಳಿಗೆ ಬೇಗ ಹುಡುಗ ಸಿಗಲ್ಲ, ಇಲ್ಲ ಅವ್ರ ತಾಯಿಗಿದೆ ಕುಷ್ಠರೋಗ ಹೀಗಾಗಿ ಇವಳಿಗೂ ಬರಬಹುದು ಅಂತ ಇನ್ನು ನಾವು ಗ್ರಾಮೀಣ ಭಾಗದಲ್ಲಿ ಇದನ್ನೆಲ್ಲ ನೋಡ್ತಾ ಇದೀವಿ. ಇದನ್ನೆಲ್ಲ ಯಾವ ರೀತಿ ನೀವು ಅದನ್ನ ಅಡ್ರೆಸ್ ಮಾಡ್ತೀರಾ ಸರ್?
0: ಈಗಾಗಲೇ ಹೇಳದಂಗೆ ಇದು ಸೋಂಕು ಪ್ರಾಥಮಿಕ ಹಂತದಲ್ಲಿ ಕಟ್ ಆಗೋದು ಒಂದೈತ್ರಿ. ಇದಕ್ಕೆ ಚಿಕಿತ್ಸೆ ಇದೆ, ನೂರಕ್ಕೆ ನೂರು ಗುಣಮುಖ ಹೊಂದ ರೋಗ ಇದೆ. ಈಗಾಗಲೇ ಬೇರೆ ರೋಗದಂತೆ ಈ ರೋಗನೂ ಕೂಡ ನಾವು ಸಾಂಕ್ರಾಮಿಕ ರೋಗದಲ್ಲಿ ಸರಳವಾಗಿ ಚಿಕಿತ್ಸೆನ ಸಂಪೂರ್ಣವಾಗಿ ಗುಣಪಡಿಸ್ತದೆ. ಯಾವುದೇ ಅನುವಂಶಿಕ ರೋಗ ಅಲ್ಲ ಅಂತ ನಮ್ಮ ಅಧಿಕಾರಿಗಳು ಈಗಾಗಲೇ ಹೇಳಿದ್ದಾರೆ. ಅದಕ್ಕೆ ಆ ರೀತಿ ಸಂದರ್ಭ ಬಂದಾಗ ಅವರನ್ನು ಕೂಡ ನಾವು ಭೇಟಿಯಾಗಿ ಅವರಿಗೆ ಇದರ ಸಮಗ್ರ ಮಾಹಿತಿಯನ್ನ ನೀಡ್ತೀವಿ ಸರ್.
1: ಮೇಡಮ್, ಈಗ ರೋಗದ ಬಗ್ಗೆ ರೋಗ ಲಕ್ಷಣಗಳ ಕುರಿತಾಗಿ ನೀವು ಸಮಗ್ರವಾಗಿ ಮಾಹಿತಿ ನೀಡಿದ್ರಿ. ಈಗ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಡಿಲೇ ಆಯ್ತು. ಈಗ ನಾರ್ಮಲಿ ಕುಷ್ಠರೋಗ ಬಂದಿದೆ ಅಂದ್ರೆ ಆಸ್ಪತ್ರೆಗೆ ಹೋದ್ರೆ ಅಥವಾ ಆಶಾ ಕಾರ್ಯಕರ್ತರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಏನ್ ಅನ್ಕೊಂತಾರೆ, ಜನರು ನನ್ನ ಬಗ್ಗೆ ಏನ್ ಅನ್ಕೋತಾರೆ, ಅಕ್ಕಪಕ್ಕದವ್ರು ಏನ್ ಅನ್ಕೊಂತಾರೆ ಅಂತ ತಲೆಯಲ್ಲಿ ಇದ್ದೇ ಇರುತ್ತೆ ಆಲೋಚನೆ. ಅವರಿಗೆ ಈ ಡಿಲೇ ಮಾಡೋದ್ರಿಂದ ರೋಗ ಲಕ್ಷಣಗಳು ಎಷ್ಟು ಸಿವಿಯರ್ ಆಗ್ಬಹುದು
2: ಸರ್? ಅವರು ತುಂಬಾನೇ ಲೇಟ್ ಅಥವಾ ಡಿಲೇ ಅಂತ ಹೇಳಿದ್ರಲ್ಲ, ಆ ತರ ಡಿಲೇ ಮಾಡಿದ್ರೆ ಅದು ರೋಗ ಉಲ್ಬಣ ಆಗ್ತದೆ ಸರ್. ಉಲ್ಬಣ ಆಗಿ ಏನಾಗ್ತದೆ, ನರ್ವ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ತದೆ, ಆಮೇಲೆ ಸ್ನಾಯುಗಳ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ತದೆ. ಆ ಸ್ನಾಯುಗಳಿಗೆ ಹೋಗಿ ಅಟ್ಯಾಕ್ ಮಾಡ್ತದೆ. ತಿನ್ನೋ ತರ ಅಬ್ಸರ್ವ್ ಅಂತಂದ್ರೆ ಆ ಮಸಲ್ಸ್ ಗಳನ್ನ ತಿಂತದೆ, ಕಣ್ಣು ರೆಪ್ಪೆಗಳನ್ನ ತಿಂತದೆ, ಕಣ್ಣುಗಳಲ್ಲಿರುವ ರೆಪ್ಪೆಗಳು ತೆಗೆಯಕ್ ಬರಲ್ಲ, ಯಾವಾಗ್ಲೂ ಓಪನ್ ಇರ್ತದೆ. ಅದರಿಂದ ಕೆರಟೈಟಿಸ್ ಆಗ್ಬೋದು, ಅದು ಕಣ್ಣಿನ ವಿಷನ್ಗಳು ಹೋಗ್ಬೋದು. ಆ ನರ್ವ್ ಇನ್ವಾಲ್ವ್ಮೆಂಟ್, ಆರ್ಗನ್ಸ್ ಇನ್ವಾಲ್ವ್ಮೆಂಟ್ ಎಲ್ಲ ಆಗ್ತದೆ, ಎಲ್ಬುಗಳೆಲ್ಲ ಸೇರ್ಬಿಟ್ಟು ಅಲ್ಲೂ ಅಟ್ಯಾಕ್ ಮಾಡ್ತದೆ. ನಮ್ ಬ್ಯಾಕ್ಟೀರಿಯಾ ಅಟ್ಯಾಕ್ ಮಾಡಿ ಡಿಫಾರ್ಮೆಟಿಸ್ ಅಂತ ಹೇಳ್ತೀವಿ, ಅಟೋ ಆಂಪುಟೇಷನ್, ಆ ಬೆರಳುಗಳ ತನ್ನಷ್ಟಾನೆ ಉಚ್ಚಿ ಕೆಳಗಡೆ ಬೀಳೋತರ ಆಗ್ತದೆ. ಸೊ ಇದು ಬ್ಯಾಕ್ಟೀರಿಯಲ್ ಲೋಡ್ ದೇಹದಲ್ಲಿ ಉಲ್ಬಣಗೊಂಡು ಈ ತರದೆಲ್ಲ ಕಾಂಪ್ಲಿಕೇಶನ್ ಆಗ್ತದೆ. ಸೊ ನಾವೀಗ ನಾವೇನ್ ಮಾಡಿದೀವಿ ಸರ್, ಟ್ರೈನಿಂಗ್ ತರಬೇತಿ ಕೊಟ್ಟಿದೀವಿ. ಇದು ಕುಷ್ಠರೋಗ ಅಂದ್ರೆ ಹೇಗಿರ್ತದೆ, ಇದನ್ನ ಹೆಂಗ್ ಕಂಡುಹಿಡಿಬೇಕು, ಮುಂಚೆ ಹಂತದಲ್ಲಿ ಹೆಂಗಿರ್ತದೆ. ಸೊ ಎಲ್ಲ ನಮ್ಮ ಕಾರ್ಯಕರ್ತರನ್ನು ಅವರು ಒಂದು ಇದು ಮಾಡ್ತಾರೆ ಸರ್, ಸರ್ವೆಲೆನ್ಸ್ ಆಕ್ಟಿವಿಟಿ ಅಂತ ಹೇಳ್ತೀವಿ, ಮನೆ ಮನೆಗೆ ಹೋಗಿ ಮಾಡೋ ಆಕ್ಟಿವಿಟಿ ಅಂತ ಹೇಳ್ತೀವಿ. ಆ ಆಕ್ಟಿವಿಟಿ ಆಕ್ಚುಲಿ ಲೆಪ್ರಸಿದ್ದು ನಾವು ಮಾಡಿದೀವಿ. ಆಶಾದವ್ರು ಮಾಡಿದಾಗ ಮನೆ ಭೇಟಿ ಕೊಟ್ಟಾಗ ಅವ್ರು ಯಾವುದೇ ಈ ತರ ಲಕ್ಷಣಗಳು ಕಂಡು ಬಂದಲ್ಲಿ ಅವ್ರು ಇದು ಮಾಡ್ತಾರೆ. ಒಬ್ಬರು ಆಶಾ 1,000 ಪಾಪ್ಯುಲೇಷನ್ ಕವರ್ ಮಾಡ್ತಾರೆ ಸರ್. ಅವರು ಪ್ರತಿ ತಿಂಗಳು ಆಶಾ ಅಬ್ಸುಲೆನ್ಸ್ ಅಂತ ಹೇಳ್ತೀವಿ, ಅದಂದ್ರೆ ಆಶಾ ಬೇಸ್ಡ್ ಸರ್ವೆಲೆನ್ಸ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ಸೊ ಆ ಆಕ್ಟಿವಿಟಿ ಮಾಡಿದಾಗ ಅಲ್ಲಿ ಬರೋ ರೋಗಿಗಳನ್ನ ಕಂಡು ಹಿಡಿದು ಬೇಗನೆ ಟ್ರೀಟ್ಮೆಂಟ್ ಕೊಡ್ತಾರೆ. ಈ ಡಿಲೇ ಅಂತ ಪ್ರಶ್ನೆ ಬರೋದಿಲ್ಲ ಈಗ ಇರೋ ಪರಿಸ್ಥಿತಿಯಲ್ಲಿ. ಆಮೇಲೆ ಈಗ ನಾವು ನೀವು ಹೇಳಿದ್ರಲ್ಲ, ಒಂದು ಪಾಸಿಟಿವ್ ಕೇಸ್ ಬಂತಂದ್ರೆ ನಾವು ಅದಕ್ಕೂ ಫೋಕಲ್ ಕಾಂಟ್ಯಾಕ್ಟ್ ಲೆಪ್ರಸಿ ಸರ್ವೆ ಅಂತ ಮಾಡ್ತೀವಿ. ಆ ಏರಿಯಾದಲ್ಲಿರುವ ಮನೆಗಳು ಅದನ್ನೆಲ್ಲ ನೋಡ್ಕೊಂಡು ಅವ್ರ ಮನೆ ಮನೆ ಭೇಟಿ ಮಾಡಿ ಮತ್ತೆ ಯಾರಿಗಾದ್ರೂ ಇನ್ಫೆಕ್ಷನ್ ಆಗಿದೆಯಾ ಅಥವಾ ಬೇರೆ ಕೇಸ್ಗಳಿದಾವ ಆ ತರದೆಲ್ಲ ನೋಡಿ ನಾವು ಆ ರಿಪೋರ್ಟ್ ನ ತಗೊಂಡು ಕಂಡು ಬಂದ್ರೆ ಅವ್ರಿಗೂ ಟ್ರೀಟ್ಮೆಂಟ್ ಕೊಡೋ ತರ ಮಾಡ್ತೀವಿ ಸರ್.
1: ಈಗ ಕುಟುಂಬದಲ್ಲಿ ಈ ರೋಗದಿಂದ ಬಳಲ್ತಿರೋ ಜೊತೆಗೆ ಒಬ್ರು ಇರ್ಬೇಕಾಗತ್ತಲ್ಲ, ಅವ್ರ ಕೇರ್ ಟೇಕರ್ ಅಂತ ಇರ್ಬೇಕಾಗತ್ತೆ. ಅವ್ರಿಗೆ ಒಂದು ಭಯ ಇದ್ದೇ ಇರುತ್ತೆ, ನಾವು ಅವ್ರ ನಿಕಟವಾಗಿ ಅವ್ರ ಸಂಪರ್ಕದಲ್ಲಿ ಇದ್ದೀನಿ, ನನಗೂ ಏನಾದ್ರೂ ಈ ರೋಗ ಬರಬಹುದು ಅಂತ ಅಂಜಿಕೆ ಇದ್ದೇ ಇರುತ್ತೆ. ಅವ್ರಿಗೆ ಏನ್ ಹೇಳ್ತೀರಾ ಮೇಡಮ್?
2: ಸರ್, ಇದು ಆಕ್ಚುಲಿ ಜೊತೆಗಿರೋರಿಗೆ ಬರ್ತದೆ ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ಟ್ರೀಟ್ಮೆಂಟ್ ಸ್ಟಾರ್ಟಿಂಗ್ ಅಲ್ಲಿ ಸೂಪರ್ವೈಸ್ ಟ್ರೀಟ್ಮೆಂಟ್ ಆಗಿರ್ಬೋದು, ರಿಫಾಮ್ಸಿನ್ ಮತ್ತೆ ಕ್ಲೋಪೋಸಿನ್ ಕೊಟ್ರೆ ಅದು 100% ಬ್ಯಾಕ್ಟ್ರಿಸೈಡಲ್, ಅದು ಬ್ಯಾಕ್ಟ್ರಿಯನ್ನ ಕೊಲ್ತದೆ ಸರ್. ಅದನ್ನ ಹಂಗಾಗಿ ಬ್ಯಾಕ್ಟೀರಿಯಾಗಳು ಕೊಲ್ಲೋದ್ರಿಂದ ಇನ್ಫೆಕ್ಷನ್ ಪ್ರಮಾಣ ಕಮ್ಮಿ ಆಗ್ತದೆ. ಸೊ ಜೊತೆ ಇರೋರಿಗೆ ತೊಂದರೆ ಆಗೋದಿಲ್ಲ. ಬಟ್ ಇವ್ರು ಅಷ್ಟೇ ಕೆಮ್ಮ ಬೇಕಾದ್ರೆ ಸೀನ್ ಬೇಕಾದ್ರೆ ಸ್ವಲ್ಪ ಮುಂಜಾಗ್ರತವಾಗಿ ಮಾಸ್ಕ್ ಅನ್ನು ಹಾಕೊಂಡ್ರೆ ಅವ್ರಿಗೇನು ತೊಂದರೆ ಆಗೋದಿಲ್ಲ ಸರ್.
1: ಕಾಶಿನಾಥ್ ಅವರೇ, ಈಗ ಸೊಳ್ಳೆ, ನೊಣ ಮತ್ತು ಇತರ ಕೀಟಗಳ ಮೂಲಕ ಈ ರೋಗ ಹರಡುತ್ತದೆ ಅಂತ ನಂಬಿಕೆ ಇದೆ, ಅದರ ಬಗ್ಗೆ ಏನ್ ಹೇಳ್ತೀರಾ?
3: ಇಲ್ಲ ಸರ್, ಅದ್ರ ಬಗ್ಗೆ ತಪ್ಪು ಕಲ್ಪನೆ ಇದೆ. ಇದು ಬರ್ತಕ್ಕಂಥ, ಈಗಾಗಲೇ ಮೇಡಮ್ ಹೇಳಿದ್ರು, ಭಾರಿ ಸೂಕ್ಷ್ಮ ಜೀವಿ ಇದು. ಮೈಕೋಬ್ಯಾಕ್ಟೀರಿಯಂ ಲೆಪ್ರಿ ಇರ್ತಕ್ಕಂಥ ಒಂದು ಸೂಕ್ಷ್ಮ ಜೀವಿಯಿಂದ ಬರ್ತಕ್ಕಂಥದ್ದು. ಇದು ಸಾಂಕ್ರಾಮಿಕ ರೋಗ ಹೌದು, ಆದ್ರೆ ಎಲ್ಲರಿಗೂ ಬರ್ತಕ್ಕಂಥದ್ದು ಅಲ್ಲ. ಇದು ಯಾರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅಂತವರಿಗೆ ಮಾತ್ರ ಈ ರೋಗವನ್ನ ಬರ್ತದೆ. ಯಾವುದೇ ಒಂದು ಸೊಳ್ಳೆ ಆಗ್ಲಿ ಅಥವಾ ನೊಣಗಳಿಂದ ಇದು ಹರಡ್ತಕ್ಕಂಥದ್ದು ಅಲ್ಲ. ಅದಕ್ಕೆ ಇದರದೇ ಆದಂತದ್ದು ಒಂದು ಚಿಕಿತ್ಸೆ ಇದೆ. ಈ ಚಿಕಿತ್ಸೆ ತಗೊಂಡಾಗ ಮಾತ್ರ ಸಂಪೂರ್ಣವಾಗಿ ಗುಣಮುಖ ಆಗ್ತದೆ. ಇದರಲ್ಲಿ ಎರಡು ವಿಧ ಇದೆ, ಪ್ಯಾಸಿ ಬೆಸಿಲರಿ, ಇನ್ನೊಂದು ಮಲ್ಟಿ ಬೆಸಿಲರಿ ಅಂತ. ಪ್ಯಾಸಿ ಬೆಸಿಲರಿಯಲ್ಲಿ ಮೈಕೋ

0: ಬ್ಯಾಕ್ಟೀರಿಯಂ ಲೋಡ್ ಕಡಿಮೆ ಇರ್ತದೆ ಸರ್. ಮಲ್ಟಿ ಬೇಸರಲ್ಲಿ ಮೈಕ್ರೋ ಬ್ಯಾಕ್ಟೀರಿಯಂ ಲೋಡ್ ಹೆಚ್ಚಿಗಿರ್ತದೆ. ಪ್ಯಾಸಿ ಬೇಸರಲ್ಲಿಂದ ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ ಸರ್, ಮಲ್ಟಿ ಬೇಸರಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ. ಅದಕ್ಕೆ ಪ್ಯಾಸಿ ಬೇಸರಲ್ಲಿ ಇದ್ದಾಗ ಮಾತ್ರ ನಮ್ಮ ಹತ್ರ ಬಂದ ಚಿಕಿತ್ಸೆ ತಗೊಂಡ್ರೆ 6 ತಿಂಗಳು ಚಿಕಿತ್ಸೆ ಕೊಡ್ತೀವಿ. ಮಲ್ಟಿ ಬೇಸರಲ್ಲಿ ಆಯ್ತು ಅಂದ್ರೆ ಅದಕ್ಕೆ 1 ವರ್ಷ ಚಿಕಿತ್ಸೆ ಕೊಡ್ತೀವಿ ಸರ್. ಅದು ಫ್ರೀ ಆಫ್ ಕಾಸ್ಟ್, ಎಲ್ಲಾ ಆಸ್ಪತ್ರೆಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ದೊರೆತಿದೆ. ಅದಕ್ಕೆ ದಯಮಾಡಿ ನಮ್ಮ ಆಶಾ ಕಾರ್ಯಕರ್ತರ ಹತ್ರ ಆಗ್ಲಿ ಅಥವಾ ನಮ್ಮ ಕ್ಷೇತ್ರ ಸಿಬ್ಬಂದಿಗಳಿದ್ದಾರೆ, PSEO HIOs ಉಪಕೇಂದ್ರ ಮಟ್ಟದಲ್ಲಿದ್ದಾರೆ, ಅವರಿಗೆ ಭೇಟಿಯಾಗಿ ಅವರಿಗೆ ತೋರಿಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿ ಗಮನಕ್ಕೆ ತಂದು ಚಿಕಿತ್ಸೆಯನ್ನು ಪ್ರಾರಂಭ ಮಾಡಿದ್ರೆ ಸಂಪೂರ್ಣವಾಗಿ ಗುಣಮುಖ.
1: ಮೇಡಮ್, ಈಗ ಈ ರೋಗ ಪತ್ತೆ ಆದ್ಮೇಲೆ ರೋಗಿ ಚಿಕಿತ್ಸೆ ತಗೊಂಡ ನಂತರ ಸಂಪೂರ್ಣ ಗುಣಮುಖವಾದ ನಂತರ ಮತ್ತೆ ಆ ರೋಗ ಅವನಿಗೆ ಅಟ್ಯಾಕ್ ಮಾಡುವ ಸಾಧ್ಯತೆ ಇದೆಯಾ
2: ಸರ್? ಅಟ್ಯಾಕ್ ಹೆಂಗ್ ಮಾಡಬಹುದು ಅಂತಂದ್ರೆ ಅದನ್ನ ನಾವು ರಿಲ್ಯಾಪ್ಸ್ ಅಂತ ಹೇಳ್ತೀವಿ ಸರ್. ಅದು ರಿಲ್ಯಾಪ್ಸ್ ಹೆಂಗ್ ಅಂತಂದ್ರೆ ಅವ್ರು ಗುಣಮುಖ ಆಗಿದ್ದಾರೆ, ಟ್ರೀಟ್ಮೆಂಟ್ ತಗೊಂಡಿದ್ರೆ ಎಲ್ಲ ಮಾಡಿದ್ದಾರೆ, ರಿಲ್ಯಾಪ್ಸ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಇದೆ. ಈಗಿರೋ MDT ಟ್ರೀಟ್ಮೆಂಟ್ ನಾವು ಮಲ್ಟಿ ಡ್ರಗ್ ಥೆರಪಿ ಕೊಡೋದ್ರಿಂದ ಪರ್ಸೆಂಟೇಜ್ ಇಸ್ ವೆರಿ ಲೆಸ್ ಸರ್.
1: ಓಕೆ ಓಕೆ. ಈ ರೋಗದಿಂದ ಅಂಗವೈಕಲ್ಯ ಉಂಟಾಗುತ್ತೆ ಅಂತಾನು ಕೇಳಿದೀವಿ.
2: ಹೌದು ಸರ್.
1: ಅದು ಎಷ್ಟು ಸತ್ಯ ಮೇಡಮ್?
2: ಸರ್, ಅಂಗವೈಕಲ್ಯತೆ ಆಗ್ತಾ ಇತ್ತು ಮುಂಚೆಯಿಂದ, ಬಟ್ ಈಗ ಅದ್ರ ಪ್ರಮಾಣನು ಕಮ್ಮಿ ಆಗಿದೆ. ಅದನ್ನ ಡಿಫಾರ್ಮಿಟಿ ಡಿಸಬಿಲಿಟೀಸ್ ಅಂತ ಹೇಳ್ತೀವಿ.
1: ಯಾವ ರೀತಿ ಅಂಗವೈಕಲ್ಯ ಉಂಟಾಗ್ತಿತ್ತು
2: ಸರ್? ಅಂಗವೈಕಲ್ಯ ಅಂತಂದ್ರೆ ನಮ್ಮ ಬೋನ್ಸ್ ಗಳಾಗಿರ್ಬೋದು, ಅದಕ್ಕೆ ನರ್ವ್ ಇನ್ವಾಲ್ವ್ಮೆಂಟ್ ಆಗ್ತದೆ, ಅದ ಸೆನ್ಸರಿ ಲಾಸ್ ಆಗ್ತದೆ ಅಂತ ಹೇಳಿದೆ ನಿಮ್ಗೆ. ಸ್ಪರ್ಶ ಜ್ಞಾನ ಇರೋದಿಲ್ಲ, ಅವು ಎಲ್ಬುಗಳು ಏನಾಗ್ತದೆ ಕ್ಲಾ ಹ್ಯಾಂಡ್ಸ್ ಅಂತ ಹೇಳ್ತೀವಿ, ಅಥವಾ ಟೋಸ್ ಗಳಾಗಿರ್ಬೋದು, ಫಿಂಗರ್ಸ್ ಗಳಾಗಿರ್ಬೋದು, ಅಬ್ಸಾರ್ ಆಗ್ಬಿಡ್ತವೆ, ಆಟೋ ಆಂಪ್ಯುಟೇಷನ್ ತಮ್ಮಷ್ಟಾವೇ ಉದುರ್ ಬೀಳ್ತವೆ. ಆ ತರದೆಲ್ಲ ಡಿಫಾರ್ಮಿಟಿ ಡಿಸಬಿಲಿಟಿಗಳು, ನಡೆ ಕಷ್ಟ ಆಗದೆ ಇರ್ಬೋದು, ಸ್ಟಿಫ್ನೆಸ್ ಆಗ್ತದೆ, ಕಾಂಟ್ರಾಕ್ಚರ್ಸ್ ಬರ್ತವೆ, ಇವೆಲ್ಲ ಡಿಫಾರ್ಮಿಟಿ ಅವ್ರು ಬರ್ತದೆ ಸರ್.
1: ಈಗ ಜಾಗೃತಿ ಕಾರ್ಯಕ್ರಮದ ಬಗ್ಗೆ ಮಾತಾಡೋದಾದ್ರೆ ಏನೆಲ್ಲ ವಿಶೇಷವಾದ ಕಾರ್ಯಕ್ರಮಗಳನ್ನ ಹಮ್ಮಿಕೊತಾ ಇದ್ದಾರೆ ಮೇಡಮ್?
2: ಸರ್, ಗಾಂಧಿ ಜಯಂತಿ ದಿವಸ ಲಪ್ರಸಿ ಕಾಲೋನಿ ಅಂತ ಇದೆ, ಸರ್ಕಾರದಿಂದ ಗುರುತಿಸಿರುವ ಲಪ್ರಸಿ ಕಾಲೋನಿ. ಅದು ಲಪ್ರಸಿ ಕಾಲೋನಿ ಯಾಕಂತಂದ್ರೆ ಸರ್, ಅದ್ರ ಬಗ್ಗೆ ಹೇಳ್ತೀನಿ. ಇದು ಲಪ್ರಸಿ ಒಂದು ಕುಷ್ಠರೋಗ, ಒಂದು ಕಳಂಕಿತ ಒಂದು ಸ್ಟಿಗ್ಮಾ ಇದೆ ಸರ್, ಜನರಲ್ಲಿ ತುಂಬಾ ದೊಡ್ಡ ಸ್ಟಿಗ್ಮಾ ಇದೆ. ಆ ಸ್ಟಿಗ್ಮಾ ಹೋಗೋಸ್ಕರ ಏನ್ ಮಾಡಿದೆ ಸರ್ಕಾರ, ನಾವು ಹೇಳ್ದಂಗೆ ಇದು ಪಾಪಕರ್ಮದಲ್ಲ, ಸೊ ಯಾವುದೇ ದೇವರಿಂದ ಬಂದಿರೋ ರೋಗ ಅಲ್ಲ, ಇದು ಬ್ಯಾಕ್ಟೀರಿಯಾದಿಂದ ಬಂದಿರೋ ರೋಗ ಆಗಿರೋದು. ಈ ಕಳಂಕ ಎಲ್ಲರೂ ತಲೆಯಲ್ಲಿದೆ, ಸೊ ಹಂಗಾಗಿ ಏನ್ ಮಾಡಿದ್ದಾರೆ, ಕುಟುಂಬದಲ್ಲಿ ಈ ತರ ರೋಗಿ ಇದ್ದಾಗ ಅವ್ರ ಮನೆಯಿಂದ ಹೊರಹಾಕಿದ್ದಾರೆ. ಆ ತರ ಹೊರಹಾಕಪಟ್ಟ ಜನರು ಅವ್ರನ್ನ ಸರ್ಕಾರ ಒಂದು ಗುರುತಿಸಿ ಲಪ್ರಸಿ ಕಾಲೋನಿ ಅಂತ ಮಾಡಿದೆ, ಅಲ್ಲಿ ಜನ ಇದ್ದಾರೆ. ಸೊ ಜನರ ಹತ್ರ ಹೋಗಿ ನಾವು ಅದ್ರ ಬಗ್ಗೆ ಅರಿವು ಮೂಡಿಸ್ತಾ ಇದೀವಿ. ಪ್ರತಿಯೊಬ್ಬರಿಗೂ, ಅವ್ರು ಆಲ್ರೆಡಿ ಕ್ಯೂರ್ಡ್, ಆ ರೋಗದಿಂದ ಮುಕ್ತ ಆಗಿದ್ದಾರೆ. ಸೊ ಅವ್ರ ಜೊತೆಗೆ ನಾವು ಹೋಗ್ಬಿಟ್ಟು ಅವ್ರಿಗೆ ಒಂದು ಕಣ್ಣಿನ ತಪಾಸಣೆ ಆಗಿರ್ಬೋದು, ಅವ್ರಿಗೆ ಕರ್ನಾಟಕ ವಿತರಣೆ ಆಗಿರ್ಬೋದು, ಅಥವಾ ಅಸಾಕಮಿಕ ರೋಗಗಳ ಪತ್ತೆ ಮಾಡ್ತಾ ಇದೀವಿ ಸರ್. ಶುಗರ್, BP ಚೆಕ್ ಮಾಡೋದಾಗ್ಲಿ, ECG ಅವುಗಳೆಲ್ಲ ಮಾಡೋದು, ಅವ್ರಿಗೆ ಒಂದೇನಾದ್ರು ಹಣ್ಣು ಹಂಪಲ್ಲ ಅದರ ಊಟ ಅವ್ರಿಗೆ ಕೊಡೋ ವ್ಯವಸ್ಥೆ ಮಾಡಿ ನಾವು ಆ ದಿನದಂದು ಕಾಲೋನಿಯಲ್ಲಿ ಹೋಗಿ ಅದು ಅರಿವು ಕಾರ್ಯಕ್ರಮ ನಾವು ಮೂಡಿಸ್ತಾ ಇದೀವಿ ಸರ್.
1: ತುಂಬಾ ಅತ್ಯುತ್ತಮವಾದ ಕಾರ್ಯಕ್ರಮ ಮೇಡಮ್. ಈಗ ಮೇಡಮ್, ಆರಂಭದಲ್ಲಿ ವೈದ್ಯರನ್ನ ಸಂಪರ್ಕ ಮಾಡಿದಾಗ, ಆರಂಭ ಲಕ್ಷಣಗಳಿದ್ದಾಗ, ಈ ಚಿಕಿತ್ಸಾ ಅವಧಿ ಎಷ್ಟು ಇರುತ್ತೆ ಮೇಡಮ್? ಇದು
2: ಸರ್, ಚಿಕಿತ್ಸಾ ಅವಧಿ ನಾವು ಹೇಳಿದ್ವಿ ಪಾಸಿ ಬೆಸ್ಲರಿ ಅಂತ. ಪಾಸಿ ಬೆಸ್ಲರಿ ಹೆಂಗಂದ್ರೆ ಸರ್, 1-5 ಮಚ್ಚೆಗಳು, ತಾಮ್ರ ಬಣ್ಣದ ಮಚ್ಚೆಗಳು. ಮಲ್ಟಿ ಬೆಸ್ಲರಿ ಅಂದ್ರೆ 5 ಜಾಸ್ತಿ ಇರೋದು. ಪಾಸಿ ಬೆಸ್ಲರಿ 1 ಇನ್ವಾಲ್ವ್ಮೆಂಟ್ ಇರ್ತದೆ ಅಥವಾ ಇಲ್ಲದೆ ಇರ್ಬೋದು. ಮಲ್ಟಿ ಬೆಸ್ಲರಿ 1 ಜಾಸ್ತಿ ನರ್ವ್ಸ್. ಈಗ ನಿಮ್ಗೆ ರೇಡಿಯಲ್ ನರ್ವ್ ಹೇಳಿದೆ, ಅಲ್ನಾರ್ ನರ್ವ್ ಹೇಳಿದೆ, ಆ ನರ್ವ್ಗಳೆಲ್ಲ ಅಥವಾ ಫೇಷಿಯಲ್ ನರ್ವ್ ಇರ್ಬೋದು, ಪೋಸ್ಟ್ ಆರಿಕ್ಯುಲರ್ ನರ್ವ್ಸ್, ಈ ದೇಹದಲ್ಲಿರೋ ನರ್ವ್ಗಳು 1 ಜಾಸ್ತಿ ಇರೋದು ಮಲ್ಟಿ ಬೆಸ್ಲರ್ ಅಲ್ಲಿ. ಸೊ ಈ ತರ ಇದ್ದಾಗ ಪಾಸಿ ಬೆಸ್ಲರ್ಗೆ 6 ಟ್ರೀಟ್ಮೆಂಟ್ ಸರ್. ಅದು 6 ಟ್ರೀಟ್ಮೆಂಟ್ 6 ಮುಗಿಸ್ಬೇಕು, ಇಲ್ಲಾಂದ್ರೆ 9 ಮುಗಿಸ್ಬೇಕು ಸರ್. ಅದೇ ತರ ಮಲ್ಟಿ ಬೆಸ್ಲರ್ ಏನಿದೆ, 12 ಆ ಟ್ರೀಟ್ಮೆಂಟ್ ಮುಗಿಸ್ಬೇಕು, ಮುಗಿಸಿದ 100% ಕ್ಯೂರ್ ಇದೆ, ಇಲ್ಲಾಂದ್ರೆ ಎಕ್ಸ್ಟೆನ್ಷನ್ ಬಂದ್ಬಿಟ್ಟು 18 ತಂಗ ಕೊಟ್ಟಿದೀವಿ ಸರ್. ಅಲ್ಲಿವರೆಗೂ ಅವರು ಆ ಟ್ರೀಟ್ಮೆಂಟ್ ಮುಗಿಸ್ಬೇಕು.
1: ಕೆಲವೊಬ್ಬರು ನಿಯಮಿತವಾಗಿ ಈ ಔಷಧಿ ಸೇವನೆ ಮಾಡಲ್ಲ, ಸ್ವಲ್ಪ ಲಕ್ಷಣಗಳು ಕಮ್ಮಿ ಅಂತ ಅನಿಸಿದ್ರೆ ಆಯ್ತಪ್ಪ ಆರಾಮ ಆಗ್ತಿದೆ ನನಗೆ ಅಂತ ಬಿಡ್ತಾರೆ, ಅಂತವ್ರಿಗೆ ಏನ್ ಹೇಳ್ತಾರೆ ಮೇಡಮ್?
2: ಸರ್, ಆಕ್ಚುಲಿ ಡೆಫಿನೆಟ್ಲಿ ಲಕ್ಷಣ ಒಂದು 2-3 ತಿಂಗಳಲ್ಲಿ ಹೋಗ್ತವೆ ಬಿಕಾಸ್ ಆಫ್ ಮಲ್ಟಿಪಲ್ ಡ್ರಗ್ ಥೆರಪಿ ಇರೋದ್ರಿಂದ ಸರ್. ಬಟ್ ಅದನ್ನ ಬಿಡಬಾರ್ದು ಸರ್, ಅವ್ರು ಕಂಟಿನ್ಯೂ ಮಾಡಲೇಬೇಕು. ಆ ಮಾಡೋದ್ರಿಂದ ಅವರು ರೋಗ ಮುಕ್ತ ಆಗ್ತಾರೆ. ಅದಕ್ಕೆ ಆಶಾದವರು, ನಮ್ಮ ಕಾರ್ಯಕರ್ತರು ಸೂಪರ್ವೈಸ್ ಮಾಡ್ತಾರೆ ಸರ್. ಸೂಪರ್ವೈಸ್ ಮಾಡಿ ತಗೊಂತಾ ಇದಾರಲ್ಲ ಅಂತ ಚೆಕ್ ಮಾಡ್ತಾರೆ. ಈ ಪ್ರತಿಯೊಂದು ರೋಗಿಗಳನ್ನ ಡೀಟೇಲ್ಸ್ ನಾವು ನಿಕುಷ್ಟ ಅಂತ ಒಂದು ಆಪ್ ಇದೆ, ಅವ್ರದ ಡೀಟೇಲ್ಸ್, ಮುಂಚೆ ಅವ್ರಿಗಿತ್ತ, ಮುಂಚೆ ಟ್ರೀಟ್ಮೆಂಟ್ ತಗೊಂಡಿದ್ರ, ಅಥವಾ ಎಷ್ಟು ದಿವಸ ತಗೊಂಡಿದ್ರು, ಅಥವಾ ಈಗ ಹೊಸ ಪೇಷಂಟ್ ಇವರು, ಹಳೆ ಪೇಷಂಟ್, ಡಿಫಾರ್ಮಿಟಿಗಳಿದಾವ, ಇದು ಪ್ರತಿಯೊಂದು ಆನ್ಲೈನ್ ಆಪ್ ಅಲ್ಲಿ ಇದೆ ಸರ್. ಆನ್ಲೈನ್ ಆಪ್ ಅಲ್ಲಿ ಇವ್ರಗಳ ಡೀಟೇಲ್ಸ್ ಹಾಕ್ತಿವಿ, ಮತ್ತೊಂದು ಲೆಪ್ರಸಿ ಟ್ರೀಟ್ಮೆಂಟ್ ಕಾರ್ಡ್ ಇವ್ರ ಹೆಸರಲ್ಲಿ ಮಾಡ್ತೀವಿ, ತಗೊಂತ ಇದ್ರಲ್ಲ ಅಂತ ಟಿಕ್ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಆರೋಗ್ಯ ಕಾರ್ಯಕರ್ತರು. ಸೊ ತಗೊಂಡಾಗ ಸೂಪರ್ವೈಸ್, ಮಂತ್ಲಿ ಒಂದು ಸೂಪರ್ವೈಸ್ ಇರ್ತದೆ, ಆ ಸೂಪರ್ವೈಸ್ ತಗೊಂಡ ಮೇಲೆ ಉಳಿದಿದ್ದೆಲ್ಲ ತಗೊಂತಾರಲ್ಲ ಟಿಕ್ ಮಾಡ್ಕೊಂಡು ನಮ್ಗೆ ಲೆಕ್ಕ ಪತ್ರ ಸಿಗ್ತದೆ.
1: ಮೇಡಮ್, ಈಗ ಎಲ್ಲಾ ಮಚ್ಚೆಗಳು ಕುಷ್ಠರೋಗದ ಮಚ್ಚೆಗಳೇ ಅಲ್ಲ, ಹೌದಲ್ವಾ?
2: ಹೌದು ಸರ್.
1: ಅದನ್ನ ಡಿಫ್ರೆನ್ಷಿಯೇಟ್ ಮಾಡೋದು ಹೇಗೆ?
2: ಇಲ್ಲಿ ಕುಷ್ಠರೋಗದಲ್ಲಿ ಏನಾಗ್ತದೆ, ತಾಮ್ರ ಬಣ್ಣದ್ದು, ಸ್ಪರ್ಶ ಇಲ್ಲದ ಜ್ಞಾನ, ತುರಿಕೆ ಇಲ್ಲದ ಅಂತ ಹೇಳಿದ್ವಿ. ಬಟ್ ಕೆಲವು ಬೇರೆ ಅಲರ್ಜಿಕ್ ಇರ್ತವೆ, ಅಥವಾ ಬೇರೆ ವೈರಲ್ ಇನ್ಫೆಕ್ಷನ್ಸ್ ಗಳಿರ್ತವೆ. ಅಲ್ಲಿ ಚಿಕನ್ ಪಾಕ್ಸ್, ಮೀಸಸ್ ಎಲ್ಲ ರಾಶಸ್ ಬರ್ತದೆ, ಇಲ್ಲಿ ಒಂದು ರಾಶಸ್ ಬರ್ತದೆ, ಬಟ್ ಇದರಲ್ಲಿ ಸ್ಪರ್ಶ ಇರಲ್ಲ ಸರ್, ತಾಮ್ರ ಬಣ್ಣದ್ ಇರ್ತದೆ. ಮತ್ತೆ ಇಚ್ಚಿಂಗ್ ಅಂತ ಹೇಳ್ತೀವಿ, ತುರಿಕೆ ಇರೋದಿಲ್ಲ ಸರ್. ಆಮೇಲೆ ಆ ಜಾಗದಲ್ಲಿ ಸ್ವೆಟ್ಟಿಂಗ್ ಆಗೋದಿಲ್ಲ, ಬೆವರೋದಿಲ್ಲ.

0: ಏನೋ ಒಂಥರ ಶೈನಿಂಗ್ ತರ ಇರ್ತದೆ, ಹೊಳಿತಾ ಇರ್ತದೆ, ಅದು ಬೇರೆದ್ರಲ್ಲಿ ಇರೋದಿಲ್ಲ. ಆಮೇಲೆ ಕೂದಲು ಬೆಳವಣಿಗೆನೂ ಆಗೋದಿಲ್ಲ ಸರ್ ಆ ಮಚ್ಚೆ ಇದ್ದಲ್ಲಿ.
1: ಈಗ ಕಶಿನ ತವರೇ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಇದೀವಿ. ಈಗ ಪ್ರಿವೆನ್ಷನ್ ತುಂಬ ಮುಖ್ಯ ಆಗುತ್ತೆ ಈ ತರ ರೋಗಗಳಲ್ಲಿ. ಈಗ ಈ ಕುಷ್ಠರೋಗಿಗಳಿಗೆ ಸಭೆ ಸಮಾರಂಭಗಳಲ್ಲೂ ಒಂದು ಲಿಮಿಟೆಡ್ ಆಕ್ಸೆಸ್ ಅಂತ ಹೇಳ್ಬೋದು. ನಾವೆಷ್ಟೇ ಇನ್ನೂ ಸಮಾಜ ಮುಂದುವರೆದಿದೆ ಅನ್ಕೊಂಡ್ರು ಅವರಿಗೆ ಮುಕ್ತವಾದ ಪ್ರವೇಶ ಇರಲ್ಲ. ಆ ನಿಟ್ಟಿನಲ್ಲಿ ಕೊನೆಯದಾಗಿ ಏನ್ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರ ಸರ್?
2: ಸರ್, ಸಾರ್ವಜನಿಕರಲ್ಲಿ ಒಂದು ಮನವಿ ಏನಂದ್ರೆ, ನಮ್ಮ ಆಶಾ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ಮಾಡಿದಾಗ 3 ತಿಂಗಳಿಗೊಂದ್ಸಲ ಇಡೀ ಅವರು 1,000 ಜನಸಂಖ್ಯೆನ ಕವರ್ ಮಾಡ್ತಾರೆ ಸರ್. ಅವರು 1,000 ಜನಸಂಖ್ಯೆ ಕವರ್ ಮಾಡೋತ್ತಿಗೆ ಪ್ರತಿಯೊಂದು ಮನೆಗೆ ಭೇಟಿ ಕೊಡ್ತಾರೆ ಅವರು. ನಮ್ಮ ಆಶಾ ಕಾರ್ಯಕರ್ತರಲ್ಲಿ, ನಮ್ಮ ಆರೋಗ್ಯ ಕಾರ್ಯಕರ್ತರು ಎಲ್ಲರೂ ಭೇಟಿ ಕೊಟ್ಟಾಗ ಅವರಿಗೆ ಸಹಕರಿಸಿ ಎಲ್ಲ ಸಂಪೂರ್ಣವಾಗಿ ಪರೀಕ್ಷೆ ಮಾಡಿಕೊಂಡು ತಮ್ಮಲ್ಲಿರ್ತಕ್ಕಂಥ ಏನೇ ಒಂದು ಮೂಢನಂಬಿಕೆಗಳಾಗಲಿ ಅಥವಾ ಅಪನಂಬಿಕೆಗಳಾಗಲಿ ಇದ್ರೆ ಅದನ್ನ ಹೋಗಲಾಡಿಸ್ಕೋಬೇಕು. ಪ್ರತಿಯೊಬ್ಬರನ್ನು ಯಾರಿಗೆ ಒಂದು ಸಂಶಯ ಬಂದಾಗ ತಕ್ಷಣವಾಗಿ ಪರೀಕ್ಷೆ ಮಾಡಿಕೊಂಡು ಅದಕ್ಕೆ ಚಿಕಿತ್ಸೆ ಪಡಿಬೇಕಂತ ಹೇಳಿ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೋತೀನಿ.
1: ಹನುಮಂತರಾಯ ಅವರೇ, ಕೊನೆಯದಾಗಿ ತಾವು ಏನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರ ಸಾರ್ವಜನಿಕರಿಗೆ? ಕರ್ನಾಟಕವನ್ನು ಕುಷ್ಠರೋಗ ಮುಕ್ತ ಮಾಡಬೇಕು ಅನ್ನೋ ಗುರಿ ಸಾಧಿಸೋದಾದ್ರೆ ಹೇಗೆ?
3: ಸಾರ್ವಜನಿಕರಲ್ಲಿ ನಮ್ಮ ಕಳಕಳಿಯ ವಿನಂತಿ ಏನಂದ್ರೆ, ಈ ರೋಗದ ಬಗ್ಗೆ ಭಯ ಪಡಬೇಕಾಗಿಲ್ಲ. ಪ್ರಾಥಮಿಕ ಹಂತದಲ್ಲಿನೆ ಈಗಾಗಲೇ ಏನು ಪ್ರಾಥಮಿಕ ಲಕ್ಷಣಗಳು ಇರ್ತಾವ ಅವನ್ನ ಬೇಗ ತೋರಿಸ್ಕೊಂಡು ಬೇಗ ಚಿಕಿತ್ಸೆ ಪಡಿಬೇಕು. ಜೊತೆ ಜೊತೆಯಲ್ಲಿ ಸೋಂಕಿಂದು ಒಂದು ಏನಪ್ಪ ಅಂದ್ರೆ, ಆ ರೋಗಿಯ ಸರೌಂಡಿಂಗ್ ದಲ್ಲಿ ನಾವು ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫೈಲಾಕ್ಸಿಸ್ ಅಂತ ಕೊಡ್ತಿದೀವಿ. ರೋಗಿ ಬಿಟ್ಟು ಉಳಿದವರಿಗೆ ಕೊಡುವ ಮೂಲಕ ಅವರ ಸೋಂಕನ್ನು ನಿವಾರಣೆ ಮಾಡತಕ್ಕಂತ ಒಂದು ವ್ಯವಸ್ಥೆ ಇದೆ. ಟೋಟಲಿ ಒಂದು ಮೂಢನಂಬಿಕೆ ತೆಗೆದು ಎಲ್ಲರೂ ಆರೋಗ್ಯ ಇಲಾಖೆ ಜೊತೆಯಲ್ಲಿ ಸಹಕಾರ ಮಾಡಿ ಮುಚ್ಚುಮರೆಯದೆ ಇಲ್ಲದೆ ಮುಂದೆ ಬಂದು ಈ ರೋಗದ ಬಗ್ಗೆ ಖಾತ್ರಿ ಪಡಿಸಿಕೊಳ್ಳಬೇಕು. ಅದನ್ನ ಕೈ ಜೋಡಿಸುವ ಮೂಲಕ ಇದು ಸಂಪೂರ್ಣ ನಿರ್ಮೂಲನೆ ಮಾಡಕ್ ಸಾಧ್ಯ ಅಂತ ಹೇಳ್ತೀನಿ.
1: ಮೇಡಮ್, ಕೊನೆಯದಾಗಿ ತಾವು ಕುಷ್ಠರೋಗಕ್ಕೆ ಏನಾದರೂ ಟಾಸ್ಕ್ ಫೋರ್ಸ್ ಅಂತ ಏನಾದರೂ ಮಾಡ್ಕೊಂಡಿದ್ದೀರಾ?
0: ಹೌದು ಸರ್, ಅದು ಕರ್ನಾಟಕ ಸರ್ಕಾರದಿಂದ ನಮಗೆ ಗವರ್ಮೆಂಟ್ ಹೇಳಿರೋ ಪ್ರಕಾರ ಲೆಪ್ರಸಿ ಟಾಸ್ಕ್ ಫೋರ್ಸ್ ಅಂತ. ಸೊ ಅದು ನಾವು ಜಿಲ್ಲಾಸ್ಪತ್ರೆ, ಅದು ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಜಿಲ್ಲೆಯಲ್ಲಿ ಲಭ್ಯ ಇರುವ ಸರ್ಕಾರಿ ಇದರಲ್ಲಿ, ಅದರಲ್ಲಿ ಮೈಕ್ರೋಬಯಾಲಜಿ ಎಚ್ ಓಡಿಗಳು. ಯಾಕಂದ್ರೆ ಒಂದು ಸ್ಲಿಟ್ ಸ್ಕಿನ್ ಸ್ಮಿಯರ್ ಅಂತ ಮಾಡ್ತೀವಿ ಲೆಪ್ರಸಿ ಡಿಟೆಕ್ಟ್ ಮಾಡಕ್ಕೆ. ಆ ಸ್ಮಿಯರ್ನ ಏರ್ಲೋಬಿಂದ ಮತ್ತೆ ಮೂಗಿನಲ್ಲಿ ಬರುವ ಸಕ್ರೇಷನ್ ಇಂದ ಮಾಡ್ತೀವಿ. ಸೊ ಅದನ್ನ ತಗೊಂಡ್ಬಿಟ್ಟು ಅವ್ರು ಡಿಟೆಕ್ಟ್ ಮಾಡಿ ನಮ್ಗೆ ರಿಪೋರ್ಟ್ ಕೊಡ್ತಾರೆ. ಅದ್ರ ಜೊತೆಗೆ ಸರ್ಜರಿ ಡಾಕ್ಟರ್ಸ್ಗಳು ಬೇಕು, ಅದ್ರ ಜೊತೆಗೆ ಆರ್ಥೋಪೆಡಿಕ್, ಇಂಕಾದ್ರೆ ಡಿಫಾರ್ಮಿಟಿಗಳು, ಡಿಸಬಿಲಿಟಿಗಳನ್ನೆಲ್ಲ ನೋಡಕ್ಕೆ, ಮತ್ತೆ ಒಂದು ಸ್ಕಿನ್ ಡರ್ಮಟ್ ಎಚ್ ಓಡಿಗಳು ನಮ್ ಜೊತೆಗೆ ಇದರಲ್ಲಿ ಇದಾರೆ. ಅದ್ರ ಜೊತೆ ನ್ಯೂರೋಲಜಿ ಡಾಕ್ಟರ್ಗಳು, ನರ್ವ್ ಇನ್ವಾಲ್ವ್ಮೆಂಟ್ ಆದಾಗ, ಮತ್ತೆ ಫಿಜಿಯೋಥೆರಪಿಸ್ಟ್ ಈ ಟಾಸ್ಕ್ ಫೋರ್ಸ್ ಅಲ್ಲಿ ಇದಾರೆ. ಸೊ ನಾವು ತಿಂಗಳ ನಾವು ಒಂದು ಮೀಟಿಂಗ್ ಮಾಡ್ತೀವಿ ಸರ್, ಲೆಪ್ರಸಿ ಟಾಸ್ಕ್ ಫೋರ್ಸ್ ಅಂತ. ನಮ್ಮ ಹತ್ರಲ್ಲಿ ಎಷ್ಟು ಡಿಟೆಕ್ಟ್ ಆಗಿದ್ದಾರೆ, ಎಷ್ಟು ಡಿಸಬಿಲಿಟಿ ಇದಾರೆ, ಡಿಫಾರ್ಮಿಟಿ ಇದಾರೆ, ನರ್ವ್ ಇನ್ವಾಲ್ವ್ಮೆಂಟ್, ಮೈಕ್ರೋಬಯಾಲಜಿಗೆ ಎಷ್ಟು ಪಾಸಿಟಿವ್ ಕೇಸ್ ಬಂದಿದಾವೆ ಅಂತ ಒಂದು ಮಾಸಿಕ ಸಭೆಗಳನ್ನು ಮಾಡಿ ಎಲ್ಲಾ ವೈದ್ಯರು ಸೇರ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕು ಏನಿಲ್ಲ ಆತರದೆಲ್ಲ ನಾವು ಟಾಸ್ಕ್ ಫೋರ್ಸ್ ಅಲ್ಲಿ ಡಿಸಿಷನ್ ತಗೋತೀವಿ ಸರ್.
1: ಕೊನೆಯದಾಗಿ ಏನ್ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್ ಸಾರ್ವಜನಿಕರಿಗೆ?
0: ಸರ್, ಸಾರ್ವಜನಿಕ ನಿಮ್ ಮುಖಾಂತರ ಹೇಳ್ಪಡೋದು ಅಂದ್ರೆ, ಇದು ಒಂದು ಸ್ಟಿಗ್ಮಾ ಅಲ್ಲ, ಕಳಂಕಿತ ರೋಗ ಅಲ್ಲ. ಸೊ ಇದಕ್ಕೆ ಒಂದು ಪರಿಹಾರ ಇದೆ, ಟ್ರೀಟ್ಮೆಂಟ್ ಇದೆ, ಗುಣಮುಖವಾಗ್ತಾರೆ. ಅದು ನಮ್ಮ ಸರ್ಕಾರ ಮಟ್ಟದಲ್ಲೇ ಈ ಮಾತ್ರೆಗಳು ಸಿಗ್ತವೆ. ತುಂಬಾ ಕಾಸ್ಟ್ಲಿ ಡ್ರಗ್ಸ್ ಸರ್, ಸರ್ಕಾರ ಇದು ಉಚಿತವಾಗಿ ಕೊಡ್ತಾ ಇರೋದ್ರಿಂದ ಪ್ರತಿಯೊಬ್ಬರು ಈ ಮಾತ್ರೆಗಳನ್ನು ಸಮಯಕ್ಕೆ ಸರಿಯಾಗಿ ತಗೋಬೇಕು. ಇದರ ಕೆಲವು ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ ಆಗ್ತವೆ, ವಾಂತಿ ಆಗಿರ್ಬೋದು, ಡಯರಿ ಆಗಿರ್ಬೋದು, ಹೊಟ್ಟೆ ಬ್ಯಾನಿ ಆಗಿರ್ಬೋದು, ಅಥವಾ ರೆಡ್ನೆಸ್ ಎಲ್ಲ ಆಗ್ತದೆ. ಬಟ್ ಅದು ರಿಯಾಕ್ಷನ್ ಆಗುವುದು ಯಾಕಂತಂದ್ರೆ ಅದು ಬ್ಯಾಕ್ಟೀರಿಯಾ ಕೊಲ್ಲಲ್ಪಡ್ತದೆ ಮಾತ್ರೆಯಿಂದ. ಅವಾಗ ಅದು ಸಣ್ಣ ಪುಟ್ಟ ರಿಯಾಕ್ಷನ್ ಬರ್ತವೆ. ಆ ಸಣ್ಣ ಪುಟ್ಟ ರಿಯಾಕ್ಷನ್ ಆಯ್ತು ಅಂತ ಬಿಡೋದು ಬೇಡ. ಅವ್ರು ಸರಿಯಾಗಿ 6 ತಿಂಗಳು ಪಾಸಿ ಬೆಸ್ಲರ್ ಅಲ್ಲಿ, 1 ವರ್ಷ ಮಲ್ಟಿ ಬೆಸ್ಲರ್ ಸರಿಯಾಗಿ ತಗೋದ್ರಿಂದ 100% ಗುಣಮುಖ ಆಗ್ತಾರೆ. ಸೊ ಇದು ಪ್ರತಿಯೊಬ್ಬರು ಇದ್ರ ಬಗ್ಗೆ ಅರಿವು ಮೂಡಿಸಬೇಕು. ಮೊದಲ ಹಂತದಲ್ಲಿ ಯಾವಾಗ ಲಕ್ಷಣಗಳು ಕಂಡು ಬರ್ತಾವೋ ಅವಾಗ ಇದನ್ನ ನಾವು ಎಲ್ಲ ಲಕ್ಷಣಗಳು ಗುರುತಿಸಿಕೊಂಡು ಮಾತ್ರೆಗಳನ್ನು ನೀಡುವುದರಲ್ಲಿ ಇದನ್ನ ನಾವು ನಿರ್ಮೂಲನೆ ಮಾಡಬಹುದು. WHO ಅವರು ಒಂದು ಘೋಷವಾಕ್ಯ ಮಾಡಿದ್ದಾರೆ, ಚೈನ್ ಕಟ್ ಮಾಡಬೇಕು ಅಂತ ಒಂದು. ಆಮೇಲೆ 2027 ಜೀರೋ ಪ್ರಿವೆನ್ಸ್, ಜೀರೋ ಇನ್ಸಿಡೆಂಟ್ಸ್, ಜೀರೋ ಡಿಫಾರ್ಮಿಟಿ ಡಿಸಬಿಲಿಟಿ ಕೇಸ್ಗಳು, ಮತ್ತೆ ಜೀರೋ ಇನ್ಫೆಕ್ಷನ್, ಜೀರೋ ಟ್ರಾನ್ಸ್ಮಿಷನ್, ಮತ್ತೆ ಇನ್ನೊಂದು ಸರ್ ಡಿಸಬಿಲಿಟಿ ಅಂತ ಹೇಳಿದೆ. ಈಗ ಲೆಪ್ರಸಿ ಅವ್ರಿಗೆ ಡಿಸಬಿಲಿಟಿನ UDIDಯಲ್ಲಿ ನಾವು ಅವರಿಗೆ ಒಂದು ಪ್ರಮಾಣ ಪತ್ರ ಕೊಡಲು ಅನುಕೂಲ ಮಾಡಿಕೊಟ್ಟಿದೀವಿ. ಸರ್ಕಾರ ಮುಂಚೆ ತುಂಬಾ ಅನುಕೂಲ ಮಾಡಿದೆ. ಲೆಪ್ರಸಿ ಆದವ್ರಿಗೆ ಅವ್ರು ಯಾವ ಓದಿದ್ದಾರೆ ಡಿಗ್ರಿಗಳು, ಅದ್ರ ಪ್ರಕಾರ ಒಂದು ಸರ್ಕಾರಿ ಸೇವೆ ಅಥವಾ ಒಂದು ಜಾಬ್ ಕೊಡೋದನ್ನು ಮಾಡಿದೆ ಸರ್. ಆ ತರನು ಸರ್ಕಾರದಿಂದ ವ್ಯವಸ್ಥೆ ಆಗಿದೆ ಸರ್.
1: ಇಂದಿನ ಈ ಮಾತುಕತೆಯಿಂದ ಒಂದು ಮಾತಂತೂ ಸ್ಪಷ್ಟ ಆಗಿದೆ, ಕುಷ್ಠರೋಗ ಅಂತ ಭಯ ಪಡ ಅಗತ್ಯ ಇಲ್ವೇ ಇಲ್ಲ. ಆದರೆ ಇದರ ಆರಂಭಿಕ ಲಕ್ಷಣಗಳು ಕಂಡು ಬಂದರೆ ನಿರ್ಲಕ್ಷ್ಯ ಮಾಡದಂತೆ ಸಮೀಪದ ಆರೋಗ್ಯ ಕೇಂದ್ರಕ್ಕೆ ಸಂಪರ್ಕ ಮಾಡಿ ಸರಿಯಾದ ಚಿಕಿತ್ಸೆ ಸರಿಯಾದ ಅವಧಿಗೆ ತೆಗೆದುಕೊಂಡ್ರೆ ರೋಗದಿಂದ ಸಂಪೂರ್ಣವಾಗಿ ಗುಣಮುಖ ಆಗಬಹುದು ಅಂತ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿಗಳು ತಮ್ಮ ತಂಡದೊಂದಿಗೆ ಬಂದು ಸ್ಪಷ್ಟವಾಗಿ ಮಾಹಿತಿ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೊಂದಿಗೆ ಮಾಹಿತಿ ಹಂಚಿಕೊಂಡಂತಹ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು ಸರ್. ಇದುವರೆಗೂ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಕುಷ್ಠರೋಗ ಸಾಮಾಜಿಕ ಕಳಂಕ ನಿರ್ಮೂಲನೆ ಜಾಗೃತಿ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಡಾಕ್ಟರ್ ರವಿಕಾಂತಿ ಎಸ್.

ಕ್ಯಾತ್ನಾಳ್, ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿ ಹಾಗೂ ಕಾಶಿನಾಥ್ ಎಲ್ಗೊಂಡೆ ಜಿಲ್ಲಾ ಸಂಯೋಜಕರು, ಜಿಲ್ಲಾ ಕುಷ್ಠರೋಗ ಕಾರ್ಯಾಲಯ ಮತ್ತು ಹನುಮಂತರಾಯ್ ಗಟ್ಬ್ಯಾಳಿ ತಾಲೂಕು ಸಂಯೋಜಕರು ಸಂದರ್ಶಿಸಿದವರು ಸಂಗಮಿ.

0: ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಅಟಲ್ ಭೂಜಲ್ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಪತ್ರಕರ್ತೆಯಾದ ಸರೋಜನಿ ಯಮಕನಮರಡಿ.
3: ನೀರು ಮನುಷ್ಯನ ಬದುಕಿನ ಮೂಲ ಆಧಾರ, ಜೀವ ಜಲ ಕೂಡ. ಕೃಷಿ ಕೈಗಾರಿಕೆಗೆ ನಿತ್ಯ ದೈನಂದಿನ ನಮ್ಮ ಎಲ್ಲ ಅಗತ್ಯಕ್ಕೂ ನೀರು ಬೇಕೇ ಬೇಕು. ಆದರೆ ಮಳೆಯ ಪ್ರಮಾಣದಲ್ಲಿ ಕುಸಿತ, ಹೆಚ್ಚುತ್ತಿರುವ ನೀರಿನ ಬೇಡಿಕೆ ಮತ್ತು ಭೂಗರ್ಭ ಜಲದ ಅತಿಯಾದ ಬಳಕೆಯಿಂದ ಇಂದು ಅಂತರ್ಜಲ ಮಟ್ಟ ಕುಸಿಯುತ್ತಿದೆ. ಇದಕ್ಕೆ ಪೂರಕವಾಗಿ ಭೂಮಿಯೊಳಗಿಂದ ಪಡೆದ ನೀರಿನ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಭೂಮಿಗೆ ಮರುಪೂರಣ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು ಅಟಲ್ ಭೂಜಲ್ ಯೋಜನೆ ರೂಪಿಸಿದೆ. ಈ ಯೋಜನೆಯನ್ನು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ನಿಮಿತ್ತ 2019 ಡಿಸೆಂಬರ್ 25ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆರಂಭಿಸಿದರು. ಯೋಜನೆಯು ಏಪ್ರಿಲ್ 2020ರಲ್ಲಿ ಅನುಷ್ಠಾನಗೊಂಡಿತು. ಇದು ಕೇಂದ್ರ ವಲಯದ ಮತ್ತು ವಿಶ್ವ ಬ್ಯಾಂಕ್ ನೆರವಿನ ಯೋಜನೆಯಾಗಿದೆ. ನೀರಿನ ಕೊರತೆ ಮತ್ತು ಅಂತರ್ಜಲದ ಮಟ್ಟ ವೇಗವಾಗಿ ಕುಸಿಯುತ್ತಿರುವ ಕಾರಣ ಅಂಥ ಪ್ರದೇಶಗಳಲ್ಲಿ ಆ ಊರಿನ ಸಮುದಾಯ ಸಹಭಾಗಿತ್ವದ ಮೂಲಕ ಸುಸ್ಥಿರ ಅಂತರ್ಜಲ ನಿರ್ವಹಣೆ ಮಾಡುವುದೇ ಈ ಯೋಜನೆಯ ಪ್ರಮುಖ ಗುರಿಯಾಗಿದೆ. ಕೇಂದ್ರ ಸರ್ಕಾರವು ಮೊದಲು ಅಂತರ್ಜಲ ಹೆಚ್ಚು ಬಳಕೆಯಾದಂತಹ ದೇಶದ 7 ರಾಜ್ಯಗಳನ್ನು ಗುರುತಿಸಿ ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್, ಹರಿಯಾಣ, ರಾಜಸ್ಥಾನ್, ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶಗಳಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಿತ್ತು. ಇದಕ್ಕಾಗಿ 2020ರಿಂದ 2025ರವರೆಗೆ 5 ವರ್ಷಗಳ ಅವಧಿಗೆ ಸರ್ಕಾರವು ಒಟ್ಟು 6,000 ಕೋಟಿ ರೂಪಾಯಿಗಳ ಅನುದಾನ ನೀಡಿತ್ತು. 7 ರಾಜ್ಯಗಳ 80 ಜಿಲ್ಲೆಗಳ ಅಂತರ್ಜಲ ಕಡಿಮೆ ಇರುವ 8,203 ಗ್ರಾಮ ಪಂಚಾಯಿತಿಗಳಲ್ಲಿ ಈ ಯೋಜನೆಯಡಿ ಸಾವಿರಾರು ನೀರು ಸಂರಕ್ಷಣೆ ಮತ್ತು ನೀರು ಮರುಪೂರಣ ಕಾಮಗಾರಿಗಳು ಕೂಡ ನಡೆದಿವೆ. ನಂತರ ಯೋಜನೆಯ ನ್ಯಾಷನಲ್ ಲೆವೆಲ್ ಸ್ಟಿರಿಂಗ್ ಕಮಿಟಿಯು 2025ರಲ್ಲಿ ನಡೆಸಿದ ಸಭೆಯಲ್ಲಿ ಮತ್ತೆ 2 ವರ್ಷದ ಅವಧಿ ವಿಸ್ತರಣೆಗೆ ನಿರ್ಧರಿಸಿತು. ಭೌಗೋಳಿಕವಾಗಿ ನೀರಿನ ಮಟ್ಟ ಕಡಿಮೆ ಇರುವ ಹೆಚ್ಚಿನ 5 ರಾಜ್ಯಗಳನ್ನು ಗುರುತಿಸಿತು. 2025ರಿಂದ 2027ರ ಈ 2 ವರ್ಷಗಳ ಹೆಚ್ಚಿನ ಅವಧಿಗೆ ಹೊಸದಾಗಿ ಆಂಧ್ರಪ್ರದೇಶ, ಬಿಹಾರ್, ಪಂಜಾಬ್, ತಮಿಳುನಾಡು, ತೆಲಂಗಾಣ ಈ 5 ರಾಜ್ಯಗಳಿಗೆ ವಿಸ್ತರಿಸುವ ಪ್ರಸ್ತಾವನೆ ಕೂಡ ಮಾಡಲಾಗಿತ್ತು. ಅಂದರೆ ಒಟ್ಟು 12 ರಾಜ್ಯಗಳಿಗೆ ಅಟಲ್ ಭೂಜಲ್ ಯೋಜನೆ ವಿಸ್ತರಿಸುವ ಉದ್ದೇಶದಿಂದ 5 ರಾಜ್ಯಗಳು ಸೇರಿ 8,200 ಕೋಟಿ ಬಜೆಟ್ ನಿಗದಿಗೊಳಿಸಲಾಗಿತ್ತು. ಆದರೆ ಕೇಂದ್ರ ಸಚಿವ ಸಂಪುಟದ ಅಂತಿಮ ಅನುಮೋದನೆ ಸಿಗುವುದು ಬಾಕಿ ಇದೆ. ಪಂಜಾಬ್ ಮಾತ್ರ ಈ ಯೋಜನೆಗೆ ಹಸಿರು ನಿಶಾನೆ ತೋರಿಸಿದ್ದು, ಇನ್ನು 4 ರಾಜ್ಯಗಳು ಒಪ್ಪಿಗೆ ಸೂಚಿಸಿದ ನಂತರ 2ನೇ ಹಂತದ ಅಟಲ್ ಭೂಜಲ್ ಯೋಜನೆಯು 2.0 ಅಧಿಕೃತವಾಗಿ ಶುರುವಾಗಲಿದೆ. ಇನ್ನು ಈ ಯೋಜನೆಯ ಮುಖ್ಯ ಉದ್ದೇಶ ವಿಶೇಷತೆ ಏನೆಂದರೆ, ಇದು ಕೇವಲ ಸರ್ಕಾರದಿಂದ ಹಣ ಅಥವಾ ನೀರು ಒದಗಿಸುವ ಯೋಜನೆಯಲ್ಲ. ಜನರಲ್ಲಿ ಜಾಗೃತಿ ಮೂಡಿಸಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಿಕೊಳ್ಳಲು ಸಮುದಾಯವೇ ಮುಂದಾಗಬೇಕಾಗಿರುವ ಹೊಣೆಗಾರಿಕೆಯನ್ನು ತಿಳಿಸುವ ಮಹತ್ವದ ಯೋಜನೆಯಾಗಿದೆ. ಭೂಗರ್ಭ ಜಲದ ಕುಸಿತವನ್ನು ತಡೆಯುವುದು, ಮಳೆ ನೀರನ್ನು ಸಂಗ್ರಹಿಸಿ ಅಂತರ್ಜಲ ಮರುಪೂರಣ ಹೆಚ್ಚಿಸುವುದು, ರೈತರು ಅಗತ್ಯಕ್ಕಿಂತ ಹೆಚ್ಚು ನೀರನ್ನು ಬಳಸುವುದನ್ನು ಕಡಿಮೆ ಮಾಡುವುದು, ನೀರಿನ ಮಿತವ್ಯಯ ಬಳಕೆಗೆ ಉತ್ತೇಜಿಸುವುದು, ಜಲಭದ್ರತಾ ಯೋಜನೆ ರೂಪಿಸುವುದು, ನೀರಿನ ಲಭ್ಯತೆಗೆ ಅನುಗುಣವಾಗಿ ಬೆಳೆ ಪದ್ಧತಿಯಲ್ಲಿ ಬದಲಾವಣೆ ತರಲು ಪ್ರೇರಣೆ ನೀಡುವುದು ಈ ಯೋಜನೆಯ ಮುಖ್ಯ ಧ್ಯೇಯವಾಗಿದೆ. ನೀರಿನ ಕೊರತೆಯಾದ ತಕ್ಷಣ ಕೇವಲ ಹೆಚ್ಚು ಹೆಚ್ಚು ಬೋರ್ವೆಲ್ ಕೊರೆದು ನೀರು ಹುಡುಕುವುದು ಪರ್ಯಾಯವಲ್ಲ. ಇರುವ ನೀರನ್ನು ಹೇಗೆ ಸಂರಕ್ಷಿಸುವುದು ಮತ್ತು ನೀರಿನ ಬಳಕೆಯನ್ನು

0: ನಿಯಂತ್ರಿಸುವುದು ಅಟಲ್ ಭೂಜಲ್ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಇನ್ನು ಈ ಯೋಜನೆ ಹೇಗೆ ಕೆಲಸ ಮಾಡುತ್ತದೆ ಎಂದರೆ, ಮೊದಲನೆಯದಾಗಿ ಗ್ರಾಮದ ನೀರಿನ ಸ್ಥಿತಿಯನ್ನು ತಿಳಿದುಕೊಳ್ಳಲು ನೀರಿನ ಬಜೆಟ್ ರೂಪಿಸಲಾಗುತ್ತದೆ. ಭೂಮಿಯಲ್ಲಿ ಎಷ್ಟು ನೀರಿದೆ, ಹಾಗೆ ಎಷ್ಟು ನೀರು ಬಳಸುತ್ತಿದ್ದೇವೆ, ಬಳಸಿದ ಮೇಲೆ ಎಷ್ಟು ನೀರು ಮತ್ತೆ ಭೂಮಿಗೆ ಸೇರಿಸಬಹುದು ಎಂಬುದನ್ನು ಲೆಕ್ಕ ಹಾಕಿ ನೀರನ್ನು ಸಮರ್ಪಕವಾಗಿ ನಿರ್ವಹಿಸುವುದನ್ನು ಈ ಯೋಜನೆಯು ತಿಳಿಸುತ್ತದೆ. ನಾವು ಮನೆಯ ಆದಾಯ ಖರ್ಚಿನ ಲೆಕ್ಕ ಇಡುವಂತೆ ಗ್ರಾಮವು ಕೂಡ ತನ್ನ ನೀರಿನ ಲೆಕ್ಕ ಇಡಲೇಬೇಕು. ಒಂದು ವರ್ಷದಲ್ಲಿ ಗ್ರಾಮಕ್ಕೆ ಎಷ್ಟು ಮಳೆ ನೀರು ಲಭ್ಯವಾಗುತ್ತದೆ, ಕೃಷಿಗೆ ಎಷ್ಟು, ಕುಡಿಯಲು, ಗೃಹ ಬಳಕೆ ಮತ್ತು ಇತರ ಬಳಕೆಗೆ ಎಷ್ಟು ನೀರು ಬೇಕು, ಈ ಎಲ್ಲ ಲೆಕ್ಕಾಚಾರದ ಆಧಾರದ ಮೇಲೆ ನೀರನ್ನು ಹೇಗೆ ಬಳಸಬೇಕು ಎಂಬುದನ್ನು ಗ್ರಾಮಸ್ಥರು ಚರ್ಚಿಸಿ ಯೋಜನೆ ರೂಪಿಸುವುದೇ ನೀರಿನ ಬಜೆಟ್ ಎನ್ನುತ್ತಾರೆ. ಬೋರ್ವೆಲ್ಗಳಿಂದ ಎಷ್ಟು ನೀರು ತೆಗೆಯಲಾಗುತ್ತಿದೆ, ನೀರಿನ ಮಟ್ಟ ವರ್ಷದಿಂದ ವರ್ಷಕ್ಕೆ ಏರುತ್ತಿದೆಯೇ ಅಥವಾ ಕುಸಿಯುತ್ತಿದೆಯೋ, ಈಗೆಲ್ಲ ಮಾಹಿತಿಯನ್ನು ವೈಜ್ಞಾನಿಕವಾಗಿ ಸಂಗ್ರಹಿಸಲಾಗುತ್ತದೆ. ಇದಕ್ಕಾಗಿ ಮಳೆ ಮಾಪಕಗಳು, ನೀರಿನ ಮಟ್ಟ ಅಳೆಯುವ ಸಾಧನಗಳು, ನೀರಿನ ಹರಿವು ಅಳೆಯುವ ಮೀಟರ್ಗಳು ಸೇರಿದಂತೆ ವಿವಿಧ ವ್ಯವಸ್ಥೆಗಳನ್ನು ಬಳಸಲಾಗುತ್ತದೆ. ಹೀಗೆ ನೀರಿನ ಬಜೆಟ್ ಆಧರಿಸಿ ಗ್ರಾಮಕ್ಕೆ, ಅಂದರೆ ಸಮುದಾಯದ ಸಹಭಾಗಿತ್ವದ ಜಲಭದ್ರತಾ ಯೋಜನೆ ರೂಪಿಸಲಾಗುತ್ತದೆ. ಇಲ್ಲಿ ಯಾವ ಕೆರೆಯನ್ನು ಪುನರುಜ್ಜೀವನಗೊಳಿಸಬೇಕು, ಎಲ್ಲಿ ಮಳೆ ನೀರು ಸಂಗ್ರಹಿಸಬೇಕು, ಎಲ್ಲಿ ನೀರು ಭೂಮಿಗೆ ಇಂಗುವಂತೆ ಮಾಡಬೇಕು, ಕೃಷಿಯಲ್ಲಿ ನೀರಿನ ಬಳಕೆಯನ್ನು ಹೇಗೆ ಕಡಿಮೆ ಮಾಡಬೇಕು, ಯಾವ ಬೆಳೆಗಳಿಗೆ ಆದ್ಯತೆ ನೀಡಬೇಕು, ಇಂತಹ ಪ್ರಶ್ನೆಗಳಿಗೆ ಸ್ಥಳೀಯ ಪರಿಸ್ಥಿತಿಗೆ ಅನುಗುಣವಾಗಿ ಪರಿಹಾರ ಕಂಡುಕೊಳ್ಳಲಾಗುತ್ತದೆ. ಈ ಅಟಲ್ ಭೂಜಲ್ ಯೋಜನೆಯು ಇಲ್ಲಿ ಹೇಗೆ ಕಾರ್ಯ ರೂಪುಗೊಳ್ಳುವುದು ಎಂದರೆ, ಮಳೆ ನೀರನ್ನು ಭೂಮಿಗೆ ಮರಳಿ ಸೇರಿಸುವುದು, ಆ ನೀರು ವೇಗವಾಗಿ ಹರಿದು ಹೋಗದೆ ಭೂಮಿಯಲ್ಲಿ ಇಂಗುವಂತೆ ಮಾಡುವುದು, ಇದಕ್ಕಾಗಿ ಕೆರೆಕಟ್ಟೆ ಸುಧಾರಣೆ, ಚೆಕ್ ಡ್ಯಾಂ, ಮಳೆ ನೀರು ಸಂಗ್ರಹಣೆ ಮತ್ತು ಕೃತಕ ಭೂಗರ್ಭ ಜಲ ಮರುಪೂರಣದಂತಹ ವಿವಿಧ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ. ಈಗಾಗಲೇ ಈ ಯೋಜನೆಯಡಿ ಸುಮಾರು 81,000 ನೀರು ಸಂರಕ್ಷಣೆ ಮತ್ತು ಭೂಗರ್ಭ ಜಲ ಮರುಪೂರಣ ಕಾಮಗಾರಿ ನಡೆದಿರುವ ಬಗ್ಗೆ ಕೇಂದ್ರ ಸರ್ಕಾರವು ವರದಿ ಮಾಡಿದೆ. ಈ ಯೋಜನೆಯಲ್ಲಿ ರೈತರ ಪಾತ್ರ ಬಹಳ ಪ್ರಮುಖವಾಗಿದೆ. ಕೃಷಿಯಲ್ಲೇ ಅಂತರ್ಜಲದ ದೊಡ್ಡ ಪ್ರಮಾಣದ ಬಳಕೆಯಾಗುವುದರಿಂದ ಬೆಳೆ ಪದ್ಧತಿ ಬದಲಾವಣೆ, ನೀರಿನ ಸಂರಕ್ಷಣೆ ಮತ್ತು ಸಮರ್ಥ ಬಳಕೆಗೆ ರೈತರ ಸಹಕಾರ ಅತ್ಯಗತ್ಯವಾಗಿದೆ. ಹನಿ ನೀರಾವರಿ, ತುಂತುರು ನೀರಾವರಿ, ನೀರು ಉಳಿಸುವ ಕೃಷಿ ಪದ್ಧತಿಗಳು, ಸೂಕ್ಷ್ಮ ಬೆಳೆ ಆಯ್ಕೆ ಮತ್ತು ಅಗತ್ಯವಿರುವಷ್ಟು ಮಾತ್ರ ನೀರಾವರಿ ಮಾಡುವಂತಹ ಕ್ರಮಗಳಿಗೆ ಮುಂದಾಗಲೇಬೇಕಿದೆ. ಮಳೆ ನೀರು ಮರುಪೂರಣದಲ್ಲಿ ರೈತರು ನೇರವಾಗಿ ಭಾಗವಹಿಸುತ್ತಾರೆ. ಕಡಿಮೆ ನೀರಿನ ಉತ್ತಮ ಬೆಳೆ ಎಂಬ ದಿಕ್ಕಿಗೆ ಸಾಗುವುದು ಯೋಜನೆಯ ಪ್ರಮುಖ ಉದ್ದೇಶಗಳಲ್ಲಿ ಒಂದು. ಹೀಗಾಗಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ನೀರಿನ ಬಜೆಟ್ ಕಡ್ಡಾಯಗೊಳಿಸಲಾಗಿದೆ. ಇನ್ನು ಕಾರ್ಯಕ್ಷಮತೆ ಆಧಾರಿತ ಧನ ಸಹಾಯ, ಎಂದರೆ ಚೆನ್ನಾಗಿ ಕೆಲಸ ಮಾಡಿದ ರಾಜ್ಯಗಳಿಗೆ ಹೆಚ್ಚು ಹಣ ನೀಡುವ ಯೋಜನೆ ಕೂಡ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ. ಯಾರೆಲ್ಲ ಕೆಲಸ ಮಾಡುತ್ತಾರೆ ಎಂದರೆ, ಈ ಯೋಜನೆ ಸರ್ಕಾರದ ಒಂದು ಇಲಾಖೆಯ ಕೆಲಸ ಮಾತ್ರವಲ್ಲ. ಭಾರತ ಸರ್ಕಾರ, ಜಲಶಕ್ತಿ ಸಚಿವಾಲಯ, ಜಲಸಂಪನ್ಮೂಲ, ನದಿ ವಿಕಾಸ ಮತ್ತು ಗಂಗಾ ಸಂರಕ್ಷಣೆ ಇಲಾಖೆಯು ಜಾರಿಗೊಳಿಸಿದ್ದು ಸಮುದಾಯದ ಸಹಭಾಗಿತ್ವವನ್ನು ಉತ್ತೇಜಿಸಲು ಗ್ರಾಮ ಪಂಚಾಯಿತಿ ಮತ್ತು ರಾಜ್ಯ ಸರ್ಕಾರಗಳಿಗೆ ನೆರವಾಗಿದೆ. ಸಮುದಾಯ ಸಹಭಾಗಿತ್ವ ಅಂತರ್ಜಲ ನಿರ್ವಹಣಾ ಸಮಿತಿಯು ಜನರ ಸಹಭಾಗಿತ್ವ ಹೆಚ್ಚಿಸುವ ಹೊಣೆಗಾರಿಕೆ ನಿಭಾಯಿಸುತ್ತದೆ. ಜಿಲ್ಲಾ ಮಟ್ಟದ ಸಂಬಂಧಪಟ್ಟ ಇಲಾಖೆಗಳು ಗ್ರಾಮ ಪಂಚಾಯಿತಿಗಳಿಗೆ ತಾಂತ್ರಿಕ ಹಾಗೂ ಆಡಳಿತಾತ್ಮಕ ನೆರವು ನೀಡಿ ಯೋಜನೆ ಅನುಷ್ಠಾನಕ್ಕೆ ಸಹಕರಿಸುತ್ತವೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪಂಚಾಯಿತಿ ಮತ್ತು ಗ್ರಾಮಸ್ಥರು ಸೇರಿ ನೀರಿನ ಬಜೆಟ್ ಮತ್ತು ಜಲಭದ್ರತಾ ಯೋಜನೆ ರೂಪಿಸಿ ಅನುಷ್ಠಾನಕ್ಕೆ ಸಹಕರಿಸುತ್ತಾರೆ. ಇದರ ಜೊತೆಗೆ ವಿವಿಧ ಇಲಾಖೆಗಳು, ರೈತರು, ರೈತ ಮಹಿಳೆಯರು, ಗ್ರಾಮಸ್ಥರು, ಸ್ಥಳೀಯ ಸಂಘಟನೆಗಳು, ಸಂಘ ಸಂಸ್ಥೆಗಳು, ಯುವ ಜನತೆ ಭಾಗವಹಿಸಿ ಒಟ್ಟಾಗಿ ಕೆಲಸ ಮಾಡುವುದು ಅಟಲ್ ಭೂಜಲ್ ಯೋಜನೆಯ ಮುಖ್ಯ ಆಶಯವಾಗಿದೆ. ಇನ್ನು 2026 ಜನವರಿಯಲ್ಲಿ ಕೇಂದ್ರ ಸರ್ಕಾರ ಪ್ರಕಟಿಸಿದ ಮಾಹಿತಿಯ ಪ್ರಕಾರ 7 ರಾಜ್ಯಗಳಲ್ಲಿ ಭೂಗರ್ಭ ಜಲ ಕುಸಿತದ ದರದಲ್ಲಿ ಸುಧಾರಣೆ ಕಂಡುಬಂದಿದೆ. ಕರ್ನಾಟಕದಲ್ಲಿ 14 ಜಿಲ್ಲೆಗಳ ಮತ್ತು 1,199 ಗ್ರಾಮ ಪಂಚಾಯಿತಿಗಳು ಯೋಜನೆಯ ವ್ಯಾಪ್ತಿಗೊಳಪಟ್ಟಿದ್ದು ಇಲ್ಲಿಯೂ ಗಮನಾರ್ಹ ಪ್ರಗತಿ ದಾಖಲಾಗಿದೆ. ನೀರು ಪ್ರಕೃತಿಯ ಕೊಡುಗೆ, ಆದರೆ ಅದರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಮಳೆ ಕಡಿಮೆಯಾದಾಗ ಮಾತ್ರ ನೀರಿನ ಮಹತ್ವ ನೆನಪಾಗಬಾರದು. ಮಳೆ ಬಂದಾಗಲೇ ನೀರನ್ನು ಹಿಡಿದು ಉಳಿಸಿ ಭೂಮಿಗೆ ಇಂಗಿಸಿ ಅಗತ್ಯಕ್ಕೆ ತಕ್ಕಂತೆ ಬಳಸುವ ಹೊಣೆ ನಮ್ಮೆಲ್ಲರ ಮೇಲಿದೆ. ನಮ್ಮ ಗ್ರಾಮದ ನೀರನ್ನು ಉಳಿಸುವ ಕೆಲಸ ನಮ್ಮದು, ಸರ್ಕಾರದ ಕೆಲಸ ಮಾತ್ರವಲ್ಲ. ರೈತರು, ಮಹಿಳೆಯರು, ಯುವಕರು, ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು, ಪ್ರತಿಯೊಬ್ಬರೂ ಇದರಲ್ಲಿ ಪಾಲುದಾರರು ಆಗಲೇಬೇಕು. ಭೂಮಿಯೊಳಗಿನ ನೀರನ್ನು ಕೇವಲ ತೆಗೆದುಕೊಳ್ಳುವುದು ನಮ್ಮ ಹಕ್ಕಲ್ಲ, ಅದನ್ನು ಮತ್ತೆ ಭೂಮಿಗೆ ಸೇರಿಸಿ ನೀರನ್ನು ಬಳಸುವ ಮೊದಲು ಅದರ ಲೆಕ್ಕ ತಿಳಿಯುವುದು ನಮ್ಮೆಲ್ಲರ ಕರ್ತವ್ಯ ಕೂಡ. ಇಂದು ಉಳಿಸಿದ ಒಂದು ಹನಿ ನೀರು ನಾಳೆ ಒಂದು ಬದುಕನ್ನು ಉಳಿಸಬಹುದು. ಇದೇ ಅಟಲ್ ಭೂಜಲ ಯೋಜನೆಯ ಆಶಯವಾಗಿದೆ.
1: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಅಟಲ್ ಭೂಜಲ್ ಯೋಜನೆ ಕುರಿತು ಮಾಹಿತಿ ನೀಡಿದವರು

ಸಂತಸದ ಸುದ್ದಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯ ವಿವಿಧ ಯೋಜನೆಗಳು ಮತ್ತು ಕಾರ್ಯಚಟುವಟಿಕೆಗಳು ಕುರಿತ ರೇಷ್ಮೆ ಸಿರಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ. ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರೇಷ್ಮೆ ಸಿರಿ.

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಹಲವು ಪೀಳಿಗೆ ಸರ್ಕಾರ ತಂತ್ರಜ್ಞಾನ ಮತ್ತು ಪಠ್ಯಕ್ರಮ ಬದಲಾದರೂ ಕೇಂದ್ರ ಲೋಕಸೇವಾ ಆಯೋಗದ ಮೇಲಿನ ವಿಶ್ವಾಸ ಅಚಲ, ಪ್ರಧಾನಿ ನರೇಂದ್ರ ಮೋದಿ. ಸ್ವಚ್ಛತೆ ಒಂದು ದಿನದ ಅಭಿಯಾನವಾಗಬಾರದು, ಪ್ರತಿದಿನದ ಕರ್ತವ್ಯವಾಗಬೇಕು, ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್. ಇಂದು ರಾಷ್ಟೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನ. ಸಕಾಲದಲ್ಲಿ ರಕ್ತ ಪೂರೈಕೆ ಖಾತ್ರಿಗೆ ಬದ್ದತೆ ಪುನರುಚ್ಚರಿಸಲು ಸಚಿವ ಜೆಪಿ ನಡ್ಡಾ ಕರೆ. ವಿಮಾನ ಪತನವಾಗುವುದನ್ನು ತಡೆದು ನೂರಾರು ಜನರ ಪ್ರಾಣ ಉಳಿಸಿದ ಭಾರತದ ಪೈಲಟ್ ಸ್ಮಿತ್ ಮಚ್ಚರ್ ಕಾರ್ಯಕ್ಕೆ ಗಣ್ಯರ ಶ್ಲಾಘನೆ. ಏಷ್ಯನ್ ಕ್ರೀಡಾಕೂಟ. ಇಂದು ಬೆಳಗ್ಗೆ 1 ಬೆಳ್ಳಿ 2 ಕಂಚಿನೊಂದಿಗೆ ಪದಕ ಪೇಟೆ ಮುಂದುವರೆಸಿದ ಭಾರತೀಯ ಆಟಗಾರರು. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ದೆಹಲಿಯ ಭಾರತ್ ಮಂಟಪ್ನಲ್ಲಿ ನಡೆದಂತಹ ಕೇಂದ್ರ ಲೋಕಸೇವಾ ಆಯೋಗ ಯುಪಿಎಸ್ಸಿ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗಿಯಾಗಿ ಮಾತನಾಡಿದರು. ಯುಪಿಎಸ್ಸಿ 100 ವರ್ಷಗಳನ್ನು ಪೂರೈಸಿರುವುದು ಒಂದು ವೈಭವವಷ್ಟೇ ಅಲ್ಲ, ಇದು ಪ್ರತಿ ವರ್ಷ ಲಕ್ಷಾಂತರ ಯುವಕರ ಆಶೋತ್ತರಗಳ ಸಂಭ್ರಮವೂ ಆಗಿದೆ. ಜೊತೆಗೆ ಪ್ರತಿಯೊಬ್ಬ ಭಾರತೀಯರು ಈ ಸಂಸ್ಥೆಯ ಮೇಲಿಟ್ಟಿರುವಂತಹ ವಿಶ್ವಾಸದ ಆಚರಣೆಯೂ ಕೂಡ ಆಗಿದೆ. ನೂರಾರು ವರ್ಷಗಳಲ್ಲಿ ಪೀಳಿಗೆಗಳು ಬದಲಾಗಿವೆ, ಸರ್ಕಾರಗಳು ಬದಲಾಗಿವೆ, ತಂತ್ರಜ್ಞಾನ ಬೆಳವಣಿಗೆಯಾಗಿವೆ, ಪಠ್ಯಕ್ರಮಗಳು ಪರಿಷ್ಕರಣೆಯಾಗಿವೆ, ಆದರೆ ಯುಪಿಎಸ್ಸಿ ಮೇಲಿನ ನಂಬಿಕೆ ಮಾತ್ರ ಅಚಲವಾಗಿದೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ.
2: ಹಮಾರಿ ಸಿವಿಲ್ ಸರ್ವಿಸಸ್ ಭಿ ನಯೆ ಬದಲಾವ್ ಕಿ ಮಾಂಗ್ ಕರ್ತಿ ಹೈ, ಇಸ್ಲಿಯೆ ಹಮೆ ಅಪ್ನೆ ಸಿಲೆಕ್ಷನ್ ಪ್ಯಾರಾಮೀಟರ್ಸ್ ಆರ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಕೋ ಭಿ ಭವಿಷ್ಯ ಕಿ ಜರೂರತೋ ಕೆ ಅನುರೂಪ ಬನಾನಾ ಹೋಗಾ. ಹಮೆ ಐಸೆ ಯುವಾವೋ ಕೋ ಪಬ್ಲಿಕ್ ಸರ್ವಿಸ್ ಮೇ ಲಾನಾ ಹೋಗಾ ಜೊ ಪಬ್ಲಿಕ್ ಆಫೀಸ್ ಸೆ ನಹೀ ಪಬ್ಲಿಕ್ ಸರ್ವಿಸ್ ಸೆ ಆಕರ್ಷಿತ ಹೋ. ಇಸ್ಲಿಯೆ ಜರೂರಿ ಹೈ ಕಿ ರಿಕ್ರೂಟ್ಮೆಂಟ್ ಕಿ ಪರೀಕ್ಷಾ ಸಿರ್ಫ್ ಯಹ ನ ಪರಖೆ ಕ್ಯಾಂಡಿಡೇಟ್ ಕಿತನಾ ಜಾನ್ತಾ ಹೈ ಬಲ್ಕಿ ವೋ ಯಹ ಭಿ ದೇಖೆ ಕಿ ವಹ ಯುವಾ ಸಿವಿಲ್ ಸರ್ವಿಸಸ್ ಮೇ ಆನಾ ಕ್ಯೋ ಚಾಹತಾ ಹೈ.
1: ಸಾರ್ವಜನಿಕ ಸೇವೆಗೆ ಮತ್ತಷ್ಟು ಯುವ ಜನರನ್ನು ತರುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ ಪ್ರಧಾನಿ, 21ನೇ ಶತಮಾನದಲ್ಲಿ ಭಾರತ ಹೊಸ ದುಡಿಯುವ ಸಂಸ್ಕೃತಿಯತ್ತ ಸಾಗುತ್ತಿದ್ದು ಅದರಲ್ಲಿ ಜನಸ್ನೇಹಿ, ಸಕ್ರಿಯ ಮತ್ತು ಉತ್ತಮ ಆಡಳಿತ ಮೂಲತತ್ವಗಳಾಗಿವೆ ಎಂದು ಹೇಳಿದ್ದಾರೆ. ಸಂಸ್ಥೆಯ ಈ 100 ವರ್ಷಗಳ ಪಯಣದಲ್ಲಿ ಶ್ರಮಿಸಿದ ಎಲ್ಲರಿಗೂ ಗೌರವ ಸಲ್ಲಿಸುವುದಾಗಿ ತಿಳಿಸಿದ ಪ್ರಧಾನಿ ನರೇಂದ್ರ ಮೋದಿಯವರು ಇದೇ ವೇಳೆ ಶತಮಾನೋತ್ಸವದ ಸ್ಮರಣಾರ್ಥ ಅಂಚೆ ಚೀಟಿ ಮತ್ತು ನಾಣ್ಯವನ್ನು ಬಿಡುಗಡೆ ಮಾಡಿದರು ಮತ್ತು ಯುಪಿಎಸ್ಸಿಗೆ ಸಂಬಂಧಿಸಿದ 100 ಕಾನೂನು ಬದಲಾವಣೆಗಳ ಕೈಪಿಡಿಯನ್ನು ಕೂಡ ಅವರು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದರು. ಶತಮಾನೋತ್ಸವ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಸೇವೆ ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್, ಯುಪಿಎಸ್ಸಿ ಹಲವು ಮಹತ್ವದ ಮೈಲಿಗಲ್ಲುಗಳನ್ನು ದಾಟಿದೆ ಮತ್ತು ಕಳೆದ 12 ವರ್ಷಗಳಲ್ಲಿ ನೇಮಕಾತಿಯಲ್ಲಿ ನೂತನ ಆಯಾಮಗಳನ್ನು ಸೇರ್ಪಡೆ ಮಾಡಿದೆ. ನೇಮಕಾತಿ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತಂದಿರುವುದರಿಂದ ಸಾರ್ವಜನಿಕ ವಿಶ್ವಾಸ ವೃದ್ಧಿಸಿದೆ. ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 65,000 ನೇಮಕಾತಿಗಳನ್ನು ಯುಪಿಎಸ್ಸಿ ಮೂಲಕ ನಡೆಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಸ್ವಚ್ಛತಾ ಹೀ ಸೇವಾ ಅಭಿಯಾನದ ಭಾಗವಾಗಿ ದೆಹಲಿಯ ಸತ್ತಾರ್ ಜಂಗ್ ಗೋಪುರದ ಬಳಿ ಇಂದು ಬೆಳಗ್ಗೆ ನಡೆದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಭಾಗಿಯಾಗಿದ್ದರು. ಇದೇ ವೇಳೆ ಅವರು ಸ್ವಚ್ಛತೆ ಕೇವಲ ಒಂದು ದಿನದ ಅಭಿಯಾನವಾಗಬಾರದು, ಅದು ಪ್ರತಿದಿನದ ಕರ್ತವ್ಯವಾಗಬೇಕು, ಸ್ವಚ್ಛತೆ ಪ್ರತಿಯೊಬ್ಬರ ಮನೆಯಿಂದ ಆರಂಭವಾಗಬೇಕು, ನೆರೆಹೊರೆ ಮತ್ತು ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ಮೂಲಕ ಇಡೀ ರಾಷ್ಟದಲ್ಲಿ ಸ್ವಚ್ಛತೆ ಕಾಯ್ದುಕೊಳ್ಳಬೇಕು ಎಂದು ಹೇಳಿದರು. ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರು ಸ್ವಚ್ಛತೆಗೆ ಆದ್ಯತೆ ನೀಡಿದ್ದರು. ಅದರಂತೆ ದೇಶದಾದ್ಯಂತ ಸ್ವಚ್ಛತೆಗಾಗಿ ವಿಶೇಷ ಅಭಿಯಾನಗಳನ್ನು ಕೈಗೊಳ್ಳಲಾಗುತ್ತಿದೆ. ಸಾರ್ವಜನಿಕರು ಸ್ವತಃ ತಾವೇ ಎಲ್ಲೆಡೆ ಸ್ವಚ್ಛತೆ ಕಾಯ್ದುಕೊಳ್ಳುವ ಸಂಪರ್ಕ

0: ಸಂಕಲ್ಪವನ್ನು ಮಾಡಬೇಕಿದೆ ಎಂದು ಅವರು ಕರೆ ನೀಡಿದರು. ಇಂದು ರಾಷ್ಟೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನ. ಈ ಸಂದರ್ಭದಲ್ಲಿ ಎಲ್ಲಾ ಸ್ವಯಂ ಪ್ರೇರಿತ ರಕ್ತದಾನಿಗಳ ಅಮೂಲ್ಯ ಕೊಡುಗೆಯನ್ನು ಸ್ಮರಿಸಿರುವ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ, ಸಕಾಲದಲ್ಲಿ ಸುರಕ್ಷಿತ ರಕ್ತ ಪೂರೈಕೆಯನ್ನು ಖಾತರಿಪಡಿಸಿಕೊಳ್ಳಲು ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸೋಣ ಎಂದು ಕರೆ ನೀಡಿದ್ದಾರೆ. ಅವರು ತಮ್ಮ ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ಈ ವರ್ಷದ ಘೋಷವಾಕ್ಯ ಮಾನವೀಯತೆಯ ಒಂದು ಹನಿ, ರಕ್ತದಾನ ಮಾಡಿ ಜೀವ ಉಳಿಸಿ ಎಂಬುದಾಗಿದ್ದು, ಅದರಂತೆ ಯುವ ಜನತೆ ಸೇರಿದಂತೆ ಎಲ್ಲ ಅರ್ಹ ನಾಗರಿಕರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಲು ಮುಂದಾಗಬೇಕು ಎಂದು ಹೇಳಿದ್ದಾರೆ. ಸಾಕಷ್ಟು ಮತ್ತು ಸುರಕ್ಷಿತ ರಕ್ತದ ಲಭ್ಯತೆಯನ್ನು ಕಾಯ್ದುಕೊಳ್ಳಲು ಸ್ವಯಂ ಪ್ರೇರಿತ ರಕ್ತದಾನವನ್ನು ಪ್ರೋತ್ಸಾಹಿಸೋಣ ಮತ್ತು ನಮ್ಮ ಸಮುದಾಯಿಕ ಪ್ರಯತ್ನಗಳನ್ನು ಮತ್ತಷ್ಟು ಬಲಪಡಿಸೋಣ ಎಂದು ಅವರು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದುಬೈನಿಂದ ಇಸ್ರೇಲ್ಗೆ ಹೊರಟಿದಂತಹ ಫ್ಲೈ ದುಬೈ ವಿಮಾನದ ಪತನವನ್ನು ತಡೆದು ನೂರಾರು ಮಂದಿಯ ಪ್ರಾಣ ಉಳಿಸಿದ ಭಾರತೀಯನೋರ್ವ ಪೈಲಟ್ ಸ್ಮಿತ್ ಮಚ್ಚರ್ ಅವರ ಕಾರ್ಯವನ್ನು ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಹಲವು ಗಣ್ಯರು ಶ್ಲಾಘಿಸಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ತಮ್ಮ ಸಂದೇಶದಲ್ಲಿ ಸ್ಮಿತ್ ಅವರ ಬಗ್ಗೆ ರಾಷ್ಟ ಹೆಮ್ಮೆ ಪಡುತ್ತದೆ, ಅವರ ಶೌರ್ಯ ಮತ್ತು ಅಪ್ರತಿಮ ಧೈರ್ಯಕ್ಕೆ ಎಲ್ಲರೂ ತಲೆಬಾಗಲೇಬೇಕು, ತಾವು ಗಾಯಗೊಂಡಿದ್ದರೂ ಸಹ ಇತರರ ಅಮೂಲ್ಯ ಜೀವನವನ್ನು ಉಳಿಸುವ ಮೂಲಕ ಸ್ಮಿತ್ ಕಾರ್ಯವನ್ನು ನಿರ್ವಹಿಸಿದ್ದಾರೆ, ಅವರು ಶೀಘ್ರ ಗುಣಮುಖರಾಗಲಿ ಎಂದು ಆಶಿಸಿದ್ದಾರೆ. ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಒಬ್ಬ ಸಾಹಸಿ, ಅತ್ಯಂತ ಗಂಭೀರ ಅಪಾಯದ ನಡುವೆಯೂ ಮತ್ತು ತೀವ್ರವಾಗಿ ಗಾಯಗೊಂಡಿದ್ದರೂ ಸಹ ಅವರು ಇತರರ ಪ್ರಾಣ ಉಳಿಸಲು ಅಪಾರ ಧೈರ್ಯ ಮತ್ತು ದೃಢ ಸಂಕಲ್ಪ ಪ್ರದರ್ಶಿಸಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಭಾರತಕ್ಕೆ ಕ್ಯಾಪ್ಟನ್ ಮಚ್ಚರ್ ಅವರ ಬಗ್ಗೆ ಹೆಮ್ಮೆ ಇದೆ, ಅವರು ಶೀಘ್ರ ಚೇತರಿಸಿಕೊಳ್ಳಲಿ ಮತ್ತು ಉತ್ತಮ ಆರೋಗ್ಯ ಹೊಂದಲಿ ಎಂದು ಪ್ರಾರ್ಥನೆ ಮಾಡುವುದಾಗಿ ಪ್ರಧಾನಿ ತಮ್ಮ ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ತಿಳಿಸಿದ್ದಾರೆ. ಈ ಮಧ್ಯೆ ಪ್ರಧಾನಿಯವರು ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಅವರ ಪೋಷಕರು ಹಾಗೂ ಪತ್ನಿಯೊಂದಿಗೆ ದೂರವಾಣಿ ಮೂಲಕ ಸಮಾಲೋಚನೆಯನ್ನು ನಡೆಸಿ ನೂರಾರು ಮಂದಿಯ ಪ್ರಾಣ ಉಳಿಸಿದ ಸ್ಮಿತ್ ಕಾರ್ಯವನ್ನು ಶ್ಲಾಘಿಸಿದ್ದಾರೆ. ಅಲ್ಲದೆ ಸ್ಮಿತ್ ಕುಟುಂಬಕ್ಕೆ ಸಾಧ್ಯವಿರುವಂತಹ ಎಲ್ಲಾ ನೆರವನ್ನು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಸಹ ಸ್ಮಿತ್ ಮಚ್ಚರ್ ಅವರ ಧೈರ್ಯವನ್ನು ಶ್ಲಾಘಿಸಿ ಅವರಿಂದಾಗಿ ಫ್ಲೈ ದುಬೈ ವಿಮಾನ ಪತನ ತಪ್ಪಿದೆ, ಅಪಾಯದಲ್ಲಿದ್ದಂತಹ ನೂರಾರು ಮಂದಿಯ ಜೀವ ಉಳಿಸಿದ್ದಾರೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಜರುಗುತ್ತಿದೆ. ಜನ ಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ವೋಕಲ್ ಫಾರ್ ಲೋಕಲ್ ಅಂದರೆ ಸ್ಥಳೀಯ ಉತ್ಪನ್ನಗಳಿಗೆ ಧ್ವನಿಗೂಡಿಸಿ ಎಂಬುದರ ಕುರಿತಾದಂತಹ ವರದಿ ಮೂಡಿಬರಲಿದೆ. ದೇಶದಲ್ಲಿ ಗ್ರಾಹಕರ ಆಯ್ಕೆಗಳು ಬದಲಾಗುತ್ತಿದೆ. ಮೊದಲು ಆಮದು ಮಾಡಿಕೊಂಡ ಮತ್ತು ಬಹುದೊಡ್ಡ ಬ್ರ್ಯಾಂಡ್ಗಳ ವಸ್ತುಗಳನ್ನು ಬಯಸುತ್ತಿದ್ದಂತಹ ಜನರು ಇದೀಗ ದೇಶೀಯ ಉತ್ಪನ್ನಗಳತ್ತ ಒಲವು ತೋರುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ದೇಶೀಯ ಉತ್ಪನ್ನಗಳಿಗೆ ಮಾರುಕಟ್ಟೆ ಬೇಡಿಕೆ ಹೆಚ್ಚಾಗಿದ್ದರಿಂದ ನಮ್ಮ ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ಕರಕುಶಲ ಕರ್ಮಿಗಳಿಗೆ ಹೆಚ್ಚಿನ ಕೆಲಸ ದೊರಕುತ್ತಿದೆ. ಸ್ಥಳೀಯ ಉತ್ಪನ್ನಗಳಿಗೆ ಬೆಂಬಲ ನೀಡಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿಯವರ ಕರೆಯ ಮೇರೆಗೆ ದೇಶದ ಬಹುಪಾಲು ಜನರು ವಿದೇಶಿ ವಸ್ತುಗಳಿಗಿಂತ ಹೆಚ್ಚಾಗಿ ದೇಶೀಯ ಉತ್ಪನ್ನಗಳ ಖರೀದಿ ಮತ್ತು ಬಳಕೆಗೆ ಮುಂದಾಗಿದ್ದಾರೆ. ಹಾಗಾಗಿ ದೇಶೀಯ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಾಗಿ ವ್ಯಾಪಾರ ವಹಿವಾಟು ವೃದ್ಧಿಯಾಗಿರುವುದಲ್ಲದೆ ಸ್ಥಳೀಯ ಕುಶಲಕರ್ಮಿಗಳಿಗೂ ಉತ್ತಮ ಆದಾಯ ದೊರಕುತ್ತಿದ್ದು ಅವರ ಜೀವನದ ಮಟ್ಟ ಸುಧಾರಣೆಯಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಕರೆಯಿಂದಾಗಿ ಸಾಕಷ್ಟು ಬದಲಾವಣೆಗಳು ಆಗುತ್ತಿದ್ದು ಸ್ಥಳೀಯ ಉತ್ಪನ್ನಗಳಿಗೆ ಹಾಗೂ ಕರಕುಶಲಕರ್ಮಿಗಳಿಗೆ ಒತ್ತು ನೀಡಲು ವಿಶ್ವಕರ್ಮ ಯೋಜನೆಯನ್ನು ಆರಂಭ ಮಾಡಲಾಗಿದ್ದು ಅದರ ಅಡಿ 19 ಬಗೆಯ ಕಸುಬುಗಳಿಗೆ ಆರ್ಥಿಕ ನೆರವು ನೀಡುತ್ತಿರುವುದರಿಂದ ಸಾಕಷ್ಟು ಉದ್ಯೋಗಗಳು ಸೃಷ್ಟಿಯಾಗುತ್ತಿವೆ. ಜನರು ದಿನಬಳಕೆಗೆ ಹೆಚ್ಚಾಗಿ ದೇಶೀಯ ವಸ್ತುಗಳನ್ನು ಬಳಕೆ ಮಾಡುತ್ತಿರುವುದು ಗಮನಾರ್ಹ ಬೆಳವಣಿಗೆಯಾಗಿದೆ. ಜಪಾನ್ನಲ್ಲಿ ನಡೆಯುತ್ತಿರುವಂತಹ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ಇಂದು ಸಹ ತಮ್ಮ ಪದಕದ ಭೇಟಿಯನ್ನು ಭರ್ಜರಿಯಾಗಿ ಮುಂದುವರೆಸಿದ್ದಾರೆ. ಭಾರತದ ಮನು ಫ್ರಾನ್ಸಿಸ್ ಮತ್ತು ಪ್ರಿನ್ಸ್ ಕುರಿಸಿಂತಲ್ ಜೋಡಿ ಧೋನಿ ಸ್ಪರ್ಧೆಯಲ್ಲಿ ಆಕರ್ಷಕ ಬೆಳ್ಳಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಅಲ್ಲದೆ ಸ್ಕ್ವಾಷ್ನಲ್ಲಿ ಮಹಿಳೆಯರ ತಂಡ ಸೆಮಿಫೈನಲ್ನಲ್ಲಿ ಹಾಂಕಾಂಗ್ ಎದುರು 1-2 ಪರಾಭವಗೊಂಡು ಕಂಚಿನ ಪದಕಕ್ಕೆ ತೃಪ್ತಿಪಟ್ಟುಕೊಂಡಿದೆ. ಪುರುಷರ ವೈಯಕ್ತಿಕ ಕಾಂಪೌಂಡ್ ಬೇಲುಗಾರಿಕೆಯಲ್ಲಿ ಗಣೇಶ್ ಮಣಿರತ್ನಂ ಕಂಚಿನ ಪದಕ

ತಮ್ಮದಾಗಿಸಿಕೊಂಡಿದ್ದಾರೆ. ಇದೇ ವೇಳೆ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಭಾರತದ ಪುರುಷರ ತಂಡ ಶ್ರೀಲಂಕಾ ವಿರುದ್ಧ 124 ರನ್ಗಳಿಂದ ಗೆಲುವು ಸಾಧಿಸುವ ಮೂಲಕ ಫೈನಲ್ ಪ್ರವೇಶಿಸಿ ಪದಕ ಖಚಿತಪಡಿಸಿಕೊಂಡಿದ್ದಾರೆ. ಪುರುಷರ ಹಾಕಿ ವಿಭಾಗದ ಸೆಮಿಫೈನಲ್ನಲ್ಲಿ ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. ಉಳಿದಂತೆ ಅಥ್ಲೆಟಿಕ್ಸ್, ಶೂಟಿಂಗ್, ಜೋಡೋ, ವಾಲಿಬಾಲ್ ಸೇರಿದಂತೆ ಹಲವು ಸ್ಪರ್ಧೆಗಳಲ್ಲಿ ಭಾರತೀಯ ಪಟುಗಳು ಸೆಣಸಾಟ ನಡೆಸಲಿದ್ದಾರೆ. ಈವರೆಗೆ ಭಾರತ ಒಟ್ಟು 10 ಚಿನ್ನ, 22 ಬೆಳ್ಳಿ ಮತ್ತು 31 ಕಂಚಿನ ಪದಕ ಸೇರಿ 63 ಪದಕಗಳೊಂದಿಗೆ 8ನೆಯ ಸ್ಥಾನದಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಲವು ಪೀಳಿಗೆ ಸರ್ಕಾರ ತಂತ್ರಜ್ಞಾನ ಮತ್ತು ಪಠ್ಯಕ್ರಮ ಬದಲಾದರೂ ಕೇಂದ್ರ ಲೋಕಸೇವಾ ಆಯೋಗದ ಮೇಲಿನ ವಿಶ್ವಾಸ ಅಚಲ, ಪ್ರಧಾನಿ ನರೇಂದ್ರ ಮೋದಿ. ಸ್ವಚ್ಛತೆ ಒಂದು ದಿನದ ಅಭಿಯಾನವಾಗಬಾರದು, ಪ್ರತಿದಿನದ ಕರ್ತವ್ಯವಾಗಬೇಕು, ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್. ಇಂದು ರಾಷ್ಟೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನ. ಸಕಾಲದಲ್ಲಿ ರಕ್ತ ಪೂರೈಕೆ ಖಾತ್ರಿಗೆ ಬದ್ದತೆ ಪುನರುಚ್ಚರಿಸಲು ಸಚಿವ ಜೆಪಿ ನಡ್ಡಾ ಕರೆ. ವಿಮಾನ ಪತನವಾಗುವುದನ್ನು ತಡೆದು ನೂರಾರು ಜನರ ಪ್ರಾಣ ಉಳಿಸಿದ ಭಾರತದ ಪೈಲಟ್ ಸ್ಮಿತ್ ಮಚ್ಚರ್ ಕಾರ್ಯಕ್ಕೆ ಗಣ್ಯರ ಶ್ಲಾಘನೆ. ಏಷ್ಯನ್ ಕ್ರೀಡಾಕೂಟ ಇಂದು ಬೆಳಗ್ಗೆ 1 ಬೆಳ್ಳಿ 2 ಕಂಚಿನೊಂದಿಗೆ ಪದಕ ಪೇಟೆ ಮುಂದುವರೆಸಿದ ಭಾರತೀಯ ಆಟಗಾರರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30 ಕ್ಕೆ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 1:28:38. ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:40 ತಪ್ಪದೆ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು. ಕೇಳುಗರಿ, ಇನ್ನು ಭಾವಗೀತೆಗಳನ್ನು ಕೇಳೋಣ. ಬಿ ಆರ್ ಲಕ್ಷ್ಮಣರಾವ್ ರಚನೆಯ ಎಂ ಡಿ ಪಲ್ಲವಿ ಹಾಡಿರುವ ಗೀತೆ.

0: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 ಮೆಗಾಹರ್ಟ್ಸ್ ನಲ್ಲಿ.
1: ಸಮಯ 1:31:25.
0: ಆಕಾಶವಾಣಿ ಮಡಿಕೇರಿ. ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ. ಕೇಳಿ ಪ್ರಸಕ್ತ ವಿದ್ಯಮಾನಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಪ್ರಚಲಿತ ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೋತೃಗಳೇ. ಇಂದಿನ ಪ್ರಚಲಿತ ಕಾರ್ಯಕ್ರಮದ ವಿಷಯ ಅಂತಾರಾಷ್ಟ್ರೀಯ ಕಾಫಿ ದಿನ ಹಾಗೂ ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕರ ದಿನ. ಪ್ರತಿ ವರ್ಷ 1 ಅಕ್ಟೋಬರ್ ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಕಾಫಿ ದಿನವನ್ನು ಆಚರಿಸಲಾಗುತ್ತದೆ. ಲಕ್ಷಾಂತರ ಜನರ ಬೆಳಗಿನ ನೆಚ್ಚಿನ ಪಾನೀಯವಾಗಿರುವ ಕಾಫಿಯ ಮಹತ್ವ, ಅದರ ಸುವಾಸನೆ ಮತ್ತು ಅದರ ಹಿಂದಿರುವ ಶ್ರಮವನ್ನು ಗೌರವಿಸಲು ಈ ದಿನವನ್ನು ಮೀಸಲಿಡಲಾಗಿದೆ. ಇದರ ಮುಖ್ಯ ಉದ್ದೇಶವೇನೆಂದರೆ ಕಾಫಿ ಬೀಜಗಳನ್ನು ಬೆಳೆಯುವ ಸಣ್ಣ ರೈತರು ಮತ್ತು ತೋಟದ ಕಾರ್ಮಿಕರ ಕಠಿಣ ಶ್ರಮವನ್ನು ಗುರುತಿಸುವುದು. ನ್ಯಾಯಯುತ ವ್ಯಾಪಾರ, ಕಾಫಿ ಬೆಳೆಗಾರರಿಗೆ ಅವರ ಉತ್ಪನ್ನಕ್ಕೆ ಸೂಕ್ತ ಮತ್ತು ನ್ಯಾಯಯುತವಾದ ಬೆಳೆ ಸಿಗುವಂತೆ ಜಾಗೃತಿ ಮೂಡಿಸುವುದು. ವಾಯುಗುಣ ಬದಲಾವಣೆಯಿಂದ ಕಾಫಿ ತೋಟಗಳ ಮೇಲಾಗುತ್ತಿರುವ ಪರಿಣಾಮಗಳನ್ನು ತಡೆಗಟ್ಟುವುದು ಮತ್ತು ಪರಿಸರ ಸ್ನೇಹಿ ಕೃಷಿ ಪದ್ಧತಿಗಳನ್ನು ಉತ್ತೇಜಿಸುವುದು. ಈಗ ಗಾಳಿ ಚಿತ್ರದ ಗೀತೆಯೊಂದನ್ನು ಕೇಳೋಣ. ಈ ಗೀತೆಯ ರಚನೆಕಾರರು ಲಕ್ಕಿ, ಡ್ಯಾನಿಯಲ್ ಸಂಗೀತ ನೀಡಿದ್ದಾರೆ, ಹಾಡಿದ್ದಾರೆ ಸ್ಪರ್ಶ ಹಾಗೂ ಸ್ನೇಹಜಾ ಪ್ರವೀಣ್.

ಜಗತ್ತಿನಲ್ಲಿ ಹೆಚ್ಚಾಗಿ ಬಳಕೆಯಲ್ಲಿರುವ ಕಾಫಿ ತಳಿಗಳೆಂದರೆ ಅರಬಿಕ ಮತ್ತು ರೋಬಸ್ಟ. 17ನೇ ಶತಮಾನದಲ್ಲಿ ಬಾಬಾ ಬುಡನ್ ಎಂಬ ಸೂಫಿ ಸಂತರು ಯಮನ್ನಿಂದ 7 ಕಾಫಿ ಬೀಜಗಳನ್ನು ತಂದು ಕರ್ನಾಟಕದ ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತ ಸಾಲುಗಳಲ್ಲಿ ನೆಡುವ ಮೂಲಕ ಭಾರತಕ್ಕೆ ಕಾಫಿಯನ್ನು ಪರಿಚಯಿಸಿದರು. ಕಾಫಿ ಕೇವಲ ಒಂದು ಪಾನೀಯವಲ್ಲ, ಅದು ಜನರ ನಡುವಿನ ಸಂಭಾಷಣೆ, ಸ್ನೇಹ ಮತ್ತು ಸಂಸ್ಕೃತಿಯನ್ನು ಬೆಸೆಯುತ್ತದೆ. ವಿಶ್ವದಲ್ಲೇ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ತಾಣಗಳಲ್ಲಿ ಒಂದಾದ ಕರ್ನಾಟಕ, ಅದರಲ್ಲೂ ವಿಶೇಷವಾಗಿ ಕೊಡಗು, ಚಿಕ್ಕಮಗಳೂರು ಮತ್ತು ಹಾಸನ ಈ ಜಿಲ್ಲೆಗಳಲ್ಲಿ ಈ ದಿನ ಅತ್ಯಂತ ವಿಶೇಷವಾದ ದಿನ. ಈಗ ಶ್ರೀರಸ್ತು ಶುಭಮಸ್ತು ಚಿತ್ರದ ಗೀತೆಯನ್ನು ಹಾಡಿದರೆ SP ಬಾಲಸುಬ್ರಹ್ಮಣ್ಯಂ, ಹಾಗೂ ಚಿತ್ರ, ಸಾಹಿತ್ಯ ಮತ್ತು ಸಂಗೀತ K. ಕಲ್ಯಾಣ್ ಅವರದು.

0: ಕೇಳುಗರಿ, ಹಾಗೆ ಇಂದು ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕರ ದಿನ. 1990 ಡಿಸೆಂಬರ್ 14 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು UNGA ರಿಸಲ್ಯೂಷನ್ 45/106 ಮೂಲಕ ಅಕ್ಟೋಬರ್ 1 ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕರ ದಿನವೆಂದು ಘೋಷಿಸಿತು. 1991 ಅಕ್ಟೋಬರ್ 1 ಇದರ ಮೊದಲ ಆಚರಣೆಯನ್ನು ಮಾಡಲಾಯಿತು. ಇದರ ಮುಖ್ಯ ಉದ್ದೇಶ ವೃದ್ಧಾಪ್ಯದಲ್ಲಿ ಅವರು ಎದುರಿಸುವ ಆರೋಗ್ಯ, ಸಾಮಾಜಿಕ ಮತ್ತು ಆರ್ಥಿಕ ಸವಾಲುಗಳ ಬಗ್ಗೆ ಅರಿವು ಮೂಡಿಸುವುದು, ಸಮಾಜ, ಸಂಸ್ಕೃತಿ, ಆರ್ಥಿಕತೆ ಮತ್ತು ಕುಟುಂಬ ನಿರ್ಮಾಣದಲ್ಲಿ ಹಿರಿಯರು ನೀಡಿದ ಕೊಡುಗೆಯನ್ನು ಸ್ಮರಿಸುವುದು ಹಾಗೂ ವೃದ್ಧರ ಹಕ್ಕುಗಳನ್ನು ರಕ್ಷಿಸುವುದು.
1: FM 103.1 ಮೆಗಾಹೆರ್ಟ್ಸ್ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ FM 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಕೇಳುಗರೆ, ಇನ್ನು ಅರಮನೆ ಚಿತ್ರದ ಗೀತೆಯನ್ನ ಕೇಳೋಣ. ಗೀತೆಯನ್ನ ಹಾಡಿದರೆ ರಾಜೇಶ್ ಹಾಗೂ ಕೃಷ್ಣನ್. ಗುರುಕಿರಣ್ ಅವರ ಸಂಗೀತ, ಸಾಹಿತ್ಯ ಕವಿರಾಜ್ ಅವರದು.

ಕುಟುಂಬ ವ್ಯವಸ್ಥೆಯಲ್ಲಿ ಶಿಸ್ತು, ಮೌಲ್ಯಗಳು ಮತ್ತು ನೈತಿಕತೆಯನ್ನು ಉಳಿಸಿ ಬೆಳೆಸುವಲ್ಲಿ ಹಿರಿಯರ ಪಾತ್ರ ದೊಡ್ಡದು. ಹಿರಿಯರು ಕೇವಲ ವಯಸ್ಸಾದವರಲ್ಲ, ಅವರು ಜೀವನದ ಅಪಾರ ಅನುಭವ, ಸಂಪ್ರದಾಯ ಮತ್ತು ಜ್ಞಾನವನ್ನು ಮುಂದಿನ ಪೀಳಿಗೆಗೆ ದಾಟಿಸುವ ಸೇತುವೆ ಅಂತ ಹೇಳಬಹುದು. ನಿವೃತ್ತಿಯ ನಂತರವೂ ಮೊಮ್ಮಕ್ಕಳ ಆರೈಕೆ, ಮನೆ ನಿರ್ವಹಣೆ ಮತ್ತು ಉಚಿತ ಸಮಾಜ ಸೇವೆಯಲ್ಲೂ ಹಿರಿಯರು ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳುತ್ತಾರೆ. ಹಿರಿಯ ನಾಗರಿಕರು ಅನೇಕ ಸವಾಲುಗಳನ್ನು ಎದುರಿಸುತ್ತಾರೆ. ಅದರಲ್ಲಿ ಮುಖ್ಯವಾದುದು ಆರೋಗ್ಯ ಸಮಸ್ಯೆ. ವಯಸ್ಸಾಗುತ್ತಿದ್ದಂತೆ ರಕ್ತದೊತ್ತಡ, ಮಧುಮೇಹ, ಆಲ್ಸೆಮಸ್ ಅಂದರೆ ಮರೆವು, ಕೀಲು ನೋವು ಮುಂತಾದ ಕಾಯಿಲೆಗಳು ಬಾಧಿಸುತ್ತಿರುತ್ತವೆ. ಏಕಾಂಗಿತನ ಮತ್ತು ಮಾನಸಿಕ ಖಿನ್ನತೆ, ಮಕ್ಕಳು ಉದ್ಯೋಗ ಅರಸಿ ದೂರ ದೂರು ಅಥವಾ ವಿದೇಶಗಳಿಗೆ ಹೋಗುವುದರಿಂದ ಹಿರಿಯರು ತೀವ್ರ ಏಕಾಂಗಿತನ ಅನುಭವಿಸುತ್ತಿದ್ದಾರೆ. ಇನ್ನು ತಾಯಿನಾಡು ಚಿತ್ರದ ಗೀತೆಯನ್ನು ಕೇಳೋಣ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಂಗೀತ ಸತ್ಯಂ ಅವರದು, ಗೀತರಚನೆ ಜಿ ಉದಯಶಂಕರ್.

ಕೆಲವು ಕುಟುಂಬದಲ್ಲಿ ವೃದ್ಧರನ್ನ ಹೊರೆಯೆಂದು ಭಾವಿಸಿ ನಿರ್ಲಕ್ಷಿಸುವುದು, ಆಸ್ತಿಗಾಗಿ ಕಿರುಕುಳ ನೀಡುವುದು, ವೃದ್ಧಾಶ್ರಮಗಳಿಗೆ ತಳ್ಳುವ ಘಟನೆಗಳು ಹೆಚ್ಚಾಗುತ್ತಿವೆ. ಸರಿಯಾದ ಪಿಂಚಣಿ, ಉಳಿತಾಯ ಅಥವಾ ಆರ್ಥಿಕ ಮೂಲಗಳಿಲ್ಲದ ವೃದ್ಧರು ದೈನಂದಿನ ಅಗತ್ಯಗಳಿಗೂ ಇತರರ ಮೇಲೆ ಅವಲಂಬಿತರಾಗಬೇಕಾಗುತ್ತದೆ. ಹಿರಿಯರಿಗೆ ಹಣಕ್ಕಿಂತ ಹೆಚ್ಚಾಗಿ ಬೇಕಾಗಿರುವುದು ನಮ್ಮ ಸಮಯ, ಗೌರವ ಮತ್ತು ಪ್ರೀತಿ. ಹಿರಿಯರು ನಮಗೆ ಹೊರೆಯಲ್ಲ, ಅವರು ನಮ್ಮ ಸಮಾಜದ ಆಸ್ತಿ. ವೃದ್ಧಾಪ್ಯ ಎಂಬುದು ಪ್ರತಿಯೊಬ್ಬರ ಜೀವನದಲ್ಲೂ ಬರುವುದು ಸಹಜ. ಇಂದು ನಾವು ನಮ್ಮ ಹಿರಿಯರನ್ನು ಹೇಗೆ ನಡೆಸಿಕೊಳ್ಳುತ್ತೇವೆಯೋ, ನಾಳೆ ನಮ್ಮ ಮುಂದಿನ ಪೀಳಿಗೆಯೂ ನಮ್ಮನ್ನು ಹಾಗೆ ನಡೆಸಿಕೊಳ್ಳುತ್ತದೆ. ಕೇಳುಗರೆ, ಹಿರಿಯ ನಾಗರಿಕರ ದಿನದಂದು ಪ್ರತಿಯೊಬ್ಬ ಹಿರಿಯರಿಗೂ ಗೌರವಯುತ, ಸುರಕ್ಷಿತ ಮತ್ತು ಸುಖಮಯ ಜೀವನವನ್ನು ಒದಗಿಸುವ ಎಂದು ಪ್ರತಿಜ್ಞೆ ಮಾಡೋಣ. ಇನ್ನು ಕಲಾವಿದ ಚಿತ್ರದ ಗೀತೆಯನ್ನು ಕೇಳೋಣ. ಗೀತೆಯನ್ನು ರಚಿಸಿ ಸಂಗೀತ ನೀಡಿದರೆ ಹಂಸಲೇಖ, ಗಾಯಕಿ ಎಸ್ ಜಾನಕಿ.

0: ಇದುವರೆಗೆ ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಆಕಾಶವಾಣಿ ಮಡಿಕೇರಿ, ಸಮಯ 2 ಗಂಟೆ ಆಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಜ್ಯದ ಸಾರಿಗೆ ನಿಗಮಗಳ ಬಸ್ ದರ ಹೆಚ್ಚಳ ಸಾಧ್ಯತೆ, ಸಾರಿಗೆ ಸಚಿವ ಬೈರತಿ ಸುರೇಶ್ ಸುಳಿವು. ಮಳೆ ಕೊರತೆ ಹಿನ್ನೆಲೆ ಗ್ರಾಮೀಣ ಅಂತರ್ಜಲ ಮಟ್ಟದ ವಿವರ ಸಂಗ್ರಹಕ್ಕೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಮುಂದುವರೆದ ಗೊಂದಲ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಸಮಾಧಾನ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ನಾಡಹಬ್ಬ ದಸರಾ ಮಹೋತ್ಸವದ ಆಹ್ವಾನ ನೀಡಿದ ಮೈಸೂರು ಜಿಲ್ಲಾಡಳಿತ. ಧರ್ಮಸ್ಥಳ ಸೌಜನ್ಯ ಹತ್ಯೆ ಪ್ರಕರಣ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ತನಿಖೆ ಆರಂಭಿಸಿದ ಎಸ್ಐಟಿ. ವಾರ್ತೆಗಳ ವಿವರ. ರಾಜ್ಯದ ಸಾರಿಗೆ ನಿಗಮಗಳ ಬಸ್ ದರ ಹೆಚ್ಚಳವಾಗುವ ಸಾಧ್ಯತೆ ಇದೆ ಎಂದು ಸಾರಿಗೆ ಸಚಿವ ಬೈರತಿ ಸುರೇಶ್ ಸುಳಿವು ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಡೀಸೆಲ್ ಬೆಲೆ ಏರಿಕೆಯ ಆಧಾರದ ಮೇಲೆ ಪ್ರಸ್ತಾವಿತ ದರ ಹೆಚ್ಚಳದ ಪ್ರಮಾಣವನ್ನು ಸರ್ಕಾರ ಪರಿಶೀಲಿಸಲಿದೆ ಎಂದು ಹೇಳಿದ್ದಾರೆ. ಸಂಪುಟ ಸಭೆಯ ಅನುಮೋದನೆ ಬಳಿಕ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು. ಪ್ರಸ್ತಾವಿತ ದರ ಪರಿಷ್ಕರಣೆಯ ಕುರಿತು ವರದಿ ಸಲ್ಲಿಸುವಂತೆ ಸರ್ಕಾರ ಈಗಾಗಲೇ 4 ಸಾರಿಗೆ ನಿಗಮಗಳಿಗೆ ಸೂಚಿಸಿದ್ದು, ಈ ವರದಿಗಳು ಇಂದು ಇಲ್ಲವೇ ನಾಳೆ ಸಲ್ಲಿಕೆಯಾಗುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಇಂಧನ ಬೆಲೆಗಳು ಪದೇ ಪದೇ ಏರಿಕೆಯಾಗುತ್ತಿರುವಾಗ ದರಗಳನ್ನು ಹೆಚ್ಚಿಸದೆ ಸಾರಿಗೆ ನಿಗಮಗಳನ್ನು ಹೇಗೆ ನಿರ್ವಹಿಸಲು ಸಾಧ್ಯ ಎಂದು ಅವರು ಪ್ರಶ್ನಿಸಿದ್ದಾರೆ. ಮಳೆಯ ಕೊರತೆಯಿಂದ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸುತ್ತಿರುವ ಹಿನ್ನೆಲೆಯಲ್ಲಿ 5927 ಪಂಚಾಯತ್ಗಳ ವ್ಯಾಪ್ತಿಯಲ್ಲಿ ಅಂತರ್ಜಲ ಮಟ್ಟದ ವಿವರವನ್ನು ಸಂಗ್ರಹಿಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಬೇಸಿಗೆಯಲ್ಲಿ ಪರಿಸ್ಥಿತಿ ಇನ್ನೂ ಬಿಗಡಾಯಿಸುವ ಹಿನ್ನೆಲೆಯಲ್ಲಿ ಸಮರ್ಪಕ ಯೋಜನೆ ರೂಪಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯದ ಬಹುತೇಕ ಕಡೆ ಮಳೆಯ ಕೊರತೆಯಿಂದ ಕುಡಿಯುವ ನೀರಿನ ಸಮಸ್ಯೆ ಇದ್ದು, ಗ್ರಾಮೀಣ ಜನರಿಗೆ ಕೈಗಾರಿಕೆ, ಶಾಲೆ, ಕಾಲೇಜು ಹಾಗೂ ವಿವಿಧ ಸಂಸ್ಥೆಗಳಿಗೆ ಹೇತಮೇತವಾಗಿ ನೀರು ಬಳಸುವಂತೆ ಜಾಗೃತಿ ಮೂಡಿಸಲು ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ವಿಶೇಷ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಹಲವು ಗೊಂದಲಗಳು ಸೃಷ್ಟಿಯಾಗುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರಿಗೆ ನೀಡಲಾಗುವ ನೋಟಿಸ್ಗಳಿಗೆ ಸಂಬಂಧಪಟ್ಟಂತೆ ಹಲವಾರು ಲೋಪದೋಷಗಳು ಕಂಡುಬಂದಿದ್ದು, ಈ ಕುರಿತಂತೆ ಕಾಂಗ್ರೆಸ್ ಈಗಾಗಲೇ ಆಕ್ಷೇಪಣೆಗಳನ್ನು ದಾಖಲಿಸಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ರಾಜ್ಯದಲ್ಲಿನ ಬರ ಪರಿಸ್ಥಿತಿಯ ಬಗ್ಗೆ ಮನವರಿಕೆ ಮಾಡಿಕೊಡಲು ದಿನಾಂಕ ನಿಗದಿಯಾದ ಕೂಡಲೇ ಸರ್ವಪಕ್ಷ ನಿಯೋಗ ಕೊಂಡೊಯ್ದು ರಾಜ್ಯದ ಸ್ಥಿತಿಗತಿಯನ್ನು ಪ್ರಧಾನಿ ಅವರಿಗೆ ಮನವರಿಕೆ ಮಾಡಿಕೊಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ನಾಡಹಬ್ಬ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಆಗಮಿಸುವಂತೆ ಕೋರಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಆಮಂತ್ರಣ ನೀಡಿದ್ದಾರೆ. ಬಳಿಕ ಅವರು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರನ್ನು ಭೇಟಿ ಮಾಡಿ ಆಮಂತ್ರಣ ಪತ್ರಿಕೆ ನೀಡಿ ಆಹ್ವಾನಿಸಿದರು. ಈ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ, ಮೈಸೂರು ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್, ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ ಆರ್, ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ರೂಪಾ ಮತ್ತಿತರರು ಉಪಸ್ಥಿತರಿದ್ದರು. ಪ್ರಧಾನಿ ನರೇಂದ್ರ ಮೋದಿಯವರ 25 ವರ್ಷಗಳ ನಿರಂತರ ಜನಸೇವೆಯನ್ನು ಸ್ಮರಿಸುತ್ತಾ ಹಮ್ಮಿಕೊಳ್ಳಲಾಗಿರುವ ಸೇವಾ ಸಂಕಲ್ಪ ಅಭಿಯಾನ ಹಾಗೂ ಪಕ್ಷದ ಸಂಘಟನೆಯನ್ನು ತಳಮಟ್ಟದಿಂದ ಬಲಪಡಿಸುವ ಉದ್ದೇಶದಿಂದ ಹಮ್ಮಿಕೊಂಡಿರುವಂತಹ ಬೂತ್ ವಿಜಯ ಸಂಕಲ್ಪ ಯಾತ್ರೆಗೆ ಕೋಲಾರ ಜಿಲ್ಲೆಯ ಕುರುಡುಮಲೆಯಲ್ಲಿ ಇಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಚಾಲನೆ ನೀಡಿದರು. ಈ ಯಾತ್ರೆಯು ಕೋಲಾರ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಸಂಚಾರ ಮಾಡಲಿದ್ದು, ಬಂಗಾರಪೇಟೆ ಮತ್ತು ಬೇತಮಂಗಲ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ಕಾರ್ಯಕ್ರಮಗಳು ಜರುಗಲಿವೆ. ಈ ನಡುವೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿವೈ ವಿಜಯೇಂದ್ರ, ರಾಜ್ಯ ಸರ್ಕಾರ ಬರಗಾಲವನ್ನು ಸರಿಯಾಗಿ ನಿರ್ವಹಿಸುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಂಬರುವ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳಿಗೆ ಪಕ್ಷದ ಕಾರ್ಯಕರ್ತರನ್ನು ಹುರಿದುಂಬಿಸುವ ಕೆಲಸವೂ ಯಾತ್ರೆ ವೇಳೆ ನಡೆಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ಪ್ರಿಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಧರ್ಮಸ್ಥಳದ ಸೌಜನ್ಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಇಂದಿನಿಂದ ತನಿಖೆ ಆರಂಭಿಸಿದೆ. ಬೆಂಗಳೂರಿನ ಗುಪ್ತಚರ ವಿಭಾಗದ ಎಸ್ಪಿ ನಿಶಾ ಜೇಮ್ಸ್, ಸಿಐಡಿ ಎಸ್ಪಿ ಲೋಕೇಶ್ ಜಗಲಾಸರ್ ಮಂಗಳೂರಿಗೆ ಆಗಮಿಸಿದ್ದು ಮುಂದಿನ ಕಾರ್ಯ ಯೋಜನೆಯ ಕುರಿತು ಚರ್ಚಿಸಲು ಪೊಲೀಸ್ ಆಯುಕ್ತ ಸಿಎಚ್ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನು ಭೇಟಿಯಾಗಿದ್ದಾರೆ. ಮಂಗಳೂರಿನ ಹಳೆ ಜಿಲ್ಲಾಧಿಕಾರಿ ಕಚೇರಿಯ ಕಟ್ಟಡದಲ್ಲಿ ನೂತನ ಎಸ್ಐಟಿ ಕಚೇರಿ ತೆರೆಯಲಾಗಿದ್ದು ಪ್ರಕರಣದ ತನಿಖೆಗೆ ಸಿದ್ದತೆ ಆರಂಭಿಸಿದ್ದಾರೆ. ಎಸ್ಐಟಿ

0: ಸುರೇಶ್ ಜಗಲಾಸರ್ ಮಂಗಳೂರಿಗೆ ಆಗಮಿಸಿದ್ದು ಮುಂದಿನ ಕಾರ್ಯ ಯೋಜನೆಯ ಕುರಿತು ಚರ್ಚಿಸಲು ಪೊಲೀಸ್ ಆಯುಕ್ತ ಸಿಎಚ್ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನು ಭೇಟಿಯಾಗಿದ್ದಾರೆ. ಮಂಗಳೂರಿನ ಹಳೆ ಜಿಲ್ಲಾಧಿಕಾರಿ ಕಚೇರಿಯ ಕಟ್ಟಡದಲ್ಲಿ ನೂತನ ಎಸ್ಐಟಿ ಕಚೇರಿ ತೆರೆಯಲಾಗಿದ್ದು ಪ್ರಕರಣದ ತನಿಖೆಗೆ ಸಿದ್ದತೆ ಆರಂಭಿಸಿದ್ದಾರೆ. ಎಸ್ಐಟಿ ಪ್ರಕರಣದ ಮರು ತನಿಖೆ ನಡೆಸುವಂತೆ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ನೀಡಿದ ನಿರ್ದೇಶನದ ಮೇರೆಗೆ ಹೊಸದಾಗಿ ತನಿಖೆ ನಡೆಯುತ್ತಿದೆ. ತನಿಖೆ ಪೂರ್ಣಗೊಳಿಸಿ ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಲು 3 ತಿಂಗಳ ಕಾಲಾವಕಾಶವನ್ನು ನೀಡಲಾಗಿದೆ. ತುಳು ಭಾಷೆ ಮತ್ತು ಅದರ ಸಾಂಸ್ಕೃತಿಕ ಪರಂಪರೆಗೆ ಸಾಂವಿಧಾನಿಕ ಮಾನ್ಯತೆ, ಸಂರಕ್ಷಣೆ, ಡಿಜಿಟಲೀಕರಣ ಕುರಿತಂತೆ ತುಳು ಭಾಷಾ ರಾಷ್ಟೀಯ ಮಾನ್ಯತೆ ಮತ್ತು ಅಭಿವೃದ್ಧಿ ಮಿಷನ್ 2026-35 ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಸದಸ್ಯ ಎಸ್ ಮೋಹನ್ ದಾಸ್ ಹೆಗ್ಡೆ ಸಲ್ಲಿಸಿರುವ ಈ ಪ್ರಸ್ತಾವನೆಯು ತುಳು ಭಾಷೆಯನ್ನು ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರ್ಪಡೆಗೊಳಿಸುವ ಕುರಿತು ಮತ್ತು ಅದರ ಸಾಹಿತ್ಯಿಕ, ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂಶೋಧನೆ ಮತ್ತು ಸಂರಕ್ಷಣೆಗಾಗಿ ರಾಷ್ಟೀಯ ಚೌಕಟ್ಟನ್ನು ರೂಪಿಸುವ ಕುರಿತು ಪರಿಗಣನೆಗೆ ಕೋರಿದೆ. ಪ್ರಸ್ತಾವನೆಯಲ್ಲಿ 2011 ಜನಗಣತಿಯ ಅಂಕಿ ಅಂಶಗಳ ಪ್ರಕಾರ 18,46,849 ಮಂದಿ ತುಳು ಭಾಷೆಯನ್ನು ಮಾತೃಭಾಷೆಯನ್ನಾಗಿ ಹೊಂದಿದ್ದಾರೆ ಎಂದು ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಜರುಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ವೋಕಲ್ ಫಾರ್ ಲೋಕಲ್ ಅಂದರೆ ಸ್ಥಳೀಯ ಉತ್ಪನ್ನಗಳಿಗೆ ಧ್ವನಿಗೂಡಿಸಿ ಎಂಬುದರ ಕುರಿತಾದಂತಹ ವರದಿ ಮೂಡಿಬರಲಿದೆ. ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ಗ್ರಾಹಕರ ಆಯ್ಕೆಗಳು ಬದಲಾಗುತ್ತಿದೆ. ಮೊದಲು ಆಮದು ಮಾಡಿಕೊಂಡ ಮತ್ತು ಬಹುದೊಡ್ಡ ಬ್ರ್ಯಾಂಡ್ಗಳ ವಸ್ತುಗಳನ್ನು ಬಯಸುತ್ತಿದ್ದ ಜನರು ಇದೀಗ ದೇಶೀಯ ಉತ್ಪನ್ನಗಳತ್ತ ಒಲವು ತೋರಿಸುತ್ತಿದ್ದಾರೆ. ಸ್ಥಳೀಯ ಉತ್ಪನ್ನಗಳಿಗೆ ಬೆಂಬಲ ನೀಡಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿಯವರ ಕರೆಯ ಮೇರೆಗೆ ದೇಶದ ಬಹುಪಾಲು ಜನರು ವಿದೇಶಿ ವಸ್ತುಗಳಿಗಿಂತ ಹೆಚ್ಚಾಗಿ ದೇಶೀಯ ಉತ್ಪನ್ನಗಳ ಖರೀದಿ ಮತ್ತು ಬಳಕೆಗೆ ಮುಂದಾಗಿದ್ದಾರೆ. ಈ ಕುರಿತಂತೆ ಹಿರಿಯ ಪತ್ರಕರ್ತೆ ಆಶಾ ಕೃಷ್ಣಸ್ವಾಮಿ ಆಕಾಶವಾಣಿಯೊಂದಿಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ.
1: ಮೇಕ್ ಇನ್ ಇಂಡಿಯಾ ಅಂಡ್ ವೋಕಲ್ ಫಾರ್ ಲೋಕಲ್ ಅದು ಇಂಟಿಗ್ರೇಟೆಡ್. ಈ ಕಾನ್ಸೆಪ್ಟ್ ಅನ್ನ ತುಂಬಾ ಚೆನ್ನಾಗಿ ಪ್ರೈಮ್ ಮಿನಿಸ್ಟರ್ ಪ್ರಮೋಟ್ ಮಾಡಿದ ನಂತರ ಏನಾಗಿದೆ ಅಂದ್ರೆ ಯಂಗರ್ ಜನರೇಷನ್ ಈಗ ಇದು ನಮ್ಮ ಪ್ರಾಡಕ್ಟ್ ಇದು ನಮ್ಮಲ್ಲಾಗಿರೋದ ಅಂತ ಹೇಳಿ ಪಿಕ್ ಮಾಡ್ತಾರೆ. ಒಂದು ಇಂಪಾರ್ಟೆಂಟ್ ಅಂದ್ರೆ ಖಾದಿ ಮೂವ್ಮೆಂಟ್ ಆಯ್ತು ಅವಾಗ. ಖಾದಿದು ಟಾರ್ಗೆಟ್ ಕೊಟ್ಟು ಎಲ್ಲರೂ ಬೈ ಮಾಡಿ ಅಂತ ಹೇಳಿ, ಇಟ್ ವಾಸ್ ಸಚ್ ಎ ಬಿಗ್ ಸಕ್ಸಸ್. ಖಾದಿಗೆ ಹೋದ್ರು ಜನ ಅಂದ್ರೆ ಆ ಮೋಟಿವೇಶನಲ್ ಒಂದು ಫ್ಯಾಕ್ಟರ್ ಇರಬೇಕು. ಅದು ಮಾಡಿದಾಗ ಯಾಕೆ ಮಾಡಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಸರ್ಕಾರ ಎಕ್ಸ್ಪ್ಲೇನ್ ಮಾಡಿದೆ. ಇವಾಗ
0: ಮಂಗಳೂರಿನ ಎಂಆರ್ಪಿಎಲ್ ತೈಲ ಸ್ಥಾವರ ಘಟಕದಲ್ಲಿ ಸಂಭವಿಸಿದ ಸ್ಫೋಟದಲ್ಲಿ ಸಾವನ್ನಪ್ಪಿದ ಹಳೆಯಂಗಡಿ ನಿವಾಸಿ ಮನೀಶ್ ಕರ್ಕಡ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸಬೇಕು ಎಂದು ಆಗ್ರಹಿಸಿ ಇಂದು ಕಾರ್ಮಿಕರು ಮತ್ತು ಸ್ಥಳೀಯರು ಪ್ರತಿಭಟನೆ ನಡೆಸಿದರು. ಆರಂಭದಲ್ಲಿ ಮೃತ ಮನೀಶ್ಗೆ ಶ್ರದ್ದಾಂಜಲಿ ಸಲ್ಲಿಸಿ ಬಳಿಕ ಪ್ರತಿಭಟನೆ ನಡೆಸಿದ ಕಾರ್ಮಿಕರು ಎಂಆರ್ಪಿಎಲ್ನಲ್ಲಿ ದುಡಿಯುತ್ತಿರುವಂತಹ ಎಲ್ಲಾ ಕಾರ್ಮಿಕರಿಗೆ ಆರೋಗ್ಯ ವಿಮೆ ಜಾರಿಗೊಳಿಸಬೇಕು ಮತ್ತು ಮನೀಶ್ ಕುಟುಂಬದ ಒಬ್ಬರಿಗೆ ಉದ್ಯೋಗ ಒದಗಿಸಬೇಕು ಎಂದು ಆಗ್ರಹಿಸಿದರು. ಎಂಆರ್ಪಿಎಲ್ ಸಂಸ್ಥೆಯ ನಿರ್ಲಕ್ಷ್ಯದಿಂದ ಕೋಕರ್ ಹೈಡ್ರೋ ಟ್ರೀಟರ್ ಘಟಕದಲ್ಲಿ ದುರ್ಘಟನೆ ಸಂಭವಿಸಿದೆ ಎಂದು ರವಿ ಪೂಜಾರಿ ಎಂಬುವರು ಈಗಾಗಲೇ ಸೂರತ್ಕರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಚಾಲಕನ ನಿಯಂತ್ರಣ ತಪ್ಪಿ ಚಲಿಸುತ್ತಿದ್ದ ಲಾರಿಗೆ ರಾಜಹಂಸ ಬಸ್ ಹಿಂಬದಿಯಿಂದ ಡಿಕ್ಕಿ ಹೊಡೆದ ಪರಿಣಾಮ ಬಸ್ ಚಾಲಕ ಸ್ಥಳದಲ್ಲಿ ಮೃತಪಟ್ಟು 15ಕ್ಕೂ ಹೆಚ್ಚು ಪ್ರಯಾಣಿಕರು ಗಾಯಗೊಂಡಿರುವ ಘಟನೆ ಚಿತ್ರದುರ್ಗ ಹೊರವಲಯದ ನಾಮಕಲ್ ಗ್ಯಾರೇಜ್ ಬಳಿ ಸಂಭವಿಸಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ರಸ್ತೆ ಅಪಘಾತಗಳನ್ನು ತಡೆಯುವ ಮತ್ತು ಸುಗಮ ವಾಹನ ಸಂಚಾರಕ್ಕೆ ಸೂಕ್ತ ವಾತಾವರಣ ನಿರ್ಮಿಸುವ ನಿಟ್ಟಿನಲ್ಲಿ ಲೋಕೋಪಯೋಗಿ ಇಲಾಖೆ ಮತ್ತು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಅಗತ್ಯ ಕ್ರಮ ವಹಿಸುವಂತೆ ಜಿಲ್ಲಾಧಿಕಾರಿ ಸೂಚನೆ ನೀಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಯಾವುದೇ ಭಾಗದಲ್ಲೂ ಕುಡಿಯುವ ನೀರಿನ ಅಭಾವ ಉಂಟಾಗದಂತೆ ತಹಸೀಲ್ದಾರರು, ತಾಲೂಕು ಪಂಚಾಯಿತಿ ಮತ್ತು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಇಂಜಿನಿಯರ್ಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಎಸ್ ರಮ್ಯಾ ಸೂಚನೆ ನೀಡಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಾಳೆ ನಡೆಯಲಿರುವ ಕಂದಾಯ ಇಲಾಖೆಯ ಭೂಮಾಪಕರ ಹುದ್ದೆಗಳ ನೇರ ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಪಾರದರ್ಶಕವಾಗಿ ನಡೆಸಲು ಮಂಡ್ಯ ಜಿಲ್ಲಾಡಳಿತ ಸಕಲ ಸಿದ್ದತೆಯನ್ನು ಮಾಡಿಕೊಂಡಿದ್ದು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸುವಂತೆ ಜಿಲ್ಲಾಧಿಕಾರಿ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಸಾರಿಗೆ ನಿಗಮಗಳ ಬಸ್ ದರ ಹೆಚ್ಚಳ ಸಾಧ್ಯತೆ, ಸಾರಿಗೆ ಸಚಿವ ಭೈರತಿ ಸುರೇಶ್ ಸುಳಿವು. ಮಳೆ ಕೊರತೆ ಹಿನ್ನೆಲೆ ಗ್ರಾಮೀಣ ಅಂತರ್ಜಲ ಮಟ್ಟದ ವಿವರ ಸಂಗ್ರಹಕ್ಕೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಮುಂದುವರೆದ ಗೊಂದಲ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಸಮಾಧಾನ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ನಾಡಹಬ್ಬ ದಸರಾ ಮಹೋತ್ಸವದ ಆಹ್ವಾನ ನೀಡಿದ ಮೈಸೂರು ಜಿಲ್ಲಾಡಳಿತ. ಧರ್ಮಸ್ಥಳ ಸೌಜ್

0: ಹತ್ಯೆ ಪ್ರಕರಣ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶದಂತೆ ತನಿಖೆ ಆರಂಭಿಸಿದ ಎಸ್ಐಟಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಸ್ನೇಹ ಭಾರತಿ.
2: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾಯಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
3: ಆಕಾಶವಾಣಿ ಬೆಂಗಳೂರು ಸಿ ಬೋಲ್ ರಹೇ ಹೈ. ಉರ್ದು ಪ್ರೋಗ್ರಾಮ್ ಕಶಾ.
4: ಕಹಕಶಾ ಪ್ರೋಗ್ರಾಮ್ ಸುನ್ನೆ ವಾಲೆ ಸಭಿ ಸಾಮೀನ್ ಕೋ ಹಮಾರಾ ಖಲೂಸ್ ಭರಾ ಅದಾಬ್.
5: ಅಸ್ಸಲಾಮ್ ವಲೇಕುಮ್ ದೋಸ್ತೋ, ಮೈ ಆಪ್ಕಿ ಹೋಸ್ಟ್ ಜೀನತುನ್ನಿಸಾ ಹೂಂ. ಆಜ್ ಕಾ ಹಮಾರಾ ಮೌಜೂ ಹೈ ಮಾಜೂರಿ ಸೇ ಆಗೆ ಮುಖ್ತಲಿಫ್ ಸಲಾಹಿಯತೋ, ಯಾನಿ ಡಿಸ್ಎಬಿಲಿಟಿ ಸೇ ಆಗೆ ಅಲಗ್ ಅಲಗ್ ಕಾಬಿಲಿಯತೋ ಕೋ ಢೂಂಡ್ನಾ. ಅಂಗ್ರೇಜಿ ಮೇ ಬಿಯಾಂಡ್ ಡಿಸೆಬಿಲಿಟಿ, ಡಿಸ್ಕವರಿಂಗ್ ಡೈವರ್ಸ್ ಎಬಿಲಿಟೀಸ್. ಆಜ್ ಹಮ್ ಬಾತ್ ಕರೆಂಗೇ ನ್ಯೂರೋ ಡೈವರ್ಸಿಟಿ ಕೇ ಬಾರೆ ಮೇ. ಯೇ ಸಮಝೇಂಗೇ ಕೇ ಜೋ ಬಚ್ಚೆ ಯಾ ಬಡೆ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಡಿಸೆಬಿಲಿಟೀಸ್ ಕೇ ಸಾಥ್ ಹೈ ಉನ್ಕೆ ಅಂದರ್ ಕ್ಯಾ ಶಾನದಾರ್ ಕಾಬಿಲಿಯತೆ ಛಿಪೆ ಹೋತೆ ಹೈ. ಆಟಿಸಮ್, ಇಂಟೆಲೆಕ್ಚುಯಲ್ ಡಿಸೆಬಿಲಿಟಿ ಔರ್ ಸ್ಪೆಸಿಫಿಕ್ ಲರ್ನಿಂಗ್ ಡಿಸೆಬಿಲಿಟಿ, ಯೇ ಸಿರ್ಫ್ ನಿಶಾನಿಯಾ ನಹೀ ಹೈ ಬಲ್ಕೆ ಸೋಚನೆ ಔರ್ ದುನಿಯಾ ಕೋ ದೇಖನೆ ಕೇ ಅಲಗ್ ತರೀಕೆ ಹೈ. ಮೇರೆ ಸಾಥ್ ಹೈ ನಿಖತ್ ನಾಜನೀನ್, ಜೋ 12 ಸಾಲ್ ಸೇ ಸ್ಪೆಷಲ್ ನೀಡ್ಸ್ ಬಚ್ಚೋ ಕೇ ಸಾಥ್ ಜುಡಿ ಹೈ, ಜೋ ಕೇ ಸ್ಪೆಷಲ್ ಎಡ್ಯುಕೇಟರ್ ಕೇ ತೋರ್ ಪರ್ ಕಾಮ ಕರ್ ರಹೀ ಹೈ. ಆಪ್ನೇ ಇನ್ ನ್ಯೂರೋ ಡೈವರ್ಸ್ ಅಫರಾದ ಮೇ ಕೈಸೆ ಖಾಸ್ ಕಾಬಿಲಿಯತೆ ದೇಖಿ ಹೈ?
6: ವಾಲೇಕುಮ್ ಅಸ್ಸಲಾಮ್, ಆಪ್ಕಾ ಶುಕ್ರಿಯಾ. ಮೈ ಏಕ್ RCI ಸರ್ಟಿಫೈಡ್ ಸ್ಪೆಷಲ್ ಎಜುಕೇಟರ್ ಹೂಂ. RCI ಮತಲಬ್ ರಿಹಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಸೇ ಸರ್ಟಿಫಿಕೇಶನ್ ಹಾಸಿಲ್ ಕರ್ನಾ. ಸೊ ಇಸ್ಕೆ ಅಲಾವಾ ಮೇನೆ ಅಪ್ಲೈಡ್ ಬಿಹೇವಿಯರಲ್ ಅನಾಲಿಸಿಸ್ ಯಾನಿ ABA ಕಾ ಕೋರ್ಸ್ ಭೀ ಕಿಯಾ ಹೈ, ಸರ್ಟಿಫಿಕೇಶನ್ ಕೋರ್ಸ್ ಜೋ ಇಂಟರ್ನ್ಯಾಷನಲ್ ಕೋರ್ಸ್ ಹೈ. ಔರ್ ಪಿಛಲೆ 12 ಸಾಲೋ ಸೇ ಮೈ ಯೇ ಥೆರಪಿ ಕರ್ತಿ ಆಯಿ ಹುಯಿ ಹೂಂ. ಔರ್ ಉಸ್ಕೆ ಅಲಾವಾ ಮೇನೆ ಸ್ಪೆಷಲ್ ಎಜುಕೇಶನ್ ಕಾ ಕೋರ್ಸ್ ಇಸ್ಲೀ ಕಿಯಾ ಕ್ಯೂಂಕಿ ಮುಝೆ ಔರ್ ಡೈವರ್ಸ್ ಲರ್ನಿಂಗ್ ಅಪ್ರೋಚ್ ಹಾಸಿಲ್ ಕರ್ನಿ ಥಿ. ಮೈ ಹಮೇಶಾ ಕಹತಿ ಹೂಂ ಕಿ ನ್ಯೂರೋ ಡೈವರ್ಸಿಟಿ ಕಾ ಮತಲಬ್ ಅಲಗ್ ಹೈ, ಕಮಿ ನಹಿ. ಹರ್ ನ್ಯೂರೋ ಡೈವರ್ಸ್ ಫರ್ದ್ ಕೆ ಪಾಸ್ ಕೋಯಿ ನಾ ಕೋಯಿ ಖಾಸ್ ಹುನರ್ ಹೋತಾ ಹೈ ಜೋ ಆಮ್ ತೌರ್ ಪರ್ ನಜರ್ ನಹಿ ಆತಾ, ಬಸ್ ಜರೂರತ್ ಹೈ ಉಸೆ ಪಹಚಾನ್ನೆ ಮೇ ಔರ್ ಉಭಾರ್ನೆ ಕಿ.
5: ಯೇ ಸೂಪರ್ ಪವರ್ಸ್ ಯಾ ಶಾನದಾರ್ ಕುವತೋ ಕಾ ತಸವ್ವುರ್ ದಿಲ್ಚಸ್ಪ್ ಹೈ, ಹಕೀಕಿ ಮಿಸಾಲೆ ಶೇರ್ ಕೀಜಿಯೆ. ಕ್ಯಾ ಖಾಸ್ ಕಾಬಿಲಿಯತೆ ಆಪ್ನೆ ದೇಖಿ ಹೈ?
6: ಮೈ ಆಪ್ಕೋ ಸಚ್ಚಿ ಮಿಸಾಲೆ ದೇತಿ ಹೂಂ ಜೋ ಮೈ ರೋಜ್ ದೇಖ್ತಿ ಹೂಂ. ಪಹಲಿ ಹೈ ನಜರ್ ಔರ್ ಜಗೆ ಕಿ ಸಲಾಹಿಯತ್. ಏಕ್ ಸ್ಟೂಡೆಂಟ್ ಪ್ಯಾಟರ್ನ್ಸ್ ಕೇ ಯಾ ನಕ್ಷೋ ಮೇ ಬಹುತ್ ಮಾಹಿರ್ ಹೋತಾ ಹೈ. ವೋ ಮುಷ್ಕಿಲ್ ಪಜಲ್ಸ್ ಮಿನಟೋ ಮೇ ಹಲ್ ಕರ್ ದೇತಾ ಹೈ ಜೋ ಏಕ್ ನಾರ್ಮಲ್ ಬಚ್ಚಾ ಬಹುತ್ ಟೈಮ್ ಲೇತಾ ಹೈ. ಏಕ್ ಔರ್ ಮಿಸಾಲ್ ಹೈ ದೂಸರಾ ಬಚ್ಚಾ ಜೋ ನಕ್ಷೆ ಔರ್ ರಾಸ್ತೆ ಯಾದ್ ರಖನೆ ಮೇ ಬಹುತ್ ಕಮಾಲ್ ಹೈ, GPS ಕಿ ಜರೂರತ್ ನಹಿ ಪಡ್ತಿ ಉಸ್ಕೋ. ಔರ್ ಕೈ ಬಚ್ಚೆ ಐಸೆ ಹೋತೆ ಹೈ ಜೋ ಇಮಾರತಿ ಡ್ರಾಯಿಂಗ್ಸ್ ದೇಖ್ ಕರ್ 3D ಚೀಜೆ ಸೋಚನೆ ಮೇ ಮಹಾರತ್ ಹಾಸಿಲ್ ಕರ್ತೆ ಹೈ. ತೋ ಯೇ ಸಬ್ ಬಹುತ್ ಮುಖ್ತಲಿಫ್ ಉನ್ಕೆ ಇಂಪಾರ್ಟೆನ್ಸ್ ಯಾ ಉನ್ಕೆ ಐಡೆಂಟಿಫಿಕೆನ್ಸ್ ಹೈ ಜಿಸ್ಮೇ ವೋ ಬಹುತ್ ಮಾಹಿರ್ ಹೈ. ಹಮ್ ಲೋಗ್ ಅಗರ್ ತವಜ್ಜೋ ದೇಂಗೆ ನಾ ಇನ್ ಪೇ ಉನ್ಕೋ ಬಹುತ್ ಕಾಬಿಲ್ ಬನಾ ಸಕ್ತೆ ಹೈ.
5: ಇನ್ ಕಾಬಿಲಿಯತೋ ಕೋ ಕಾಮ್ ಕಿ ದುನಿಯಾ ಕ್ಯಾ ಹಕೀಕಿ ದುನಿಯಾ ಮೇ ಕೈಸೆ ಲಾಯಾ ಜಾಯೆ?
6: ಹಾಂ ಬಿಲ್ಕುಲ್. ಎಕ್ಸಾಂಪಲ್ಸ್ ಜೆಸೆ ಡೇಟಾ ಎಂಟ್ರಿ ಮೇ, ಕ್ವಾಲಿಟಿ ಕಂಟ್ರೋಲ್ ಮೇ, ಇನ್ವೆಂಟ್ರಿ ಕಾ ಹಿಸಾಬ್ ಕಿತಾಬ್ ರಖನೆ ಮೇ, ಆರ್ಟ್ ಡಿಸೈನ್ ದಸ್ತಕಾರಿ ಜಿಸ್ಮೇ ರಿಪಿಟೇಟಿವ್ ಕಾಮ್ ಮಹಾರತ್ ಕರ್ನೆ ಮೇ ಯೇ ಲೋಗ್ ಬಹುತ್ ಹುಷಿಯಾರ್ ಹೈ ಔರ್ ಪ್ರಾಕ್ಟಿಕಲ್ ಹೈ. ತೋ ಇನ್ ಜೆಸೆ ಬಚ್ಚೋ ಕೋ ಯಾ ಇನ್ ಜೆಸೆ ಅಡಲ್ಟ್ಸ್ ಕೋ ಹಮ್ ಲೋಗ್ ಇನ್ ಸಬ್ ಕಾಮೋ ಮೇ ಹಮ್ ಲೋಗ್ ಎಂಪ್ಲಾಯಬಿಲಿಟಿ ಪ್ರೊವೈಡ್ ಕರ್ ಸಕ್ತೆ ಹೈ. ಅಗರ್ ಹಮ್ ಇನ್ಕೋ ಟೆಕ್ನಿಕಲ್ ಸಪೋರ್ಟ್ ಪ್ರೊವೈಡ್ ಕರ್ತೆ ಹೈ ಪ್ಯಾಟರ್ನ್ ಬೇಸ್ಡ್, ಜೋ ಮುಷ್ಕಿಲ್ ಹಲ್ ಕರ್ನಾ ಹೈ ವೋ ಭೀ ಆಸಾನಿ ಸೇ ಕರ್ ಲೇತೆ ಹೈ. ಯೇ ಕೋಡಿಂಗ್ ಮೇ ಭೀ ಬಹುತ್ ಮಾಹಿರ್ ಹೋತೆ ಹೈ ಕ್ಯೂಂಕಿ ನಂಬರ್ಸ್ ಮೇ ಬಡೆ ಅಚ್ಛೆ ಹೋತೆ ಹೈ, ಇನ್ಕಿ ಸಮಜ್ ಬಡಿ ಅಚ್ಛಿ ಹೋತಿ ಹೈ. ಯೇ ಲೋಗ್ ಕೋಡಿಂಗ್ ಭೀ ಜಲ್ದಿ ಸೀಖ್ ಲೇತೆ ಹೈ. ಔರ್ ಏಕ್ ಹೀ ಚೀಜ್ ಕಿ ಕಮಿ ಹೈ ಕಿ ಬಸ್ ಮುಆಶ್ರೆ ಕಿ ನಾಲೆಜ್ ಹೋನಿ ಚಾಹಿಯೆ ಕಿ ಉನ್ಕಿ ಕಾಬಿಲಿಯತೋ ಕೋ ಪಹಚಾನ್ನಾ ಔರ್ ಉನ್ಕೋ ಕೈಸೆ ಇಸ್ತೇಮಾಲ್ ಕರ್ನಾ.
5: ಇನ್ ಕಾಬಿಲಿಯತೋ ಕೋ ಉಭಾರ್ನೆ ಕೆ ಲಿಯೆ ಕೌನ್ ಸೇ ಮಾಹಿರ್ ಲೋಗ್ ಮಿಲ್ ಕರ್ ಕಾಮ್ ಕರ್ತೆ ಹೈ, ಟೀಮ್ ಕಾ ಅಪ್ರೋಚ್ ಕೈಸಾ
6: ಹಿಸ್ಸಾ ದೇತೆ ಹೈ. ಪಹಲಾ ಹಿಸ್ಸಾ ಹೈ ಸ್ಪೆಷಲ್ ಎಜುಕೇಟರ್ ಜೋ ಸ್ಕೂಲಿಂಗ್ ಮೇ ಕಾಮ್ ಆತಾ ಹೈ, ಜೋ ಸ್ಕೂಲಿಂಗ್ ಮೇ ಬಹುತ್ ಉನ್ಕಾ ಅಹಮ್ ರೋಲ್ ಹೋತಾ ಹೈ, ಯಾನಿ ಸೀಖನೆ ಕೆ ತರೀಕೆ

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 4:10 ಈ ಸಂಜೆಯ ಪ್ರಸಾರದಲ್ಲಿ ನಾನು ಮಂಜುನಾಥ್ ಎಂಆರ್.

0: ಹೋಗರೇ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಹೊಚ್ಚ ಹೊಸ ಕಾರ್ಯಕ್ರಮ ಭಾವಲಹರಿ ಪ್ರತಿ ಭಾನುವಾರ, ಮಂಗಳವಾರ, ಗುರುವಾರ ಹಾಗೂ ಶನಿವಾರ ಬೆಳಗ್ಗೆ 6:45 ತಪ್ಪದೇ ಆಲಿಸಿ ಶ್ರೋತೃಗಳೇ ಭಾವಲಹರಿ.
1: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
2: ಎಫ್ಎಂ 103.1 ಮೆಗಾಹೆರ್ಟ್ಸ್ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
2: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
3: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
5: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಕೊಡಗಿನ ಜನಪದ ಹಾಡುಗಳು ಕಾರ್ಯಕ್ರಮದಲ್ಲಿ ಎರವರ ಪದಗಳು ಹಾಗೂ ಸೋಬಾನೆ ಪದಗಳನ್ನು ಕೇಳಲಿದ್ದೀರಿ. ಕೇಳಿ ಮೊದಲಿಗೆ ಎರವರ ಪದಗಳು.

ಇದುವರೆಗೂ ಕೊಡಗಿನ ಜನಪದ ಹಾಡುಗಳು ಕಾರ್ಯಕ್ರಮದಲ್ಲಿ ಎರವ ಪದಗಳನ್ನು ಕೇಳಿದಿರಿ. ಇನ್ನು ಮುಂದೆ ಸೋಬಾನೆ ಪದಗಳು. ಮೊದಲಿಗೆ ಬಿ ಎ ಗಣೇಶ್ ಮತ್ತು

ಇದುವರೆಗೂ ಕೊಡಗಿನ ಜನಪದ ಹಾಡುಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಎಫ್ಎಂ 103.1 MHz. ಈಗ ಸಮಯ 4:30 ಆರು ಸೆಕೆಂಡುಗಳು.

ಎಫ್ಎಂ 103.1 ಮೆಗಾಹೆರ್ಟ್ಸ್ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ, ನೆನಪು ನಿನಾದ. ನೆನಪು ನಿನಾದ. ನೆನಪು ನಿನಾದ ಕಾರ್ಯಕ್ರಮ. ನೆನಪು ನಿನಾದ.
2: ನೆನಪು ನಿನಾದ
1: ಕಾರ್ಯಕ್ರಮ. ನೆನಪು ನಿನಾದ
3: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ.
1: ನೆನಪು ನಿನಾದ.
0: ನೆನಪು ನಿನಾದ ಕಾರ್ಯಕ್ರಮದ ಆರಂಭದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಪಿ ಸುಶೀಲ ಅವರು ಹಾಡಿರುವ ಅವಳಿ ಜವಳಿ ಚಿತ್ರದ ಗೀತೆ. ದೊಡ್ಡರಂಗೇಗೌಡ ಅವರು ಗೀತೆಯನ್ನು ಬರೆದಿದ್ದಾರೆ. ರಾಗ ಸಂಯೋಜನೆ ಸತ್ಯಂ ಅವರದು.

ನೆನಪು ನಿನಾದ ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಬ್ರಹ್ಮಾಸ್ತ್ರ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರು ಈ ಗೀತೆಯನ್ನು ಬರೆದಿದ್ದಾರೆ. ಸಂಗೀತ ಸತ್ಯಂ ಅವರದು.

ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರು ಗೀತೆಯನ್ನು ಬರೆದಿದ್ದಾರೆ. ಗೀತೆಗೆ ಸಂಗೀತ ಸಿಂಗೀತಂ ಶ್ರೀನಿವಾಸರಾವ್.

ವಿಜಯ ನರಸಿಂಹ ಅವರು ಬರೆದಿರುವ ಗೀತೆಗೆ ವಿಜಯಭಾಸ್ಕರ್ ಅವರ ಸಂಗೀತವಿದೆ. ಭಾಗ್ಯಜ್ಯೋತಿ ಚಿತ್ರಕ್ಕೆಂದು ಹಾಡಿದ್ದಾರೆ ಕಸ್ತೂರಿ ಶಂಕರ್ ಅವರು.

ನೆನಪು ನಿನ್ನದ ಕಾರ್ಯಕ್ರಮದ ಕಡೆಗೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಮಲಯ ಮಾರುತ ಚಿತ್ರದ ಗೀತೆ ಜಿ ಉದಯಶಂಕರ್ ಅವರ ಸಾಹಿತ್ಯ ಸಂಗೀತ ವಿಜಯಭಾಸ್ಕರ್ ಅವರದು.

0: ಇದುವರೆಗೆ
1: ನೆನಪು ನಿನಾದ
0: ನೆನಪು ನಿನಾದ
1: ನೆನಪು ನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪು ನಿನಾದ
1: ನೆನಪು ನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
2: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: The number you've dialed is currently busy. Kindly
4: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
6: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
7: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ಮಾತಲ್ಲಿ. ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 MHz ನಲ್ಲಿ.
8: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ AR, ಸೀನಿಯರ್ ಕನ್ಸಲ್ಟೆಂಟ್, ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಡಾಕ್ಟರ್, ಮೈಸೂರು ಬೆಂಗಳೂರು ರೋಡಲ್ಲಿ ತುಂಬಾ ಆಕ್ಸಿಡೆಂಟ್ಗಳು ಆಗ್ತಿವೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ?
9: ಬ್ಯಾಂಗ್ಳೂರ್ ಮೈಸೂರು ರೋಡು ಚೆನ್ನಾಗ್ ಆಗ್ಬಿಟ್ಟಿದೆ. 2 ಗಂಟೆ ಒಳಗೆ ಬೆಂಗಳೂರಿಂದ ಮೈಸೂರು ತಲುಪಿರ್ತಾರೆ. ಕರೆಕ್ಟು, ಜಾಸ್ತಿ ಜನ ತಲುಪ್ತಾನೆ ಇದ್ದಾರೆ, ಜಾಸ್ತಿ ಜನ ಆಸ್ಪತ್ರೆಗೂ ತಲುಪ್ತವ್ರೆ. ಅನ್ಫಾರ್ಚುನೇಟ್ಲಿ ಆಕ್ಸಿಡೆಂಟ್ಸ್ ತುಂಬ ಜಾಸ್ತಿ ಆಗ್ಬಿಟ್ಟಿದ್ದಾವೆ. ಬಿಕಾಸ್ ದ ರೋಡ್ ಇಸ್ ವೆರಿ ಗುಡ್, ಕಾರ್ಸ್ ಆರ್ ಗುಡ್, ಪೀಪಲ್ ಜಸ್ಟ್ ಡೋಂಟ್ ಫಾಲೋ ಎನಿ ಟ್ರಾಫಿಕ್ ರೂಲ್ಸ್. ರ್ಯಾಶ್ ಆಗಿ ಡ್ರೈವ್ ಮಾಡ್ತಾರೆ, ಬೀಳ್ತಾರೆ, ಆಸ್ಪತ್ರೆಗೆ ಬರ್ತಾರೆ. ಅನ್ಫಾರ್ಚುನೇಟ್ಲಿ ಡೆಫಿನೆಟ್ಲಿ ನೀವು

0: ಹೇಳ್ದಂಗೆ ಆಕ್ಸಿಡೆಂಟ್ ರೇಟ್ಸ್ ಬ್ಯಾಂಗ್ಳೂರ್ ಮೈಸೂರು ರೋಡ್ ಚೆನ್ನಾಗಿ ಆದಾಗ್ಲಿಂದ ಜಾಸ್ತಿ ಆಗ್ಬಿಟ್ಟಿದೆ. ಸೊ ವಿ ಶುಡ್ ಡಿಸ್ಕಸ್ ದಿಸ್ ಪಾಯಿಂಟ್ ವಿತ್ ದ ಟ್ರಾಫಿಕ್ ಪೊಲೀಸ್, ವಿತ್ ದಿ ಅಥಾರಿಟೀಸ್ ಅಂಡ್ ಸಿ ವಾಟ್ ಮೆಜರ್ಸ್ ವಿ ಕೆನ್ ಟೇಕ್ ಟು ರೆಡ್ಯೂಸ್ ದಿ ಡೇಂಜರ್ ಟು ದ ಪೀಪಲ್ ಹೂ ಡ್ರೈವ್ ಆನ್ ದಿಸ್ ರೋಡ್.
1: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್ ಮೈಸೂರ್, ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
2: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
3: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ, ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 5:12. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
4: ಆಕಾಶವಾಣಿ ಮಡಿಕೇರಿ.

0: ನಾಡ್ರ ಮಾಜನಕ್ಕೆಲ್ಲ ಇಂದತ್ರ ಕೊಡವ ಸಿರಿ ಕಾರ್ಯಕ್ರಮಕ್ಕೆ ತಕ್ಕಾರ ಬೈಂದನುಳ್ಳ ನಾನು ಸಂತೋಷ್ ಕೆಎನ್. ಇಂದು ನಂಗಡ ಕೊಡ ಉಂಡು ಮಾಚೆಟ್ಟಿರ ಪೂವಮ್ಮ ಹೆಂಗ ಮಾಚೆಟ್ಟಿರ ಪೂವಮ್ಮ ಅಂಚಂಗೆ ಅಚ್ಚಂಗೆ ಬೇರೆ ನಿಂಗಕ್ಕೆಲ್ಲ ಗೊತ್ತಾಪಗಿಲ್ಲ. ಆಚೆಂಗೆ ಈ ಕುರಿರ ಏಷ್ಯನ್ ಗೇಮ್ಸ್ಲು 4x400 meter ಪೊಮ್ಮಕ್ಕಡ ರಿಲೇಲು ಪುನರ ಮೆಡಲ್ ಪಿಂಗ 4x400 meter ಮಿಕ್ಸಡ್ ರಿಲೇಲು ಬೊಳ್ಳಿರ ಮೆಡಲ್ ಪಡೆದ ನಂಗಡ ಕೊಡಗು ಕಾರಳನ ಮಾಚಿಟ್ಟಿರ ಪೂವಮ್ಮ ಅಂಚಂಗೆ ಎಲ್ಲಕ್ಕೂ ಅಂಗಡ ಸಾಧನೆ ಎಂತ ಅಂದ್ರೆ ಗೊತ್ತಾಕು. ದಂಡ ಮುಂದಿನತ್ಲು ಈ ಪೆದನ ತುಂಬ ಕಟ್ಟಿ ತಿಪ್ಪಿರ ಈಗ ಅಂಗಡ ಕೂಡ ನಡ್ತನ ಅವರು ತಕ್ಕಬಾಕನ ಹಾಕಕನ ಪೂವಮ್ಮಂಗಳ ದಂಡ ಪದಕ ಬಂತು ಕುರಿರ ಏಷ್ಯನ್ ಗೇಮ್ಸ್ ನಿಂಗಕ್ಕೆ ಹೆಚ್ಚಕ್ಕ ಖುಷಿ ಉಂಡು
1: ತುಂಬ ಖುಷಿ ಜನಗಂಚಿಂಗ್ ಅಥ್ಲೆಟಿಕ್ಸ್ ಗೋಲ್ಡ್ ಅಥ್ಲೆಟಿಕ್ಸ್ ಗೋಲ್ಡ್ ಇಂಜಿತ್ ಈ ಕುರಿ ಏಷ್ಯನ್ ಗೇಮ್ಸ್ ಸೊ ಎಲ್ಲರಿಗೂ ಹೋಪ್ ಇಂಜತ್ ನಂಗಕ್ಕೆ ನಂಗಡ ರಿಲೇ ಟೀಮ್ ಲಾಸ್ಟ್ ಹೋಪ್ ನಂಗಡದ ಇಂಜೆ ಗೋಲ್ಡ್ ಬರೋಣಂಡ್ ಸೊ ತುಂಬಾ ಖುಷಿ ಆಚಿ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಏನಂಗಂಚಿಂಗ್ ಆ ಒಂದು ಮೆಡಲ್ ಕಾಯ್ತ ನ್ಯಾಷನಲ್ ಆಂಥಮ್ ಕರ್ಪಕ್ಕಾಯ್ತ ಫುಲ್ ಸ್ಟೇಡಿಯಂ ವೇಟ್ ಮಾಡಿ ಇಂಜತ್ ತುಂಬಾ ಖುಷಿ ಐ ಆಮ್ ದಟ್ ಪಾರ್ಟ್ ಆಫ್ ದಟ್ ಟೀಮ್ ಸೊ ವಿ ವರ್ ಆಲ್ ವೇಟಿಂಗ್ ಫಾರ್ ದಟ್ ಗೋಲ್ಡ್ ಮೆಡಲ್ ಅಂಡ್ ವಿ ಪ್ರೂವ್ಡ್ ಇಟ್
0: ನಾಕೊರು ಡೌಟ್ ಉಂಟು ಈ ಎಂ ಆರ್ ಪೂವಮ್ಮ ಅಣ್ಣನ 2014 ಏಷ್ಯನ್ ಗೇಮ್ಸ್ಲು ಪುನರ ಮೆಡಲ್ ಆಡ್ತಿತ್ತು ಅದೇ ಪೂವಮ್ಮನ ಈಗ 2026 4x400 ರಿಲೇ ಪೊನ್ನು ಪಡೆದಿ ಎಂದು
1: ಅದೇ ಮೂಡಿ 2014 ಏಷ್ಯನ್ ಗೇಮ್ಸ್ 2018 ಏಷ್ಯನ್ ಗೇಮ್ಸ್ ಗೋಲ್ಡ್ 2026 ಗೋಲ್ಡ್ ದಟ್ ಸೇಮ್ ಪೂವಮ್ಮ ಮಾಚೆಟ್ಟಿರ ರಾಜು ಪೂವಮ್ಮ ಸೊ ಎವ್ರಿವನ್ ಎಲ್ಲರಿಗೂ ಗೊತ್ತು ಆ ಪದ ಸೊ ಐ ಆಮ್ ವೆರಿ ಪ್ರೌಡ್ ದಟ್ ಐ ಆಮ್ ಏಬಲ್ ಟು ವಿನ್ ಮೆಡಲ್ ಅಟ್ ದಿಸ್ ಏಜ್ ಆಲ್ಸೋ ಸೊ ಐ ಆಮ್ ವೆರಿ ಹ್ಯಾಪಿ
0: ಈಗ ಈ ವಯಸ್ಸು ಅಂಚೆ ನಂಗಡ ಬಾಲಕರ ಮಕ್ಕಳೇ ಈಗ ಚೆನ್ನ ಓಡಿಕೊಳ್ಳಿಪೋಕಲ್ಲ ಅಯ್ಯೋ ಅಪ್ಲೆ ಅನ್ನನೇ ಇನ್ನೇ ನೋಡುವ 36 ವಯಸ್ಸು ನಿಂಗ ಇಂಥವ್ರು ಸಾಧನೆ ಮಾಡಿರ ಕಪಕ್ಕಳೇ ತುಂಬಾ ಖುಷಿ ಅಪ್ಪ ಇದಂಗೆಲ್ಲ ಮೂಲ ಕಾರಣ ಎಂತ
1: ಲಾಂಗ್ ಜರ್ನಿ 2005 ನಡ ಫಸ್ಟ್ ಇಂಟರ್ನ್ಯಾಷನಲ್ ನಾನು ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡೋಕ 2002 ಸ್ಟಾರ್ಟ್ ಮಾಡಿ ಸೊ ನಾನು ಅಕ್ಕ ನಾನು 12 years ಆಯ್ತು ಇಂಜ ಸೊ ಫಸ್ಟ್ ಸ್ಟೇಟ್ ಮೀಟ್ ಮೆಡಲ್ ಬಪ್ಪಕ್ಕ ಪ್ರಾಕ್ಟೀಸ್ ಮಾಡೋಕ ಗ್ರೌಂಡ್ ಇದ್ದಿತ್ತಲ್ಲ ಅಕ್ಕ ನಾಡ ಡ್ಯಾಡಿ ಮ್ಯಾಂಗ್ಳೂರ್ಕ ಶಿಫ್ಟ್ ಆಯ್ತು ಹಂಗ ಏರ್ಪೋರ್ಟ್ ವರ್ಕ್ ಮಾಡಿದ್ದೆ ಬಶ್ಪೇಲ್ ಸೊ ಹಂಗ ನಾಕಾಯ್ತು ಸ್ಟೇಡಿಯಂ ಟ್ರೈನಿಂಗ್ ಮಾಡೋಕಾಯ್ತು ಮ್ಯಾಂಗ್ಳೂರ್ ಶಿಫ್ಟ್ ಆಯ್ತು ಡ್ಯಾಡಿ ಅಪ್ ಅಂಡ್ ಡೌನ್ ಪೋಪಿಂದತ್ತು ಅಂಡ್ ಮಮ್ಮಿ ಎಲ್ಲ ಕಾಂಪಿಟೇಷನ್ ಟ್ರಾವೆಲ್ ಮಾಡಿ ಇಕ್ಕಲ್ಲೂ ಟ್ರಾವೆಲ್ ಮಾಡಿ ನ್ಯಾಷನಲ್ಸ್ ಏದ್ ನ್ಯಾಷನಲ್ಸ್ ಇಕ್ಕತನ ಮಿಸ್ ಮಾಡಿತ್ತಲ್ಲ ಇಂದ ನಾಡ ಬ್ರದರ್ ಅಥ್ಲೆಟ್ ಅವಂಗ ತುಂಬಾ ಇಂಟ್ರೆಸ್ಟ್ ಇತ್ತು ಅಥಿಂಗ್ ನೀ ಸರ್ಜರಿ ಇಂಜಾಯ್ತು ಮಾಡೋಕಾಯ್ತಲ್ಲ ಸೊ ಅವಂಗುಳ ಇಂಟ್ರೆಸ್ಟ್ ನಾಕು ಇಂಟ್ರೆಸ್ಟ್ ಅವಂಗ ಇಂಜತ್ ಜಾಸ್ತಿ ಸೊ ಅವ ಎಕ್ಕೋಲ್ ನಾ ಶ್ರುತಿ ನೀನ್ ಮಾಡಿ ನೀನ್ ನಾಡ ಪೆಟ್ ನೇಮ್ ಶ್ರುತಿ ಅಕ್ಕ ಅವ ಇಂದ ನೋಡ ಶ್ರುತಿ ನೀ ನೀನ್ ಮಾಡಿ ನೋಡಿ ಅಚ್ಚಕ್ಕೆ ಮದಿ ನೀನ್ ಮೆಡಲ್ ವಿನ್ ಮಾಡ ನಾನ್ ಮೆಡಲ್ ವಿನ್ ಮಾಡೋಣಕ್ಕೆ ನೀನ್ ಮಾಡಿ ನೋಡಿ ನಾಕ ಅದೇ ಮದಿ ಅದೇ ನೋಡಿ ನಾ ಖುಷಿ ಅಪ್ಪ ಸೊ ಹಂಗಕ್ಕೆ ಅಚ್ಚಕ್ಕೆ ನಾನು ಪ್ರೌಡ್ ಫೀಲ್ ಮಾಡೋಕೆ ನಾಕು

0: ತುಂಬಾ ಖುಷಿ ಆಚಿ. ಸೊ ನೌ ಐ ಆಮ್ ಮ್ಯಾರಿಡ್, ಸೊ ನನ್ನ ಹಸ್ಬೆಂಡ್ರ ಸಪೋರ್ಟ್ ಅದಕ್ಕೆ ನಾನು ಪುಣೆಲ್ ನನ್ನ ಹಸ್ಬೆಂಡ್ ಅಲ್ಲಿ ಡಿಪಾರ್ಟ್ಮೆಂಟ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿನೋಳು. ಸೊ ಅಲ್ಲಿ ನಂಗೆ ರಿಸೈಡ್ ಮಾಡಿನೋಳು ಈಗ. ಸೊ ಅವ ಅವ ಇಕ್ಕ ನಾ ಕ್ಯಾಂಪ್ ಇಲ್ಲ ತಿಪ್ಪಕ್ಕ ಅವ ನಾ ಟ್ರೈನಿಂಗ್ ತಪ್ಪಿನ ಜೊತೆ ಕೋಚರ ಪ್ರೋಗ್ರಾಮ್ ಥ್ರೂ. ಸೊ ಪೊಲಕ ಪೋಯ್ತು ಪ್ರಾಕ್ಟೀಸ್ ಮಾಡ್ಚಿಡೋ, ಇನ್ನ ಅಡಿಗೆ ಐ ಮೀನ್ ಬ್ರೇಕ್ಫಾಸ್ಟ್ ಮಾಡೋ, ಪುನಃ ಆಫೀಸ್ ಪೋಪು, ಪುನಃ ನಾಕಾಯ್ತ ಡಿನ್ನರ್ ಮಾಡೋ. ಸೊ ಎಲ್ಲ ನಾಡ ಸ್ಪೋರ್ಟ್ಸ್ ಲೈಫ್ ಆಯ್ತು. ಎವ್ರಿ ಒನ್ ಐ ಸ್ಯಾಕ್ರಿಫೈಸ್ಡ್ ಅ ಲಾಟ್, ಪೇರೆಂಟ್ಸ್, ನಾವು ಮೈ ಹಸ್ಬೆಂಡ್ ಎಲ್ಲರೂ ಮಂಗಡ ಸಪೋರ್ಟ್ ಇಂದ ಆಯ್ತು. ನಾನು ಇಚ್ಛ ಇಚ್ಛ ಕಾಲ ಮೇ ಬಿ ಫ್ರಮ್ ಪಾಸ್ಟ್ 23 ಇಯರ್ಸ್ ನಾನು ಈ ಫೀಲ್ಡ್ ಅಲ್ಲಿ ಇಕ್ಕಳು ಉಳು ಗೊತ್ತಲ್ಲ. ಇನ್ನು ಮಿನ್ಯಕ್ ಎಂತ ಅಣೆಂಡ್ ಇನ್ನು ಮಿನ್ಯಕ್ ಮಾಡೋಣ ಮಾಡೋಣ ಜ್ಞಾನ ಮೈಂಡ್ ಉಳು. ಸೊ ಐ ಹೋಪ್ ವಿತ್ ಎವ್ರಿ ಒನ್ಸ್ ವಿಶಸ್ ಐ ಕ್ಯಾನ್ ಸಿ ಫರ್ದರ್ ಇನ್ ಲಾಸ್ ಏಂಜಲ್ಸ್ ಒಲಿಂಪಿಕ್ಸ್. ಈಗ 2 ಇಯರ್ಸ್ ಅನ್ನ ಪಿಂಜ ಲಾಸ್ ಏಂಜಲ್ಸ್ ಒಲಿಂಪಿಕ್ಸ್ ಉಂಡ್ ನೋಡೋಣ ಎಂತ ಆಪ್ ಅಣೆಂಡ್. ಬಟ್ ಅಟ್ ಮೊಮೆಂಟ್ ನಾಕ್ ಈ ಮೆಡಲ್ ಎಂಜಾಯ್ ಮಾಡೋಣ ಅಚ್ಚಕ್ಕೆ
1: ಇಕ್ಕತ್ರ ಈ ಕ್ಷಣತ್ನ ನಂಗ ಖುಷಿ ಪಡೋಂಡು
0: ಖುಷಿ ಪಡೋಣ. ನಂಗಂಚೆ ಅಥ್ಲೆಟಿಕ್ಸ್ ಲ ಓವರ್ ಗೋಲ್ಡ್ ಇಂಜಿತ್ಲೆ. ಸೊ ಆ ಒಂದು ಫೀಲ್ ಬೋರೆ ಅದು ನಂಗ ವರ್ಡ್ಸ್ ಇಲ್ಲ ಎಕ್ಸ್ಪ್ರೆಸ್ ಮಾಡೋಕ್. ಸೊ ತುಂಬಾ ಖುಷಿ ಅಪ್ಪ ಆ ಗೋಲ್ಡ್ ಮೆಡಲ್ ಟೀಮ್ ಲ ಐ ಆಮ್ ದ ಪಾರ್ಟ್ ಆಫ್ ದಟ್ ಟೀಮ್. ಸೊ ಐ ಆಮ್ ವೆರಿ ವೆರಿ ಪ್ರೌಡ್ ಫಾರ್ ದಟ್ ಮೂಮೆಂಟ್.
1: ಅಲ್ಲಕ್ಕೆ ನಿಂಗ ಈಗ ಈ ತಕ್ಕನೆಲ್ಲ ಅಣ್ಣುವಾಕ ನಿಂಗ ಜಪಾನ್ ನೋಡ್ಲಿರ
0: ಇಕ್ಕ ನಾನು ಜಪಾನ್ ಲೋಡು
1: ಎಕ್ಸ್ಪ್ರೆಷನ್ ನಿಂಗಡ ಈ ಖುಷಿನ ಅಣ್ಣುವಾಕ ದಾರು ಉಂಡು ನಿಂಗಡ ಕೂಡ ಈಗ
0: ಇಕ್ಕ ದಾರಿಲ್ಲ ರೂಮ್ ಲೆಲ್ಲ ನಂಗ ಒಬ್ಬೊಬ್ಬ ಎಲ್ಲರಿಗೂ. ಈಗ ನಾಡ ಈವೆಂಟ್ ಅನ್ನಪ್ಪ ಅಕ್ಕ ನಾಡ ಹಸ್ಬೆಂಡ್ ಕಾಲ್ ಮಾಡ್ನ, ಮಮ್ಮಿ ಡ್ಯಾಡಿ ಮನ್ ಬ್ರದರ್ ಎಲ್ಲರಿಗೂ ಕಾಲ್ ಮಾಡ್ತೀನಿ. ಜೈ ಇವೆಂಟ್ ಆಪಾಗತ್ತನೆ ಸೋನಿ ಲೈವ್ ನೆಟ್ವರ್ಕ್ ಅಂಗಡ ಫೋನ್ ಕಟ್ಟಂಡ್. ಸೊ ಇಲ್ಲಿಕ್ಕ ನಂಗಡ ರೂಮ್ ಲಂಗಲಂಗಳು ಎಲ್ಲರೂ ಪರ್ಮೆ ಮಾಲ್ಕ್ ಅಂಗನೆಲ್ಲ ಪೋಯ್ತೇನೆ. ನಂಗೆ ಚಿಕ್ಕ ಆಲ್ರೆಡಿ ಇವೆಂಟ್ಸ್ ಎಲ್ಲ ಆಚಲ. ಸೊ ಎನಿವೇಸ್ ವಿ ಆರ್ ಟ್ರಾವೆಲಿಂಗ್ ಟುಮಾರೋ. ಸೊ ಎವ್ರಿ ಒನ್ ಆರ್ ಬಿಸಿ ಇನ್ ದೇರ್ ಓನ್ ವೇ.
1: ಓಕೆ, ಈಗ ಕೊಡಗು ಕಾರಂಗಳು ಕಳಿಕೂಟಕ್ಕೆ ಬಂತು ಬೋರೆ ಬೋರೆ ವಿಭಾಗತ್ಲು ದಾರಚಿಂಗ್ ಕಡ್ಚಾ
0: ಇಲ್ಲ ಇಲ್ಲ ಸರ್. ಏನಂಗ ನಂಗಡ ಅಥ್ಲೆಟಿಕ್ಸ್ ಬೋರೆ ಹೋಟೆಲ್ ಉಳು ಅಂಗಡ ಆಪ ಇವೆಂಟ್ ಬೋರೆ ಜಾಗತ್ಲ. ಸೊ ಮಚ್ ತುಂಬಾ ದೂರ ದೂರ ಉಳ್ಳ ನಂಗ ದಾರು ನೋಡಿತ್ ನಂಗ ಇಲ್ಲಿ ಅಥ್ಲೆಟಿಕ್ಸ್ ಹಂಗ ಮಾತ್ರ ಉಳು. ಸೊ ವಿ ಕ್ಯಾನ್ ಸಿ ಓನ್ಲಿ ಅಥ್ಲೆಟಿಕ್ಸ್ ಪೀಪಲ್. ಬೋರೆ ಗೇಮ್ಸ್ ಏನ ಬೋರೆ ಹೋಟೆಲ್ ಉಳು ಏನಂಗ ಎಲ್ಲ ಎಲ್ಲರ ಎಲ್ಲಂಗಡ ಗೇಮ್ಸ್ ಬೋರೆ ಬೋರೆ ಬೋರೆ ಜಾಗತ್ಲ ಆಯ್ಡ್ ಉಳು. ಸೊ ಅದ ನಂಗ ಮೀಟಪ್ ಮೇ ಬಿ ಇನ್ ಓಪನಿಂಗ್ ಸೆರೆಮನಿ ಇಂಜಿಂಗ್ ನಂಗ ಮೀಟಪ್ ಚಾನ್ಸಸ್ ಇಂಜತ್ ಆಯ್ತು. ಅಚ್ಚಿಂಗ್ ಇಕ್ಕ ನಂಗ ಕಾಪ್ಲೆ ಸರ್ ನಂಗೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸಸ್ ಉಳು.
1: ಈಗ ಜಪಾನ್ ನಿಂಗ ಅಲ್ಲಿ ಹೋಯ್ತು ನಿಂಗ ಎಂತ ಅವರು ಸಾಧನೆ ಮಾಡಿರ ಈ ಸಾಧನೆ ಅಲ್ಲಿ ಹತ್ರ ವಾತಾವರಣ ನಿಂಗೆ ಹೆಲ್ಪ್ ಆಚಾ?
0: ವಾತಾವರಣ ಅಂದ್ರೆ ಪ್ರಾಬ್ಲಮ್ ಇದ್ದಿತ್ತು. ಆಲ್ರೆಡಿ ನಂಗ ಪೋಲ್ಯಾಂಡ್ ಕ್ಯಾಂಪ್ ಇದ್ದಿತ್ತು 2 ಮಂತ್ಸ್. ಸೊ ಅಲ್ಲಿತ್ರ ವೆದರ್ ಇಲ್ಲಿತ್ರ ವೆದರ್ ಆಲ್ಮೋಸ್ಟ್ ಸೇಮ್. ಇನ್ನ ಜಪಾನ್ ಬಪ್ಪಂಗೆ ಮಿನ್ನ ಟೋಕಿಯೋ ನಂಗ 1 ವೀಕ್ 10 ಡೇಸ್ ಕ್ಯಾಂಪ್ ಇದ್ದತ್ತ. ಸೊ ಅದೆಲ್ಲ ನಂಗ ತುಂಬಾ ಯೂಸ್ಫುಲ್ ಆಚಿ. ಸೊ ವೆದರ್ ಒಂದು ಪ್ರಾಬ್ಲಮ್ ಇತ್ತಲ್ಲ, ಮಳೆ ಎಲ್ಲ ಇಂಜತ್ ಟ್ರ್ಯಾಕ್ ವೆಟ್ ಆಯ್ತು ಇಂಜತ್ತ. ಆಚಿಂದ ಡಜನ್ ಮ್ಯಾಟರ್ ಎಲ್ಲ ನಂಗಕ್ ಮಾತ್ರ ಅಲ್ಲ ಲಂಗಕ್ಕೂ ವೆಟ್ ಆಯ್ತು ಇಪ್ಪ ಟ್ರ್ಯಾಕ್. ಸೊ ನಂಗ ಮಳೆಯಲ್ಲಿ ಪ್ರಾಕ್ಟೀಸ್ ಮಾಡಿತ್ತು ಅಭ್ಯಾಸ ಉಂಡ್. ಜಸ್ಟ್ ನಂಗ ಗೋಲ್ಡ್ ವಿನ್ ಅಂಡೋ ನಂಗಡ ಮೈಂಡ್ ಇಂಜತ್ ವಿ ಡಿಡ್ ಇಟ್.
1: ಈಗ ನಂಗೆ ಚೆನ್ನ ನಿಂಗಡ ಬಾಲ್ಯದ ಬಗ್ಗೆ ತಕ್ಕೊಳ್ಳೋದು ಆಚಿಂಗಿ ನಿಂಗಡ ಅಪ್ಪ ಅವನ ಬಗ್ಗೆ ಚೆನ್ನ ಅಣ್ಣೋಳಿ ನಿಂಗಡ ಸ್ಕೂಲ್ ದಿನ ಹತ್ರ ಚೆನ್ನ ಅಣ್ಣೋಳು
0: ನಾಡ ಡ್ಯಾಡಿ ಮಾಚಟ್ಟಿರ ಗಣಪತಿ ರಾಜು ಅಂಡ್ ಮಮ್ಮಿ ಜಾನಕಿ ತಾಮನೆ ಕನಿಕಂಡ. ಸೊ
1: ಕನಿಕಂಡ ಇಲ್ಲಿ
0: ನಾ ಮುಕ್ಕೊಡ್ಲು ಮುಕ್ಕೊಡ್ಲು
1: ಮುಕ್ಕೊಡ್ಲು ಮಾದಾಪುರ ಮುಕ್ಕೊಡ್ಲು
0: ಅಲ್ಲಿ. ಸೊ ನಾನು ಪುಟ್ಟೆ ಗೋಣಿಕೊಪ್ಪಲ್ ಅಲ್ಲಿ ಪುಟ್ಟೆ ನಾನು. ಇನ್ನ ಡ್ಯಾಡಿ ಏರ್ಪೋರ್ಟ್ ವರ್ಕ್ ಮಾಡ್ತೀನಿ ಅಂತ ನಂಗೆ ಶಿಫ್ಟ್ ಆಚಿ ಬಷ್ಪೆಕ್. ಅದನ್ನ ಪಿಂಗ ಟಿಲ್ 7th ಸ್ಟ್ಯಾಂಡರ್ಡ್ ನಾನು ಬಷ್ಪೆಲೆ ಓದಿ ಮಾರ್ನಿಂಗ್ ಸ್ಟಾರ್ ಸ್ಕೂಲ್. ಅದೇ ಅಣ್ಣಲ್ಲ ಸ್ಟೇಟ್ ಕ್ವಾಲಿಫೈ ಸ್ಟೇಟ್ ಮೀಟ್ ಕ್ವಾಲಿಫೈ ಆಗ ಗ್ರೌಂಡ್ ಕೈತ್ ನಾನು ಮ್ಯಾಂಗ್ಳೂರ್ ಶಿಫ್ಟ್ ಆನ. ಸೊ ಅಂದ್ರೆ ನಂಗೆ ಮ್ಯಾಂಗ್ಳೂರ್ ಆಲ್ಮೋಸ್ಟ್ 35 ಇಯರ್ಸ್ ಆಚಿ ಮ್ಯಾಂಗ್ಳೂರ್ ಸೆಟ್ಲ್ ಆಯ್ತು. ಎಜುಕೇಶನ್ ಎಲ್ಲ ಮ್ಯಾಂಗ್ಳೂರ್ ಹೈ ಸ್ಕೂಲ್ ಕೆನರಾ ಪಿ ಯು ಸೇಂಟ್ ಮೇರಿಸ್. ಇನ್ನ ಡಿಗ್ರಿ STM ಕಾಲೇಜ್ ಮ್ಯಾಂಗ್ಳೂರ್. ಈಗ ನಾನು ONGC ಲಿ ವರ್ಕ್ ಮಾಡಿಳು HR ಮ್ಯಾನೇಜರ್ ಆಯ್ತು. ಸೊ ಇನ್ನ 2006 ಇಂದ ನಾನು ನ್ಯಾಷನಲ್ ಕ್ಯಾಂಪ್ ಲೇ ಅವಳು. ಸೊ ಲಾಂಗ್ ಜರ್ನಿ ಜರ್ನಿ ಅಂಚಿಂಗ್ ಇಂಜುರೀಸ್ ಇಂಜತ್ ಅಪ್ಸ್ ಅಂಡ್ ಡೌನ್ಸ್ ಇಂಜತ್ ತುಂಬಾ ಸ್ಯಾಕ್ರಿಫೈಸ್ ಇಂಜತ್. ಒಮ್ಮೊಮ್ಮೆ ಇಂಜುರಿ ಆಯ್ತಿಪ್ಪ ಜ್ಞಾನ ಮಾಡಿಂದ ಮದ್ದಿ ಹೆಚ್ಚಕ್ ಆಪ್ಲೆ ಅನ್ನೆಂಡ್ ಅಚ್ಚಿಂಗ್ ನಂಗಡ ಅದೇ ನಾನು ಅಣ್ಣನಿಗೆ ಎಲ್ಲರೂ ಫ್ಯಾಮಿಲಿ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ನಂಗಡ ನಂಗಡ ಡೆಡಿಕೇಶನ್ ಜಾಸ್ತಿ ಅಂಗಡ ಸಪೋರ್ಟ್ ಇಂಚಿಂಗ್ ವಿ ಕ್ಯಾನ್ ರೀಚ್ ಎನಿ ಹೈಟ್ಸ್.
1: ಎಂತ ಬಣ್ಣ ಮಾಡಲು ಒಂದು
0: ಮಾಡಲು
1: ಈಗ ನಿಂಗಕ ಮಂಗಲ ಐತೆ ಚಕಲಾಚಿ
0: ಈಗ 4 ಇಯರ್ಸ್ ಆಚಿ
1: ಅಲ್ಲಿಯೂ ನಿಂಗಕ ನಲ್ಲ ಸಪೋರ್ಟ್ ಕಡ್ಚಿ
0: ನಲ್ಲ ಸಪೋರ್ಟ್ ನಲ್ಲ ಸಪೋರ್ಟ್ ಹಸ್ಬೆಂಡ್ ರ ಸಪೋರ್ಟ್ ಇಸ್ ತುಂಬಾ ಸಪೋರ್ಟ್ ಉಂಡ. ಬಿಕಾಸ್ ಈವನ್ ಈಸ್ ಅನ್ ಅಥ್ಲೆಟ್ ಗೊತ್ತುಂಡ್ ಅಥ್ಲೆಟ್ ಎಂತ ಅಂಚೆ ನಾಕ್ ಓಡ್ ನಾಕ್ ಓಡ್ ಅಂಚೆ ಅಚ್ಚ ಖುಷಿ. ನಾನು ಚೆರೆ ದಿಪ್ಪಕ್ಕ ಪ್ರಾಕ್ಟೀಸ್ ಮಳೆ ಬಂದಿಪ್ಪಕ್ಕ ಪ್ರಾಕ್ಟೀಸ್ ಇಲ್ಲ ತಿಪ್ಪಕ್ಕ ಮುಂದೆ ಕಲ್ತಂಡ್ ಮೊರ್ಡಿನ ಅಕ್ಕ ಮಮ್ಮಿ ಡ್ಯಾಡಿ ಅವ್ನು ಎಂದ ನೀವು ಮೊರ್ಡಿನೋಳು ಮಳೆ ಅಲ್ಲ ಅದನ್ನ ಪೋಪಕ ಏನಿಲ್ಲ ಪರ್ಲೇ ಬುಡ ನೆಕ್ಸ್ಟ್ ಇಲ್ಲಿ ನಾಕ್ ಪೋಂಡು ಪೋಣ ನನ್ನ ಅಲ್ತಂಡ್ ಮೊರ್ಡಿನ ಅಚ್ಚಕ್ ನಾಕ್ ಐ ಲವ್ ಮೈ ಪ್ಯಾಷನ್ ವಾಟ್ ಐ ಆಮ್ ಡೂಯಿಂಗ್ ಅಚ್ಚಕ್ ನಾಕ್ ಖುಷಿ ಸ್ಪೋರ್ಟ್ಸ್
1: ಎನ್ನಂಗ್ ಓಡುಂದ ಓಟತ್ಲ ಎನ್ನಂಗ್ ಅಚ್ಚಕೋರ್ ಇಂಟ್ರೆಸ್ಟ್ ಬಾತ್
0: ಅದು ಗೊತ್ತಲ್ಲ ಅಣ್ಣನೇ ಬಾತ್. ನಾನು ಫುಟ್ಬಾಲ್ ಕಬಡ್ಡಿ ವಾಲಿಬಾಲ್ ಎಲ್ಲ ಗೇಮ್ ಕಳ್ಪಿಂಜ ಸ್ಕೂಲ್ ಟೈಮ್ಸ್ ಅದನ್ನ ಅಥ್ಲೆಟಿಕ್ಸ್ ಅನ್ ಕ್ಲಿಕ್ ಆನ್ ಕ್ಲಿಕ್ ಆಯ್ತು ಅವ್ರ ಡೆಡಿಕೇಶನ್ ಅಚ್ಚಕ್ಕೆ.

0: ತುಂಬಾ ಅದು ಡೆಡಿಕೇಟ್ ಆಚ್ನಡ ಆ ಹಾರ್ಡ್ ವರ್ಕ್ ಇಂಜ ಆಯ್ತ್ ಅಡಿಟರಿಮೆ ಮಾಡೊಂಡು ಒಂದೆಂಡ್ ಫಸ್ಟ್ ಏಷ್ಯನ್ ಗೇಮ್ಸ್ ಆಚಿ ನೆಕ್ಸ್ಟ್ ಏಷ್ಯನ್ ಚಾಂಪಿಯನ್ಶಿಪ್ ಅಪ್ಪ ಬೈ ಒಲಿಂಪಿಕ್ಸ್ ಬೈ ಪುನಃ ಏಷ್ಯನ್ ಗೇಮ್ಸ್ ಅದನ್ನ ಆಯ್ತಾ ಆಯ್ತು ಇಚ್ಚಕ್ಕೆ 22 ಇಯರ್ಸ್ ಆಚಿ ವೆರಿ ವೆರಿ ಲಾಂಗ್ ಜರ್ನಿ
1: ಓಡಿ ಓಡಿ
0: ಅಪ್ಪೋ
1: ಓಡಿ
0: ಏನು
1: ಕೊಡಗಿಂಜ
0: ಓಡಿ
1: ಶುರು
0: ಓಡಿ ಓಡಿ ಇಲ್ಲಿ ಇಲ್ಲಿ
1: ಜಪಾನ್
0: ಕೊಡಗಿಂಜ ಮಂಗಳೂರಿಂದ ಇಂಟರ್ನ್ಯಾಷನಲ್ ಕತೆ ಹತ್ತಿ ಹತ್ತಿತ್ತ ಇಲ್ಲಿ ಇಲ್ಲಿ ಕೊಳು
1: ಈಗ ಜಪಾನಿಗೆ ಹತ್ತಿರ
0: ಜಪಾನಿಗೆ ಹತ್ತಿಕೊಳು
1: ಈಗ ಇನ್ನೇ ನಂಗೆ ಅವ್ರು ಜ್ಞಾನ ಮಾಡು ನಂಗೆ ಅವ್ಳು ಓದೋರು ಸ್ಪೋರ್ಟ್ಸ್ ಕೆಲಸ ಮಾಡು ಸಾಧನೆ ಮಾಡು ಒಂದೆಲ್ಲ ಆಚೆಂಗಿ ಅದಂಗೆ ಹೆಚ್ಚಕ್ಕೆ ಪ್ರಯತ್ನ ಪೋಂಡು
0: ಫಸ್ಟ್ ಆಫ್ ಆಲ್ ನಂಗೆ ಈಗ ಮಾಡೇಂಡಿ ಇಪ್ಪ ಅಕ್ಕಲೆ ಪರ್ಫಾರ್ಮೆನ್ಸ್ ಬರೋಣನಿಲ್ಲ ನಾಕೀಗ ನಾನು ಅವ್ರು 4-5 ಇಯರ್ಸ್ ಆನ ಪಿಂದನೆ ನಾನು ಫಸ್ಟ್ ನಾನು ಇಂಟರ್ನ್ಯಾಷನಲ್ ಎಲ್ಲ ಮಾಡಿ ಸೊ ಚೆನ್ನ ಚೆನ್ನ ಮಕ್ಕಿಂದ ಇಪ್ಪ ಓ ನಾನಿಕ್ಕ ಮಾಡ್ನ ಬೋರೆಂಗ ಫಸ್ಟ್ ಬಂದನುಂಡ್ ನಾಕ್ ಬಪ್ಪ ಆಯಂಡಿಲ್ಲ ಅದೆಲ್ಲ ಮೈಂಡ್ ಲಿ ಇಪ್ಪಾಕೆ ಆಗ ನಂಗೆ ಹಾರ್ಡ್ ವರ್ಕ್ ಮಾಡೇಂಡೇ ಇರೋಂಡು ಈಗ ಇಂಜುರೀಸ್ ಬಪ್ಪ ಬೋರೆ ಅಂತ ಹಚ್ಚಿಂಗ್ ಕಷ್ಟ ಕಷ್ಟ ಇಪ್ಪ ಅದೆಲ್ಲ ಫೇಸ್ ಮಾಡಿತ್ತು ಏನಂಗಂಜಿ ಎಕ್ಕುಲ್ ನಂಗೆ ಸಕ್ಸಸ್ ನ ನೋಟೆಂಡ್ ಇಪ್ಪ ಕಾಪ್ಲೆ ವಿ ಹಾವ್ ಟು ಫೇಸ್ ಬೋತ್ ಸಕ್ಸಸ್ ಫೇಲಿಯರ್ ದಂಡ ನೋಡ್ಚಿಂಗ್ ಸಕ್ಸಸ್ ರ ಟೇಸ್ಟ್ ಗೊತ್ತಾಪು ಮುಂದೆ ಎಕ್ಕೋಲು ನಂಗ ವಿನ್ನಾಪೋ ವಿನ್ನಾಪ ಅಂಚಿಂಗೆ ನಂಗ ನಂಗ ಲೂಟ್ ಮಾಡೋಕೆ ಎಂತ ನನಗೆ ಗೊತ್ತಾಪ್ಲ ಅದನ್ನ ಅದರ ಟೇಸ್ಟ್ ಗೊತ್ತಿರೋಂಡು ಅಕ್ಕಲ್ ನಂಗೆ ಅವ್ರ ಮೋಟಿವೇಶನ್ ಇಪ್ಪ ಆ ಸರಿ ನಾ ಈ ಮಿಸ್ಟೇಕ್ ಆಯ್ತಿಕ್ಕು ನಾ ಆ ಮಿಸ್ಟೇಕ್ ಆಯ್ತಿಕ್ಕು ಅದಕ್ಕಿಂತ ಆಯ್ತು ನಾನು ಇಂದ ಸೆಕೆಂಡ್ ಪ್ಲೇಸ್ ಬಂತಿಕ್ಕು ಥರ್ಡ್ ಪ್ಲೇಸ್ ಬಂತಿಕ್ಕು ನಂಡ್ ಸೊ ಹಾರ್ಡ್ ವರ್ಕ್ ಮಾಡ್ ಡಿಸಿಪ್ಲಿನ್ ವೆರಿ ಇಂಪಾರ್ಟೆಂಟ್ ಡಿಸಿಪ್ಲಿನ್ ನಮ್ಮ ಮುಂದೆ ಹಾರ್ಡ್ ವರ್ಕ್ ಮಾಡ್ಚಿಂಗು ಆಪ್ಲೆ ಡಿಸಿಪ್ಲಿನ್ ವೆರಿ ಇಂಪಾರ್ಟೆಂಟ್ ಕರೆಕ್ಟ್ ಟೈಮ್ ಕುಂಬೋ ಕರೆಕ್ಟ್ ಟೈಮ್ ಕೋವೋ ಕರೆಕ್ಟ್ ಟೈಮ್ ಟ್ರೈನಿಂಗ್ ಮಾಡೋ ಸೊ ನಾನೀಗ ಸ್ಕೂಲ್ ಟೈಮ್ ಸ್ಲಿಪ್ಪಕ್ಕ ಪೋಲಕ ಪ್ರಾಕ್ಟೀಸ್ ಪೊಪ್ಪಿಂಜ ಬಂತ್ ಎಕ್ಸಾಮ್ಸ್ ಓದ್ವಿಂಜ ಸ್ಕೂಲ್ ಪೊಪ್ಪಿಂಜ ಕಾಲೇಜ್ ಪೊಪ್ಪಿಂಜ ಎವ್ರಿಥಿಂಗ್ ಐ ಹ್ಯಾವ್ ಗೋನ್ ಥ್ರೂ ಡಿಗ್ರಿ ಆಡ್ ಕಾಲೇಜ್ ಆಡ್ ಎಲ್ಲ ಮಾಡೇಂಡೆ ಇಲ್ಲಿ ಕತೆ ಹತ್ತಿ ಹತ್ತಿತ್ತಳು ಚೆನ್ನ ಪೇರೆಂಟ್ಸ್ ಅನ್ನ ಇಪ್ಪ ಸ್ಪೋರ್ಟ್ಸ್ ಮೈಂಡ್ ಇಪ್ಪ ಎಜುಕೇಶನ್ ಮಾಡೋ ಕಷ್ಟ ಇಲ್ಲ ದಂಡನ ನಂಗ ಇಟ್ ಡಿಪೆಂಡ್ಸ್ ಆನ್ ಅಸ್ ನಂಗೆ ಎಂದ ಅದನ್ನ ಹ್ಯಾಂಡಲ್ ಮಾಡೋ ಅಂಡ್
1: ನಿಂಗ ಅದನ್ನ ಏನನ್ನ ಮಾಡಿರ ಅಂದೋಣಲ್ಲ ಚೆನ್ನ
0: ನಾನು ಓದಕ್ಕೂ ನಾಕ್ ಎಂತ ಗೊತ್ತಿಲ್ಲ ನಾನು ಅವ್ರು ಎಂತ ನನಗೆ ಇದು ಮಾಡೋಣ ಅಂಚಿಂಗಿ ಅದು ಮಾಡಿದ್ದೆ ಮಾಡೋಣ ಸೊ ಇಫ್ ಐ ಹ್ಯಾವ್ ಟು ಕಂಪ್ಲೀಟ್ ದಿಸ್ ಎಜುಕೇಶನ್ ಐ ಹ್ಯಾವ್ ಟು ಯು ಹ್ಯಾವ್ ಟು ಕಂಪ್ಲೀಟ್ ದಿಸ್ ಸಬ್ಜೆಕ್ಟ್ ಅಂದ್ರೆ ಅವ್ರ ಹಠ ಉಂಡು ಐ ಹ್ಯಾವ್ ದಟ್ ಚಲ ಐ ಹ್ಯಾವ್ ಟು ಡೂ ಸಮಥಿಂಗ್ ಸೊ ಮೇ ಬಿ ದಟ್ ಈಸ್ ವಾಟ್ ಮೇಡ್ ಮೀ ರೀಚ್ ಟಿಲ್ ಇಯರ್ ನನ್ನ ಸ್ಕೂಲ್ ನಾನೀಗ ಮ್ಯಾಂಗ್ಳೂರ್ ಇಪ್ಪಕ್ಕ ಮಮ್ಮಿ ನಂಗೆ ಪ್ರಾಕ್ಟೀಸ್ ಪೋಪಕ್ಕ ನಂಗೆ ಸ್ಕೂಲ್ ಅನ್ನಪ್ಪಿಂಗ್ ನಂಗೆ ಡೈರೆಕ್ಟ್ ಸ್ಟೇಡಿಯಂ ಪೋಪಿಂಜತ್ ಅಕ್ಕ ಮಮ್ಮಿ ತಿಂಡಿ ಎಲ್ಲ ಮಾಡಿ ಅರ್ಥನ್ ಪಪ್ಪಿಂಜತ್ ಸ್ನಾಕ್ಸ್ ಆಯ್ತು ಸೊ ಅಂದನೆ ಎಲ್ಲರೂ ನನ್ನ ನನ್ನ ಸಪೋರ್ಟ್ ಮಾಡಿತ್ತು ಈ ಲೆವೆಲ್ ಕತ್ತೋಗಾಯ್ತು ಇಟ್ ಈಸ್ ನಾಟ್ ಲೈಕ್ ನಾನು ಒಮ್ಮೆಕ್ಕೆ ಇಂಟರ್ನ್ಯಾಷನಲ್ ಪೋಯೆ ನಾನು ತಾಲೂಕು ಹೊಡಿತಳೋ ಡಿಸ್ಟಿಕ್ ಹೊಡಿತಳೋ ಸ್ಟೇಟ್ ಹೊಡಿತಳೋ ನ್ಯಾಷನಲ್ ಅಂದನೆ ಸ್ಟೆಪ್ ಬೈ ಸ್ಟೆಪ್ I have reached from past 23 years. It is not very easy. It is not from 1-3 years, my journey. It is from past 23 years, support from everyone and my family members, I have reached there. It is not a hard work, not a sacrifice. I have performed until now.
1: ನಿಂಗಡ ಜೀವಮಂತ್ರ ಮುಕ್ಕಾಲು ಭಾಗತ್ನ ಬರೀ ಓಡತ್ಲ ಕಳ್ದಿರಾ
0: ಅಯ್ಯೋ ಅದೆಲ್ಲರೂ ಅಣ್ಣ ಆಯ್ತು ನಂಚಿ ನಾನು ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡಿದೆ 2002 ಅಕ್ಕ ನಂಗೆ 7th ಸ್ಟ್ಯಾಂಡರ್ಡ್ ಇಂಜೆ ಕಾಲೇಜ್ ಲೈಫ್ ಆಡ್ ಒಂದಿಲ್ಲ ಕಾಲೇಜ್ ಪೋಪಿಂಜ 4 o'clock ಕಾಲೇಜ್ ಅಪ್ಪಾಗ ಗ್ರೌಂಡ್ ಪೋಪಿಂಜ ವಾಪಸ್ ಪೋಪಿಂಜ ಬುದ್ಧ ವಿಂಜ ಪುನಃ ಓದೋ ಅದೇ ಅದೇ ಲೈಫ್ ಫ್ರೆಂಡ್ಸ್ ಆಡ ಫ್ರೆಂಡ್ ಸರ್ಕಲ್ ಅಡ್ ಇಕ್ಕ ನಂಗೆ ಸ್ಪೋರ್ಟ್ಸ್ ನಾಕ್ ಓನ್ಲಿ ಐ ಹ್ಯಾವ್ ಫ್ರೆಂಡ್ ಸರ್ಕಲ್ ಕಾಲೇಜ್ ಲ 1-2 ಫ್ರೆಂಡ್ಸ್ ಉಂಡ ಅಚ್ಚಕ್ಕೆ ನಾಡ ಅವ್ರ ಕೂರ್ಗಿ ಫ್ರೆಂಡ್ ಉಂಡ ಕಾವ್ಯ ಸಿಪಿ ಅಂಡ ಅವ ಚೆನ್ನ ಒಮ್ಮ ತಕ್ಪರ ನಿಪ್ಪಿ ಅಜ್ಜ ಗಂಡಕ್ ಗ್ರೀಷ್ಮ ಚೆನ್ನ ಸೊ 2-3 ಪೀಪಲ್ ಐ ನೋ ಹೂಮ್ ಐ ಮೀನ್ ಕಾಂಟ್ಯಾಕ್ಟ್ ವೆನ್ ಎವರ್ ಐ ವಿನ್ ಮೆಡಲ್ ಹಂಗ ನಂಗೆ ಕಾಲ್ ಮಾಡಿತ್ತು ವಿಶ್ ಮಾಡಿಪ್ಪ ಸೊ ಅಂದ್ರೆ ಅಂದ್ರೆ ಫ್ರೆಂಡ್ಸ್ ಅದಕ್ಕೆ ಪರ್ಮೆ ಪೋಪೋದಾಡ ಟೂರ್ಗ್ ಪೋಪೋದ ಇದೇ ಟೂರ್ ನಾಡ ಕಾಂಪಿಟೇಷನ್ ಪೋಪೋದೇ ಟೂರ್ ಸೊ ಕಾಲೇಜ್ ಲೈಫ್ ಅಲ್ಲಿ ನಾನು ತುಂಬಾ ಮಿಸ್ ಮಾಡಿತ್ತಳು ಬಟ್ ಅದೆಲ್ಲ ಅದು ಈಗ ನಂಗ ಕಂಟ್ರಿಕ್ ಮೆಡಲ್ ಬಪ್ಪಕ ಬಪ್ಪ ಮಿನ್ನ ಅದು ಇದೆಲ್ಲ ಒಂದು ಇಲ್ಲ
1: ನಿಂಗಡ ಜೀವಮಾನ ಹತ್ರ ಮುಕ್ಕಾಲು ಭಾಗತ್ ನಾವು ಹೋಟೆಲ್ ಕಳೆದತ್ತಂಗೆ ನಿಂಗಡ ನಿಂಗಡ ಕೂಡ ಅಪ್ಪ ಅವ್ವ ಅವರು ಪಾದಿ ಜೀವತ್ನೇ ಕಳೆದಿತ್ತು ನೋಡೋಲು ನಿಂಗಡ ಸಾಧನೆ ಬಯ್ಯ ಹಿಂಗ ಉಂಡು ನಿಂಗಡ ಫ್ಯಾಮಿಲಿ ಉಂಡು ಇಕ್ಕ ಇನ್ಯೋರ್ ತಕ್ ಈ ಓಡೋತು ಸರಿ ಅಪ್ಪ ಅದ 400 meter ನಿಂಗೆ ಕಚ್ಚಕರು ಖುಷಿ ಅಪ್ಪಗೆ ಎನ್ನ ಕಾರಣ
0: ಅಂದ್ರೆ ನನ್ನ ಸ್ಪೆಸಿಫೈಡ್ ಇವೆಂಟ್ ನ ಸೆಲೆಕ್ಟ್ ಮಾಡಿತ್ತಲ್ಲ ನಾನು ನ್ಯಾಷನಲ್ಸ್ ನಾನು ಫಸ್ಟ್ ಪೋಯದ 100-200 ನಾಡ ಮೇನ್ ಇವೆಂಟ್ 100-200 ಆಯ್ತು ಜೊತೆ ಸೊ ಒಮ್ಮ ಇಂದ ನಾನು ಮಂಗಳ ಸ್ಟೇಡಿಯಂ ನಾಡ ದಿನೇಶ್ ಕುಂದ್ರ ಕೋಚ್ ಅಂಚಿ ಇನ್ನು ಮತ್ತೆ 400 ಓಡ್ ಪರ್ಲೆ ಒಮ್ಮ ಓಡ್ ಓಡಿತ್ ನೋಟ್ ನೋಟ್ ಎಂದನೆ ಕ್ಲಿಕ್ ಅಪ್ಪ ಎಂತ ಅಕ್ಕ ಎಲ್ಲರೂ ಆ ಟೈಮ್ ಎಲ್ಲರೂ ಎಲ್ಲ ಇವೆಂಟ್ ಟ್ರೈ ಮಾಡಿದ್ ಸೊ ನಾನು ಮುಂದೆ 400 ಓಡ್ನ ಫಸ್ಟ್ 400 ಓಡಕ್ಕ ನಾನು 59 seconds ಅಂದನೆ ಓಡಕ್ಕ ಕೋಚ್ ಅಂಚಿ ಪರ್ಲೆ ನೀನು 400 ಓಡಲು ಕಾಂಬಾಡ್ ಅದನ್ನ 400 ಆಯ್ತು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ನ ಸೊ ಆ ಇಯರ್ ನ್ಯಾಷನಲ್ಸ್

ಎಫ್ಎಂ 103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 5:32:34. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಚಿತ್ರಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ

0: ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಚಿತ್ರಕಾವೇರಿಗೆ ಕರೆ ಮಾಡಿ ಶ್ರೋತೃಗಳೇ, ನಮ್ಮ ದೂರವಾಣಿ ಸಂಖ್ಯೆ 0822722258. ಮೊದಲ ಕರೆ. ನಮಸ್ತೆ.
1: ನಮಸ್ತೆ ಸರ್. ನಾನು
0: ಎಲ್ಲಿಂದ?
1: ಆರ್ಲಪ್ಪದವ್.
0: ನಿಮ್ಮ ಹೆಸರು ಹಾಗೆ?
1: ರೇವತಿ. ಹೌದು ಸರ್.
0: ಜೋರು ಮಾತಾಡಿ. ರೇವತಿ ಅವ್ರು ಏನ್ ಮಾಡ್ಕೊಂಡಿರೋದು?
1: ಮನೆಯಲ್ಲಿ ಸರ್.
0: ಮನೆಯಲ್ಲೇ ಇರ್ತೀರಾ?
1: ಹೌದು.
0: ಮತ್ತೆ ಮಳೆ ಬಂತಾ?
1: ಮಳೆ ಇವಾಗ ಬರ್ಲಿಕ್ಕೆ ಆಗಿದೆ ಸರ್. ತುಂಬಾ ನಿಂತು ನಮ್ಮ ಕಡೆ.
0: ನಿಮ್ಮ ಕರೆ ಆದ್ಮೇಲೆ ಮಳೆ ಬರ್ಬೋದು. ಯಾವ ಚಿತ್ರಗೀತೆ ಬೇಕು?
1: ನನಗೆ ಸಾವಯವ ಚಿತ್ರದಿಂದ ಪ್ರೇಮ ಗೆಳೆ ಪ್ರೇಮಿಗ.
0: ತುಂಬಾ ಇಷ್ಟ ನೀ ಹಾಡು.
1: ಹೌದು ಸರ್.
0: ಏನ್ ಮನೇಲಿ ಏನ್ ಮಾಡೋದು ನೀವು?
1: ಮನೇಲಿ ಬೀಡಿ ಕಟ್ಟು.
0: ಸಂಜೆಗೆ ಅಡಿಗೆ ಎಲ್ಲ ಆಯ್ತಾ? ರಾತ್ರಿಗೆ ಕಾಫಿ ಕುಡಿದ್ರಾ? ಕಾಫಿ ಎಲ್ಲ ಕುಡ್ದಿದ್ರಾ? ಈಗ ಇವತ್ತು ಒಂದು ವಿಶೇಷ ದಿನ, ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕರ ದಿನ ಅಂತ. ಅವರನ್ನು ನಾವು ಹೇಗೆ ಗೌರವ ಕೊಡಬೇಕು, ಹೇಗೆ ನಾವು ಮಾತಾಡಿಸ್ಬೇಕು, ಅವ್ರನ್ನ ಈ ಸಮಾಜದಲ್ಲಿ ಹೇಗೆ ಇಟ್ಕೊಳ್ಬೇಕು?
1: ಸಮಾಜದಲ್ಲಿ ನಮ್ಮ ಹಿರಿಯರ ಅವರನ್ನು ಗೌರವದಲ್ಲ ಕಾಣ್ಬೇಕು ಸರ್. ಏನಾದ್ರೂ ಅಂದ್ರೆ ರಸ್ತೆ ದಾಟುವಾಗೆಲ್ಲ ಅವರನ್ನ ಕೈ ಹಿಡಿದ ಕಡೆ ಈ ಕಡೆ ದಾಟಿಸ್ಬೇಕು.
0: ಅಲ್ಲ, ಅದು ಹೊರಗಡೆ ಹೋದ್ರೆ ಅವರ ರಕ್ಷಣೆ ಅಷ್ಟೇನೆ, ಈಗ ಒಳಗಡೆ ಮನೆ ಒಳಗಡೆನೆ. ಈಗ ನಿಮ್ಮ ಮನೆಯಲ್ಲಿ ಹಿರಿಯ ನಾಗರಿಕರು ವಯಸ್ಸಾದವ್ರು ಇರ್ತಾರಲ್ವಾ, ಅವ್ರನ್ನ ಹೇಗೆ ನೋಡ್ಕೊಳ್ಬೇಕು?
1: ಅವರನ್ನು ಅದೇ ಕಾಲದ ಸಮಯಕ್ಕೆ ಸರಿಯಾಗಿ ಅವರಿಗೆ ಊಟ ಚಾ ತಿಂಡಿ ಎಲ್ಲ ಮಾಡಿ ಬಿಡೋದು.
0: ಹೌದು ಹೌದು. ಅವರು ಈಗ ಹಿರಿಯವರು ಅಂತಂದ್ರೆ ಹಿರಿಯ ಜೀವನ ಒಂದೇ, ಮಗುನೂ ಒಂದೇ ಅಲ್ವಾ? ಅವರ ಎರಡೂ ಜನರ ಮನಸ್ಸು ಒಂದೇ ಥರ ಇರುತ್ತೆ. ಹಾಗಾಗಿ ನಾವು ಮಕ್ಕಳನ್ನ ನೋಡ್ಕೊಂಡ ರೀತಿನೇ ಹಿರಿಯರನ್ನು ನೋಡ್ಕೊಳ್ಬೇಕು ಅಂತ ಹೇಳ್ತಾರೆ ಅಲ್ವಾ. ಅವರಿಗೆ ಗೌರವವನ್ನು ಕೊಡಬೇಕು, ಅವರಿಗೆ ಎದುರುತ್ತರ ಉತ್ತರ ಕೊಡಬಾರ್ದು. ಇವತ್ತಿನ ಮಕ್ಕಳು ಕೆಲವರು ಹಿರಿಯರಿಗೆ ತಿರುಗಿ ಮಾತಾಡೋದು, ಅವರಿಗೆ ಗದರೋದು, ಎಷ್ಟೋ ಮನೆಗಳಲ್ಲಿ ಅವ್ರಿಗೆ ಹೊಡಿತಾರೆ, ಅವ್ರನ್ನ ಮನೆಯಿಂದ ಹೊರಗಾಕ್ತಾರೆ ಅಲ್ವಾ. ಅದನ್ನು

0: ಬಾರ್ದು ಅಲ್ವಾ?
1: ಹೌದು ಸರ್.
0: ಆಗಲಿ, ಈಗ ನಿಮಗೆ ಒಂದು ಪ್ರಶ್ನೆ.
1: ಹಾಂ ಕೇಳಿ ಸರ್.
0: ಅಕ್ಟೋಬರ್ 2 ಏನು ವಿಶೇಷ?
1: ಅಕ್ಟೋಬರ್ 2 ಗಾಂಧಿ ಜಯಂತಿ.
0: ಗಾಂಧಿ ಜಯಂತಿ ಅಲ್ವಾ?
1: ಹೌದು.
0: ಅವರ ಜೊತೆಗೆ ಮತ್ತೊಬ್ಬ ಮಹನೀಯರು ಕೂಡ ಅದೇ ದಿನದಲ್ಲಿ ಹುಟ್ಟುತ್ತಾರೆ. ಯಾರವರು?
1: ಜವಾಹರ್ಲಾಲ್ ನೆಹರು
0: ಅಲ್ಲ ಅಲ್ಲ.
1: ಅಲ್ಲಿಯೇ
0: ಎರಡನೇ ಪ್ರಧಾನಿ ಅವರು ಈ ದೇಶದ.
1: ದೇಶದ
0: ಸ್ವಲ್ಪ
1: ಅಟಲ್ ಬಿಹಾರಿ ವಾಜಪೇಯಿ
0: ಅವರು ಇಲ್ಲಿ ಅಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿ.
1: ಲಾಲ್ ಬಹದ್ದೂರ್ ಶಾಸ್ತ್ರಿ.
0: ಅದು ಯಾವಾಗಲೂ ನೀವು ಯೋಚನೆ ಇಟ್ಕೊಳ್ಳಿ, ಮಕ್ಕಳಿಗೂ ಕೂಡ ಹೇಳಿಕೊಡಿ.
1: ಆಯ್ತು ಸರ್, ಆಯ್ತು ಸರ್.
0: ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಿಮ್ಮ ಚಿತ್ರಗೀತೆ ಬರ್ತಾ ಇದೆ.
1: ಥ್ಯಾಂಕ್ ಯು ಸರ್.
0: ಓಕೆ, ಬಾಯ್
1: ಬಾಯ್.

0: ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಚಿತ್ರಕಾವೇರಿಗೆ ಮತ್ತೊಮ್ಮೆ ಸ್ವಾಗತ. ಮುಂದಿನ ಸಾಲಿನಲ್ಲಿ ಯಾರಿದ್ದಾರೆ ನೋಡೋಣ. ನಮಸ್ತೆ.
1: ಹಾ, ನಮಸ್ಕಾರಗಳು ಸರ್.
0: ಯಾರು ಮಾತಾಡೋ ಸರ್? ಎಲ್ಲಿಂದ?
1: ನಾನು ಕೊಡಗಿನ ಮಾಧವ ಚುಮ್ ಮಾತಾಡ್ತಿರೋದು, ಸಂಗೀತ ಕಲಾವಿದರು
0: ಮಾತಾಡ್ತಿರೋದು. ಆರಾಮ ಆರಾಮ ಆರಾಮ ಇದ್ದೀವಿ ಮಾಧವ ಚುಮ್ ಅವರೇ.
1: ಮಡಿಕೇರಿಯಲ್ಲಿ
0: ಸ್ವಲ್ಪ ಮಟ್ಟಿಗೆ ಬರ್ತಾ ಇದೆ,
1: ನಮ್ಮಲ್ಲಿ ಬಹಳ ಚೆನ್ನಾಗಿ ಬಂತು ನೋಡಿ.
0: ಚಂಬುಲಿ ಮಳೆ ಬಂದರೆ ಚಳಿಯೂ ಸಹ ಇರುತ್ತೆ ಅಲ್ವಾ? ಚಳಿ ಚಳಿ ಬಂದು ಚಳಿ ಬಂದ ಕೂಡಲೇ ನೀವೇನು ಮಾಡ್ತೀರಾ?
1: ಚಳಿ ಬಂದ ಕೂಡ್ಲೆ ನಮ್ಮಲ್ಲಿ ಇರ್ತಕ್ಕಂಥ ತಿಳಿಯಾಗಿರ್ತಕ್ಕಂಥ ಕಂಬಳಿ ಇದೆ ಅಲ್ವಾ, ಬೆಳೆಸಿಟ್ಟು ಅದನ್ನು ತಕ್ಕೊಳ್ಳೋದು. ಆಮೇಲೆ ನನಗೆ ಎಲಡಿಕೆ ಹಾಕತಕ್ಕಂಥ ಅಭ್ಯಾಸ ಇದೆ. ಎಲಡಿಕೆ ಮತ್ತು ಎಲೆ ಅಡಿಕೆ ಮತ್ತು ಸುಂಡ ಇಷ್ಟನ್ನು ತಿನ್ನೋದು, ಅವಾಗೇನಾಗುದಿಲ್ಲ. ಮತ್ತೆ ನಮ್ಮ ಹಲ್ಲಿನ ಅಂಶಕ್ಕೆ ಕೂಡ ಒಳ್ಳೇದಾಗುತ್ತದೆ.
0: ಅದು ಒಂದಕ್ಕೆ ಒಳ್ಳೇದು ಒಂದು ರೀತಿಯಲ್ಲಿ, ಮತ್ತೊಂದಕ್ಕೆ ಬಹಳ ಕೆಟ್ಟದ್ದು ಅಲ್ವಾ? ತಾಂಬೂಲ ಅನ್ನೋದು ಅತಿ ಆಗಬಾರ್ದು, ಆದ್ರೆ ಯಾವಾಗ್ಲೂ ಒಂದು ತಗೊಂಡ್ರೆ ಅದರಲ್ಲಿ ಹೆಚ್ಚಿನ ಕಬ್ಬಿಣಾಂಶ ಮತ್ತು ಕ್ಯಾಲ್ಸಿಯಂ ಒಳ್ಳೇದಾಗುತ್ತೆ, ಹಲ್ಲಿಗೆ ಮತ್ತು ಮೂಳೆಗಳಿಗೆ ಒಳ್ಳೇದು ಅಂತ ಹೇಳ್ತಾರೆ. ಅಮೃತವೂ ವಿಷ. ಹೌದೌದು. ಈಗ ನಮ್ಮಲ್ಲಿ ನೀವು ಕಂಬಳಿ ಹೊದ್ಕೊಂಡ್ಬಿಡ್ತೀರಿ ಚಳಿ ಆದ್ರೆ, ನಾವು ಸಂಜೆ ಏನಾದ್ರೂ ಮಳೆ ಬಂದು ಚಳಿ ಆದ್ರೆ ಕಾಫಿ ಕುಡ್ದು ಬಿಡ್ತೀವಿ. ಕಾಫಿ ಎಷ್ಟು ಚೆನ್ನಾಗಿರುತ್ತಲ್ವಾ? ಇವತ್ತು ಅಂತಾರಾಷ್ಟ್ರೀಯ ಕಾಫಿ ದಿನ. ಆದರೆ ಹೇಗೆ ಅಂತಂದರೆ, ಕಾಫಿ ಎಷ್ಟರ ಮಟ್ಟಿಗೆ ಜನರ ಸಂಗಾತಿಯಾಗಿದೆ ಅಂತಂದರೆ, ಪ್ರಪಂಚದಲ್ಲಿ ಈಗ ನಾವು ಡೀಸೆಲ್ಲು ಪೆಟ್ರೋಲ್ ಹಾಕ್ಸ್ತೀವಲ್ಲ, ಅಷ್ಟು ರೀತಿಯಲ್ಲಿ ಕಾಫಿ ಸಹ ಖರ್ಚಾಗ್ತದೆ ಅಂತ ಹೇಳಲಾಗುತ್ತೆ. ಆ ಮಟ್ಟದಲ್ಲಿ ಕಾಫಿ ಹೋಗ್ತಾ ಇದೆ. ಆದರೆ ನಾವು ಬೆಳೆಗಾರರು, ನಮ್ಮಲ್ಲಿ ಕಾಫಿಗಿಂತ ಹೆಚ್ಚಾಗಿ ನಾವು ಟೀಯನ್ನು ಕುಡಿತಾ ಇದ್ದೇವೆ. ಕಾಫಿಯನ್ನು ಕುಡಿಬೇಕು.
1: ಕಾಫಿ ಅಷ್ಟು ಒಳ್ಳೇದು ಅಲ್ಲ ಅಂತ ಹೇಳ್ತೇನೆ ನಾನು. ಟೀಯನ್ನ ಯಾಕಂದ್ರೆ ಪಿತ್ತದ ಅಂಶ ಜಾಸ್ತಿ ಇರ್ತದೆ ಅದರಲ್ಲಿ. ಇದರಲ್ಲಿ ಕಾಫಿಯಲ್ಲಿ ಹಾಗೆಲ್ಲ, ಕಾಫಿಯಲ್ಲಿ ಪಿತ್ತದಂಶ, ನಮ್ಮಲ್ಲಿ ಪಿತ್ತದಂಶ ಇದ್ರೆ ಅದನ್ನು ಎಳೆದು ಹೊರಗೆ ಹಾಕತಕ್ಕಂಥ ಶಕ್ತಿ ಕಾಫಿಗಿದೆ.
0: ಅಲ್ಲ, ಯಾವುದು ಅಷ್ಟೇ, ನೀವಾಗ್ಲೇ ಹೇಳಿದಾಗೆ ಯಾವುದು ಅತಿಯಾಗಿ ತಗೋಬಾರ್ದು. ಟೀ ಆಗ್ಲಿ ಒಳ್ಳೇದು ಪರವಾಗಿಲ್ಲ, ಕಾಫಿ ಆದ್ರೂ ಒಂದು ಬಾರಿ ಎರಡು ಬಾರಿಗೆ ಒಳ್ಳೇದೇ ಅಲ್ವಾ? ಆದ್ರೆ ನಾವು ನಾವೇ ಬೆಳೀತಾ ಇರುವಂತಹ ಕಾಫಿಗೆ ಪ್ರೋತ್ಸಾಹ ಕೊಡಬೇಕು, ನಾವು ಹೆಚ್ಚು ಅದಕ್ಕೆ ಉತ್ತೇಜನ ಕೊಡಕ್ಕೆ ನಾವು ಉಪಯೋಗಿಸ್ಬೇಕು ಅನ್ನೋದಷ್ಟೇ. ಈಗ ನಿಮ್ಗೆ ಅದರದೇ ಒಂದು ಪ್ರಶ್ನೆ, ಕರ್ನಾಟಕ ರಾಜ್ಯದಲ್ಲಿ ಕಾಫಿಯನ್ನ ಯಾವ್ಯಾವ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳಿತೀವಿ?
1: ನನಗೆ ಗೊತ್ತಿದ್ದ ಹಾಗೆ ಕೊಡಗು ಮತ್ತು ಚಿಕ್ಕಮಗಳೂರು.
0: ಕರೆಕ್ಟ್.
1: ಕೆಲವರು ಹಾಸನದಲ್ಲಿ ಸ್ವಲ್ಪ ಸ್ವಲ್ಪ ಬೆಳೀತಾರೆ ಇವಾಗ.
0: ಇಲ್ಲ, ಸುಮಾರಾಗಿ ಬೆಳೀತಾರೆ ಈಗ.
1: ಹೌದು,
0: ಅರ್ಕುಲ್ಗೋಡು ಕೆಲವು ಭಾಗದಲ್ಲಿ, ಸಕಲೇಶ್ಪುರದಲ್ಲಿ ಎಲ್ಲ ಭಾಗಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ. ಆಲೂರು ಅಲ್ಲೆಲ್ಲ ಬೆಳೀತಾರೆ, ಹಾಸನದಲ್ಲೂ ಕೂಡ ಬೆಳೀತಾರೆ. ಹಾಗೆ ಮೂರು ಜಿಲ್ಲೆಗಳಲ್ಲಿ ಕರ್ನಾಟಕದಲ್ಲಿ ಹೆಚ್ಚಾಗಿ ಕಾಫಿಯನ್ನ ಬೆಳಿತೀವಿ. ನಿಮಗೆ ಚಿತ್ರಗೀತೆ
1: ಜನಗಳಲ್ಲಿ ನಾನು ಮನವಿ ಮಾಡಿಕೊಡ್ತೀನಂದ್ರೆ, ನಮ್ಮ ವಸ್ತುಗಳಿಗೆ ಬೆಲೆ ಜಾಸ್ತಿ ಬರಬೇಕಾದ್ರೆ,
0: ಹೌದು,
1: ನಾವೇ ಜಾಸ್ತಿ ಅದನ್ನು ಬಳಕೆ ಮಾಡಬೇಕು.
0: ಬಳಕೆ ಮಾಡ್ಬೇಕು. ಹೌದು, ನಮ್ಮ ರೈತರಿಗೆ ನಾವು ಮೊದಲು ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಅಲ್ವಾ? ನಮ್ಮ ಜನರಿಗೆ ನಾವು ಫಸ್ಟ್ ವ್ಯಾಪಾರ ಮಾಡಬೇಕು, ಯಾಕೆಂದ್ರೆ ಅವ್ರು ನಮ್ಮ ಅಕ್ಕಪಕ್ಕದಲ್ಲಿ ಇರೋರು ಅಲ್ವಾ. ಅವರು ಬೆಳೆ ದೊಡ್ಡವರಾದ್ರೆ ಅದು ವಾಪಸ್ ಪುನಃ ಯಾವುದೋ ಒಂದು ರೂಪದಲ್ಲಿ ಅದು ನಮಗೆ ವಾಪಸ್ ಬರುತ್ತೆ ಅಲ್ವಾ? ಹಾಗೆ. ಹಾಗಾಗಿ ಈಗ ನಿಮ್ಮ ಚಿತ್ರಗೀತೆ ಯಾವುದು?
1: ನನ್ನ ಚಿತ್ರಗೀತೆ ನಾನು ನನ್ನ ಹೆಂಡತಿ ಚಿತ್ರದಿಂದ ಯಾರೇ ನೀನು ರೋಜಾ ಹೂವೆ
0: ಬರ್ತಾ ಇದೆ. ಕೇಳಿ, ಕರೆ ಮಾಡಿದಕ್ಕೆ ಧನ್ಯವಾದ.
1: ಓಕೆ, ನಿಮಗೂ ಶುಭ ದಿನಗಳು. ಒಳ್ಳೆಯ ಧನ್ಯವಾದಗಳು. ಒಳ್ಳೆ ಮಾತು ಮಾತಾಡಿದ್ರಿ.
0: ಶುಭ ಸಂಜೆ. ಆಗ್ಲಿ ಆಗ್ಲಿ.

ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:40 ತಪ್ಪದೆ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.

ಪ್ರೀತಿಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಹೊಚ್ಚ ಹೊಸ ಕಾರ್ಯಕ್ರಮ ಭಾವಲಹರಿ ಪ್ರತಿ ಭಾನುವಾರ, ಮಂಗಳವಾರ, ಗುರುವಾರ ಹಾಗೂ ಶನಿವಾರ ಬೆಳಗ್ಗೆ 6:45 ತಪ್ಪದೇ ಆಲಿಸಿ ಶ್ರೋತೃಗಳೇ. ಭಾವಲಹರಿ

0: ಚಿತ್ರಕಾವೇರಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮುಂದಿನ ಸಾಲಿನಲ್ಲಿ ಯಾರಿದ್ದಾರೆ ನೋಡೋಣ. ನಮಸ್ತೆ.
1: ಹಲೋ, ನಮಸ್ತೆ ಸರ್.
0: ಯಾರು ಮಾತಾಡೋದಮ್ಮ?
1: ನಾನು ಚೇರಮ್ಮಣೆ ಕೊಳಗದಾಳ ಗ್ರಾಮದಿಂದ ಚೀರಮ್ಮನ ವಾಣಿ ಚಂಗಮ್ಮ.
0: ವಾಣಿ ಚಂಗುಮಯ್ಯ ಅವರಿಗೆ ಯಾವ ಚಿತ್ರಗೀತೆ ಬೇಕು?
1: ನನಗೆ ಕರ್ಣ ಚಿತ್ರದಿಂದ ಆ ಕರ್ಣನಂತೆ ನಿಧಾನಿಯಾದೆ.
0: ಚಿತ್ರಗೀತೆಗಳನ್ನ ಕೇಳ್ತಾ ಇರ್ತೀರಾ?
1: ಕೇಳ್ತೀನಿ ಕೇಳ್ತೀನಿ.
0: ಮಡಿಕೇರಿ ಆಕಾಶವಾಣಿಯಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳಿಗೆ ಬರ್ತಾ ಇವೆ.
1: ಹೌದು, ನುಡಿಯ ಬೆಡಗು, ಕಾನಲಾರಿ,
0: ಹೌದೌದು,
1: ಎಲ್ಲ ಬರುತ್ತೆ ಅಲ್ಲ. ಈಗ
0: ಎಲ್ಲವನ್ನ ಕೇಳಿ ಬೇರೆಯವ್ರಿಗೂ ತಿಳಿಸಿ ಕೇಳಬೇಕು ಅಂತ. ಒಳ್ಳೊಳ್ಳೆ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿಯಿಂದ ಮೂಡಿ ಬರ್ತಾ ಇದೆ. ಹೌದು, ಯಾವತ್ತೂ ನೀವು ಕೇಳ್ತಾ ಇರ್ತೀರಾ, ನಿತ್ಯ ಶ್ರೋತೃಗಳು ನೀವು ಅಲ್ವಾ? ಸಂಗೀತ ಅನ್ನೋದು ಎಲ್ಲರನ್ನ ಮಂತ್ರಮುಗ್ಧವನ್ನಾಗಿಸುತ್ತೆ, ಹಾಗಾಗಿ ನೀವು ಗೀತೆಗಳನ್ನು ಕೇಳ್ತಾ ಇರ್ತೀರಿ ಯಾವತ್ತು ಅಲ್ವಾ? ಇವತ್ತು
1: ಟೈಮ್ ಪಾಸ್ ಆಗುತ್ತೆ ಸರ್. ನಾವು ನಾಲ್ಕು ಗೋಡೆಗಳ ಮಧ್ಯೆ ಇರ್ತೀವಿ ಅಲ್ವಾ,
0: ಹೌದು,
1: ನಾವು ದಿವ್ಯಾಂಗರು, ಏನು ಹೊರ ಪ್ರಪಂಚ ನೋಡಕ್ಕಾಗಲ್ಲ.
0: ಹೌದು,
1: ಅದಕ್ಕೆ ಈ ರೇಡಿಯೋದ ಮುಂದೆ ಕೂತು ಟೈಮ್ ಪಾಸ್ ಮಾಡ್ತೀವಿ.
0: ಹೌದು, ರೇಡಿಯೋ ನಿಮಗೆ ಎಂತಹ ಒಂದು ಗೆಳತಿ ಅಥವಾ ಗೆಳೆಯ ಅಂತ ಕೂಡ ಹೇಳ್ಬೋದು. ಎಲ್ಲ ಮಾಹಿತಿಯನ್ನ ಮನೋರಂಜನೆಯನ್ನ ಕೊಡ್ತಾ ಇರತ್ತೆ ಕೂತಲ್ಲಿಗೆ.
1: ಬೆಳಿಗ್ಗೆ 6 ಗಂಟೆಗೆ ಆನ್ ಮಾಡಿದ್ದೆ ನಾವು. ಅಲ್ಲಿಂದ ನಮ್ಮ ಪ್ರಾತಾವಿಧಿಗಳನ್ನ ರೇಡಿ ಕಳ್ಕೊಂಡೇ ಕೂರ್ತೀನಿ ನಾನು.
0: ಹೌದು ಹೌದು, ಇವತ್ತು ಅಂತಾರಾಷ್ಟ್ರೀಯ ಸಂಗೀತ ದಿನ ಅಂತ ಇದೆ. ಅಂತಾರಾಷ್ಟ್ರೀಯ ಸಂಗೀತ ದಿನ ಅಂತೇಳಿ, ಸಂಗೀತದ ಮಹತ್ವ ಏನು? ಈ ಸಂಗೀತ ಅನ್ನೋದು ಯಾಕೆ ಬೇಕಾಗತ್ತೆ ಮನುಷ್ಯನ್ಗೆ ಹೇಳಿ ನೋಡೋಣ.
1: ಸಂಗೀತ ಮನರಂಜನೆ ಸಿಗುತ್ತೆ ಸರ್.
0: ಹೌದು,
1: ಮನರಂಜನೆ, ನಾವು ಯಾವ ನೋವನ್ನು ಮರಿಬಹುದು, ಒಂದು ಸಂಗೀತದಿಂದ ಮರಿಬಹುದು.
0: ನಿಜ,
1: ನಮ್ಮ ಮನಸ್ಸಿಗೆ ಆನಂದವಾಗಿ ಹಿತವಾಗುತ್ತೆ ಸಂಗೀತ ನೋಡಿದ್ರೆ.
0: ನೋಡಿ, ಯಾವುದೇ ಪ್ರದೇಶದಲ್ಲಿ ನಾವು ಒಬ್ಬರೇ ಇದ್ದಾಗಲೂ ಸಹ ನಮಗೆ ಬೇಜಾರಾದಾಗ ನಾವೇನು ಮಾಡ್ತೀವಿ, ಏನೂ ಅಲ್ಲಿ ಮಾಡ್ಲಿಕ್ಕೆ ಕೆಲಸ ಇಲ್ಲ ಅಂದ್ರೆ, ಹೌದು, ನಾವಾಗೆ ಗುಣುಕ್ತೇವೆ. ಬಾತ್ರೂಮ್ಗೆ ಹೋದ್ರೆ ಬಾತ್ರೂಮ್ ಅಲ್ಲೂ ಗುಣುಕ್ತಾ ಇರ್ತೇವೆ. ಹೌದು ಹೌದು, ಅಡಿಗೆ ಮನೆಗೆ ಹೋದ್ರೆ ಅಡಿಗೆ ಮನೆಯಲ್ಲೂ ಗುಣುಕ್ತಾ ಇರ್ತೇವೆ. ಕೆಲಸ ಮಾಡುವಲ್ಲಿ
1: ಇರ್ತೀನಿ.
0: ಹೌದು, ಎಲ್ಲಾ ಕೆಲಸಗಳಲ್ಲೂ, ಬಟ್ಟೆ ತೊಳೆಯೋದಾಗ್ಲಿ, ಕಸ ಗುಡಿಸೋದಾಗ್ಲಿ,
1: ನೋವನ್ನು ಮರಿಬಹುದು ಸಂಗೀತದ.
0: ನಿಜ,
1: ಧ್ವನಿಪೆಟ್ಟಿಗೆ ಪುಟ್ಟ ರೇಡಿಯೋ ನಮ್ಮ ಮನಸ್ಸಿಗೆ ಹಿತವನ್ನು ನೀಡುತ್ತದೆ.
0: ಹೌದು ಹೌದು,
1: ನಾವು ಎಲ್ಲಿ ಹೋದ್ರು ಅತ್ತ ಇತ್ತ ಹೋದ್ರು ಕೇಳ್ಕೊಂಡಿರಬಹುದು.
0: ನಿಜ. ಹಾಗಾಗಿ ನಿಮಗೆ ಒಂದು ಸಂಗೀತದ ಬಗ್ಗೆನೇ ಒಂದು ಪ್ರಶ್ನೆ. ಈಗ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಯಾರನ್ನ ಕರೀತಾರೆ?
1: ಸುಬ್ಬಲಕ್ಷ್ಮಿ?
0: ಇಲ್ಲ, ಸ್ವಲ್ಪ ಹಿಂದೆ ಹೋಗಬೇಕು. ದಾಸರವರು. ದಾಸರು,
1: ಪುರಂದರ ದಾಸರು.
0: ನಿಜ, ಪುರಂದರ ದಾಸರು ಕರ್ನಾಟಕ ಸಂಗೀತದ ಪಿತಾಮಹ. ನಿಮ್ಮ ಚಿತ್ರಗೀತೆ ಕರ್ಣ ಚಿತ್ರದ್ದು ಬರ್ತಾ ಇದೆ, ಕೇಳಿ. ಕರೆ ಮಾಡಿದ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ.
1: ಮಳೆ ಬಂತು ಸರ್ ನಮ್ಮಲ್ಲಿಗೆ ಸ್ವಲ್ಪ.
0: ಹೌದಾ?
1: ಮಳೆ ಬಂತು, ಅದು 1.5 ಗಂಟೆಯಿಂದ ಗುಡುಗು ಮಿಂಚು ಅಂತ ಹೇಳಿದ್ರೆ 4.5 ಗಂಟೆ ಕಗ್ಗತ್ತಲೆ ಆಯ್ತು.
0: ಸಾಧಾರಣ ಎಲ್ಲಾ ಕಡೆ ಬರ್ತಾ ಇದೆ ಮಳೆ. ಎಲ್ಲಾ ಕಡೆ ಬರ್ತಾ ಇದೆ, ರೈತರಿಗೂ ಬಹಳ ಹರ್ಷ ತಂದಿದೆ. ಮಳೆ ಬೇಕು, ಕುಡಿಲಿಕ್ಕೆ ನೀರಿಲ್ಲ, ಹಾಗಾಗಿ ನೀರು ಬೇಕಾಗತ್ತೆ, ಮಳೆ ಬೇಕೇ ಬೇಕು.
1: ಪ್ರಕೃತಿ, ಪ್ರಾಣಿ ಪಕ್ಷಿಗಳೆಲ್ಲ ಬದುಕಬೇಕು ಅಲ್ವಾ?
0: ನಿಜ ನಿಜ, ಯಾಕೆಂದ್ರೆ ಅವುಗಳಿಗಾಗಿ ಮಳೆ ಬರಬೇಕೀಗ. ಯಾಕೆಂದ್ರೆ ನಾವಾದ್ರೆ ಹೇಗಾದ್ರೂ ನೀರು ಕುಡಿತೇವೆ, ಅವುಗಳು ಎಲ್ಲಿ ಹೋಗ್ತವೆ?
1: ನಮ್ಮ ಮನೆ ಮುಂದೆ ತೋಟ ಇದೆ ಸರ್, ಕಾಫಿ ತೋಟ. ಅದೇ ನಾನು ನೋಡ್ತಾನೆ ಇರೋದು, ಮಂಗಗಳು ಮತ್ತು ಪಕ್ಷಿಗಳು.
0: ಸಾಧ್ಯವಾದಷ್ಟು ನೀವುಗಳು ಸ್ವಲ್ಪ ನೀರನ್ನ ಅವುಗಳಿಗೆ ಇಡಬೇಕು.
1: ಮಳೆ ಬರುತ್ತೆ ಅಂತ ಹೇಳುವಾಗ ತುಂಬಾ ಮರದಿಂದ ಮರಕ್ಕೆ ಖುಷಿಯಲ್ಲಿ ಆರ್ತದೆ, ನಾನು ನೋಡಿಕೊಂಡು ಕೂತ್ಕೊಳ್ಳೋದು.
0: ಅದೆಲ್ಲ ಒಳ್ಳೆ ಕೆಲಸ. ಈಗ ಪಕ್ಷಿಗಳಿಗಾಗಲಿ ಪ್ರಾಣಿಗಳಿಗಾಗಲಿ ಸ್ವಲ್ಪ ನೀರು ಮತ್ತೆ ಸ್ವಲ್ಪ ಆದಷ್ಟು ಅಕ್ಕಿ ಕಾಳುಗಳು ಆಹಾರವನ್ನು ಹಾಕೋದು ಒಳ್ಳೆಯದು. ನಿಮ್ಮ ತರಕಾರಿ ಅಥವಾ ಹಣ್ಣುಗಳೇನಾರು ತಂದರೆ ನೀವು ಉಪಯೋಗಿಸದೇ ಇದ್ದಂಥ ಸಮಯದಲ್ಲಿ ಅವುಗಳನ್ನು ಆ ಪ್ರಾಣಿಗಳಿಗೆ ಹಾಕಬೇಕು ಅಂತ. ಆದರೆ ನೋಡ್ಕೊಂಡು ಹಾಕಬೇಕು, ಸುಮ್ಮನೆ ಕಾಡಲ್ಲಿರೋ ಪ್ರಾಣಿಗಳಿಗೆ ಹಾಕಬಾರ್ದು. ಇದು ಬಿಡಾಡಿ ದನಗಳೇ ಇರ್ತವೆ, ಅವುಗಳಿಗೂ ಕೊಡ್ಬೋದು ನೀವು.
1: ನನಗೆ ಪ್ರಾಣಿ ಪಕ್ಷಿಗಳೆಂದ್ರೆ ತುಂಬಾ ಇಷ್ಟ. ನಿಜ
0: ನಿಜ ನಿಜ. ಆಗಲಿ, ನಾನು ಈಗ ನಿಮ್ಮ ಚಿತ್ರಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಬಾಯ್
0: ಬಾಯ್.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:50 ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ವಾಣಿಯಲ್ಲಿ ಮೀನು ಕೃಷಿಯ ಅನುಭವ ಕುರಿತು ಕೃಷಿ ಪಂಡಿತ ಪ್ರಶಸ್ತಿ ವಿಜೇತರಾದ ಮಡಿಕೇರಿ ತಾಲೂಕು ಕಗ್ಗೋಡ್ಲುವಿನ ಮಂದಿರ ತೇಜಸ್ ನಾಣಯ್ಯ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗ. ಕೃಷಿ ಮಾಹಿತಿ ಹಾಗೂ ಪೇಟೆಧಾರಣಿಯನ್ನು ಕೇಳುತ್ತೀರಿ. 7:20 ಸುದ್ದಿ ಜೊಂಪೆ ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಯಡಕೇರಿ ಪ್ರಸನ್ನ ಅವರು. 7:29 ಸುದ್ದಿ ಸಮಾಚಾರ ಪ್ರಾಯೋಜಕರು ಸೈನ್ಸ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು. ರಾತ್ರಿ 8:00 ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಸಂವಾದಾತ್ಮಕ ಕಾರ್ಯಕ್ರಮ. 9:15 ಭಾವಗೀತೆಗಳು. 9:00 ಕನ್ನಡ ಭಾರತಿ ಬೆಂಗಳೂರು ಕೇಂದ್ರದಿಂದ. ಇದರಲ್ಲಿ ಲೇಖಕಿ ಕವಯತ್ರಿ ಡಾಕ್ಟರ್ ಹಸೀನಾ ಹೆಚ್ಕೆ ಅವರೊಡನೆ ಒಂದು ಆತ್ಮೀಯ ಸಂವಾದ. ಪ್ರಸ್ತುತಿ ವಿದ್ಯಾಕಾರಂತ್, ಸಮಗ್ರ ನಿರ್ವಹಣೆ ಎಲ್ಒ ನಂದನ್ ಕುಮಾರ್. ರಾತ್ರಿ 10:00 ಏಷ್ಯನ್ ಗೇಮ್ಸ್ 2026 ದಿನದ ವರದಿಯನ್ನು ಕೇಳುತ್ತೀರಿ. 10:20 ಗೀತಚಂದ್ರಿಕಾ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಇನ್ನು ನಾಳಿನ ಮೊದಲ ಪ್ರಸಾರದಲ್ಲಿ ಬೆಳಗ್ಗೆ 6:10 ಉದಯರಾಗ ಭಕ್ತಿಗೀತೆಗಳು. 6:30 ಚಿಂತನ ಡಾಕ್ಟರ್ ಸಂಧ್ಯಾ ರೆಡ್ಡಿ ಅವರಿಂದ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. 6:40 ಭಾವಗೀತೆಗಳು. 7:15 ಪ್ರಾಯೋಜಿತ ಕಾರ್ಯಕ್ರಮ ರೇಷ್ಮೆ ಸಿರಿ. ವಿಷಯ ರೇಷ್ಮೆ ಕೃಷಿ ಪ್ರಾರಂಭಿಸಲು ಭೂಮಿ ಆಯ್ಕೆ, ಮಣ್ಣು ಪರೀಕ್ಷೆ ಮತ್ತು ಹಿಪ್ಪು ನೇರಳೆ ನಾಟಿ ಕ್ರಮ. ಈ ವಿಷಯವಾಗಿ ಭಾಗವಹಿಸುತ್ತಾರೆ ಡಾಕ್ಟರ್ ಮಂಜುನಾಥ್, ರೇಷ್ಮೆ ಸಹಾಯಕ ನಿರ್ದೇಶಕರು, ಮೇಲ್ವಿಚಾರಣಾ ದಳ. ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ. 7:47 ಸುದ್ದಿ ಸಮಾಚಾರ ಪ್ರಾಯೋಜಕರು ಅದ್ವೈತ್ ಹುಂಡೈ. 8:35 ಚಿತ್ರಗೀತೆಗಳು. 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ. ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ಪುಸ್ತಕದ ಓದು, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:10 ಬೆಂಗಳೂರು ಕೇಂದ್ರದಿಂದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ 25 ವರ್ಷಗಳ ಸಾರ್ವಜನಿಕ ಸೇವಾ ದಿನದ ಸರಣಿ ಕಾರ್ಯಕ್ರಮ.

ಕ್ರಮ 9:45ಕ್ಕೆ ಚಿತ್ರಗೀತೆಗಳು, ಬೆಳಗ್ಗೆ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಾಲ್ಘಾಟ್ ಕೆವಿ ನಾರಾಯಣ ಸ್ವಾಮಿ ಅವರ ಹಾಡುಗಾರಿಕೆಯನ್ನು ಕೇಳುತ್ತೀರಿ. 10:00ವರೆಗೆ ಗಾನ ಭಜನ, ಹಿಂದಿ ಚಿತ್ರಗೀತೆಗಳು, 11:00ಕ್ಕೆ ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 0827222258 ಅಥವಾ ಮತ್ತೊಂದು ದೂರವಾಣಿ ಸಂಖ್ಯೆ 2281219. 12:05ಕ್ಕೆ ವನಿತಾ ವಿಹಾರ, 12:35ಕ್ಕೆ ಆರೋಗ್ಯ ಸಂಚಿಕೆ, 1:00ಗೆ ಕೇಂದ್ರ ಸರ್ಕಾರದ ಯೋಜನೆ ಕುರಿತ ಕಾರ್ಯಕ್ರಮ ಪ್ರಗತಿ ಪದದಲ್ಲಿ ಪಿಎಂ ಪರ್ ಡ್ರಾಪ್ ಮೋರ್ ಕ್ರಾಪ್, ಇದು ಹೊಸಪೇಟೆ ಆಕಾಶವಾಣಿ ಕೇಂದ್ರದ ಕೊಡುಗೆ. 1:20ಕ್ಕೆ ದೇಶಭಕ್ತಿ ಗೀತೆಗಳು, 1:00ಗೆ ಚಿತ್ರಗೀತೆಗಳು, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ ಪ್ರಸಾರವಾಗುತ್ತೆ. 2:40ಕ್ಕೆ ಗಾಂಧಿ ಸ್ಮೃತಿ ಬೆಂಗಳೂರು ಕೇಂದ್ರದಿಂದ, 3:00ಗೆ ಮುಂಬೈ ವಿಧುಭಾರತಿ ಕಾರ್ಯಕ್ರಮ, 4:00ಗೆ ಭಾವಗೀತೆಗಳು, 4:15ಕ್ಕೆ ಯುವವಾಣಿಯಲ್ಲಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ, 4:00ಗೆ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳು, 5:00ಗೆ ಮಹಿಳಾ ಲೋಕದಲ್ಲಿ ಗಾಂಧಿ ಜಯಂತಿ ಸಂದರ್ಭದಲ್ಲಿ ಗಾಂಧಿ ವಾದವು ಕನ್ನಡ ಸಾಹಿತ್ಯಕ್ಕೆ ಮತ್ತು ಮಹಿಳೆಯರಿಗೆ ನೀಡಿದ ಪ್ರೇರಣಾತ್ಮಕ ನೆಲೆಗಟ್ಟು, ಈ ಕುರಿತು ಮಾತನಾಡುತ್ತಾರೆ ಗೋಣಿಕೊಪ್ಪದ ಕಾವೇರಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಎಸ್ಎಂ ರಜನಿ ಅವರು. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ. 5:00ಗೆ ಚಿತ್ರಕಾವೇರಿ ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. 6:00ಗೆ ಅವಲೋಕನ ಬೆಂಗಳೂರು ಕೇಂದ್ರದಿಂದ. 6:50ಕ್ಕೆ ಕೃಷಿ ರಂಗದಲ್ಲಿ ಬಿಳಿ ಕಾಂಡ ಕೊರಕ ಕೀಟದ ನಿರ್ವಹಣೆ ಕುರಿತು ಡಾಕ್ಟರ್ ಹೆಚ್ಜಿ ಸೀತಾರಾಮ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. ಅನಂತರ ಮಾರುಕಟ್ಟೆಧಾರಣಿ ಪ್ರಸಾರ ಆಗುತ್ತೆ. 7:20ಕ್ಕೆ ಸುದ್ದಿ ಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಕೇರಿ ಪ್ರಸನ್ನ. 7:29ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸೆನ್ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45ಕ್ಕೆ ಭಾವಗೀತೆಗಳು. ರಾತ್ರಿ 8:00ಗೆ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಸಂವಾದಾತ್ಮಕ ಕಾರ್ಯಕ್ರಮ. 9:15ಕ್ಕೆ ಭಾವಗೀತೆಗಳು. 9:00ವರೆಗೆ ಕರೆಂಟ್ ಅಫೈರ್ಸ್ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. ರಾತ್ರಿ 10:00ಗೆ ಏಷ್ಯನ್ ಗೇಮ್ಸ್ 2026ರ ದಿನದ ಆಟಗಳ ವರದಿಯನ್ನು ಕೇಳಲಿದ್ದೀರಿ. 10:20ಕ್ಕೆ ಗೀತಚಂದ್ರಿಕೆ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳನ್ನು ಪರಿಚಯಿಸಿಕೊಂಡಿರಿ.

0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಎಫ್ಎಂ 103.1 ಮೆಗಾಹೆರ್ಟ್ಸ್. ಈಗ ಸಮಯ 6:10:20.
1: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹೆರ್ಟ್ಸ್ನಲ್ಲಿ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಒಂದು ಕಪಲ್ IVF ಟ್ರೀಟ್ಮೆಂಟ್ ನ ಮಣಿಪಾಲ್ ಹಾಸ್ಪಿಟಲ್ ಅಲ್ಲೇ ಯಾಕೆ ಚೂಸ್ ಮಾಡಬೇಕು?
2: ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ IVF ಮಾಡುವಾಗ ಸೆವೆರಲ್ ಅಡ್ವಾಂಟೇಜಸ್ ಇದೆ. ಒಂದು, ನಮ್ದು ಎಕ್ಸ್ಪೀರಿಯನ್ಸ್ ಕ್ಲಿನಿಷಿಯನ್, ಎಕ್ಸ್ಪೀರಿಯನ್ಸ್ ಎಂಬ್ರಿಯಾಲಜಿಸ್ಟ್, ದೆನ್ ವಿ ಹ್ಯಾವ್ ಅ ಸ್ಟೇಟ್ ಆಫ್ ಆರ್ಟ್ IVF ಲೆಬಾರಟ್ರಿ. ಆಲ್ಸೋ ದ ಕಾಸ್ಟಿಂಗ್ ಇಸ್ ಕಂಪೇರಬಲ್ ಟು ಎನಿ ಅದರ್ ಲ್ಯಾಬ್. ವಿ ಡು ನಾಟ್ ಕೀಪ್ ಇಟ್ ವೆರಿ ಎಕ್ಸ್ಪೆನ್ಸಿವ್. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಮಣಿಪಾಲ್ ಇಸ್ ಅ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಸೊ ಆಲ್ ಇಟ್ಸ್ ಅ ಸಿಂಗಲ್ ಸ್ಟಾಪ್, ಆಲ್ ಯುವರ್ ಟ್ರೀಟ್ಮೆಂಟ್, ಎವ್ರಿಥಿಂಗ್ ರೈಟ್ ಫ್ರಮ್ ಡೆಲಿವರಿ, ಎವ್ರಿಥಿಂಗ್ ಇಸ್ ಅವೈಲೇಬಲ್ ಇನ್ ಮಣಿಪಾಲ್. ಸೊ ಡೂ ಕನ್ಸಿಡರ್ ಮಣಿಪಾಲ್.
1: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
4: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ

0: Studio, Reena Developers, Ulikal Road, Irati. ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
1: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
1: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
3: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
4: ಆಂಥೋರಾ ಕೋಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೋರಾ ಕೋಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
5: The number you've dialed is currently busy.
6: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
7: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
6: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
7: ಹೌದು ಪಪ್ಪ, ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
6: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
0: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
8: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
9: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
10: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು.
11: ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
8: ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
12: ಶ್ರೀ ಸಾಯಿ ಇವೆಂಟ್ಸ್ ಇವರಿಂದ ಬೃಹತ್ ಲೈಫ್ ಸ್ಟೈಲ್ ಎಕ್ಸಿಬಿಷನ್ ಅಂಡ್ ಫುಡ್ ಫೆಸ್ಟಿವಲ್ October 2-4 ಮಡಿಕೇರಿ ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಕಾವೇರಿ ಹಾಲ್ ನಲ್ಲಿ ನಡೆಯಲಿದೆ. ಸೀರೆ, ಕುರ್ತೀಸ್, ಜ್ಯುವೆಲರಿ, ಗೃಹೋಪಯೋಗಿ ವಸ್ತುಗಳು, ವಿವಿಧ ತಿಂಡಿ ತಿನಿಸುಗಳು, ಮಕ್ಕಳಿಗೆ ಫನ್ ಗೇಮ್ ಸೇರಿದಂತೆ ಒಂದಷ್ಟು ಮನರಂಜನೆ ಎಲ್ಲವೂ ಒಂದೇ ಕಡೆ. ಹಳೆಯ ಜರಿ ಸೀರೆಗಳನ್ನು ಖರೀದಿಸಲಾಗುವುದು. ಬೆಳಿಗ್ಗೆ 10:00 to 10:30 ಭೇಟಿ ನೀಡಿ. ಸ್ಥಳ ಕಾವೇರಿ ಹಾಲ್, ಮಡಿಕೇರಿ.
0: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th year ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
1: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
8: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
7: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
1: ನಿಮ್ಮ ಹಳೆಯ ಫರ್ನಿಚರ್ ಗಳನ್ನು ಹೊಸ ಮಾಡರ್ನ್ ಡಿಸೈನ್ಸ್ ನ ಫರ್ನಿಚರ್ ಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಸುವರ್ಣಾವಕಾಶ ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: ಟೈಲ್ಸ್ ಮತ್ತು ಸ್ಯಾನಿಟರಿ ಖರೀದಿಸುವಾಗ ಕ್ವಾಲಿಟಿ ನೋಡಿ ಖರೀದಿಸಿ. ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಹಾಗೂ ಸ್ಯಾನಿಟರಿ ವೇರ್ ಬೆಸ್ಟ್ ರೇಟ್ ನಲ್ಲಿ ನಿಮಗೆ ಲಭ್ಯವಿದೆ ಟ್ರಾನ್ಸಿ ಟೈಲ್ ಗ್ಯಾಲರಿಯಲ್ಲಿ. ಟ್ರಾನ್ಸಿ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಗೋಣಿಕೊಪ್ಪಲ್. ಫ್ಲೋ ಯೋರ್ ಡ್ರೀಮ್ಸ್, ಟ್ರಾನ್ಸಿ ಟೈಲ್ ಗ್ಯಾಲರಿ.
1: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
0: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್.

0: ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್ ಇಂಡಸ್ಟ್ರಿಯಲ್ ಏರಿಯಾ ಮಡಿಕೇರಿ. ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್, ಕಾಲ್ 9606048734.
1: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
2: ಮಾಜನಳೆ ಕೊಡವಡ ಭಗವದ್ಗೀತೆ ಎಂದೇ ಕಳಿಪೋನ. ದಕ್ಷಿಣ ಭಾರತತ್ರ ಆದ್ಯ ಜಾನಪದ ಸಾಹಿತ್ಯವಾನ ಕೊಡವಡ ಆಚಾರ ವಿಚಾರ ಜಾನಪದ ಪಾಟ್ ಅಣ್ಣಕ್ಕ ಬಾಳೋ ಪಾಟ್ ಪದ್ಧತಿ ಪರಂಪರೆಯ ವಿವರವುಳ್ಳ ನಾಡರ ಪಿರಿಯ ಸಾಹಿತಿ ನಡಕೇರಿಯಿಂದ ಚಿನ್ನಪ್ಪ ಅಯ್ಯಂಗ ಅಳದನ. ಪ್ರತಿ ಕೊಡವಡ ಕೊಡವ ಭಾಷಿಕಂಗಳ ಮನೆ ಮನೆಯಲ್ಲಿ ಅವಶ್ಯವಾಯಿತು ಇಕ್ಕಂಡೆ ನಾಡರ ಪೆದಪೋನ ಸಾಹಿತಿ ದಂಪತಿಯಳನ. ಬೊಬ್ಬೇರಿಂದ ನಂಜಮ್ಮ ಚಿನ್ನಪ್ಪ ಅಯ್ಯಂಗ ಇಂಗ್ಲಿಷ್ ಪಾಜಕ್ಕೆ ತರ್ಜುಮೆ ಮಾಡಿತುಳ್ಳ ಪಟ್ಟೋಳೆ ಪಳಮೆ ಪುಸ್ತಕ ಅಲ್ಲತೆ ಇಂಗಳೆ ಊರೂರು ಸುತ್ತಿದ್ದು ಅಳಿದಿತುಳ್ಳ ಕೊಡವಡ ಮೂಲ ಬೇರಾನ ಕೊಡವ ಜನಾಂಗ ಪುಟ್ಟಿ ಒಳಂದ ಇತಿಹಾಸ ಸಂಪ್ರದಾಯ ಪದ್ಧತಿ ಎಲ್ಲವೂ ಅಡಗಿತು. ಅದಂಗೆಲ್ಲ ಮೂಲ ಏತುವಾನ ನಂಗಡ ಅಜ್ಜಕಟ್ಟು ಮನೆ ಅಣ್ಣಕ ಐನ್ ಮನೆಯ ವಿವರವುಳ್ಳ ಐನ್ ಮನೆ ಕೊಡಗು. ಈ ದಂಡು ಪುಸ್ತಕ ಮಡಿಕೇರಿ ಕಾಲೇಜಿನಲ್ಲುಳ್ಳ ಐನ್ ಮನೆ ಕೆಫೆ, ಮಡಿಕೇರಿ ಕೊಡ ಸಮಾಜ ಕಾಂಪ್ಲೆಕ್ಸ್ ನುಳ್ಳ ಐನ್ ಮನೆ ಔಟ್ಲೆಟ್, ಪಿಂಯ ವಿರಾಜ್ಪೇಟೆ ಶಾನ್ಬೋಗ್ ಕಾಂಪ್ಲೆಕ್ಸ್ ನುಳ್ಳ ಐನ್ ಮನೆ ಔಟ್ಲೆಟ್ ಕುಟುವ. ಎಲ್ಲರೂ ಅರ್ತಂಡು ಕೊಡವ ಸಾಹಿತ್ಯತ್ನ ಓದಿ ಉಳ್ತಿ ಬುಳ್ತಿ.
0: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
3: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
0: ವಿರಾಜಪೇಟೆಯ ಪೂತಾಸ್ ಅಂಡ್ ಆಫರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
3: ಪೂತಾಸ್ ಅಂಡ್ ಆಫರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
4: ಕೊಡಗಿನಲ್ಲಿಯೇ ಪ್ರಪ್ರಥಮವಾಗಿ ಆರಂಭಗೊಂಡಿರುವ ಕಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಲಾ ವಿರಾಜಪೇಟೆ, ಇಲ್ಲಿ 3 ವರ್ಷಗಳ LLB ಕೋರ್ಸ್ಗೆ ದಾಖಲಾತಿ ಆರಂಭಗೊಂಡಿದೆ. ಯಾವುದೇ ಡಿಗ್ರಿ ಆಗಿರುವವರು ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಪ್ರವೇಶಾತಿ ಪಡೆಯಬಹುದು. ಕಲಿಕೆಗೆ ಪೂರಕವಾದ ಎಲ್ಲ ಮೂಲಭೂತ ವ್ಯವಸ್ಥೆಗಳನ್ನು ಹೊಂದಿದೆ. ಸಂಪರ್ಕಿಸಿ 8792839176.
5: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
6: ಹಲೋ ಪಪ್ಪಾ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
5: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC Galaxy ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
5: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
7: ಪಾರಣೆ ಕೇಂದ್ರ ಕ್ರೀಡಾ ಮಂಡಳಿ ಇದರ 65ನೇ ವಾರ್ಷಿಕ ಪಾರಣೆ ಕ್ರೀಡಾ ಹಬ್ಬ 2026 ವೈಭವದ ಕ್ರೀಡಾಮೇಳ ಗ್ರಾಮಾಂತರ ಕ್ರೀಡಾಕೂಟ ಇದೇ October 2, 3, 4 ಪಾರಣೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಕೊಣಂಜಗೇರಿ, ಬಲಮುರಿ, ಬಾವಲಿ, ಕಿರುಂದಾಡು, ಕೈಕಾಡು ಗ್ರಾಮಗಳ ನಡುವೆ ಕ್ರೀಡಾ ಸ್ಪರ್ಧೆಗಳು, ಸಾರ್ವಜನಿಕ ಮಹಿಳೆಯರಿಗೆ ಮತ್ತು ಪುರುಷರಿಗೆ ದಿನಾಂಕ 4 ಕ್ರೀಡಾ ಸ್ಪರ್ಧೆಗಳು ನಡೆಯಲಿದ್ದು, ಪಾರಣೆ ಕ್ರೀಡಾ ಮಂಡಳಿಯ ಅಧ್ಯಕ್ಷರಾದ ಮಚ್ಚಂಡ ಸಾಬಾದೇವಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಕ್ರೀಡೋತ್ಸವದಲ್ಲಿ ಕ್ರೀಡಾಭಿಮಾನಿಗಳು, ಗ್ರಾಮಸ್ಥರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕ್ರೀಡಾ ಹಬ್ಬವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ವಿನಂತಿಸಿದ್ದಾರೆ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಸಮಿತಿ ಸದಸ್ಯರು ಪಾರಣೆ ಕೇಂದ್ರ ಕ್ರೀಡಾ ಮಂಡಳಿ.
0: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ಕೊಡಗು ಗೌಡ ಸಮಾಜ ಬೆಂಗಳೂರು ಇವರ ಕಡೆಯಿಂದ ಇದೇ 4 ಭಾನುವಾರ ಬೆಳಿಗ್ಗೆ 10 ಕೊಡಗು ಗೌಡ ಸಮಾಜ ಸಭಾಂಗಣ ಉಳ್ಳಾಲು ಬೆಂಗಳೂರು ಇಲ್ಲಿ ಕೈಲ್ ಮೂರ್ತ ಜಂಬರ ನಡೆಸಿಕೆ ತೀರ್ಮಾನಿಸಿದ್ದು, ಜಂಬರದ ಮುಖ್ಯ ಅತಿಥಿಗಳಾಗಿ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ, ಮಾಜಿ ಕೇಂದ್ರ ಸಚಿವರಾದ DB ಸದಾನಂದ ಗೌಡ ಸೇರಿದಂತೆ ಇನ್ನಿತರ ಗಣ್ಯರು ಭಾಗವಹಿಸುವೆ. ಜನಾಂಗ ಬಾಂಧವ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಕೂತ ಕೇಳಿಕೊಂಡಳು ಸಮಾಜದ ಅಧ್ಯಕ್ಷರಾದ ಐಟಿರ ಮನೋಜ್ ಕುಮಾರ್ ಹಂಗೆ, ಆಡಳಿತ ಮಂಡಳಿಯ ಸರ್ವ ಸದಸ್ಯರು.
9: ಶ್ರೀ ಸಾಯಿ ಇವೆಂಟ್ಸ್ ಇವರಿಂದ ಬೃಹತ್ ಲೈಫ್ ಸ್ಟೈಲ್ ಎಕ್ಸಿಬಿಷನ್ ಅಂಡ್ ಫುಡ್ ಫೆಸ್ಟಿವಲ್ October 2-4 ಮಡಿಕೇರಿ ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಕಾವೇರಿ ಹಾಲ್ನಲ್ಲಿ ನಡೆಯಲಿದೆ. ಸೀರೆ, ಕುರ್ತೀಸ್, ಜ್ಯುವೆಲರಿ, ಗೃಹೋಪಯೋಗಿ ವಸ್ತುಗಳು, ವಿವಿಧ ತಿಂಡಿ ತಿನಿಸುಗಳು, ಮಕ್ಕಳಿಗೆ ಫನ್ ಗೇಮ್ ಸೇರಿದಂತೆ ಒಂದಷ್ಟು ಮನರಂಜನೆ ಎಲ್ಲವೂ ಒಂದೇ ಕಡೆ. ಹಳೆಯ ಜರಿ ಸೀರೆಗಳನ್ನು ಖರೀದಿಸಲಾಗುವುದು. ಬೆಳಿಗ್ಗೆ 10 to 10:30 ಭೇಟಿ ನೀಡಿ. ಸ್ಥಳ ಕಾವೇರಿ ಹಾಲ್, ಮಡಿಕೇರಿ.
0: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ರ.

0: ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 ಮೆಗಾಹರ್ಟ್ಸ್ ನಲ್ಲಿ.
1: ಈಗ ಬಿಕೆ ಸುಮಿತ್ರ ಮತ್ತು ಸಂಗಡಿಗರು ಹಾಡಿರುವ ಒಂದೆರಡು ಜನಪದ ಗೀತೆಗಳು.

0: ಇದುವರೆಗೂ ಬಿ ಕೆ ಸುಮಿತ್ರಾ ಮತ್ತು ಸಂಗಡಿಗರಿಂದ ಕೆಲವು ಜನಪದ ಗೀತೆಗಳನ್ನು ಕೇಳಿದಿರಿ. ಈಗ ಸಮಯ 6:30 ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.
1: ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಶಿವಮೊಗ್ಗ ಜಿಲ್ಲಾ ವಾರ್ತಾಪತ್ರ. ಬರೆದವರು ವಿನಯ್ ಕುಮಾರ್ ಟಿಆರ್, ಓದುತ್ತಿರುವವರು ಚೇತನ್ ಸಿವಿ. ಕರ್ನಾಟಕ ಪಬ್ಲಿಕ್ ಶಾಲೆಗಳ ಉದ್ಘಾಟನೆ ಮತ್ತು ಜಿಲ್ಲೆಯ ವಿವಿಧ ಇಲಾಖೆಗಳ ಕೋಟ್ಯಂತರ ರೂಪಾಯಿ ವೆಚ್ಚದ ಯೋಜನೆಗಳ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಶಿವಮೊಗ್ಗ ನಗರ ಕೇಂದ್ರದಲ್ಲಿಯೇ ಆಯೋಜನೆ ಮಾಡಲು ಉದ್ದೇಶಿಸಲಾಗಿದ್ದು, ಮಾನ್ಯ ಮುಖ್ಯಮಂತ್ರಿಗಳ ದಿನಾಂಕ ನಿಗದಿಯ ನಂತರ ನಗರದ ಅಲ್ಲಮಪ್ರಭು ಮೈದಾನದಲ್ಲಿ ಆಯೋಜನೆ ಮಾಡಲಾಗುವುದು ಎಂದು ರಾಜ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ನಗರದ ತಮ್ಮ ಆಡಳಿತ ಕಚೇರಿಯ ಸಭಾಂಗಣದಲ್ಲಿ ಮಾಹಿತಿ ನೀಡಿ ಮಾತನಾಡಿದ ಅವರು, ಕೆಪಿಸಿ ಶಾಲೆಗಳಲ್ಲಿ ಅಗತ್ಯ ವ್ಯವಸ್ಥೆಯನ್ನು ಕಲ್ಪಿಸುವ ಕಾರ್ಯ ಪ್ರಗತಿಯಲ್ಲಿದ್ದ ಅವಧಿಯಲ್ಲಿಯೂ ರಾಜ್ಯದೆಲ್ಲೆಡೆ ಕೆಪಿಸಿ ಶಾಲೆಗೆ ನಿಗದಿಪಡಿಸಿದ ಸಂಖ್ಯೆಗಿಂತ ಹೆಚ್ಚಿನ ಪ್ರಮಾಣದ ಮಕ್ಕಳ ದಾಖಲಾತಿ ಕಂಡುಬಂದಿದೆ. ಈ ಹಿಂದೆ ನಿಗದಿಪಡಿಸಿದ ಸಂಖ್ಯೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಪಿಸಿ ಶಾಲೆಗಳನ್ನು ಆರಂಭಿಸಲು ಉದ್ದೇಶಿಸಲಾಗಿದ್ದು, ಡಿಪಿಆರ್ ಪ್ರಕ್ರಿಯೆ ಚಾಲನೆಯಲ್ಲಿದೆ ಎಂದು ತಿಳಿಸಿದ್ದಾರೆ. ಜನಸಾಮಾನ್ಯರ ದಿನನಿತ್ಯದ ಸಮಸ್ಯೆ ಸವಾಲುಗಳಿಗೆ ದುಃಖ ದುಮ್ಮಾನಗಳಿಗೆ ತ್ವರಿತವಾಗಿ ಸ್ಪಂದಿಸಿ ಸರ್ಕಾರದ ಸೇವೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವ ಉದ್ದೇಶದಿಂದ ಪ್ರಜಾ ಸೇವೆ ಆಂದೋಲನವನ್ನ ಜಾರಿಗೆ ತರಲಾಗಿದೆ ಎಂದು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕಾನೂನಿನ ಅರಿವು ಮತ್ತು ಉಚಿತ ನ್ಯಾಯ ಒದಗಿಸುವಲ್ಲಿ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರು ಸಮಾಜ ಮತ್ತು ಕಾನೂನು ಸೇವೆಗಳ ಪ್ರಾಧಿಕಾರದ ನಡುವೆ ಸೇತುವೆಯಂತೆ ಕಾರ್ಯನಿರ್ವಹಿಸುತ್ತಾರೆ ಎಂದು ಶಿವಮೊಗ್ಗ ಜಿಲ್ಲೆಯ 1ನೇ ಹೆಚ್ಚುವರಿ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು ಹಾಗೂ ಪ್ರಭಾರ ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರಾದಂತಹ ಅಭಯ್ ಡಿ ಚೌಗಲ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ, ಶಿವಮೊಗ್ಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತು ಬೆಂಗಳೂರಿನ ಔಟ್ ಲಾರ್ಡ್ ಇಂಡಿಯಾ ಸಂಸ್ಥೆಯ ಸಹಯೋಗದಲ್ಲಿ ಸಿಮ್ಸ್ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರ 2 ದಿನಗಳ ಪುನಶ್ಚೇತನ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ನ್ಯಾಯ ನಿಮ್ಮದು, ನೆರವು ನಮ್ಮದು ಎಂಬ ಧ್ಯೇಯ ವಾಕ್ಯದಡಿ ಕಾರ್ಯನಿರ್ವಹಿಸುವ ಪ್ರಾಧಿಕಾರದ ಸೇವೆಗಳನ್ನು ಸಾರ್ವಜನಿಕರಿಗೆ ತಲುಪಿಸುವುದು ಸ್ವಯಂ ಸೇವಕರ ಮುಖ್ಯ

0: ಕರ್ತವ್ಯವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಅರಣ್ಯ ವನ್ಯಜೀವಿ ಮತ್ತು ನೈಸರ್ಗಿಕ ಸಂಪತ್ತನ್ನು ಸಂರಕ್ಷಿಸುವ ಸಂದರ್ಭದಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ಹುತಾತ್ಮರಾದಂತಹ ಅರಣ್ಯ ಇಲಾಖೆಯ ಅಧಿಕಾರಿ ಸಿಬ್ಬಂದಿ ಹಾಗೂ ಅರಣ್ಯ ರಕ್ಷಕರ ತ್ಯಾಗವನ್ನು ಮರೆಯಲಾಗದು ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ನ್ಯಾಯಮೂರ್ತಿ ಮಂಜುನಾಥ್ ಜಿಎ ಅವರು ತಿಳಿಸಿದ್ದಾರೆ. ಅರಣ್ಯ ಇಲಾಖೆಯು ನಗರದ ಶ್ರೀಗಂಧದ ಕೋಠಿಯಲ್ಲಿರುವಂತಹ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಏರ್ಪಡಿಸಲಾಗಿದ್ದಂತಹ ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಅರಣ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವುದು ಸಾಮಾನ್ಯ ವಿಷಯವಲ್ಲ ಎಂದು ಹೇಳಿದ್ದಾರೆ. ಜಿಲ್ಲೆಯಲ್ಲಿ ಅತ್ಯಲ್ಪ ಅವಧಿಯಲ್ಲಿ ರೈಲ್ವೆ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳು ಆಗಿದ್ದು ಅನೇಕ ಹೊಸ ರೈಲು ಸಂಪರ್ಕ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದ ಪಿವೈ ರಾಘವೇಂದ್ರ ತಿಳಿಸಿದ್ದಾರೆ. ಶಿವಮೊಗ್ಗ ಸಮೀಪದ ಹಾರನಹಳ್ಳಿ ಗ್ರಾಮದ ರೈಲು ನಿಲ್ದಾಣದಲ್ಲಿ ಪ್ಲಾಟ್ಫಾರ್ಮ್ ವಿಸ್ತರಣೆ ಅಭಿವೃದ್ಧಿಪಡಿಸುವ 1.88 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ಪ್ರಸ್ತುತ ಇರುವಂತಹ ಪ್ಲಾಟ್ಫಾರ್ಮ್ 250 ಮೀಟರ್ ಅಗಲವಿದ್ದು ಇದನ್ನು 1 ಮೀಟರ್ ಎತ್ತರಿಸುವ ಹಾಗೂ 1 ಮೀಟರ್ ಅಗಲ ವಿಸ್ತರಿಸಲು ಉದ್ದೇಶಿಸಲಾಗುವುದು. ಈ ಕಾಮಗಾರಿ ಪೂರ್ಣಗೊಂಡ ನಂತರ ಈ ಭಾಗದಲ್ಲಿ ಸಂಚರಿಸುವ ರೈಲುಗಳನ್ನು ನಿಲ್ಲಿಸಿ ಸಂಚರಿಸಲು ಅವಕಾಶ ದೊರೆಯಲಿದೆ ಎಂದು ತಿಳಿಸಿದ್ದಾರೆ. ಕೋಟೆ ಗಂಗೂರು ರೈಲ್ವೆ ಕೋಚಿಂಗ್ ಡಿಪೋ ಶೀಘ್ರದಲ್ಲಿ ಲೋಕಾರ್ಪಣೆಗೊಳ್ಳಲಿದೆ. ಕೋಟೆ ಗಂಗೂರು ರೈಲ್ವೆ ಡಿಪೋ ಅಧಿಕೃತವಾಗಿ ಆರಂಭಗೊಂಡ ನಂತರ ದೇಶದ ಪ್ರತಿಷ್ಠಿತ ನಗರಗಳಿಗೆ ಸಂಪರ್ಕ ಕಲ್ಪಿಸುವ ಅನೇಕ ಹೊಸ ಮಾರ್ಗಗಳು ಆರಂಭಗೊಳ್ಳಲಿವೆ. ವಿಶೇಷವಾಗಿ ವಂದೇ ಭಾರತ್ ರೈಲು ಸಂಚಾರ ಆರಂಭಗೊಳ್ಳಲಿದೆ. ಇದರೊಂದಿಗೆ ತಿರುಪತಿ, ಕೇರಳದ ಎರ್ನಾಕುಲಂ, ಬಿಹಾರ, ಜಾರ್ಖಂಡ್, ಚಂಡೀಗಢ, ಗುವಾಹಟಿಗೆ ರೈಲು ಸಂಪರ್ಕ ದೊರೆತು ರೈಲ್ವೆ ಜಂಕ್ಷನ್ ಆಗಿ ಪರಿವರ್ತನೆಯಾಗಲಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಅರಣ್ಯ ಇಲಾಖೆಯವರು ರೈತರಿಗೆ ಹೊಸ ನೋಟಿಸ್ ನೀಡಬಾರದು, ಜೊತೆಗೆ ಹೊಸ ಒತ್ತುವರಿಗೆ ಅವಕಾಶ ನೀಡಬಾರದೆಂದು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಸ್ತೂರಿರಂಗನ್ ವರದಿಯಿಂದ ಮಲೆನಾಡಿನ ಭಾಗದಲ್ಲಿ ಎದುರಾಗಿರುವಂತಹ ಆತಂಕಗಳು ಮತ್ತು ಪರಿಣಾಮಗಳ ಕುರಿತು ಸ್ಥಳೀಯ ರೈತರು, ಸಾರ್ವಜನಿಕರು ಮತ್ತು ಜನಪ್ರತಿನಿಧಿಗಳ ಜೊತೆಗೆ ಅವರು ತೀರ್ಥಹಳ್ಳಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮೈದಾನದಲ್ಲಿ ಏರ್ಪಡಿಸಲಾಗಿದ್ದಂತಹ ಸಂವಾದ ಮತ್ತು ಬಹಿರಂಗ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನಿಮ್ಮ ಮನೆ ಬಾಗಿಲಿಗೆ ಬಂದು ಚರ್ಚಿಸಿ ನಂತರ ವಿಶೇಷ ಅಧಿವೇಶನ ನಡೆಸಿ ಸ್ಥಳೀಯ ಶಾಸಕರ, ಜನಪ್ರತಿನಿಧಿಗಳ ಅಭಿಪ್ರಾಯ ಪಡೆದು ಸಮಸ್ಯೆ ಪರಿಹಾರಕ್ಕೆ ಕ್ರಮ ವಹಿಸಲಾಗುವುದು. ಅದಕ್ಕಾಗಿ ನಿಮ್ಮನ್ನು ಹುಡುಕಿಕೊಂಡು ನಾವೇ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇವೆ. ಜನರ ಭಾವನೆಗಳ ಮೇಲೆ ಸರ್ಕಾರ ಆಡಳಿತ ಮಾಡಬೇಕು. ಇದೇ ಉದ್ದೇಶದಿಂದ ಜನರೊಂದಿಗೆ ಸಂಪರ್ಕ ಸಾಧಿಸಲು ತಿಂಗಳಿಗೆ 2 ಬಾರಿ ಉಸ್ತುವಾರಿ ಸಚಿವರು, ಅಧಿಕಾರಿಗಳು ತಾಲೂಕು, ಹೋಬಳಿ, ಪಂಚಾಯಿತಿ ಮಟ್ಟಕ್ಕೆ ಹೋಗಿ ಜನರ ಅಹವಾಲು ಸ್ವೀಕರಿಸಿ ಪರಿಹಾರ ಒದಗಿಸಲು ಪ್ರಜಾಸೇವೆ ಇಲಾಖೆಯನ್ನು ಆರಂಭಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ದುಬಾರೆ ಆನೆ ಶಿಬಿರದಲ್ಲಿ ನಡೆದಂತಹ ಆಕಸ್ಮಿಕ ದುರ್ಘಟನೆಯಲ್ಲಿ ಓರ್ವ ಮಹಿಳೆ ಮೃತಪಟ್ಟ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿರುವಂತಹ ಎಲ್ಲ ಆನೆ ಶಿಬಿರಗಳನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲು ಅರಣ್ಯ ಸಚಿವರು ಸೂಚಿಸಿದ್ದರು. ಅರಣ್ಯ ಇಲಾಖೆ ನೀಡಿರುವ ಸುರಕ್ಷತಾ ಮಾರ್ಗಸೂಚಿಗಳಂತೆ ಈಗ ಸಕ್ರೆಬೈಲು ಆನೆ ಬಿಡಾರದಲ್ಲಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈ ಎಲ್ಲ ಸುರಕ್ಷತಾ ಕ್ರಮಗಳನ್ನು ಪೂರ್ಣಗೊಳಿಸಲಾಗಿದ್ದು ಸಕ್ರೆಬೈಲು ಆನೆ ಬಿಡಾರವನ್ನು ಸಾರ್ವಜನಿಕರ ಪ್ರವೇಶಕ್ಕಾಗಿ ಅಧಿಕೃತವಾಗಿ ಪುನರಾರಂಭಿಸಲಾಗಿದೆ. ಇದುವರೆಗೂ ಶಿವಮೊಗ್ಗ ಜಿಲ್ಲಾ ವಾರ್ತಾಪತ್ರ ಕೇಳಿದರೆ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಆಕಾಶವಾಣಿ ಮಡಿಕೇರಿ ಕೇಂದ್ರವಿದು.
2: ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:40 ತಪ್ಪದೇ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.
3: ಎಲ್ಐಸಿ ತಂದಿದೆ ಹೊಸ ಪ್ಲಾನ್ ಪ್ರೊಟೆಕ್ಷನ್ ಪ್ಲಸ್.
4: ಇದು ಒಂದು ಯೂನಿಟ್ ಲಿಂಕ್ ಪ್ಲಾನ್ ಆಗಿದ್ದು ಲಾಂಗ್ ಟರ್ಮ್ ಸೇವಿಂಗ್ಸ್ ಹಾಗೂ ಪ್ರೊಟೆಕ್ಷನ್ ಅನ್ನು ಒಟ್ಟಿಗೆ ನೀಡುತ್ತದೆ,
3: ಮತ್ತು 5 ವರ್ಷಗಳ ನಂತರ ಪಾರ್ಷಿಯಲ್ ವಿತ್ಡ್ರಾಲ್ ಸೌಲಭ್ಯ. ಎಲ್ಐಸಿಯ ಪ್ರೊಟೆಕ್ಷನ್ ಪ್ಲಸ್ ಪಾಲಿಸಿ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ಅಥವಾ ನಿಮ್ಮ ಹತ್ತಿರದ ಎಲ್ಐಸಿ ಬ್ರಾಂಚ್ಗೆ ಸಂಪರ್ಕಿಸಿ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್.
5: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

0: ಪ್ರಕಟಣೆಗಳು 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBSVLR@gmail.com.

0: ಕೇಳಿ, ನಿಮಗೊಂದು ಸಂತಸದ ಸುದ್ದಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯ ವಿವಿಧ ಯೋಜನೆಗಳು ಮತ್ತು ಕಾರ್ಯಚಟುವಟಿಕೆಗಳು ಕುರಿತ ರೇಷ್ಮೆ ಸಿರಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ. ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರೇಷ್ಮೆ ಸಿರಿ
1: @gmail.com.
0: ಕೇಳಿ, ನಿಮಗೊಂದು ಸಂತಸದ ಸುದ್ದಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯ ವಿವಿಧ ಯೋಜನೆಗಳು ಮತ್ತು ಕಾರ್ಯಚಟುವಟಿಕೆಗಳು ಕುರಿತ ರೇಷ್ಮೆ ಸಿರಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ. ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರೇಷ್ಮೆ ಸಿರಿ.
2: ರಸ್ತೆ ನಿಯಮಗಳನ್ನು ಪಾಲಿಸಿ ಅಪಘಾತವನ್ನು ತಪ್ಪಿಸಿ.
3: ನಿಮ್ಮೆದುರಿಗೆ ಅಪಘಾತ ಸಂಭವಿಸಿದಲ್ಲಿ ತಕ್ಷಣ ಸ್ಪಂದಿಸಿ, ಮಾನವೀಯತೆ ಮರೆಯದಿರಿ.
2: ಗಾಯಾಳುವನ್ನು ಸಮೀಪದ ಆಸ್ಪತ್ರೆಗೆ ಸೇರಿಸಿ.
3: ಆ ಜೀವಕ್ಕೆ ಮೊದಲ 10-20 ನಿಮಿಷಗಳು ಅತಿ ಅಮೂಲ್ಯ.
2: ಚಿಕಿತ್ಸೆ ಕೊಡಿಸುವುದು ಪ್ರತಿಯೊಬ್ಬರ ಕರ್ತವ್ಯ.
3: ಕೋರ್ಟ್ ಆದೇಶದಂತೆ ಆಸ್ಪತ್ರೆಯವರಾಗಲಿ ಪೊಲೀಸ್ ಇಲಾಖೆಯಾಗಲಿ ಹೆಚ್ಚಿನ ವಿವರಗಳನ್ನು ನಿಮ್ಮಿಂದ ಬಯಸುವುದಿಲ್ಲ.
2: ಕೋರ್ಟ್ ಕಚೇರಿ ಅಲೆಯಬೇಕಾದ ಯಾವ ಭಯವೂ ಇಲ್ಲ.
3: ಜೀವ ಉಳಿಸಿ, ಮಾನವೀಯತೆ ಮೆರೆಯಿರಿ.
2: ಜೀವ ಉಳಿಸಿ, ಮಾನವೀಯತೆ ಮರೆಯದಿರಿ.

0: ಎಲ್ಲೆಡೆ ನೀರಿಗೆ ಕೊರತೆ. ಜಲಮೂಲಗಳು ಬತ್ತುತ್ತಿವೆ. ಬಾವಿ, ಕೊಳವೆ ಬಾವಿ, ಕೆರೆಗಳು ಬರಿದಾಗುತ್ತಿವೆ.
1: ಜಲ ಜಲನೆ ಹರಿಯುವ ಜೀವ ಜಲ ನಾನು, ಹನಿ ಹನಿ ಮಳೆಯಾಗಿ ಜಗದ ಕೊಳೆ ತೊಳೆಯುವ ಜಲಗಾರ ನಾನು.
0: ನೀರನ್ನು ಮಿತವಾಗಿ ಬಳಸಿ. ಸ್ವಚ್ಛತೆಯ ಸಂದರ್ಭ, ಶೌಚಾಲಯ ಬಳಕೆ, ಹೂದೋಟ ನಿರ್ವಹಣೆ ಮತ್ತು ವಾಹನ ಕ್ಲೀನಿಂಗ್ ಎಲ್ಲ ಸಂದರ್ಭಗಳಲ್ಲೂ ನೀರನ್ನು ಅಗತ್ಯ ಇರುವಷ್ಟೇ ಬಳಸಿ. ಮಿತವಾಗಿ ಬಳಸಿ, ನೀರು ಉಳಿಸಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು. ಎಸ್ಎಆರ್ ಪ್ರಕ್ರಿಯೆಯಲ್ಲಿ ಫಾರ್ಮ್ 7 ದುರ್ಬಳಕೆ ಆರೋಪ. ಸಂಪುಟ ಸಹೋದ್ಯೋಗಿಗಳೊಂದಿಗೆ ಮುಖ್ಯಮಂತ್ರಿ ಧರಣಿ. 177 ಬರಪೀಡಿತ ತಾಲೂಕುಗಳಲ್ಲಿ 46,000 ಕೋಟಿ ರೂಪಾಯಿ ಬೆಳೆ ನಷ್ಟ. ಕೇಂದ್ರ ಸಚಿವರಿಗೆ ಪ್ರತ್ಯೇಕ ಪತ್ರ ಬರೆದ ಉಪಮುಖ್ಯಮಂತ್ರಿ. ಚಿಲ್ಲರೆ ಸಕ್ಕರೆ ಬೆಲೆ 15% ಇಳಿಕೆ. ಅಕ್ರಮ ದಾಸ್ತಾನು ತಡೆಯಲು ಮಾನದಂಡ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ತುಮಕೂರಿನಲ್ಲಿ 5,000 ಕೋಟಿ ರೂಪಾಯಿ ಹೂಡಿಕೆಗೆ ಅಮೆರಿಕ ಮೂಲದ ಸೋಲಾರ್ ಕಂಪನಿ ಆಸಕ್ತಿ. ಸಚಿವ ಎಂಬಿ ಪಾಟೀಲ್. ಅಗ್ನಿ ಅವಘಡದಲ್ಲಿ ಮೃತಪಟ್ಟ ಮನೀಶ್ ಕರ್ಕಡ ಕುಟುಂಬಕ್ಕೆ 1,20,00,000 ರೂಪಾಯಿ ಆರ್ಥಿಕ ನೆರವು ಘೋಷಿಸಿದ ಎಂಆರ್ಪಿಎಲ್. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಗಂಭೀರ ಲೋಪಗಳಿದ್ದು ಬಿಜೆಪಿ ಸೂಚನೆಯ ಮೇರೆಗೆ ಅಲ್ಪಸಂಖ್ಯಾತರು, ಪರಿಶಿಷ್ಟರು ಹಾಗೂ ಒಬಿಸಿ ಸಮುದಾಯದವರನ್ನೇ ಗುರಿಯಾಗಿರಿಸಿಕೊಂಡು ಮತದ ಹಕ್ಕನ್ನು ಕಸಿದುಕೊಳ್ಳಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಎಸ್ಐಆರ್ ಪ್ರಕ್ರಿಯೆ ಕುರಿತ ವಿಡಿಯೋ ಬಿಡುಗಡೆ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 45,00,000 ಹೆಚ್ಚು ಮತದಾರರ ಹೆಸರುಗಳನ್ನು ಡಿಲೀಟ್ ಮಾಡಲು ಷಡ್ಯಂತ್ರ ನಡೆಯುತ್ತಿದೆ ಎಂದು ಆರೋಪಿಸಿದ್ದಾರೆ. ಭಾಲ್ಕಿ ಕ್ಷೇತ್ರದಲ್ಲಿ 3,000, ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಲ್ಲಿ 7,000 ಹೆಚ್ಚು ಫಾರ್ಮ್ 7 ಅರ್ಜಿಗಳು ಬಂದಿವೆ ಎಂದು ಮಾಹಿತಿ ನೀಡಿದ್ದಾರೆ. ಈ ಕೃತ್ಯದಲ್ಲಿ ಭಾಗಿಯಾದವರ ವಿರುದ್ದ ಕ್ರಮ ಕೈಗೊಳ್ಳಬೇಕು ಎಂದು ಚುನಾವಣಾ ಆಯೋಗವನ್ನು ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿದ ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟ ಸಭೆಯನ್ನು ರದ್ದುಗೊಳಿಸಿ ಚುನಾವಣಾ ಆಯೋಗದ ಕಚೇರಿಗೆ ತೆರಳಿ ರಾಜ್ಯ ಚುನಾವಣಾ ಆಯುಕ್ತರಿಗೆ ದೂರು ಸಲ್ಲಿಸಿದ್ದಾರೆ. ದೂರಿನಲ್ಲಿ ಫಾರ್ಮ್ 7 ಅರ್ಜಿಗಳ ತನಿಖೆಗೆ ಒತ್ತಾಯಿಸಿದ್ದಾರೆ. ಅರ್ಹ ಮತದಾರರ ಹಕ್ಕು ರಕ್ಷಿಸಲು ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿದ್ದಾರೆ. ಬಳಿಕ ಆಯೋಗದ ಮುಂದೆಯೇ ಸಚಿವ ಸಂಪುಟದ ಸಹೋದ್ಯೋಗಿಗಳೊಂದಿಗೆ ಮುಖ್ಯಮಂತ್ರಿ ಧರಣಿ ನಡೆಸಿದರು. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತಂತೆ ಪರಿಹಾರ ಕೋರಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಕಂದಾಯ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪ್ರತ್ಯೇಕವಾಗಿ ಪತ್ರ ಬರೆದು ತುರ್ತು ನೆರವು ಒದಗಿಸುವಂತೆ ಮನವಿ ಮಾಡಿದ್ದಾರೆ. ರೈತರು ಹಾಗೂ ಗ್ರಾಮೀಣ ಜನರ ಜನೋಪಯೋಗದ ಮೇಲೆ ಉಂಟಾಗುತ್ತಿರುವ ಪರಿಣಾಮವನ್ನು ವಿವರಿಸಿ

0: ಅವರು ಸಮರ್ಪಕ ಪರಿಹಾರ ಒದಗಿಸಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಬೇಕಾದ ಅಗತ್ಯವನ್ನು ಪ್ರತಿಪಾದಿಸಿದ್ದಾರೆ. ರಾಜ್ಯದಲ್ಲಿ ಬರಪೀಡಿತ ತಾಲೂಕುಗಳ ಸಂಖ್ಯೆ 177ಕ್ಕೆ ಏರಿಕೆಯಾಗಿದ್ದು ಇನ್ನು 40 ತಾಲೂಕುಗಳಲ್ಲಿ ಪರಿಶೀಲನೆ ನಡೆಯುತ್ತಿದೆ. ಬರಪೀಡಿತ ತಾಲೂಕುಗಳ ಸಂಖ್ಯೆ 220 ದಾಟುವ ಸಾಧ್ಯತೆ ಇದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. 177 ತಾಲೂಕುಗಳಲ್ಲಿ ಆರ್ಥಿಕ ನಷ್ಟ 46,324 ಕೋಟಿ ರೂಪಾಯಿ ಎಂದು ದೂರಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಬರೆದ ಪತ್ರದಲ್ಲಿ ಎಸ್ಡಿಆರ್ಎಫ್ ಮತ್ತು ಎನ್ಡಿಆರ್ಎಫ್ ಅಡಿಯಲ್ಲಿ ನೀಡಲಾಗುವ ನೆರವಿನ ಅಂಶಗಳು ಹಾಗೂ ಮಾನದಂಡವನ್ನು ಪರಿಷ್ಕರಿಸುವಂತೆ ಮನವಿ ಮಾಡಿದ್ದಾರೆ. ಕೃಷಿ ಸಚಿವರಿಗೆ ಬರೆದ ಪತ್ರದಲ್ಲಿ ರಾಜ್ಯದ ಬರಪರಿಸ್ಥಿತಿ ಪರಿಶೀಲಿಸಲು ಕೇಂದ್ರ ತಂಡ ಆಗಮಿಸುತ್ತಿರುವುದನ್ನು ಸ್ವಾಗತಿಸಿ ಕೇಂದ್ರ ಸರ್ಕಾರ ಮೌಲ್ಯಮಾಪನ ಪ್ರಕ್ರಿಯೆಯನ್ನು ತ್ವರಿತಗೊಳಿಸಿ ಶೀಘ್ರವೇ ಬರ ಪರಿಹಾರ ಬಿಡುಗಡೆ ಮಾಡುವಂತೆ ಡಾ ಜಿ ಪರಮೇಶ್ವರ್ ಕೋರಿದ್ದಾರೆ. ಕೇಂದ್ರ ಸರ್ಕಾರ ಸಕ್ಕರೆ ವ್ಯಾಪಾರಿಗಳಿಗೆ ಅನ್ವಯವಾಗುವ ದಾಸ್ತಾನು ಅವಧಿಯನ್ನು 15 ದಿನಗಳಿಗೆ ಇಳಿಸಿದೆ ಹಾಗೂ ದಾಸ್ತಾನು ಮಿತಿಯನ್ನು 1,000 ಕ್ವಿಂಟಾಲ್ಗೆ ನಿಗದಿಪಡಿಸಿ ಈ ತಿಂಗಳ 15ರಿಂದ ಜಾರಿಗೆ ಬರುವಂತೆ ಆದೇಶ ಹೊರಡಿಸಿದೆ. ಉತ್ತರ ಪ್ರದೇಶ, ಮಹಾರಾಷ್ಟ ಮತ್ತು ಕರ್ನಾಟಕದಿಂದ ಸಕ್ಕರೆ ಪಡೆದು ಕೋಲ್ಕತ್ತಾ ಈಶಾನ್ಯ ರಾಜ್ಯಗಳಿಗೆ ಹಾಗೂ ದೇಶದ ಪೂರ್ವ ಭಾಗಕ್ಕೆ ಪೂರೈಸಲಿದೆ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಸರಾಸರಿ ಚಿಲ್ಲರೆ ಸಕ್ಕರೆ ಬೆಲೆ ಶೇಕಡಾ 15ರಷ್ಟು ಕಡಿಮೆಯಾಗಿದ್ದು ಸಕ್ಕರೆ ಕಾರ್ಖಾನೆಗಳ ದರದಲ್ಲಿನ ಗಣನೀಯ ಕುಸಿತದ ಲಾಭವನ್ನು ಗ್ರಾಹಕರಿಗೆ ತಕ್ಷಣವೇ ವರ್ಗಾಯಿಸಲು ಸಗಟು ವ್ಯಾಪಾರಿಗಳು ಮತ್ತು ಚಿಲ್ಲರೆ ವ್ಯಾಪಾರಿಗಳಿಗೆ ಸೂಚಿಸಿದೆ. ಕಬ್ಬಿನ ಗದ್ದೆಗಳಲ್ಲಿನ ಪರಿಸ್ಥಿತಿಗಳ ಆಧಾರದ ಮೇಲೆ ಕಬ್ಬು ಅರೆಯುವ ಕಾರ್ಯಾಚರಣೆಗಳ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ರಾಜ್ಯ ಸರ್ಕಾರಗಳಿಗೆ ಸೂಚಿಸಿದೆ. ಇದೇ ವೇಳೆ ಕಬ್ಬು ಬೆಳೆಗಾರರಿಗೆ ಲಾಭದಾಯಕ ಆದಾಯ ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದೆ. 2025ರಲ್ಲಿ ನಡೆದಿದ್ದ ಇನ್ವೆಸ್ಟ್ ಕರ್ನಾಟಕ ಸಮಾವೇಶದಲ್ಲಿ ಘೋಷಿಸಿದಂತೆ ರಿನೈಸಾನ್ಸ್ ಸೋಲಾರ್ ಅಂಡ್ ಎಲೆಕ್ಟ್ರಿಕಲ್ ಮೆಟೀರಿಯಲ್ಸ್ ಕಂಪನಿಯು ತುಮಕೂರಿನ ಚೆನ್ನೈ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ ಪ್ರದೇಶದಲ್ಲಿ 5,000 ಕೋಟಿ ರೂಪಾಯಿ ಬಂಡವಾಳ ಹೂಡಲು ಆಸಕ್ತಿ ತೋರಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಕಂಪನಿ ಅಧ್ಯಕ್ಷ ಡಾ ಮಿಲಿಂದ್ ಎಸ್ ಕುಲಕರ್ಣಿ ಜೊತೆ ಸುದೀರ್ಘ ಮಾತುಕತೆ ನಡೆಸಿದ ಬಳಿಕ ಮಾತನಾಡಿದ ಎಂಬಿ ಪಾಟೀಲ್, ಈ ಕಂಪನಿಯು ಸೋಲಾರ್ ಕ್ಷೇತ್ರದಲ್ಲಿ ಸಿಂಗಲ್ ಕ್ರಿಸ್ಟಲ್ ಸಿಲಿಕಾನ್ ಮತ್ತು ವೇಫರ್ ತಯಾರಿಕೆಯಲ್ಲಿ ಖ್ಯಾತಿ ಪಡೆದಿದೆ. ಕಂಪನಿಯು ಸಿಬಿಐಸಿ ಪ್ರದೇಶದಲ್ಲಿ 5 ಗಿಗಾವ್ಯಾಟ್ ಸಾಮರ್ಥ್ಯದ ಸೋಲಾರ್ ಇನ್ಗಾಟ್ ಮತ್ತು ವೇಫರ್ ತಯಾರಿಕಾ ಘಟಕ ಸ್ಥಾಪಿಸಲು 100 ಎಕರೆ ಜಾಗ ಕೇಳಿದ್ದು ಚರ್ಚಿಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ನಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಮೃತಪಟ್ಟ ಕಾರ್ಮಿಕ ಮನೀಶ್ ಕರ್ಕಡ ಕುಟುಂಬಕ್ಕೆ 1,20,00,000 ರೂಪಾಯಿ ಮೊತ್ತದ ಆರ್ಥಿಕ ನೆರವು ಹಾಗೂ ವಿಮಾ ಸೌಲಭ್ಯ ಒದಗಿಸಲಾಗುವುದು ಎಂದು ಎಂಆರ್ಪಿಎಲ್ ಸಂಸ್ಥೆ ತಿಳಿಸಿದೆ. ಮನೀಶ್ ಕರ್ಕಡ ನಿಧನಕ್ಕೆ ಸಂತಾಪ ವ್ಯಕ್ತಪಡಿಸಿರುವ ಎಂಆರ್ಪಿಎಲ್ ಸಂಸ್ಥೆ ಈ ಸಂಕಷ್ಟದ ಸಂದರ್ಭದಲ್ಲಿ ಮೃತರ ಕುಟುಂಬಕ್ಕೆ ಸಾಧ್ಯವಿರುವ ಎಲ್ಲ ನೆರವು ನೀಡುವುದಾಗಿ ಘೋಷಿಸಿದೆ. ಸಂಸ್ಥೆಯು ಮೃತರ ಕುಟುಂಬಕ್ಕೆ 90,00,000 ರೂಪಾಯಿ ನೇರ ಆರ್ಥಿಕ ನೆರವು ನೀಡಲಿದೆ. ಇದರೊಂದಿಗೆ ಗ್ರೂಪ್ ಟರ್ಮ್ ಲೈಫ್ ಇನ್ಶೂರೆನ್ಸ್ ಅಡಿಯಲ್ಲಿ ಸುಮಾರು 10,00,000 ರೂಪಾಯಿ ಹಾಗೂ ವರ್ಕ್ಮನ್ ಕಾಂಪನ್ಸೇಷನ್ ಪಾಲಿಸಿಯಡಿಯಲ್ಲಿ 20,00,000 ವಿಮಾ ಸೌಲಭ್ಯ ದೊರೆಯಲಿದೆ ಎಂದು ಎಂಆರ್ಪಿಎಲ್ ಮುಖ್ಯ ಮಹಾಪ್ರಬಂಧಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಅಧಿಕ ಬೆಲೆಯ ಔಷಧ, ಕ್ಯಾನ್ಸರ್ ಔಷಧ, ಪ್ರತಿಜೀವಕಗಳು, ವೈದ್ಯಕೀಯ ಉಪಕರಣ ಹಾಗೂ ಆಸ್ಪತ್ರೆಯ ಬಳಕೆಯ ವಸ್ತುಗಳ ಸಾಂಸ್ಥಿಕ ಖರೀದಿ ವೆಚ್ಚ ಹಾಗೂ ಗರಿಷ್ಠ ಚಿಲ್ಲರೆ ಬೆಲೆ ನಡುವಿನ ಭಾರೀ ಅಂತರವನ್ನು ರಾಜ್ಯ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ಪತ್ತೆಹಚ್ಚಿದೆ. ಇತ್ತೀಚೆಗೆ ನಡೆಸಿದ ಪರಿಶೀಲನೆ ವೇಳೆ ಕೆಲವು ಔಷಧಿಗಳು ಖರೀದಿ ವೆಚ್ಚಕ್ಕಿಂತ 50 ಪಟ್ಟು ಹೆಚ್ಚಿನ ಬೆಲೆಗೆ ಮಾರಾಟವಾಗುತ್ತಿರುವುದು ಕಂಡುಬಂದಿದೆ. ರೋಗಿಗಳಿಗೆ ವಿಪರೀತ ಮೊತ್ತದ ಶುಲ್ಕ ವಿಧಿಸುವುದನ್ನು ತಡೆಯಲು ರಾಜ್ಯ ಸರ್ಕಾರ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮಧ್ಯಪ್ರವೇಶಿಸುವಂತೆ ಕೋರಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿ ವೋಕಲ್ ಫಾರ್ ಲೋಕಲ್, ಅಂದರೆ ಸ್ಥಳೀಯ ಉತ್ಪನ್ನಗಳಿಗೆ ಧ್ವನಿಗೂಡಿಸಿ ಎಂಬುದಾಗಿದೆ. ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ಗ್ರಾಹಕರ ಆಯ್ಕೆಗಳು ಬದಲಾಗುತ್ತಿವೆ. ಮೊದಲು ಆಮದು ಮಾಡಿಕೊಂಡ ಮತ್ತು ಬಹುದೊಡ್ಡ ಬ್ರ್ಯಾಂಡ್ಗಳ ವಸ್ತುಗಳನ್ನು ಬಯಸುತ್ತಿದ್ದ ಜನರು ಇದೀಗ ದೇಶೀಯ ಉತ್ಪನ್ನಗಳತ್ತ ಒಲವು ತೋರುತ್ತಿದ್ದಾರೆ. ಸ್ಥಳೀಯ ಉತ್ಪನ್ನಗಳಿಗೆ ಬೆಂಬಲ ನೀಡಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆಯ ಮೇರೆಗೆ ದೇಶದ ಬಹುಪಾಲು ಜನರು ವಿದೇಶಿ ವಸ್ತುಗಳಿಗಿಂತ ಹೆಚ್ಚಾಗಿ

ದೇಶೀಯ ಉತ್ಪನ್ನಗಳ ಖರೀದಿ ಹಾಗೂ ಬಳಕೆಗೆ ಮುಂದಾಗಿದ್ದಾರೆ. ಗಾಂಧಿ ಜಯಂತಿ ಹಾಗೂ ಸ್ವಚ್ಛತಾ ಹೀ ಸೇವಾ ಅಭಿಯಾನದಡಿ ಚಾಮರಾಜನಗರ ನಗರಸಭೆ ಹಾಗೂ ಎಸ್ಬಿಐ ನೌಕರರು ಇಂದು ನಗರದ ಪುಟ್ಟಮಣ್ಣಿ ಉದ್ಯಾನವನದಲ್ಲಿ ಶ್ರಮದಾನ ಮಾಡಿದರು. ನಗರಸಭೆ ಪೌರಾಯುಕ್ತ ಪರಶುರಾಮ ಚಲವಾದಿ ನೇತೃತ್ವದಲ್ಲಿ ಅಧಿಕಾರಿಗಳು, ಬ್ಯಾಂಕ್ ಸಿಬ್ಬಂದಿ, ಪೌರ ಕಾರ್ಮಿಕರ ಜೊತೆ ಉದ್ಯಾನವನ ಸ್ವಚ್ಛಗೊಳಿಸಿ ಸ್ವಚ್ಛತೆಯ ಜಾಗೃತಿ ಮೂಡಿಸಿದರು. ಶಾಶ್ವತ ಸ್ವಚ್ಛತೆ ಕಾಪಾಡಬೇಕೆಂಬ ಉದ್ದೇಶದಿಂದ ಗುಂಡ್ಲುಪೇಟೆ ಪುರಸಭೆ ವತಿಯಿಂದ ಕಸ ಹಾಕುವ ಸ್ಥಳಗಳಲ್ಲಿ ಕನ್ನಡಿಗಳನ್ನು ಅಳವಡಿಸಲಾಯಿತು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವಾರ್ಡ್ ಸಂಖ್ಯೆ 36ರಲ್ಲಿ ಹಮ್ಮಿಕೊಳ್ಳಲಾಗಿದ್ದ 7 ದಿನಗಳ ಸ್ವಚ್ಛತಾ ಸಪ್ತಾಹ ಅಭಿಯಾನವು ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಗಾಂಧಿ ಜಯಂತಿ ಪ್ರಯುಕ್ತ ನಡೆದ ಸ್ವಚ್ಛತಾ ಅಭಿಯಾನದಲ್ಲಿ 18 ಕಾಲೇಜುಗಳ ಎನ್ಎಸ್ಎಸ್ ವಿದ್ಯಾರ್ಥಿಗಳು, ಧರ್ಮಸ್ಥಳ ಮಹಿಳಾ ಸಂಘದ ಸದಸ್ಯರು, ಆರೋಗ್ಯ ಇಲಾಖೆಯ ಸಿಬ್ಬಂದಿ, ಪೌರ ಕಾರ್ಮಿಕರು ಹಾಗೂ ಸ್ಥಳೀಯ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ರಕ್ತಹೀನತೆಯನ್ನು ಹೋಗಲಾಡಿಸುವುದು, ಸ್ಥಳೀಯವಾಗಿ ಹಾಗೂ ಕಾಲಕಾಲಕ್ಕೆ ಸಿಗುವ ಹಣ್ಣು ತರಕಾರಿಗಳು, ಸೊಪ್ಪು ಹಾಗೂ ಧಾನ್ಯಗಳಂತಹ ಪೌಷ್ಟಿಕ ಆಹಾರ ಸೇವಿಸುವಂತೆ ಹಾಸನ ಶಾಸಕ ಸ್ವರೂಪ್ ಪ್ರಕಾಶ್ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಸಲಹೆ ನೀಡಿದ್ದಾರೆ. ಇನ್ನೊಂದೆಡೆ ವಿಜಯನಗರದ ಕೊಟ್ಟೂರು ತಾಲೂಕಿನ ಕೆ ಅಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕದ ವತಿಯಿಂದ ಬೇಟಿ ಬಚಾವೋ ಬೇಟಿ ಪಡಾವೋ ಮತ್ತು ಪೋಷಣ್ ಮಾಸಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಸುರಕ್ಷತೆ, ಪೌಷ್ಟಿಕ ಆಹಾರ, ಮಕ್ಕಳ ಹಕ್ಕುಗಳು, ಮಹಿಳಾ ಸುರಕ್ಷತೆ, ಆರೋಗ್ಯ, ವೈಯಕ್ತಿಕ ಸ್ವಚ್ಛತೆ ಹಾಗೂ ತಂಬಾಕು ಸೇವನೆಯ ದುಷ್ಪರಿಣಾಮಗಳ ಕುರಿತು ಸಮಗ್ರ ಅರಿವು ಮೂಡಿಸಲಾಯಿತು. ರಾಜ್ಯದ ಹಲವೆಡೆ ಇಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಆಚರಿಸಲಾಯಿತು. ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದ ಶತಾಯುಷಿಗಳ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮಹಮ್ಮದ್ ಹ್ಯಾರಿಸ್ ಸುಮೇರ್, ಬಳ್ಳಾರಿಯಲ್ಲಿ ನಿರ್ಮಾಣವಾಗಲಿರುವ ನೂತನ ಗ್ರಂಥಾಲಯದ ನೆಲಮಹಡಿಯನ್ನು ಸಂಪೂರ್ಣವಾಗಿ ಹಿರಿಯ ನಾಗರಿಕರಿಗೆ ಮೀಸಲಿಡಲು ಜಿಲ್ಲಾಡಳಿತ ತೀರ್ಮಾನಿಸಿದೆ ಎಂದು ತಿಳಿಸಿದ್ದಾರೆ. ಹಿರಿಯ ನಾಗರಿಕರು ದೇಶದ ನಿಜವಾದ ಸಂಪತ್ತಾಗಿದ್ದು ಅವರನ್ನು ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಎಂದು ರಾಯಚೂರು ಸಹಾಯಕ ಆಯುಕ್ತ ಡಾ ಹಂಪಣ್ಣ ಸಜ್ಜನ್ ಅಭಿಪ್ರಾಯಪಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಸ್ಎಆರ್ ಪ್ರಕ್ರಿಯೆಯಲ್ಲಿ ಫಾರ್ಮ್ 7 ದುರ್ಬಳಕೆ ಆರೋಪ, ಸಂಪುಟ ಸಹೋದ್ಯೋಗಿಗಳೊಂದಿಗೆ ಮುಖ್ಯಮಂತ್ರಿ ಧರಣಿ. 177 ಬರಪೀಡಿತ ತಾಲೂಕುಗಳಲ್ಲಿ 46,000 ಕೋಟಿ ರೂಪಾಯಿ ಬೆಳೆ ನಷ್ಟ, ಕೇಂದ್ರ ಸಚಿವರಿಗೆ ಪ್ರತ್ಯೇಕ ಪತ್ರ ಬರೆದ ಉಪಮುಖ್ಯಮಂತ್ರಿ. ಚಿಲ್ಲರೆ ಸಕ್ಕರೆ ಬೆಲೆ ಶೇಕಡ 15% ಇಳಿಕೆ, ಅಕ್ರಮ ದಾಸ್ತಾನು ತಡೆಯಲು ಮಾನದಂಡ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ತುಮಕೂರಿನಲ್ಲಿ 5,000 ಕೋಟಿ ರೂಪಾಯಿ ಹೂಡಿಕೆಗೆ ಅಮೆರಿಕ ಮೂಲದ ಸೋಲಾರ್ ಕಂಪನಿ ಆಸಕ್ತಿ, ಸಚಿವ ಎಂಬಿ ಪಾಟೀಲ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 6:50:24.
1: ಕೃಷಿ ರಂಗ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
3: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
2: ಅದು ಹೇಗೆ?
3: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1800-1551 ಕರೆ ಮಾಡಿ.
4: ಇದು ಯಾರ ನಂಬರ್ ಅಣ್ಣ?
3: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
2: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
3: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಿಂದ ರಾತ್ರಿ 10 ಗಂಟೆವರೆಗೂ.
4: ಆದ್ರಣ್ಣ, ಬಹಳ ತಿನ್ವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
3: ಯಾವ

0: ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ಇಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು
1: ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ಇಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಕ್ಕೆ ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ ರೈತರ ಕಾಲ್ ಸೆಂಟರ್.
2: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಮಡಿಕೇರಿ ತಾಲೂಕು ಕಗ್ಗೋಡ್ಲು ಗ್ರಾಮದ ತೇಜಸ್ ನಾಣಯ್ಯ ಅವರೊಂದಿಗೆ ಮೀನು ಕೃಷಿ ಕುರಿತು ಸಂದರ್ಶನದ ಮುಂದುವರೆದ ಭಾಗ.
3: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕೃಷಿ ಪಂಡಿತ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂತಹ ಹಾಗೂ ಹಾಕತ್ತೂರು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರೂ ಆಗಿರುವಂತಹ ಕಗ್ಗೋಡಿನ ಮಂದಿರ ತೇಜಸ್ ನಾಣಯ್ಯ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ.
4: ನಮಸ್ಕಾರ ಮೇಡಮ್.
3: ಕಾರ್ಯಕ್ರಮಕ್ಕೆ ಸ್ವಾಗತ.
4: ಥ್ಯಾಂಕ್ ಯು
3: ಸರ್. ಈಗ ತಳಿಗಳು ಅಂತ ಇರುತ್ತೆ, ಈಗ ನೀವೇ ಹೇಳಿದ್ರಿ ಅಲ್ಲಿಂದ ಹುಡ್ಕೊಂಡು ತರ್ತೀನಿ ಯಾಕಂದ್ರೆ ಅಲ್ಲಿ ಬೆಳೆದಿರುತ್ತೆ ಒಂದು ವರ್ಷದ ವರೆಗೂ ಅಂತ. ಬೇರೆ ಬೇರೆ ತಳಿಗಳ ಏನೇನು ಬೆಳಿತೀರಾ ಈಗ ನೀವು?
4: ಒಟ್ಟು ನಾನು 7-8 ವೆರೈಟಿ ಇದೆ. ರೋಹು, ಕಾಟ್ಲಾ, ಕಾಮನ್ ಕಾರ್ಪ್, ಗ್ರಾಸ್ ಕಾರ್ಪ್, ಫಂಗೇಸಿಯಸ್, ರೂಪ್ಚಂದ್, ತಿಲಾಪಿ, ಆಮೇಲೆ ಮರಾಲ್, ಬರೇ ಮೀನಿಗೆ ಮರಾಲ್ ಹೇಳ್ತೀವಿ. ಸೊ ಇದು 7-8 ವೆರೈಟಿಯನ್ನ ನಾನು ಒಂದೇ ಕೆರೆಯಲ್ಲಿ ಬಿಟ್ಟಿದೆ. ಮೀನು ಕೃಷಿಯಲ್ಲಿ 3 ಲೇಯರ್ ಮೀನ್ ಇರುತ್ತೆ. ಯಾವುದೇ ರೈತರು ಕಾಟ್ಲಾ ಅಂತ ಹೇಳಿ ಒಂದೇ ವೆರೈಟಿಯನ್ನ ಬಿಡಬೇಡಿ, 3 ವೆರೈಟಿಯನ್ನು ಕೂಡ ಬಿಡಲೇಬೇಕು. ರೋಹು, ಕಾಟ್ಲಾ, ಕಾಮನ್ ಕಾರ್ಪ್, ಗ್ರಾಸ್ ಕಾರ್ಪ್, ಈ 4 ಬಿಟ್ಟೇ ಬಿಡಬೇಕು. ಯಾಕಂದ್ರೆ ಕೆಲವರು ಏನಂದ್ರೆ ರೋಹು ಅನ್ನೋದು ಮುಳ್ಳು ಅಂತ ಹೇಳಿ ಬಿಡಲ್ಲ, ಬಟ್ ಮುಳ್ಳಾದ್ರೂ ಕೂಡ ಬಹಳಷ್ಟು ಟೇಸ್ಟ್ ಮೀನಲ್ಲಿ, ಬಹಳ ರುಚಿಕರ ಮೀನು ಅಂದ್ರೆ ರೋಹು. ಸೊ ಹಾಗಾಗಿ ಎಲ್ಲ ವೆರೈಟಿ ಮೀನು ಬೇಕು. ಯಾಕೆ ಬೇಕು ಅಂದ್ರೆ ಏನು ಫೀಡಿಂಗ್ ಮಾಡೋದಿದ್ರು ಕೂಡ ಸೂರ್ಯನ ಕಿರಣ ಬಿದ್ದಾಗ ನ್ಯಾಚುರಲ್ ಆಗಿ ಆಹಾರಗಳು ತಯಾರಾಗತ್ತೆ. ಸೊ ಅಂತ ಆಹಾರವನ್ನ ತಿನ್ಲಿಕ್ಕೆ ಅಲ್ಲಿ ರೋಹು ಹೋಗಿ ಕಾಟ್ಲದ ಆಹಾರ ತಿನ್ನಲ್ಲ, ಕಾಟ್ಲ ಹೋಗಿ ಕಾಮನ್ ಕಾರ್ಪದ ಆಹಾರ ತಿನ್ನಲ್ಲ, ಕಾಮನ್ ಕಾರ್ಪ್ ಹೋಗಿ ಗ್ರಾಸ್ ಕಾರ್ಪದ ಆಹಾರ ತಿನ್ನಲ್ಲ. ಸೊ ಹಾಗಾಗಿ ಸುಮ್ಮನೆ ವೇಸ್ಟ್ ಆಗತ್ತೆ. ಹಾಗಾಗಿ ಸುಮ್ಮನೆ ವೇಸ್ಟ್ ಆಗೋದಕ್ಕಿಂತ ಮಿನಿಮಮ್ 4 ವೆರೈಟಿಯನ್ನು ಬಿಡಿ. ಯಾಕಂದ್ರೆ ಕಾಮನ್ ಕಾರ್ಪ್ ಅಂತ ಹೇಳುವಂತದ್ದು ತಳಭಾಗದಲ್ಲಿರುತ್ತೆ, ರೋಹು ಅಂತ ಹೇಳೋದು ಮಧ್ಯಭಾಗದಲ್ಲಿರುತ್ತೆ, ಅದು ವಾಸಿಸುವ ಜಾಗ ಕೂಡ ಬೇರೆ ಬೇರೆ ಇರುತ್ತೆ. ಸೊ ಹಾಗಾಗಿ ಕಾಟ್ಲ ಅಂತ ಹೇಳೋದು ಮೇಲ್ಭಾಗದಲ್ಲಿರುತ್ತೆ, ಅವರು ತಿನ್ನುವ ಆಹಾರಗಳು ಬೇರೆ, ಝೂ ಪ್ಲಾಂಟನ್ ಅಂತಿದೆ, ಪೈಟೋ ಪ್ಲಾಂಟನ್ ಅಂತಿದೆ. ಸೊ ಅಂತ ಪ್ಲಾಂಟನ್ಸ್ ಅನ್ನ ಮೀನುಗಳು ತಿಂತವೆ. ತಳಭಾಗದಲ್ಲಿ ಇರುವಂತ ಶಂಕು ಹುಳ ಹುಳಗಳನ್ನ ಕಾಮನ್ ಕಾರ್ಪ್ ತಿನ್ನತ್ತೆ, ಕೆರೆಯ ಬದುಗಳಲ್ಲಿ ಇರುವಂತ ಹುಲ್ಲನ್ನ ಗ್ರಾಸ್ ಕಾರ್ಪ್ ತಿನ್ನತ್ತೆ. ಸೊ ಹಾಗಾಗಿ ಸುಮ್ಮನೆ ವೇಸ್ಟ್ ಆಗತ್ತೆ. ಅಲ್ಲಿ ನಾವು ಏನು ಮಾಡದಿದ್ರು ಕೂಡ ಮರಿಯನ್ನ ಬಿಡಿ, ಅದ್ರ ಪಾಡಿಗೆ ಅದು ಬೆಳ್ಕೊಳ್ತವೆ. ಈ ಸ್ವಲ್ಪ ಮರಿಯ ಟೈಮಲ್ಲಿ ಮಾತ್ರ ಸ್ವಲ್ಪ ಫೀಡಿಂಗ್ ಮಾಡಿ, ಒಂದು 1/2-1.5 ಕೆಜಿ ಎಲ್ಲ ಆಯ್ತು ಅಂದಾಗ ಮೀನಿಗೆ ತುಂಬಾ ಎನಿಮಿಗಳು ಇದೆ. ಮೀನಿಗಿರುವಷ್ಟು ಎನಿಮಿಗಳು ಯಾವುದೂ ಇಲ್ಲ. ಪ್ರತಿಯೊಂದರಿಂದ ಮೀನು ಮರಿಗಳು ಸರ್ವೈವ್ ಆಗಬೇಕಾಗತ್ತೆ. ಹಾವು ತಿನ್ನತ್ತೆ, ಕಪ್ಪೆ ತಿನ್ನತ್ತೆ, ಕೊಕ್ಕರೆಗಳು ತಿನ್ನತ್ತೆ, ಆ ಕಿಂಗ್ ಫಿಶರ್ ಅಂತೀವಿ ಮೀನ್ಕುಳ, ಅದು ತಿನ್ನತ್ತೆ, ಆಮೆ ತಿನ್ನತ್ತೆ, ಏಡಿ ತಿನ್ನತ್ತೆ, ನೀರ್ಕಾಗೆ ತಿನ್ನತ್ತೆ, ನೀರ್ನಾಯಿ ತಿನ್ನತ್ತೆ. ಇದೆಲ್ಲದರಿಂದ ಮೀನುಗಳು ಸರ್ವೈವ್ ಆಗಬೇಕಾಗತ್ತೆ. ಸೊ ಹಾಗಾಗಿ ಆದಷ್ಟು ದೊಡ್ಡ ಸೈಜ್ ಮರಿಯನ್ನ ಬಿಡಿ, ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಫೀಡ್ ಮಾಡಿ ಅದು ಆದಷ್ಟು ಬೇಗ ಬೆಳಿಲಿಕ್ಕೆ ನೀವು ಮಾಡಿಕೊಟ್ರೆ ಆಮೇಲೆ ಯಾವ್ದಕ್ಕೆ ಕೂಡ ತಿನ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಮರಿಗಳಲ್ಲಿ ತುಂಬಾ ಕೇರ್ ತಗೊಳ್ಳೋದು ಒಳ್ಳೇದು. ಕೇರ್ ತಗೊಂಡು ಅದೊಂದು 3-4 ಇಂಚು ಆಯ್ತು ಅಂದಾಗ ಸ್ವಲ್ಪ ಅವೇ ಫೀಡಿಂಗ್ ಮಾಡ್ಕೊಳ್ತವೆ. ಹಾಗಾಗಿ ಮಿನಿಮಮ್ ಇಷ್ಟು ಬಿಡಿ. ಮತ್ತೆ ಆಮೇಲೆ ಅದಕ್ಕೆ ಪೂರಕವಾಗಿ ಕೆಲವರು ರೂಪ್ಚಂದ್ ಮೀನು ಇಷ್ಟ ಅಂತಾರೆ, ಫಂಗೇಸಿಯಸ್ ಇಷ್ಟ ಅಂತಾರೆ, ಅಂತ ಮೀನನ್ನು ಕೂಡ ಬಿಡಬಹುದು. ಸೊ ಅದು ಆಮೇಲೆ ಹುಲ್ಲು ತಿಂತದೆ ಅಂತೇಳಿ ಬಹಳ ಜನ ರೈತರು ತುಂಬಾ ಹುಲ್ಲಾಗ್ತಾರೆ. ಸೊ ಅದು ಕೂಡ ಮಾಡಬೇಡಿ. ಯಾಕಂದ್ರೆ ಬಹಳ ಹುಲ್ಲಾದಾಗ ಅದು ನೀವು ಏನೇ ಹಾಕಿದ್ರು ಕೂಡ ನೆಕ್ಸ್ಟ್ ಡೇಗೆ ಖಾಲಿ ಆಗ್ಬೇಕು. ಅದೇನಾದ್ರೂ ಉಳ್ಕೊಳ್ತು ಅಂದಾಗ ಏನಾಗತ್ತೆ, ಅದು ಎಲ್ಲ ನೀರು ಹಾಳಾಗತ್ತೆ. ನೀರು ಹಾಳಾದಾಗ ಆಕ್ಸಿಜನ್ ಕೊರತೆ ಆಗತ್ತೆ, ಆಕ್ಸಿಜನ್ ಕೊರತೆ ಆದಾಗ ಮೀನುಗಳು ಸಾಯ್ತವೆ. ಸೊ ಹಾಗಾಗಿ
3: ಬೇಗ ಬೆಳೆದ್ ಬಿಡ್ಲಿ ಅಂತೇಳಿ ಹೆಚ್ಚಿಗೆ
4: ಹಾಕ್ಬಿಡ್ತಾರೆ. ಕಿಚನ್ ವೇಸ್ಟ್ ಕೂಡ ಹಾಕ್ಬೋದು, ಮನೇಲಿ ಏನೆಲ್ಲ ಉಳ್ಕೊಂಡಿದೆ ಅದೆಲ್ಲ ಹಾಕಿ, ಅನ್ನ ಗಿನ್ನ ಎಲ್ಲ ಏನೇ ಹಾಕಿದ್ರು ಕೂಡ ಅಳಸದ ಮೇಲೆ ಹಾಕ್ಬೇಡಿ. ಅದು ಚೆನ್ನಾಗಿದ್ದಾಗ ಹಾಕಿ, ರೊಟ್ಟಿಗೆ, ಕಡುಬು, ಇಡ್ಲಿ, ನೀವು ಏನ್ ಮಲ್ಲಿ ಮಾಡಿರ್ತಾರೋ ಅದನ್ನ ಹಾಕ್ಬೋದು. ಆದ್ರೆ ಅದು ಯಾವ್ದು ಕೂಡ ಹಾಳಾಗಿರ್ಬಾರ್ದು, ಕೆಟ್ಟೋಗಿರ್ಬಾರ್ದು. ಕೆಟ್ಟೋಯ್ತು ಅಂದ್ರೆ ಮೀನುಗಳು ಸಾಯ್ತವೆ. ಸೊ ನೀವು ಏನೇ ಹಾಕಿದ್ರು ಕೂಡ ಬೆಳಗ್ಗೆ ಹಾಕಿದ್ರು ನೆಕ್ಸ್ಟ್ ಡೇ ಬೆಳಗ್ಗೆ ಖಾಲಿ ಆಗಿರ್ಬೇಕು, ಅದ್ರಲ್ಲಿ ಉಳ್ಕೊಳ್ಬಾರ್ದು. ಅದನ್ನ ನೀವು ರೈತರು ಗಮನಿಸಬೇಕು. ಆ ರೀತಿಯಾಗಿ ಸಾಕಣೆ ಮಾಡಿದ್ರೆ ಖಂಡಿತವಾಗಿ ಕೂಡ ಮೀನು ಕೃಷಿ ಲಾಭದಾಯಕ ಇದೆ. ಅದ್ರ ಜೊತೆಯಲ್ಲಿ ರೈತರಿಗೆಲ್ಲ ಹಲಸಿನ ಹಣ್ಣುಗಳಿದೆ, ಸಾಕಷ್ಟು ಹತ್ತಿ ಹಣ್ಣುಗಳು ರೈತರ ತೋಟದಲ್ಲಿದೆ. ಇಂಥ ಹಣ್ಣುಗಳನ್ನ ಕೂಡ ಹಾಕಿ ಹಣ್ಣನ್ನು ಕೂಡ ಮೀನು ತಿನ್ನತ್ತೆ. ಸೊ ಹಾಗಾಗಿ ಬರೇ ಫೀಡ್ ಹಾಕಿದ್ರೆ ನಿಮಗೆ ಪ್ರಾಫಿಟ್ ಆಗಲ್ಲ. ನಾನು
3: 40 ತುಂಬಾ ಖರ್ಚಾಗುತ್ತೆ.
4: 40 ಕೆಜಿ ಒಂದು ಮೂಟೆ ಫೀಡ್ ಹಾಕ್ತಾನೆ ನಾನು ಡೈಲಿ. ಮೊದಲು 2 ಮೂಟೆ ಆಗ್ತಾ ಇದ್ದೆ, ವಾರದಲ್ಲಿ 3 ದಿನ ಮೀನು ಹಿಡಿತಾ ಇದ್ದೆ. ನಾನು 1.5 ಎಕರೆ ಕೆರೆಯಲ್ಲಿ 13,000 ಕೆಜಿ ಮೀನನ್ನು ಹಿಡಿತೇನೆ. ಸೊ ಅಷ್ಟು ಮೀನನ್ನ ನಮಗೆ ಸಾಕ್ಲಿಕ್ಕೆ ಸಾಧ್ಯ ಇದೆ. ಯಾಕೆ ಅಂದ್ರೆ ನಾನು ವಾರ ವಾರ ಮೀನನ್ನು ಹಿಡಿತಾ ಇದ್ದೇನೆ. ಸೊ ಹಾಗಾಗಿ ಕೆಲವರು ಅದ್ರ ಬಗ್ಗೆ ಆರ್ಗ್ಯುಮೆಂಟ್ ಮಾಡ್ತಾರೆ, ಅಷ್ಟು

0: ಹಿಡಲಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿ. ನನ್ನಲ್ಲಿ ಯಾಕೆ ಚಾನ್ಸ್ ಆಗ್ತಾ ಇದೆ ಅಂದ್ರೆ ನಾನು ದೊಡ್ಡ ಸೈಜ್ ಬಲ ಇದೆ, ಸೊ ಹಾಗಾಗಿ ಬೆಳೆದಿದ್ದರನ್ನ ನಾನು ಹಿಡಿತಾ ಇರ್ತೇನೆ, ಚಿಕ್ಕವಲ್ಲಿ ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ. ಈ ತಿಲಾಪಿ ಅಂತ ಹೇಳುವಂಥದ್ದು ವರ್ಷದಲ್ಲಿ 3-4 ಬಾರಿ ಮರಿ ಮಾಡ್ತವೆ, ಸೊ ಹಾಗಾಗಿ ಮರಿಯನ್ನ ಹಿಡಿತಾ ಇದ್ದಷ್ಟು ರೈತರಿಗೆ ಒಳ್ಳೇದು. ಆಮೇಲೆ ಕೆರೆಯನ್ನ ಹೊಸದಾಗಿ ಯಾರಾದರೂ ನಿರ್ಮಾಣ ಮಾಡ್ತೀವಿ ಅಂತಂದ್ರೆ, ಹೊಸದಾಗಿ ಕೆರೆ ನಿರ್ಮಾಣ ಮಾಡಿದಾಗ ಕೆರೆಯ ಆಳ ಬಹಳ ಕಡಿಮೆ ಇರಲಿ, ಯಾಕಂದ್ರೆ ಮೀನು ಕೃಷಿ ಮಾಡೋದಕ್ಕೆ 4-5 ಅಡಿ ಅಂತೂ ಮ್ಯಾಕ್ಸಿಮಮ್ ಅಂದ್ರೆ 6 ಅಡಿ, ಅದರಿಂದ ಮೇಲೆ ನೀರನ್ನ ಕಟ್ಟುವಾಗಿರಬಾರ್ದು. ಇಲ್ಲ ಕೆರೆ ಆದಷ್ಟು ಮೇಲ್ಭಾಗದಲ್ಲಿದ್ದು ತಳಭಾಗದಲ್ಲಿ ಗದ್ದೆಗಳಿದ್ರೆ, ತಳಭಾಗದಲ್ಲಿ ಸ್ವಲ್ಪ ಗುಂಡಿಗಳು ಇದ್ರೆ ನಿಮಗೆ ಏನಾಗುತ್ತೆ ಅಂದ್ರೆ ಅಂಡರ್ಗ್ರೌಂಡ್ ಅಲ್ಲಿ ಪೈಪ್ ಹಾಕೋದು ಬಹಳ ಮುಖ್ಯ. ಅಂಡರ್ಗ್ರೌಂಡ್ ಮುಖಾಂತರ ಪೈಪ್ ಹಾಕಿದಾಗ ಏನಾಗುತ್ತೆ, ಕೆರೆ ನೀರನ್ನ ಡ್ರೈ ಮಾಡಬಹುದು. ನಾವು ಆದಷ್ಟು ಕೆರೆ ನೀರನ್ನ ಡ್ರೈ ಮಾಡೋದು ಬಹಳ ಒಳ್ಳೆಯದು. 2-3 ವರ್ಷಕ್ಕೆ ಅದರಲ್ಲಿ ನಾವು ಹೊಸ ನೀರು ಬಿಟ್ಟಾಗ ಬೇಡದಂತ ಒಂದು ಈ ಮೀನನ್ನು ತಿಂದು ಬದುಕುವಂತ ಮೀನುಗಳು ಸೇರುವಂಥದ್ದು, ಬೇರೆ ಸಣ್ಣ ಹೊಳೆಯಲ್ಲಿ ಸಿಕ್ಕುವಂತ ಮೀನುಗಳು ಬಂದಿರುತ್ತೆ. ಸೊ ಇಂಥ ಸಮಸ್ಯೆಗಳೆಲ್ಲ ಅದರಲ್ಲಿ ಜಾಸ್ತಿ ಆಗುತ್ತೆ. ಸೊ ಇದನ್ನೆಲ್ಲ ನಾವು ಒಂದು 2-3 ವರ್ಷಕ್ಕೊಂದ್ಸಲ ಕೆರೆಯನ್ನ ಡ್ರೈ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದರಲ್ಲಿ ಎಲ್ಲ ಬೇಡದ ಮೀನುಗಳೆಲ್ಲ ಸತ್ತಿರ್ತವೆ, ಹೊಸದಾಗಿ ಕೂಡ ನಾವು ಮರಿಯನ್ನ ಬಿತ್ತನೆ ಮಾಡಬಹುದು. ಸೊ ಹಾಗಾಗಿ ಆದಷ್ಟು ಕೆರೆ ಮೇಲ್ಭಾಗದಲ್ಲಿದ್ದು ಅಂಡರ್ಗ್ರೌಂಡ್ ಅಲ್ಲಿ ಪೈಪ್ ಹಾಕಿವಂತ ರೀತಿಯ ವ್ಯವಸ್ಥೆಯಲ್ಲಿ ಕೆರೆ ಮಾಡಿದ್ರೆ ಬಾರಿ ಒಳ್ಳೇದು. ಕೆಲವು ಜಾಗಗಳಲ್ಲಿ ಅವರಿಗೆ ಕೆಲವರಿಗೆ ಅಂತ ಒಂದು ಸೌಕರ್ಯ ಇರೋದಿಲ್ಲ, ಕೆರೆಯ ನಂತರ ಕೂಡ ಮಣ್ಣು ಲೆವೆಲ್ ಆಗಿರುತ್ತೆ. ಸೊ ಲೆವೆಲ್ ಇರೋ ಜಾಗದಲ್ಲಿ ಅಂಡರ್ಗ್ರೌಂಡ್ ಅಲ್ಲಿ ಪೈಪ್ ಹಾಕ್ಲಿಕ್ಕೆ ಆಗಲ್ಲ. ಹಾಗಾಗಿ ಪೈಪ್ ಅಂಡರ್ಗ್ರೌಂಡ್ ಅಲ್ಲಿ ಯಾರಿಗೆಲ್ಲ ಸೌಕರ್ಯ ಇದೆಯೋ ಅಂತವರು ಅಂಡರ್ಗ್ರೌಂಡ್ ಅಲ್ಲಿ ಕೆರೆ ಮಾಡಿದಾಗಲೇ ಪೈಪ್ ಹಾಕಿ ಅದ್ರ ಮೇಲ್ಗಡೆ 1-2-3 ಅಂತೇಳಿ ಕಾಲರ್ಗಳನ್ನ ಹಾಕಿ ಅದ್ರ ಮುಖಾಂತರ ಏರ್ಸ್ಕೊಂಡು ಹೋಗ್ಬೋದು. ಮಳೆಗಾಲದಲ್ಲಿ ಕೇವಲ ಒಂದು 3-4 ಅಡಿ, 4 ಅಡಿ ಮೇಲೆ ಅಂತೂ ಕಟ್ಟಲಿಕ್ಕೆ ಹೋಗ್ಬಿಡಿ ಮಳೆಗಾಲದಲ್ಲಿ, ಯಾಕಂದ್ರೆ ಉಷ್ಣಾಂಶ ಇಲ್ಲಿ ತುಂಬಾ ಚಳಿ ಇರೋದರಿಂದ ನೀರಿನ ಮಟ್ಟ ಬಹಳ ಕಡಿಮೆ ಬೇಕು. ಬೇಸಿಗೆಯಲ್ಲಿ ನಾವು ಏನಾದರೂ ನೀರನ್ನ ಏರ್ಸ್ಕೊಂಡು ಹೈಟ್ಗೆ ಹೋದರೂ ಸಹ ತೊಂದರೆ ಇಲ್ಲ. ಆಮೇಲೆ ಡಿಸೆಂಬರಿಂದ ಆ ಕಡೆ ನಮಗೆ ಸ್ಪ್ರಿಂಕ್ಲರ್ ಮಾಡಲಿಕ್ಕೆ ಬೇಕೇ ಬೇಕಾಗತ್ತೆ. ಆಗ ಡಿಸೆಂಬರ್, ಜನವರಿ, ಫೆಬ್ರವರಿ ಈ ಟೈಮಲ್ಲಿ ನಾವು ಕಾಲರ್ನ ಏರ್ಸ್ಕೊಂಡು ಪೈಪಿನ ಏರ್ಸ್ಕೊಂಡು ನಿಮಗೆ ಅದು 6 ಅಡಿಯೋ 7 ಅಡಿಯೋ 8 ಅಡಿಯೋ 10 ಅಡಿ ಬೇಕಾದರೂ ನಿಮ್ಮ ಕೆರೆ ದಂಡೆ ಅಂತ ಹೇಳ್ತೀವಿ ಅದು ಹೈಟ್ ಇರುತ್ತೆ. ಸೊ ಆ ಕೆರೆಯ ದಂಡೆವರೆಗೂ ಕೂಡ ನೀವು ನೀರನ್ನು ಸ್ಟಾಕ್ ಇಡ್ಬೋದು. ಹೇಗೆ ಇಡ್ಬೋದು ಅಂದರೆ ಪೈಪಿನ ಕಾಲರ್ನ ಮುಖಾಂತರ 1-by-1 ಸೇರಿಸ್ಕೊಂಡು ಹೋಗೋದು. ಹಾಗೆ ಸೇರಿಸ್ಕೊಂಡು ಹೋದಾಗ ಏನಾಗುತ್ತೆ, ನೀರಿನ ಮಟ್ಟವನ್ನು ಕೂಡ ನಾವು ಏರ್ಸ್ಕೊಂಡು ಹೋಗ್ಬೋದು. ಯಾವಾಗ ಮೀನು ಹಿಡಿಬೇಕು ಆವಾಗ ನೀರು ಡೌನ್ ಮಾಡಬೇಕು ಅಂದರೆ ಒಂದು ಪೈಪನ್ನು ಕೀಳೋದು, ಕಿತ್ತಾಗ ಏನಾಗುತ್ತೆ ನೀರು ಡೌನ್ ಆಗುತ್ತೆ, ತಿರ್ಗಾ 1-2 ಅಡಿ ಪೈಪ್ ಕಿತ್ತಾಗ ತಿರ್ಗಾ ಡೌನ್ ಆಗುತ್ತೆ. ಸೊ ಈ ರೀತಿ ಮಾಡೋ ಮುಖಾಂತರ ಕೆರೆಯಲ್ಲಿ ಮೀನನ್ನು ನಾವು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಇದೆ. ಇದೊಂದು ಹೇಳ್ಬೋದು ಹೊಸದಾಗಿ ಕೆರೆ ಯಾರು ನಿರ್ಮಾಣ ಮಾಡ್ತಾರೋ ಅಂಥವರಿಗೆ. ಆಮೇಲೆ ಆದಷ್ಟು ಮರ ಸೇಡು ಇಲ್ಲದ ಜಾಗದಲ್ಲಿ ನಾವು ಕೆರೆ ನಿರ್ಮಾಣ ಮಾಡೋದು ಭಾರಿ ಒಳ್ಳೆಯದು, ಯಾಕಂದರೆ ಸೂರ್ಯನ ಕಿರಣ ನೀರಿಗೆ ಚೆನ್ನಾಗಿ ಬೀಳಬೇಕು. ಬಿದ್ದಾಗ ಏನಾಗುತ್ತೆ ಅದರಲ್ಲಿ ಪ್ಲ್ಯಾಂಟನ್ಸ್ಗಳು ತಯಾರಾಗುತ್ತೆ, ಕಿರಣ ನೆಲದ ಭಾಗದವರೆಗೂ ಮಣ್ಣಿಗೂ ಕೂಡ ಮುಟ್ಟಬೇಕು. ಅಷ್ಟರ ಮಟ್ಟಿಗೆ ಬಿದ್ದಾಗ ಅಲ್ಲಿ ಎಲ್ಲ ಪ್ಲ್ಯಾಂಟನ್ಸ್ಗಳು ಅಡಿಯಲ್ಲಿ ಕೂಡ ಉತ್ಪತ್ತಿಯಾಗುತ್ತೆ. ಸೊ ಅಡಿಯಲ್ಲಿ ಉತ್ಪತ್ತಿಯಾದ ಪ್ಲ್ಯಾಂಟನ್ಸನ್ನು ಕೂಡ ಮೀನುಗಳು ತಿಂತವೆ. ಸೊ ಈ ರೀತಿಯ ಒಂದು ಸವಲತ್ತುಗಳನ್ನ ನಾವು ಮಾಡಿಕೊಡ್ಬೇಕಾಗುತ್ತೆ.
1: ಜಾಸ್ತಿ ಮಳೆ ಬಂದಾಗ ನೀರ್ ಜಾಸ್ತಿ ಆದ್ರೆ ಏನಾಗಲ್ವಾ?
0: ಅದು ಓವರ್ ಫ್ಲೋ ಆಗಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ನೆಟ್ ಕಟ್ಟಬೇಕು, ಮೇಲ್ಗಡೆ ಓವರ್ ಫ್ಲೋ ಆಗ್ಲಿಕ್ಕೂ ಪೈಪ್ ಇಡಬೇಕು. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ನಾವು ನೆಟ್ ಇಡ್ತೇವೆ, ಆ ನೆಟ್ ಮುಖಾಂತರ ಆ ನೆಟ್ಟನ್ನು ಕ್ಲೀನ್ ಮಾಡ್ತಾ ಇರಬೇಕು, ಇಲ್ಲಾಂದ್ರೆ ದಂಡೆ ಕೂಡ ಒಡೆದೋಗುವಂತ ಚಾನ್ಸಸ್ ಇರುತ್ತೆ. ರೈತರು ತೋಟ ವೇಳ ಒಂದ್ ಕಡೆ ಇರುತ್ತೆ, ಸಿಟಿಯ ಒಳಗಡೆ ಅವ್ರು ವಾಸ ಮಾಡಿರ್ತಾರೆ. ಸೊ ವಾರಕ್ಕೊಂದ್ಸಲ 10 ದಿವಸಕ್ಕೊಂದ್ಸಲ ಹೋಗ್ತೀನಿ ಅಂದ್ರೆ ಬಹಳ ಕಷ್ಟ, ಹಾಗಾಗಿ ಅಂತವ್ರ ಕೆರೆ ಕೂಡ ಒಡೆದೋಗುತ್ತೆ. ಸೊ ಅದಕ್ಕಾಗಿ ಓವರ್ ಫ್ಲೋ ಟೈಮಲ್ಲಿ ನೀವೇನ್ ಮಾಡಿ ಅಂದ್ರೆ ಸ್ವಲ್ಪ ಅಗಲ ಕಣ್ಣಿನ ನೆಟ್ಟನ್ನ ಇಡಿ, ನೆಟ್ಟನ್ನ ಇಟ್ಟು ಅದ್ರ ಮುಖಾಂತರ ನೀರು ಹೊರಗಡೆ ಹೋಗ್ಲಿಕ್ಕೆ ಮಾಡಿ. ಒಂದು 4-5 ಅಡಿ ಆದ್ರೂ ನೀರು ಡೌನೇ ಇರಬೇಕು, ದಂಡೆ ಫುಲ್ ಯಾವಾಗಲೂ ಮಳೆಗಲ್ಲಿ ಕಟ್ಲಿಕ್ಕೆ ಹೋಗ್ಬಾರ್ದು. ಬೇಸಿಗೆಯಲ್ಲಿ ಕಟ್ಟಿದ್ರು ತೊಂದರೆ ಇಲ್ಲ, ಜರಿಯೆಲ್ಲ ಏನಾಗಲ್ಲ, ಬಟ್ ಮಳೆಗಾಲದಲ್ಲಿ ಜರಿಯತ್ತೆ. ಸೊ ಹಾಗಾಗಿ ಮಳೆಗಾಲದಲ್ಲಿ ನೀರನ್ನು ಆದಷ್ಟು ಕಡಿಮೆ ಇಟ್ಟಷ್ಟು ಒಳ್ಳೇದು.
1: ಸರ್, ಮೀನ್ ಹಳೇದಾದ್ರೆ ಏನಾಗುತ್ತೆ ಅಂದ್ರೆ, ಈಗ ಹಿಡಿಯೋ ಟೈಮ್ ನೀವು ಹಿಡಿಲಿಲ್ಲ ಅಂತಂದ್ರೆ ಅದಲ್ಲೇ ಜಾಸ್ತಿನೇ ಬೆಳೀತಾ ಹೋಗುತ್ತಾ, ಅಥವಾ ಕ್ವಾಲಿಟಿನಲ್ಲಿ ತಿನ್ನುವಾಗ ಏನಾದ್ರು ವ್ಯತ್ಯಾಸ ಆಗುತ್ತಾ? ಹಿಂಗೆ
0: ಅದೇ, ಅದು ಬಹಳ, ಅದು ಒಂದು 2 ವರ್ಷ ಮ್ಯಾಕ್ಸಿಮಮ್ ಅಂದ್ರೆ 3 ವರ್ಷ ಸಾಕು. ಮೀನ್ ಏನಾಗುತ್ತೆ ಅಂದ್ರೆ ಅದ್ರ ವೆಯ್ಟ್ ಏನು ಹೋಯ್ತು, ಇನ್ನು ಮತ್ತೆ ನಮಗೆ ಮೇಂಟೈನ್ ಮಾಡ್ಕೊಂಡೇ ಹೋಗ್ಬೇಕು, ಫೀಡಿಂಗ್ ಹಾಕೊಂಡೇ ಹೋಗ್ಬೇಕು. ಏನಾದ್ರೂ ನಾವು ಫೀಡಿಂಗ್ ಕಮ್ಮಿ ಮಾಡಿದ್ವಿ ಅಂದ್ರೆ ಏನಾಗುತ್ತೆ ಅಂದ್ರೆ ಮೀನ್ನ ವೆಯ್ಟ್ ರೆಡ್ಯೂಸ್ ಆಗುತ್ತೆ, ಮೀನುಗಳು ಸಾಯೋದಿಲ್ಲ, ಬದಲಿಗೆ ಏನಾಗುತ್ತೆ ಅದು ಈಗ ಒಂದು 3 ಕೆಜಿ ಇರುವಂತ ಮೀನು 2.5 ಕೆಜಿಗೆ ಬರುತ್ತೆ. ಹಾಗಾಗಿ ಹಾಗೆ ನಾವು ಮೇಂಟೈನ್ ಮಾಡೋದಕ್ಕಿಂತ 1.5-2 ಕೆಜಿ ಕರೆಕ್ಟ್ ಸೈಜ್, ಆ ಸೈಜ್ ಅಲ್ಲಿ ನಮಗೆ ಮಾರಾಟ ಮಾಡ್ಲಿಕ್ಕೂ ಅನುಕೂಲ. ಒಂದು ಗಂಡ ಹೆಂಡತಿ ಮಕ್ಕಳು ಅಂತಿರೋರು, ಒಂದು ಫ್ಯಾಮಿಲಿ ಅವರು ಕೂಡ ಮೀನನ್ನ ಬಂದು ತಗೊಂಡು ಅವರಿಗೆ ಒಂದು ಫ್ಯಾಮಿಲಿಗೆ ಕರೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಒಂದು 2-2.5-3 ಕೆಜಿ ಒಳಗಡೆ ಮೀನು ಆದಾಗಲೇ ಹಿಡಿಯೋದು ಒಳ್ಳೇದು. ಇನ್ನು ಹೆಚ್ಚಿಗೆ ದೊಡ್ಡ ಮೀನಾದ ಕೂಡಲೇ ಏನಾಗುತ್ತೆ ಅಂದ್ರೆ ಅವು ಫೀಡಿಂಗ್ ಜಾಸ್ತಿ ತಿಂತವೆ, ಬಟ್ ಅಷ್ಟು ಫೀಡ್ ತಿಂದಷ್ಟು ಮೀನುಗಳು ಬೆಳೆಯಲ್ಲ, ರೈತನಿಗೆ ಲಾಭ ಆಗಲ್ಲ. 1.5-2 ಕೆಜಿ ಫೀಡ್ ತಿಂದಾಗ 1 ಕೆಜಿ ಮೀನ್ ಬೆಳೆಯುತ್ತೆ, ಆಮೇಲೆ 2.5-3 ಕೆಜಿ ಅಷ್ಟು ಫೀಡ್ ಬೇಕಾಗತ್ತೆ. ಸೊ ಅಷ್ಟು ಫೀಡ್ ಅನ್ನ ಕೊಟ್ಟು ರೈತನಿಗೆ ಲಾಭ ಸಿಗಲ್ಲ. ಸೊ ಹಾಗಾಗಿ ಇದೆಲ್ಲವನ್ನ ಕೂಡ ಒಬ್ಬ ರೈತ ಅಂತ ಹೇಳಿದ್ಮೇಲೆ ಅವರು ಎಲ್ಲ ರೀತಿಯಲ್ಲಿ ಕೂಡ ಅವರೊಂದು ಕನ್ಸಿಡರ್ ಮಾಡಿ ಲಾಭದ ದೃಷ್ಟಿಯಿಂದಲೇ ನಾವು ಯಾವುದೇ ಒಂದು ಕೃಷಿ ಮಾಡೋದಿದ್ರು ಲಾಭವನ್ನ ಲೆಕ್ಕಾಚಾರ ಹಾಕಿ ನಾವು
1: ಮಾಡ್ಬೇಕಾಗುತ್ತೆ. ಈಗ ಹೊಸ ನೀರನ್ನ ಯಾವಾಗ ಯಾವಾಗ ಕ್ಲೀನ್ ಮಾಡ್ಬೇಕು? ನೀರೇನಾದ್ರೂ ಕಲುಷಿತ ಆಗಿದೆ ಆ ತರದ,
0: ಒಂದು ಕಲುಷಿತ ಆದಾಗ

0: ಮೇಯ್ನ್ ಆಗಿ ನಮಗೆ ರೈತರ ಒಂದು ಇದರಲ್ಲಿ ಸುಲಭವಾಗಿ ಹಾಗೆ ಅಂದ್ರೆ ನೀರಿನ ಮಟ್ಟದಿಂದ ಅಂಗೈಯನ್ನ ಕೆಳಗಡೆ ಇಡೋದು, ಅರ್ಧ ಅಡಿಗೆ ಮಾತ್ರ ನಮಗೆ ಕೈ ಕಾಣಬೇಕು, ಮುಕ್ಕಾಲಡಿಗೆ ಯಾವಾಗ ಕೈ ಕಾಣ್ತು ಅಲ್ಲಿ ಆವಾಗ ಏನೇ ಯಾವುದೇ ರೀತಿಯ ಪ್ಲಾಂಟನ್ಸ್ ಇಲ್ಲ ಅಂತ ಲೆಕ್ಕ. ಸೊ ಮುಕ್ಕಾಲಡಿಯಿಂದ ಒಂದಡಿಗೆ ಕೈ ಕಾಣುವ ರೀತಿಯಲ್ಲಿ ಇರಬಾರದು. ಜನರಿಗೆ ರೈತರಿಗೆ ಏನು ಅಂದ್ರೆ ತಳಭಾಗದಲ್ಲಿ ಕೂಡ ಮೀನ್ ಕಾಣ್ತಾ ಇರಬೇಕು, ನೀರು ಸ್ವಲ್ಪ ಕಲುಷಿತ ಆಯ್ತು ಅಂದ್ರೆ ಹೊಸ ನೀರು ಬಿಡ್ತಾರೆ. ಸೊ ಹೊಸ ನೀರನ್ನ ಬಿಡೋದು ಬೇಡ, ಅದ್ರಲ್ಲಿರುವ ಪ್ಲಾಂಟನ್ಸ್ ಅನ್ನ ನಾವು ಎಲ್ಲ ಹೊರಗೆ ಕಳಿಸಿದಾಗತ್ತೆ. ಸೊ ಹಾಗಾಗಿ ನೀರು ಕಲುಷಿತನೇ ಇರಬೇಕು. ಸುಮಾರು ಒಂದು ಅರ್ಧ ಅಡಿ 4 ಇಂಚ್ ವರೆಗೂ ಕಲುಷಿತ ಇದ್ರು ತೊಂದರೆ ಇಲ್ಲ. ಆವಾಗ ಏನ್ ಮಾಡಬೇಕು ಅಂದ್ರೆ ಹೊಸ ನೀರನ್ನು ಆವಾಗ ಮಾತ್ರ ಬಿಡಬೇಕು, ಪ್ರತಿ ಸಲ ನಾವು ಬಿಡಬಾರದು. ರೈತರಿಗೆ ಈಸಿಯಾಗಿ ಮೆಥಡ್ ಕೈಯನ್ನ ಇಟ್ಟು ನೋಡೋದು, ಇಟ್ಟು ನೋಡಿದಾಗ ಕೈ ಕಾಣಬೇಕು. ಆಗ ಕೈ ಕಾಣ್ತಾ ಇಲ್ಲ ಅಂದ್ರೆ ಪ್ಲಾಂಟನ್ಸ್ ಅನ್ನ ಹೇಗೆ ತಯಾರು ಮಾಡೋದು ಅಂದ್ರೆ ಕೋಳಿ ಗೊಬ್ಬರವನ್ನ ಸಗಣಿಯನ್ನ ಕೆರೆಗೆ ಹಾಕಬೇಕು. ಆವಾಗ ಏನಾಗುತ್ತೆ, ನೀರು ಕ್ಲಿಯರ್ ಇರುವಂತ ನೀರೆಲ್ಲ ಹಾಳಾಗುತ್ತೆ, ಅಲ್ಲಿ ಒಂದು 3-4 ದಿವಸಕ್ಕೆ ಪ್ಲಾಂಟನ್ಸ್ ಗಳು ತಯಾರಾಗುತ್ತೆ. ಸೊ ಈ ಪ್ಲಾಂಟನ್ಸ್ ಗಳು ತಯಾರಾದನ್ನ ಮೀನುಗಳು ತಿಂತವೆ. ಪುನಃ ಒಂದು ವಾರ ಕಳೆದು ನೋಡೋದು, ಇಲ್ಲ ಪುನಃ ತಿರ್ಗಾ ಕೈ ಕಾಣ್ತಾ ಇದೆ ಅಂದ್ರೆ ಕೋಳಿ ಗೊಬ್ಬರ ಸಗಣಿ ಗೊಬ್ಬರ ಹಾಕ್ಲಿ. ಅದು ಯಾರು ಅಂದ್ರೆ ಫೀಡ್ ಯಾರು ಹಾಕೋದಿಲ್ವ ಅವರು, ಫೀಡ್ ಹಾಕೋರಿಗೆ ಬೇಕು ಅಂತಿಲ್ಲ. ಯಾಕಂದ್ರೆ ಫಸ್ಟ್ ಪ್ಲಾಂಟನ್ಸ್ ತಯಾರು ಮಾಡ್ಕೊಳ್ಳಿ, ಬಟ್ ನಾನೆಲ್ಲ ಒಂದೊಂದು ಚೀಲ ಫೀಡ್ ಹಾಕ್ತಾ ಇದ್ದೇನೆ. ಸೊ ಹಾಗೆ ಹಾಕೋದ್ರಿಂದ ಅಲ್ಲಿ ನಾನು ಯಾವುದೇ ಕೋಳಿ ಗೊಬ್ಬರ ಆಗಲಿ ಸಗಣಿ ಆಗಲಿ ಹಾಕ್ತಾ ಇಲ್ಲ. ನನ್ನ ಮೀನು ಕೃಷಿಗೆ ಪೂರಕವಾಗಿ ಒಂದು 20 ಬಾತ್ಕೋಳಿಗಳನ್ನ ಇಟ್ಕೊಂಡಿದ್ದೇನೆ. ಈ ಬಾತ್ಕೋಳಿಗಳಿಂದ ಕೂಡ ಅದು ಮೀನಿಗೆ ಬಹಳ ಪೂರಕ ಆಗತ್ತೆ. ಹೇಗೆ ಪೂರಕ ಆಗತ್ತೆ ಅಂದ್ರೆ ಅದು ನೀರಲ್ಲಿ ಈಜಿದಾಗ ಆಕ್ಸಿಜನ್ ಜಾಸ್ತಿ ಆಗತ್ತೆ, ನೀರು ಗಾಳಿಗೆ ಸೇರಿದಾಗ ಏನಾಗುತ್ತೆ ಅಲ್ಲಿ ಆಕ್ಸಿಜನ್ ಜಾಸ್ತಿ ಆಗತ್ತೆ. ರಾತ್ರಿ ಹೊತ್ತು ಪ್ಲಾಂಟನ್ಸ್ ಗಳು ಕೂಡ ನೀರಲ್ಲಿ ಇರತ್ತೆ. ಸೊ ಸಂಜೆ ಹೊತ್ತು ಏನಾಗುತ್ತೆ, ಪ್ಲಾಂಟನ್ಸ್ ಗಳಿಗೂ ಆಕ್ಸಿಜನ್ ಬೇಕಾಗತ್ತೆ, ಮೀನುಗಳಿಗೂ ಆಕ್ಸಿಜನ್ ಬೇಕಾಗತ್ತೆ. ಆವಾಗ ಏನಾಗುತ್ತೆ, ಈ ರಾತ್ರಿ ಆಕ್ಸಿಜನ್ ಕೊರತೆ ಆಗಿ ಬೆಳಗಿನ ಜಾವ ಮೀನುಗಳೆಲ್ಲ ಬಾಯಿ ಬಿಟ್ಕೊಂಡು ಬರೋದು ಅದಕ್ಕಾಗಿ. ಸೊ ಆಕ್ಸಿಜನ್ ಅನ್ನ ಇಂಪ್ರೂವ್ ಮಾಡಬೇಕು ಅಂದ್ರೆ ಬಾತ್ಕೋಳಿಗಳನ್ನ ಇಟ್ಕೊಳ್ಳಿ, ಆಕ್ಸಿಜನ್ ಇಂಪ್ರೂವ್ ಆಗುತ್ತೆ. ಎರಡನೇ, ಆ ಬಾತ್ಕೋಳಿಗಳು ಹಾಕಿದಂತ ಮೊಟ್ಟೆ ನಮಗೆ ಯೂಸ್ ಆಗತ್ತೆ. ಇನ್ನೊಂದು, ಅದು ಹಾಕದಂತ ಇಕ್ಕೆ ಏನಾಗತ್ತೆ ಅಂದ್ರೆ ಮೀನುಗಳಿಗೆ ಆಹಾರವಾಗಿ ಅದು ಕನ್ವರ್ಟ್ ಆಗತ್ತೆ. ಸೊ ಬಾತ್ಕೋಳಿ ಇಕ್ಕೆ ಆಗ್ಬೋದು, ಇಲ್ಲ ಕೋಳಿ ಇಕ್ಕೆ ಆಗ್ಬೋದು, ಇಲ್ಲ ಸಗಣಿ ಆಗ್ಬೋದು, ಇದನ್ನ ಯಾವ್ದನ್ನ ಕೂಡ ಮೀನು ಡೈರೆಕ್ಟ್ ಆಗಿ ತಿನ್ನಲ್ಲ. ಬದಲಿಗೆ ಏನಾಗತ್ತೆ, ಅಲ್ಲಿ ಪ್ಲಾಂಟನ್ ಗಳು ತಯಾರಾಗತ್ತೆ. ಸೊ ಈ ಪ್ಲಾಂಟನ್ ತಯಾರಾಗುವ ಕೆಲಸವನ್ನ ಅವು ಮಾಡ್ತವೆ. ಸುಮಾರು ರೈತರಿಗೆ ಅದಿದೆ, ಸಗಣಿಯನ್ನ ಹಸಿ ಹಾಕ್ಬೇಕು ಹೇಗೆ, ಇಲ್ಲ ಸಗಣಿಯನ್ನ ಮೀನುಗಳೋಗಿ ತಿಂತಾವೋ, ಮಣ್ಣು ತಿಂತಾವೋ, ಈ ರೀತಿ ಎಲ್ಲ ಇದೆ, ಯಾವುದು ಹಾಗೆ ಆಗಲ್ಲ. ಸೊ ಹಾಗಾಗಿ ಮೀನುಗಳು ತಿನ್ನುವಂತ ಆಹಾರಗಳನ್ನ ಅಲ್ಲಿ ತಯಾರು ಮಾಡ್ತವೆ. ಸೊ ಹಾಗಾಗಿ ಅದನ್ನ ಹಾಕ್ಬೇಕು.
1: ಹಾಕ್ಬೇಕು. ಎಷ್ಟು ದಿನಕ್ಕೊಂದ್ಸರ್ತಿ ಕೆರೆಯನ್ನ ಕ್ಲೀನ್ ಮಾಡ್ಬೇಕು?
0: ಕ್ಲೀನ್ ಮಾಡೋದೇ ಬೇಡ.
1: ಬೇಡ,
0: ಕ್ಲೀನಿಂಗ್ ಅಂತ ಹೇಳೋದು ಮಾಡೋದೇ ಬೇಡ. ಒಂದು 3 ವರ್ಷಕ್ಕೊಂದ್ಸಲ ಅಂಡರ್ಗ್ರೌಂಡ್ ಪೈಪ್ ಇರುವಂತವ್ರು 3 ವರ್ಷಕ್ಕೊಂದ್ಸಲ ಕಂಪ್ಲೀಟ್ ಕೆರೆಯನ್ನ ಡ್ರೈ ಮಾಡಿ. ಕಂಪ್ಲೀಟ್ ಕೆರೆಯನ್ನ ಡ್ರೈ ಮಾಡಿದಾಗ ಏನಾಗುತ್ತೆ, ಈ ಗದ್ದೆಲೆಲ್ಲ ಬಿರುಕು ಬಿಟ್ಟಾಗೆ ಕೆರೆ ಎಲ್ಲ ನೀರೆಲ್ಲ ಹೋಗಿ ಬಿರುಕು ಬಿಟ್ಟಿರುತ್ತೆ. ಅಂತ ಟೈಮಲ್ಲಿ ಹೊಸದಾಗಿ ಒಂದು 10 ಸೆಂಟ್ ಕೆರೆ ಇದೆ ಅಂದ್ರೆ 5-10 ಚೀಲದಷ್ಟು ಸುಣ್ಣವನ್ನ ಹಾಕಿ, ಒಂದು 5 ಚೀಲ ಹಾಕಿದ್ರೆ ಸಾಕಾಗತ್ತೆ, ಒಂದು 10 ಸೆಂಟ್ಗೆಲ್ಲ ಒಂದು 5 ಚೀಲ ಸುಣ್ಣ ಹಾಕ್ಬಿಟ್ಟು ಆಮೇಲೆ ಹೊಸ ನೀರನ್ನ ಕಟ್ಟೋದು, ಆಮೇಲೆ ಸಗಣಿ ಇಲ್ಲ ಕೋಳಿ ಗೊಬ್ಬರ ಏನಾದ್ರೂ ಹಾಕಿ ಪ್ಲಾಂಟನ್ಸ್ ತಯಾರು ಮಾಡಿ ಆ ನಂತರ ಹೊಸ ಮರಿಗಳನ್ನ ಬಿಡುವಂತದ್ದು. ಈ ರೀತಿಯ ಮಾಡ್ಕೊಂಡ್ರೆ ಸಾಕು, ಆಮೇಲೆ ಸಪರೇಟ್ ಆಗಿ ಕ್ಲೀನಿಂಗ್ ಬೇಕು ಅಂತಿಲ್ಲ.
1: ಸರ್, ಮೀನು ಸಾಕೋದು, ಫೀಡ್ ಹಾಕೋದು ಎಲ್ಲ ಆಯ್ತು, ಮೀನುಗಳಿಗೆ ಕಾಯಿಲೆ ಬರೋದಿಲ್ವಾ?
0: ಕಾಯಿಲೆಗಳು ಖಂಡಿತ ಬರ್ತವೆ, ಇಲ್ಲ ಅಂತಿಲ್ಲ. ಬೇರೆ ಪ್ರಾಣಿಗಳಿಗೆ ಕಂಪೇರ್ ಮಾಡಿದ್ರೆ ಬೇರೆ ಯಾವುದೇ ಪ್ರಾಣಿಗಳಿಗೆ ಕಾಯಿಲೆಗಳು ಜಾಸ್ತಿ, ಆದರೆ ಮೀನು ಕೃಷಿಯಲ್ಲಿ ಸಾಧಾರಣ ನಾವು ನೋಡೋದಾದರೆ ಕಾಯಿಲೆಗಳು ಭಾಳ ಕಡಿಮೆ. ಬಟ್ ಕಾಯಿಲೆಗಳು ಬಂತು ಅಂದಾಗ ನಾವು ಅದಕ್ಕೆ ಮೇಯ್ನ್ ಆಗಿ ರೆಮಿಡಿ ಇರುವಂಥದ್ದು ಪಿ ಹೆಚ್ ವ್ಯಾಲ್ಯೂ ವೇರಿಯೇಷನ್ ಆದಾಗ ಕಾಯಿಲೆ ಬರುತ್ತೆ. ಸೊ ಅಂಥ ಟೈಮಲ್ಲಿ ಒಂದು ಸುಣ್ಣವನ್ನು ಹಾಕಬೇಕು, ಈ ಡೊಲೊಮೈಟ್ ಸುಣ್ಣ ಅಂತೀವಿ. ಸೊ ಅಂಥ ಸುಣ್ಣವನ್ನು ನಾವು ಕೆರೆದ ಮೇಲ್ಗಡೆ ಎಲ್ಲ ಹಾಗೆ ಎರ್ಚ್ಕೊಂಡು ಹೋಗ್ಬೋದು, ಇಲ್ಲ ಬಕೆಟಲ್ಲಿ ಕಲಸಿ ಅದನ್ನು ನೀರು ಮಾಡಿ ಅದನ್ನು ಮಗ್ಗಲ್ಲೆಲ್ಲ ಹುಯ್ಬೋದು. ಸೊ ಈ ರೀತಿ ಮಾಡಿದಾಗ ನೀರು ಕ್ಲಿಯರ್ ಆಗುತ್ತೆ, ನೀರು ಕ್ಲಿಯರ್ ಆದಾಗ ಅದರಿಂದ ಮೀನುಗಳು ಸಾಯೋದು ಉಳಿತವೆ. ಒಂದು ಇನ್ನೊಂದು, ಹೆಚ್ಚಾಗಿ ಹೇಗೆ ಮೀನು ಸಾಯ್ತವೆ ಅಂದರೆ ಅದು ಆಕ್ಸಿಜನ್ ಪ್ರಾಬ್ಲಮಿಂದ. ಸೊ ಹುಲ್ಲನ್ನು ಜಾಸ್ತಿ ಹಾಕ್ತೀವಿ, ಹುಲ್ಲನ್ನು ಜಾಸ್ತಿ ಹಾಕಿದಾಗ ಏನಾಗುತ್ತೆ, ನೀರಲ್ಲಿ ಹುಲ್ಲು ಕರಗಿ ಏನಾಗುತ್ತೆ, ಅದು ಹಾಳಾಗಿರುತ್ತೆ. ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಆ ಹುಲ್ಲುಗಳನ್ನು ಎಲ್ಲ ನಾವು ತೆಗೆದು ಮೇಲೆ ಹಾಕಬೇಕು, ಮೇಲೆ ಹಾಕಿ ಸುಣ್ಣವನ್ನು ಹಾಕಬೇಕು. ಇನ್ನೊಂದು, ಹೊಸ ನೀರನ್ನು ಬಿಟ್ಟಷ್ಟು ಒಳ್ಳೆಯದು. ಆದಷ್ಟು ಕೆರೆಯನ್ನು ನಿರ್ಮಾಣ ಮಾಡಿದಾಗಲೇ ಕೆರೆಯ ಪಕ್ಕದಲ್ಲಿ ಒಂದು ತೋಡು ರೀತಿಯಲ್ಲಿ ಇರಬೇಕು, ಅಂಥ ಜಾಗವನ್ನೇ ನೋಡ್ಬಿಟ್ಟು ಆಯ್ಕೆ ಮಾಡೋದು ಒಳ್ಳೆಯದು. ಯಾಕಂದರೆ ನಮಗೆ ಯಾವ ಟೈಮಲ್ಲಿ ಬೇಕಾದರೂ ಕೂಡ ಆ ತೋಡಿನಿಂದ ನೀರನ್ನು ಕೆರೆಗೆ ಬಿಡುವಂಥ ವ್ಯವಸ್ಥೆ ಇದ್ದಷ್ಟು ಒಳ್ಳೆಯದು. ಸೊ ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಮೀನನ್ನು ಕೃಷಿ ಮಾಡಿದ್ರೆ ಆವಾಗೇನಾಗುತ್ತೆ ಅಂದರೆ, ಏನೇ ಸಮಯದಲ್ಲಿ ಮೀನು ಸಾಯಬೇಕು ಅಂದಾಗ ಅಲ್ಲಿ ಆ ನೀರಿನಲ್ಲಿ ಇರುವಂಥ ಸಮಸ್ಯೆಯಿಂದಲೇ ಸಾಯಬೇಕೇ ವಿನಃ ಬೇರೆ ಯಾವುದೇ ಸಮಸ್ಯೆಯಿಂದ ಮೀನುಗಳು ಸಾಯೋದಿಲ್ಲ. ಸೊ ಅಲ್ಲಿ ನೀರು ಹಾಳಾಗಿರುತ್ತೆ ಅಂತ ಲೆಕ್ಕ. ಸೊ ಹಾಗಾಗಿ ನೀರು ಹಾಳಾದಾಗ ಆಮೇಲೆ ತೋಡಿಂದ ನೀರು ಬಂದರೂ ಕೂಡ ಅದರಲ್ಲಿ ಪಿ ಎಚ್ ವ್ಯಾಲ್ಯೂ ಕೂಡ ಜಾಸ್ತಿ ಇರುತ್ತೆ ತೋಡಿನ ನೀರಲ್ಲಿ. ಸೊ ನಮಗೆ ಅದು ಕೂಡ ತುಂಬ ಬೆನಿಫಿಟ್ ಇದೆ. ಹೊರಗಿನಿಂದ ನೀರು ಬರೋದಿಲ್ಲ ಅಂತ ಆದಾಗ ಏನಾಗುತ್ತೆ, ನಾವು ಸುಣ್ಣವನ್ನು ಹಾಕಲೇಬೇಕಾಗತ್ತೆ. ನೀರು ಯಾವಾಗ ಬರ್ತಾ ಇದೆ ಅಂತ ಇದ್ದರೆ ನಾವು ಆವಾಗ ಸುಣ್ಣ ಹಾಕುವ ನೆಸೆಸಿಟಿ ಇಲ್ಲ, ಅದರಲ್ಲೇ ಪಿ ಎಚ್ ಅಂಶ ಇರುತ್ತೆ. ಹಾಗಾಗಿ ಈ ರೀತಿಯಾಗಿ ನಾವು ಕೃಷಿಯನ್ನು ಮಾಡ್ಬೋದು. ಮೇಯ್ನ್ ಆಗಿ ಇಷ್ಟೇ, ಮತ್ತೆ ಮೇಯ್ನ್ ರೆಮಿಡಿ ಇರೋದು ಅದೇ, ನೀವು ಸುಣ್ಣವನ್ನು ಹಾಕುವಂಥದ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ.

0: ಒಳ್ಳೇದು. ಈಗ ಕೆಲವರು ನಂಬಲ್ಲ ಅಂತ ಹೇಳಿದ್ರಿ, ಬಂದು ನಿಮ್ಮ ಮೀನು ಕೃಷಿಯನ್ನು ನೋಡಬಹುದಾ?
1: ಖಂಡಿತವಾಗಿ.
0: ನಿಮ್ಮ ಅನುಭವವನ್ನು ಹೇಳ್ತೀರಾ ಅವರಿಗೆ?
1: ಖಂಡಿತವಾಗಿಯೂ ಬನ್ನಿ, ರೋಡ್ ಸೈಡ್ ಇರೋದು, ಬಹಳಷ್ಟು ಜನ ಬಂದಿದ್ದಾರೆ, ನಮ್ದು ಮೀನು ಕೃಷಿ ಸುಮಾರು ಜನ ನೋಡಿದ್ದಾರೆ.
0: ಹೊಸದಾಗಿ ಯಾರು ಮಾಡಬೇಕು ಅಂತ ಅನ್ನೋರು ನಿಮ್ಮ ಮಾರ್ಗದರ್ಶನ ತಗೋಬಹುದಲ್ಲ?
1: ಖಂಡಿತ ಖಂಡಿತ.
0: ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳ್ತೀರಾ?
1: 9448 178 178 174 174.
0: ಈ ಸಂಖ್ಯೆಯನ್ನ ಸಂಪರ್ಕ ಮಾಡಿ ಅವ್ರಿಗೂ ಕೂಡ ಮೀನು ಸಾಕಾಣಿಕೆ ಮಾಡಬೇಕು, ಮೀನು ಕೃಷಿ ಮಾಡಬೇಕು ಅಂತ ಆಸಕ್ತಿ ಇದ್ರೆ ಸಂಪರ್ಕ ಮಾಡಿ ನಿಮ್ಮ ಅನುಭವವನ್ನ ಕೂಡ ಅವರು ಕೇಳಿ ಆರಂಭ ಮಾಡೋದು ಒಳ್ಳೇದು ಅಂತ ನನಗನ್ಸುತ್ತೆ.
1: ಧನ್ಯವಾದಗಳು. ಇಷ್ಟೊತ್ತು ನನ್ನ ಮೀನು ಕೃಷಿಯ ಒಂದು ಅನುಭವವನ್ನ ಕೇಳಿದಂತ ಆಕಾಶವಾಣಿಯ ಎಲ್ಲ ಕೇಳುಗ ಮಿತ್ರರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.
2: ಇದುವರೆಗೆ ಮಡಿಕೇರಿ ತಾಲೂಕು ಕಗ್ಗೋಡ್ಲು ಗ್ರಾಮದ ತೇಜಸ್ ನಾಣಯ್ಯ ಅವರೊಂದಿಗೆ ಮೀನು ಕೃಷಿ ಕುರಿತು ನಡೆಸಿದ ಸಂದರ್ಶನದ ಕೊನೆಯ ಭಾಗವನ್ನು ಕೇಳಿದಿರಿ. ಸಂದರ್ಶಿಸಿದವರು ಸುಜಾತ ಎಫ್ ತಳವಾರ್. ಇನ್ನು ಮುಂದೆ ಕೇಳಿ ಕಾಫಿ ಕೀಟಪೀಡೆ ನಿವಾರಣೆ ಕುರಿತು ಮಾಹಿತಿ.
3: ಕಾಫಿ ಬೆಳೆಯನ್ನು ಬಾಧಿಸುವಂಥ ಕೀಟಗಳಲ್ಲಿ ಕಾಫಿ ಕಾಯಿಕೊರಕ ಅಥವಾ ಬೆರಿ ಬೋರರ್ ಬಹಳ ಮುಖ್ಯವಾದಂಥದ್ದು. ಪ್ರಾರಂಭದಲ್ಲಿ ಕೀಟ ಬಲಿತಾ ಇರುವಂಥ ಮತ್ತು ಈಗಾಗಲೇ ಬಲಿತಿರುವಂಥ ಕಾಯಿಗಳನ್ನು ಸೇರುತ್ತೆ. ಇದರ ಬಾಧೆಗೆ ಒಳಗಾದಂಥ ಕಾಫಿ ಕಾಯಿಗಳ ಮುಂಭಾಗದಲ್ಲಿ ಕೊರೆದಿರುವಂಥ ರಂಧ್ರವನ್ನು ನಾವು ಕಾಣಬಹುದು. ಆನಂತರ ಈ ಕಾಫಿ ಕಾಯಿಯ ಒಳಭಾಗಕ್ಕೆ ಹೋಗಿ ಒಳಗಡೆ ಇರುವಂಥ ಸಾರವನ್ನೆಲ್ಲ ಇದು ತಿಂದು ಹಾಳು ಮಾಡುತ್ತೆ. ಈ ಕಾಫಿ ಕಾಯಿಕೊರಕ ಮುಖ್ಯವಾಗಿ ಕಾಫಿ ಬೀಜದ ಬೇಳೆಗಳು ಬಲಿಯುವಂಥ ಸಂದರ್ಭದಲ್ಲಿ ಒಳಗಡೆ ಸೇರುತ್ತೆ. ಮುಖ್ಯವಾಗಿ ಕಾಫಿ ಕಾಯಿಯ ನಾಭಿ ಮೂಲಕ ಇದು ಒಳಪ್ರವೇಶ ಮಾಡುತ್ತೆ. ಈ ಕಾಫಿ ಕಾಯಿಕೊರಕದ ನಿಯಂತ್ರಣಕ್ಕೆ ನಾವು ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಗಿಡದಲ್ಲಿರುವಂಥ ಅಕಾಲಿಕ ಕಾಯಿಗಳು ಮತ್ತು ಹಿಂದಿನ ವರ್ಷದ ಕೊಯ್ದೆ ಉಳ್ಕೊಂಡಿರುವಂಥ ಹಣ್ಣುಗಳನ್ನು ಪೂರ್ತಿಯಾಗಿ ಕಿತ್ತು ನಾಶಪಡಿಸಬೇಕಾಗತ್ತೆ. ಯಾಕೆಂದರೆ ಇವುಗಳಲ್ಲಿರುವಂಥ ಕೀಟದ ಸಂತತಿ ಮುಂದಿನ ಫಸಲಿಗೆ ಹರಡೋದಕ್ಕೆ ಕಾರಣ ಆಗುತ್ತೆ. ಕಾಫಿ ಕೊಯ್ಲು ಮುಗಿದ ನಂತರ ಗಿಡದಲ್ಲಿ ಉಳಿದಿರುವಂಥ ಮತ್ತು ನೆಲದ ಮೇಲೆ ಬಿದ್ದಂಥ ಹಣ್ಣುಗಳನ್ನು ಸಂಪೂರ್ಣವಾಗಿ ಆಯ್ದು ನಾವು ಶೇಖರಿಸಬೇಕು. ಹಣ್ಣುಗಳನ್ನು ಕೊಯ್ಲು ಮಾಡುವಾಗ ನೆಲದ ಮೇಲೆ ಕೊಯ್ಲಿನ ಚಾಪೆ ಅಥವಾ ಪಿಕ್ಕಿಂಗ್ ಮ್ಯಾಟು ಅಥವಾ ಪಾಲ್ತೀನ್ ಹಾಳೆಗಳನ್ನು ಹರಡಿ ಹಣ್ಣುಗಳು ನೆಲಕ್ಕೆ ಬೀಳದಂತೆ ತಡಿಬೇಕು. ಮತ್ತು ಗಿಡದಲ್ಲಿ ಯಾವುದೇ ಹಣ್ಣನ್ನು ಉಳಿಸ್ದಲೇ ಪೂರ್ತಿಯಾಗಿ ಕೊಯ್ಲು ಮಾಡಬೇಕು. ಹಾನಿಗೆ ಒಳಗಾದಂಥ ಕಾಫಿ ಹಣ್ಣುಗಳನ್ನು ಕುರಿಯುವ ನೀರಿನಲ್ಲಿ 1-2 ನಿಮಿಷದವರೆಗೆ ಅದ್ದಿ ತೆಗೆದು ಒಣಗಿಸ್ಬೇಕಾಗತ್ತೆ. ಕಾಫಿ ತೋಟದಲ್ಲಿ ಸೂಕ್ತವಾದಂಥ ನೆರಳನ್ನು ಕಾಪಾಡಿಕೊಳ್ಳೋದು ಅಷ್ಟೇ ಮುಖ್ಯ. ಜೊತೆಗೆ ಸೂಕ್ತ ರೀತಿಯಲ್ಲಿ ಶಿಫಾರಸು ಮಾಡಿದ ಪ್ರಕಾರ ಈ ಗಿಡದ ಗೆಲ್ಲುಗಳನ್ನು ಕತ್ತರಿಸ್ತಾ ಇರಬೇಕು. ಇದರಿಂದ ಈ ಕಾಫಿ ಕಾಯಿಕೊರಕದ ಬಾಧೆಗೆ ಒಳಗಾದಂಥ ಗೆಲ್ಲುಗಳಲ್ಲಿರುವಂಥ ಕಾಯಿಗಳು ನಾಶ ಆಗೋದ್ರ ಜೊತೆಗೆ ಗಿಡಗಳ ಆರೋಗ್ಯವನ್ನು ಕೂಡ ನಾವು ಕಾಪಾಡ್ಕೋಬಹುದು. ಕೊಯ್ದಂಥ ಕಾಫಿಯನ್ನು ಒಣಗಿಸುವಾಗ ತೇವಾಂಶ ಸೂಕ್ತವಾಗಿರೋ ರೀತಿಯಲ್ಲಿ ನಾವು ನೋಡ್ಕೋಬೇಕು. ಮುಖ್ಯವಾಗಿ ಈ ಅರೇಬಿಕಾ ಅಥವಾ ರೋಬಸ್ಟಾ ಪಾರ್ಚ್ಮೆಂಟ್ ಆದರೆ 10% ತೇವಾಂಶ ಇರೋ ರೀತಿಯಲ್ಲಿ ನಾವು ಒಣಗಿಸ್ಕೋಬೇಕಾಗತ್ತೆ. ಅದೇ ಅರೇಬಿಕಾ ಚೆರ್ರಿ ಆದರೆ 10.5% ತೇವಾಂಶ ಇರಬೇಕಾಗತ್ತೆ. ಅದೇ ರೋಬಸ್ಟಾ ಚೆರ್ರಿ ಆದರೆ 11% ತೇವಾಂಶ ಇರೋ ರೀತಿಯಲ್ಲಿ ನಾವು ಒಣಗಿಸ್ಕೋಬೇಕಾಗತ್ತೆ. ಕಾಫಿ ಕೊಯ್ಲಿನ ಸಮಯದಲ್ಲಿ ಮತ್ತು ನಂತರದ ದಿನಗಳಲ್ಲಿ ಕಾಯಿಕೊರಕವನ್ನು ಆಕರ್ಷಿಸೋದಕ್ಕೆ ಎಕರೆಗೆ 20 ಬ್ರೋಕಾ ಲಿಂಗಾಕರ್ಷಕ ಬಲೆಗಳನ್ನು ಅಳವಡಿಸ್ಕೋಬೇಕು. ಬೆವೇರಿಯಾ ಬ್ಯಾಸಿಯಾನ ಎಂಬ ರೋಗಕಾರಕ ಶಿಲೀಂಧ್ರವನ್ನು ಮಳೆಗಾಲದಲ್ಲಿ ಅಂದರೆ ಜುಲೈನಿಂದ ಸೆಪ್ಟೆಂಬರ್ ತಿಂಗಳ ಅವಧಿಯಲ್ಲಿ ಕಾಯಿಕೊರಕದ ಹತೋಟಿಗಾಗಿ ನಾವು ಕಾಯಿಗಳ ಮೇಲೆ ಸಿಂಪರಣೆ ಮಾಡಬೇಕಾಗತ್ತೆ. ಕಾಫಿಯನ್ನು ಶೇಖರಣೆ ಮಾಡೋದಕ್ಕೆ ಸಾಧ್ಯವಾದಷ್ಟು ಮಟ್ಟಿಗೆ ಹೊಸ ಗೋಣಿ ಚೀಲಗಳನ್ನು ಉಪಯೋಗಿಸೋದು ಬಹಳ ಒಳ್ಳೆಯದು. ಈ ಕಾಫಿ ಬೆರ್ರಿ ಬೋರರ್ ಕೀಟದ ಬಾಧೆಯನ್ನು ಹತೋಟಿ ಮಾಡೋದಕ್ಕೆ ಕೀಟನಾಶಕಗಳನ್ನು ಬಳಸೋದಾದರೆ ಪೆಂಥೋಯೇಟ್ ಅಥವಾ ಫಿಪ್ರೋನಿಲ್ ಕೀಟನಾಶಕಗಳನ್ನು ಬಳಸ್ಕೋಬೇಕು. ಪೆಂಥೋಯೇಟ್ 50 UC ಕೀಟನಾಶಕವನ್ನು 1 ಬ್ಯಾರಲ್ ನೀರಿಗೆ ಅಂದರೆ 200 ಲೀಟ್ರ್ ನೀರಿಗೆ 300 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ನಾವು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಅಂದರೆ ಆಗಸ್ಟ್ ತಿಂಗಳ ಕೊನೆಯ ವಾರ ಅಥವಾ ಸೆಪ್ಟೆಂಬರ್ ತಿಂಗಳ ಮೊದಲನೇ ವಾರದ ಒಳಗಾಗಿ ಅಂಟುದ್ರಾಣವನ್ನು ಈ 200 ಲೀಟ್ರ್ ನೀರಿಗೆ 200 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಇದಕ್ಕೆ ಬದಲಾಗಿ ನಾವು ಫಿಪ್ರಾನಿಲ್ 5 UC ಕೀಟನಾಶಕವನ್ನು ಕೂಡ ಬಳಸ್ಕೋಬಹುದು. ಈ ಕೀಟನಾಶಕವನ್ನು ಪ್ರತಿ 1 ಬ್ಯಾರಲ್ ನೀರಿಗೆ ಅಂದರೆ 200 ಲೀಟ್ರ್ ನೀರಿಗೆ 300 ಮಿಲಿಲೀಟ್ರ್ ಪ್ರಮಾಣ

ಸ್ಥಾನದಲ್ಲಿ ಬೆರೆಸಿಕೊಂಡು ಆಗಸ್ಟ್ ತಿಂಗಳ ಕೊನೆ ವಾರ ಅಥವಾ ಸೆಪ್ಟೆಂಬರ್ ತಿಂಗಳ ಮೊದಲನೇ ವಾರದ ಒಳಗಾಗಿ ಈ ಮಿಶ್ರಣಕ್ಕೆ 200 ಮಿಲಿಲೀಟರ್ನಷ್ಟು ಅಂಟು ದ್ರಾವಣವನ್ನು ಬೆರೆಸಿಕೊಂಡು ನಾವು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಬಿಳಿ ಕಾಂಡ ಕೊರಕ ಕೀಟ ಕಾಫಿಯನ್ನು ಬಾಧಿಸುವಂಥ ಮುಖ್ಯವಾದಂಥ ಕೀಟಪೀಡೆ. ಈ ಕೀಟ ಕಾಂಡವನ್ನು ಕೊರೆಯೋದ್ರಿಂದ ಗಿಡಕ್ಕೆ ಬೇಕಾದಂಥ ನೀರು ಮತ್ತು ಪೋಷಕಾಂಶಗಳ ಪೂರೈಕೆಯಲ್ಲಿ ವ್ಯತ್ಯಾಸ ಉಂಟಾಗಿ ಕಾಫಿ ಗಿಡ ಹಳದಿ ಬಣ್ಣಕ್ಕೆ ತಿರುಗಿ ಗಿಡದ ಎಲೆಗಳು ಸಣ್ಣದಾಗ್ತವೆ ಮತ್ತು ಸ್ವರ್ಗದಕ್ಕೆ ಪ್ರಾರಂಭವಾಗ್ತವೆ. ಈ ಬಿಳಿ ಕಾಂಡಕೊರಕ ಕೀಟ ಕಾಫಿಯ ತೊಗಟೆಯನ್ನು ತಿನ್ನೋದ್ರಿಂದ ಬಾಧೆಗೆ ಒಳಗಾದಂಥ ಕಾಫಿ ಗಿಡದ ತೊಗಟೆಗಳಲ್ಲಿ ಉಬ್ಬಿದ ವರ್ತುಲಾಕಾರದ ಸುತ್ತುಗಳು ಕಾಣಿಸ್ಕೊಳ್ತವೆ. ಮರಿ ಹುಳು ಬೆಳೆದಂತೆಲ್ಲ ಕಾಂಡದ ಒಳಭಾಗವನ್ನು ಸುರಂಗದ ರೂಪದಲ್ಲಿ ಕೊರೆದು ಒಳಗಡೆ ಸೇರುತ್ತೆ. ಇದರಿಂದ ಕೊರೆದಂಥ ಸಣ್ಣ ಸಣ್ಣ ರಂಧ್ರಗಳು ಕಾಣಿಸ್ಕೊಳ್ತವೆ. ಮುಂದೆ ಕಾಫಿ ಬೆಳೆ ಇದ್ದರೂ ಕೂಡ ಹೆಚ್ಚಿನ ಭಾಗ ಜೊಳ್ಳಾಗಿ ಇಳುವರಿ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತೆ. ಈ ಬಿಳಿ ಕಾಂಡಕೊರಕ ಕೀಟದ ಹಾನಿ ಮುಖ್ಯವಾಗಿ ಅರಬಿಕ ಜಾತಿಯ ಕಾಫಿಯಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಆದರೆ ರೋಬಸ್ಟಾ ಕಾಫಿನಲ್ಲಿ ಇದರ ಹಾನಿಯ ಪ್ರಮಾಣ ಕಡಿಮೆ ಅಂತ ಹೇಳಬಹುದು. ಈ ಕಾಫಿ ಬಿಳಿ ಕಾಂಡಕೊರಕದ ನಿಯಂತ್ರಣಕ್ಕೆ ಬಂದರೆ ಬಿಳಿ ಕಾಂಡಕೊರಕದ ಕೀಟಗಳು ಸಾಮಾನ್ಯವಾಗಿ ನಿರ್ಲಕ್ಷ್ಯ ಮಾಡದಂಥ ತೋಟಗಳಿಂದ ಪ್ರಾರಂಭವಾಗಿ ಚೆನ್ನಾಗಿ ನಿರ್ವಹಣೆ ಮಾಡದಂಥ ಕಾಫಿ ಬೆಳೆಗೆ ಹರಡ್ತವೆ. ಆದ್ದರಿಂದ ಅರಬಿಕ ಕಾಫಿ ಬೆಳೆಗಾರರು ಬಹಳ ಶ್ರದ್ಧೆಯಿಂದ ಬೇರೆ ಸಮಸ್ಯೆಗಳನ್ನು ಬದಿಗೊತ್ತಿ ಸಕಾಲದಲ್ಲಿ ಈ ಕಾಫಿ ಬಿಳಿ ಕಾಂಡಕೊರಕದ ನಿರ್ವಹಣಾ ಕೆಲಸವನ್ನು ಮಾಡಬೇಕಾಗತ್ತೆ. ಕೀಟದ ಬೆಳವಣಿಗೆ ಮೇಲೆ ವಾತಾವರಣದ ಪ್ರಭಾವ ವಿಶೇಷ ರೀತಿಯಾಗಿರುತ್ತೆ. ಹೇಗೆಂದರೆ ಉತ್ತಮ ಬಿಸಿಲಿನ ವಾತಾವರಣದಲ್ಲಿ ಗಂಡು ಹೆಣ್ಣು ಸಂಯೋಜನೆ ಹೊಂದಿ ಮೊಟ್ಟೆ ಇಡೋದಕ್ಕೆ ಪ್ರಾರಂಭಿಸ್ತವೆ. ಉತ್ತಮವಾದಂಥ ತೇವಾಂಶ ಭರಿತ ಬಿಸಿಲಿನ ವಾತಾವರಣ ಸುದೀರ್ಘ ಅಗಲಿನಲ್ಲಿ ಕೀಟಗಳ ಚಟುವಟಿಕೆ ಹೆಚ್ಚಾಗಿರುತ್ತೆ. ಹಾಗೆಯೇ ಕಾಫಿ ಗಿಡದ ಸುತ್ತಲಿನ ಸೂಕ್ಷ್ಮ ವಾತಾವರಣ ಅಷ್ಟೇ ಮುಖ್ಯವಾಗುತ್ತೆ. ಗಿಡ ಹೆಚ್ಚು ಬಿಸಿಲಿದ್ದರೆ ಅಂದರೆ ನೆರಳು ಕಡಿಮೆ ಆಗಿದ್ದರೆ ಅಂತಹ ಗಿಡಗಳು ಈ ಬಿಳಿ ಕಾಂಡಕೊರಕ ಕೀಟದ ಹಾವಳಿಗೆ ಬಲಿಯಾಗ್ತವೆ. ಆದ್ದರಿಂದ ನಾವು ಸಮತೋಲನ ರೀತಿಯಾದಂಥ ನೆರಳು ಮತ್ತು ವಾತಾವರಣವನ್ನು ಕಲ್ಪಿಸಬೇಕಾಗತ್ತೆ. ಬಾಧೆಗೆ ಒಳಗಾದಂಥ ಗಿಡಗಳನ್ನು ಗುರುತಿಸಿ ಬೇರು ಸಹಿತ ಕಿತ್ತು ನಾಶಪಡಿಸಬೇಕು. ಕಾಫಿ ಗಿಡದ ತೊಗಟೆಗಳನ್ನು ಉಜ್ಜೋದ್ರಿಂದ ಈ ಬಿಳಿ ಕಾಂಡಕೊರಕ ಕೀಟಕ್ಕೆ ಮೊಟ್ಟೆಗಳನ್ನು ಇಡೋದಕ್ಕೆ ಅನುಕೂಲಕರ ಸ್ಥಳ ಸಿಗೋದಿಲ್ಲ. ಹೀಗಾಗಿ ಕೀಟ ಮೊಟ್ಟೆ ಇಡುವಂಥ ಪ್ರಮಾಣ ಕಡಿಮೆ ಆಗುತ್ತೆ. ಪ್ರೌಢ ಕೀಟವನ್ನು ಆಕರ್ಷಿಸಿದ್ದಕ್ಕೆ ಎಕರೆಗೆ 10 ಲಿಂಗಾಕರ್ಷಕ ಕ್ರಾಸ್ವೇನ್ ಬಲೆಗಳನ್ನು ನಾವು ಬಳಸ್ಕೋಬೇಕು. ಈ ಒಂದು ಬಲೆಗಳಲ್ಲಿ ಬಿದ್ದಂಥ ದುಂಬಿಗಳನ್ನು ನಾವು ಸಂಗ್ರಹಿಸಿ ನಾಶಪಡಿಸಬೇಕು. ಈ ಬಿಳಿ ಕಾಂಡಕೊರಕ ಕೀಟದ ಹಾವಳಿಯನ್ನು ತಪ್ಪಿಸೋದಕ್ಕೆ ನೇಯ್ಗೆ ಮಾಡದೇ ಇರುವಂಥ ಬಟ್ಟೆ ಅಂದರೆ ನಾನ್ ಓವನ್ ಬಟ್ಟೆಯನ್ನು ಕಾಫಿ ಗಿಡದ ತೊಗಟೆಗೆ ಸುತ್ತೋದ್ರಿಂದ ಈ ಕೀಟದ ಹಾವಳಿಯನ್ನು ನಾವು ತಪ್ಪಿಸಬಹುದು. ಕಾಫಿ ಬಿಳಿ ಕಾಂಡಕೊರಕದ ಹತೋಟಿಯನ್ನು ಎಲ್ಲ ಬೆಳೆಗಾರರು ಸಾಮೂಹಿಕವಾಗಿ ಮಾಡಿದರೆ ಈ ಕೀಟದ ಹತೋಟಿ ಪರಿಣಾಮಕಾರಿಯಾಗಿರುತ್ತೆ. ಯಾವ ಭಾಗದಲ್ಲಿ ಹೆಚ್ಚು ಕೀಟದ ಬಾಧೆ ಇರುವಂಥ ಗಿಡಗಳು ಕಂಡುಬಂದಿರ್ತವೆ ಅಂತಹ ಜಾಗದಲ್ಲಿ ಮತ್ತು ನೆರಳು ಕಡಿಮೆ ಇರುವಂಥ ಭಾಗದಲ್ಲಿ ಹಾಗೆಯೇ ತೋಟದ ಸುತ್ತ ಕೂಡ ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಈ ಸಿಂಪರಣೆಗೋಸ್ಕರ ನಾವು ಪೆಂಥೋಯೇಟ್ 50 UC ಕೀಟನಾಶಕವನ್ನು ಬಳಸ್ಕೋಬೇಕಾಗತ್ತೆ. ಪೆಂಥೋಯೇಟ್ 50 UC ಕೀಟನಾಶಕವನ್ನು ಪ್ರತಿ ಬ್ಯಾರಲ್ ನೀರಿಗೆ 400 ಮಿಲಿಲೀಟರ್ ಪ್ರಮಾಣದಲ್ಲಿ ಬೆರೆಸಿಕೊಂಡು ನಾವು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಮುಖ್ಯವಾಗಿ ಇದಕ್ಕೆ 200 ಮಿಲಿಲೀಟರ್ನಷ್ಟು DDL ಫೆವಿಕಾಲನ್ನು ನಾವು ಹಾಕ್ಕೊಂಡು ದ್ರಾವಣ ತಯಾರಿಸಿಕೊಂಡು ಏಪ್ರಿಲ್ ತಿಂಗಳು ಮತ್ತು ಅಕ್ಟೋಬರ್ ತಿಂಗಳಿನಲ್ಲಿ ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಕಾಫಿಯನ್ನು ಬಾರಿಸುವಂಥ ಕೀಟಗಳಲ್ಲಿ ಈ ಮಿಲಿಬಗ್ಸ್ ಅಥವಾ ಬಿಳಿ ಹೊಟ್ಟಿನ ತೆಗಣೆಯನ್ನು ನಾವು ನಿಯಂತ್ರಣ ಮಾಡೋದಕ್ಕೆ ಈ ಕೀಟದ ಆಶ್ರಯ ಗಿಡಗಳಾದಂಥ ಮಾವು, ಸೀಬೆ ಮುಂತಾದಂಥ ಗಿಡಗಳು ಈ ಕೀಟಗಳಿಗೆ ಆಶ್ರಯವನ್ನು ಕೊಡೋದ್ರಿಂದ ಅಂತಹ ಮರಗಳನ್ನು ಬೆಳೆಸಬಾರ್ದು. ಕಾಫಿ ತೋಟಗಳಲ್ಲಿ ಹದವಾದಂಥ ನೆರಳನ್ನು ನಾವು ಕಾಪಾಡ್ಕೋಬೇಕಾಗತ್ತೆ. ಈ ಬಿಳಿ ಹೊಟ್ಟಿನ ತೆಗಣೆ ಅಥವಾ ಮೀಲಿಬಗ್ ಹಾವಳಿ ಹೆಚ್ಚಾಗಿದ್ದರೆ ಕೀಟನಾಶಕಗಳನ್ನು ಬಳಸ್ಕೋಬಹುದು. ಪ್ರತಿ ಬ್ಯಾರಲ್ ನೀರಿಗೆ 50 ಮಿಲಿಲೀಟರ್ನಷ್ಟು ಇಮಿಡಾಕ್ಲೋಪ್ರಿಡ್ 17.8 SL ಕೀಟನಾಶಕವನ್ನು ಬೆರೆಸಿಕೊಂಡು ಕಾಫಿ ಗಿಡಗಳಿಗೆ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಕೆಲವು ಸಂದರ್ಭದಲ್ಲಿ ಈ ಬೇರಿಗೆ ಬಿಳಿ ಹೊಟ್ಟಿನ ತೆಗಣೆ ಅಥವಾ ಈ ಮೀಲಿಬಗ್ಸ್ ಜೊತೆಗೆ ಶಿಲೀಂಧ್ರದ ಹಾವಳಿ ಕೂಡ ಕಂಡುಬರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಪ್ರತಿ ಲೀಟರ್ ನೀರಿಗೆ 0.6 ಮಿಲಿಲೀಟರ್ನಷ್ಟು ಇಮಿಡಾಕ್ಲೋಪ್ರಿಡ್ 17.8 SL ಮತ್ತು 0.8 ಮಿಲಿಲೀಟರ್ನಷ್ಟು ಪ್ರೋಪಿಕೊನಸೋಲ್ 25 EC ಶಿಲೀಂಧ್ರನಾಶಕವನ್ನು ಬೆರೆಸಿಕೊಂಡು ಆ ದ್ರಾವಣವನ್ನು ಬೇರಿಗೆನೆ ಹಾಕಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಕಾಫಿ ಮಂಡಳಿಯ ಕಚೇರಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.

0: ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 23,700 ರೂಪಾಯಿಂದ 24,200 ರೂಪಾಯಿಗಳು, ಅರಬಿಕಾ ಚೆರಿ 13,300 ರೂಪಾಯಿಂದ 15,000 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 18,000ದಿಂದ 18,500 ರೂಪಾಯಿ, ರೋಬಸ್ಟಾ ಚೆರಿ 9,900 ರೂಪಾಯಿಂದ 10,700 ರೂಪಾಯಿಗಳು. ಮಾರುಕಟ್ಟೆ ಧಾರಣೆಯನ್ನು ಕೇಳಿದ್ರಿ. ಇದು ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ. ಇನ್ನು ನಾಳಿನ ಕೃಷಿರಂಗದಲ್ಲಿ ಕಾಫಿ ಬಿಳಿಕಾಂಡ ಕೊರಕ ಕೀಟದ ನಿರ್ವಹಣೆ ಕುರಿತು ಡಾಕ್ಟರ್ ಹೆಚ್ ಜಿ ಸೀತಾರಾಮ ಅವರೊಂದಿಗೆ ನಡೆಸಿದ ಸಂದರ್ಶನ ಮತ್ತು ಮಾರುಕಟ್ಟೆ ಧಾರಣೆಯನ್ನು ಕೇಳುತ್ತೀರಿ. ನಾಳಿನ ಕೃಷಿರಂಗದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರೇ, ನಮಸ್ಕಾರ.
1: ಇದುವರೆಗೆ ಕೃಷಿರಂಗ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ.

0: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
1: ಸಿಕ್ಕಿಬಿದ್ರು.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನಿಧನ ಸುದ್ದಿ. ಕತ್ತಲೆಕಾಡು ನಿವಾಸಿ ರಾಧಾಕೃಷ್ಣ ಲಂಬೋದರ ರೈ ಅವರ ಪತ್ನಿ ವಸಂತಿ ರೈ ಅವರು ಇಂದು ನಿಧನರಾದರು. 53 ವರ್ಷ ಪ್ರಾಯದ ವಸಂತಿ ರೈ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಯ ಬಳಿಕ ಕತ್ತಲೆಕಾಡುವಿನ ಹಿಂದೂ ರುದ್ರಭೂಮಿಯಲ್ಲಿ ಜರುಗಲಿದೆ ಎಂದು ಕುಟುಂಬದವರು ತಿಳಿಸಿದ್ದಾರೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
5: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ, ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ.
6: ಜಲವನ್ನು ದೇವರೆಂದು ಪೂಜಿಸುವ ನಾಡು ನಮ್ಮದು. ಜಲಮೂಲಗಳನ್ನು ಮಲಿನವಾಗದಂತೆ ನೋಡಿಕೊಳ್ಳೋಣ, ನೀರನ್ನು ಹಿತವಾಗಿ ಮಿತವಾಗಿ ಬಳಸೋಣ ಎಂಬ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಸಮಾಜ ಸೇವಕರು, ಉದ್ಯಮಿಗಳು ಆಗಿರುವ ಎಡಿಕೇರಿ ಪ್ರಸನ್ನ.
7: ಸುದ್ದಿ ಜೊಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್ ಜೊಂಪೆನವರ. ಇಂದಿನ ಮಕ್ಕಳಿಗೆ ಶಿಕ್ಷಣ ಹಂಗೆ ಬೇರೆ ಬೇರೆ ಕೌಶಲ್ಯಗಳ ತರಬೇತಿಗೆ ಹೆಚ್ಚಿನ ಆದ್ಯತೆ ನೀಡಲಾಗ್ತಿದ್ದು ಸ್ಪರ್ಧಾತ್ಮಕ ಮನೋಭಾವ ಬೆಳೆಸಿದರೊಟ್ಟಿಗೆ ಮಾನವೀಯ ಮೌಲ್ಯಗ ಕುಟುಂಬ ಸಂಬಂಧಗ ಮತ್ತೆ ಹಿರಿಯರನ್ನ ಗೌರವಿಸುವ ಸಂಸ್ಕೃತಿನ ಕಲಿಸುವ ಅಗತ್ಯ ಹುಟ್ಟುತ್ತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭಾ ಅವು ಹೇಳಿದವು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳೆಯರ ಮತ್ತೆ ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಡೆಯಿಂದ ದೀರ್ಘಾಯುಷ್ಯದ ಯುಗ ಸುದೀರ್ಘ ಜೀವನಕ್ಕಾಗಿ ಜೀವನ ಕ್ರಮಗಳ ಮರುಚಿಂತನೆ ತೇಳುವ ಘೋಷವಾಕ್ಯದಡಿ ಇಂದು ಪ್ಯಾಟನ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ನಡೆದ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಅವು ಮಾತಾಡಿದವು. ಮಕ್ಕಳೊಟ್ಟಿಗೆ ಪೋಷಕರು ಬೆರೆಯಕ್ಕೂ, ಯಾವುದೇ ಸಂದರ್ಭದಲ್ಲಿ ನನ್ನ ಅಪ್ಪ ಅವ್ವ ನನಗೆ ಸಿಕ್ಕುವೆ ತೇಳುವ ಭರವಸೆ ಮಕ್ಕಳಲ್ಲಿ ಮೂಡಕ್ಕೂ, ಹಂಗೇನೆ ಜೀವನದ ಆರಂಭ ಹಂಗೆ ಆಕೆರಲಿ ಮನಸ್ಸ ಅಸಹಾಯಕ ಆಗಿದ್ದದೆ ಕೂಸು ಸ್ವಾವಲಂಬಿ ಆಕೆ ಮುಟ್ಟ ಪೋಷಕರ ಆರೈಕೆ ಅಗತ್ಯ ಇರುವಂಗೆ ವಯಸ್ಸಾದ ಅಪ್ಪ ಒಂದರಿಗೂ ಮಕ್ಕಳ ಸಹಕಾರ ಆರೈಕೆ ಮತ್ತೆ ತಾಳ್ಮೆ ಅಗತ್ಯ ಅಂತ ಹೇಳ್ದು. ಹಿರಿಯ ವಕೀಲರಾದ ಮೀನಕುಮಾರಿಯು ಮಾತಾಡಿ ಎಲ್ಲಕ್ಕೂ ಗೌರವಯುತವಾಗಿ ಬದುಕುವ ಹಕ್ಕು ಹುಟ್ಟು ವಯಸ್ಸಾಟು ತೇಳುವ ಕಾರಣಕ್ಕೆ ಯಾರಾದರೂ ಹಿರಿಯರನ್ನ ಕಡೆಗಣಿಸಿರೆ ಅಲ್ಲರೆ ಹಿಂಸೆ ಕೊಟ್ರೆ ಅದನ್ನ ಸಹಿಸಿಕೊಂಡು ಸುಮ್ಮನೆ ಇರಕೂತಿಲ್ಲ, ಕಾನೂನಿನ ಮೂಲಕ ರಕ್ಷಣೆ ಪಡ್ಕೊಳ್ಳಿಕ್ಕೆ ಅವಕಾಶ ಹುಟ್ಟು ಅಂತ ಹೇಳಿದವು. ಈ ಕಾರ್ಯಕ್ರಮದಲ್ಲಿ ಮಹಿಳೆಯರ ಮತ್ತೆ ಮಕ್ಕಳ ಅಭಿವೃದ್ಧಿ ಇಲಾಖೆನ ಉಪನಿರ್ದೇಶಕರಾದ ಸುಮಂಗಲ ಜಿ ಹಿರೇಮನಿ, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಪ್ರಸನ್ನ ಕುಮಾರ್ ಸೇರಿದಂಗೆ ಬೇರೆ ಬೇರೆ ಇಲಾಖೆನ ಅಧಿಕಾರಿಗ ಮುಖ್ಯಪಟ್ಟು ಹಾಜರಿದ್ದವು. ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆಯಡಿ ಸ್ವಚ್ಛತಾ ಹಿ ಸೇವಾ 2026 ಪಾಕ್ಷಿಕ ಕಾರ್ಯಕ್ರಮಕ್ಕೆ ವಿರಶ್ಪೇಟೆ ತಾಲೂಕು ಪಂಚಾಯಿತಿ ಇಒ ರಾಜೇಶ್ ಚಾಲನೆ ಕೊಟ್ಟು ಒಂದು ದಿನ ಒಂದು ಗಂಟೆ ಎಲ್ಲವೂ ಒಟ್ಟಿಗೆ ಶ್ರಮದಾನ ಕಾರ್ಯಕ್ರಮ ಪೊನ್ನಂಪೇಟೆ ಮುಖ್ಯ ರಸ್ತೆ ಬದಲಿ ಸಿಬ್ಬಂದಿ ವರ್ಗದವರೊಟ್ಟಿಗೆ ಶ್ರಮದಾನ ಮಾಡಿ ಸ್ವಚ್ಛತಾ ಪ್ರತಿಜ್ಞೆ ಸ್ವೀಕಾರ ಮಾಡಿದವು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕೊಡಗು ಜಿಲ್ಲಾ ಸಂಸ್ಥೆನ ಕೂಡುಕಟ್ಟಲಿ ಮಡಿಕೇರಿನ ಪೊನ್ನಮ್ಮ ಕುಶಾಲಪ್ಪ ಸ್ಕೌಟ್ಸ್ ಮತ್ತು ಗೈಡ್ಸ್ ಭವನದಲ್ಲಿ ಇಂದು ಜಿಲ್ಲಾ ಮಟ್ಟದ ಗೀತ ಗಾಯನ ಸ್ಪರ್ಧೆ ನಡೆದು ಈ ಸ್ಪರ್ಧೆಯನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಕೊಡಗು ವೈದ್ಯಕೀಯ ಮತ್ತು ಸಂಶೋಧನಾ ಕಾಲೇಜಿನ ತುರ್ತು ಸೇವಾ ಮುಖ್ಯಸ್ಥರು ಹಾಗೆ ಪ್ರಾಧ್ಯಾಪಕರಾದ ಡಾಕ್ಟರ್ ಮೋಹನ್ ಅಪ್ಪಾಜಿಯವು ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿ, ಶಿಸ್ತು ಮತ್ತು ಸಾಂಸ್ಕೃತಿಕ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಿಕೆ ಇಂತಹ ಸ್ಪರ್ಧೆಗೆ ಸಹಕಾರಿ ಅಂತ ಹೇಳಿದವು. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆಯ ಪ್ರಧಾನ ಆಯುಕ್ತ KT ಬೇಬಿ ಮ್ಯಾಥ್ಯವು ಮಾತಾಡಿ 216 ದೇಶದಲ್ಲಿರುವ ಈ ಸಂಘಟನೆ ವಿದ್ಯಾರ್ಥಿಗಳ ಹಂಗೆ ಯುವಜನಾಂಗ

0: ಒಳ್ಳೆ ತರಬೇತಿ, ಶಿಸ್ತು, ಸಂಯಮ, ಅಭಿನಯ ಮತ್ತು ಚಿಂತನೆ, ಪರೋಪಕಾರ, ಸಮಾಜಮುಖಿ ಕಾರ್ಯ, ಪರಿಸರ ರಕ್ಷಣೆ, ದಿನಕ್ಕೊಂದು ಒಳ್ಳೆ ಕೆಲಸ ಮಾಡೋದು ಸೇರಿದಂಗೆ ಒಟ್ಟಾರೆ ಒಳ್ಳೆ ವ್ಯಕ್ತಿತ್ವ ನಿರ್ಮಾಣ ಮಾಡುವ ಸ್ವಯಂ ಸೇವಾ ಸಂಸ್ಥೆಯಾಟು ಅಂತ ಹೇಳಿದು. ಸ್ಪರ್ಧೆಯಲ್ಲಿ ತಾಲೂಕು ಮಟ್ಟದ ಸ್ಪರ್ಧೆಯಿಂದ ಜಿಲ್ಲಾ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾದ ಬುಲ್ಬುಲ್ಸ್, ಕಬ್ಸ್, ಸ್ಕೌಟ್ಸ್ ಮತ್ತು ಗೈಡ್ಸ್, ರೇಂಜರ್ಸ್ ಮತ್ತು ರೋವರ್ಸ್ನ ವಿದ್ಯಾರ್ಥಿಗ ದೇಶಭಕ್ತಿ ಗೀತೆ ಹಾಡಿದು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಅರೆಭಾಷೆ ಕವಿಗೋಷ್ಠಿ, ಹಂಗೆನೆ ಕೆಆರ್ ಗೋಪಾಲಕೃಷ್ಣ ಅವರಿಂದ ಗೀತರಚನಾ ಕಾರ್ಯಾಗಾರ ಇದೇ ತಾರೀಕು 3ರ ಶನಿವಾರ ಬೆಳಿಗ್ಗೆ 10 ಗಂಟೆಗೆ ಕೊಡಗು ಗೌಡ ಸಮಾಜ ಮಡಿಕೇರಿ ಇಲ್ಲಿ ಅಕಾಡೆಮಿನ ಅಧ್ಯಕ್ಷರಾದ ಸದಾನಂದ ಮಾವಜಿಯವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಹಂಗೆನೆ ಅಕಾಡೆಮಿ ಮತ್ತು ಗೌಡ ಸಮಾಜ ಮೂರ್ನಾಡು, ಗೌಡ ಮಹಿಳಾ ಒಕ್ಕೂಟ ಮೂರ್ನಾಡು ಇವರ ಕೂಡುಕಟ್ಟಲಿ ಇದೇ ತಾರೀಕು 4ರ ಐತವಾರ ಮೂರ್ನಾಡು ಗೌಡ ಸಮಾಜದಲ್ಲಿ ಕತೆ ಬರೆಮ ಬನ್ನಿ ಕಾರ್ಯಕ್ರಮ ಅಕಾಡೆಮಿ ಅಧ್ಯಕ್ಷರ ಮುಂದಾಳ್ತನಲ್ಲಿ ನಡೆದಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆನ ಕಡೆಯಿಂದ ನಗರಸಭೆ, ಶಾಲಾ ಶಿಕ್ಷಣ, ಪದವಿ ಪೂರ್ವ ಶಿಕ್ಷಣ, ಕಾಲೇಜು ಶಿಕ್ಷಣ, ಸಮಾಜ ಕಲ್ಯಾಣ ಸೇರಿದಂಗೆ ಬೇರೆ ಬೇರೆ ಇಲಾಖೆಗಳ ಕೂಡುಕಟ್ಟಲಿ ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರ 157ನೇ ಜನ್ಮದಿನಾಚರಣೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಪೇಟೆನ ಗಾಂಧಿ ಬಾಣಿಯಲ್ಲಿ ನಡೆದಿದೆ. ಗಾಳಿಬೀಡಲಿರುವ ಪಿಎಂಶ್ರೀ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 9 ಮತ್ತು 11ನೇ ತರಗತಿಯಲ್ಲಿ ಖಾಲಿ ಇರುವ ಸ್ಥಾನಗಳಿಗೆ ಸೇರಿಕೆ ಕುಸಿರುವ ಅಭ್ಯರ್ಥಿಗಳಿಂದ ಆನ್ಲೈನ್ಲಿ ಅರ್ಜಿ ಕರೆದಿದ್ದು ಅರ್ಜಿ ಹಕ್ಕಿಕೆ ಇದ್ದ ಅಕ್ಕೇರಿ ದಿನ ಇದೇ ತಿಂಗಳ 15ಕ್ಕೆ ಮುಟ್ಟ ವಿಸ್ತರಿಸಲಾಯಿತು. ಜಾಸ್ತಿ ಮಾಹಿತಿ ತಗಣಿಕೆ ಹಂಗೆ ಅರ್ಜಿ ಹಕ್ಕಿಕೆ ನವೋದಯ .gov.in ವೆಬ್ಸೈಟ್ನ ನೋಡಕ್. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪಿಎಂ ನರೇಂದ್ರ ಸ್ವಾಮಿಯವರು ಇದೇ 3 ತೆಳರು ಶನಿವಾರ ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಳು. ಅಂದು ಬೆಳಗ್ಗೆ 10 ಗಂಟೆಗೆ ಬೆಟ್ಟಂಗಾರದ ಕೂರ್ಗ್ ಎಥ್ನಿಕ್ ಹಾಲ್ ತೆಳ್ರೆ ಹಳೆ ಆರ್ಕೆಎಫ್ಲಿ ನಡೆಯುವ ಪ್ರಜಾಸೇವಾ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸುವೆ. ಮಧ್ಯಾಹ್ನ 2 ಗಂಟೆಗೆ ಜಿಲ್ಲಾಧಿಕಾರಿಯವರ ಕಚೇರಿ ಸಭಾಬಾಡಿಯಲ್ಲಿ ತಲಕಾವೇರಿ ಪವಿತ್ರ ತೀರ್ಥೋದ್ಭವ ಸಂಬಂಧ ಮತ್ತು ದಸರಾ ಉತ್ಸವ ಸಂಬಂಧಪಟ್ಟಂಗೆ ಪೂರ್ವಭಾವಿ ಸಭೆ ನಡೆಸುವೆ. ಹಂಗೆಯೇ 3ನೇ ತಾರೀಕಿಗೆ ಕುಶಲನಗರ ತಾಲೂಕಿನ ಕೊಡಗರಹಳ್ಳಿನ ನೇತಾಜಿ ಸಮುದಾಯ ಭವನದಲ್ಲಿ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಅವರ ಅಧ್ಯಕ್ಷತೆಯಲ್ಲಿ ಪ್ರಜಾಸೇವಾ ಆಂದೋಲನ ಕಾರ್ಯಕ್ರಮ ನಡೆದಿದೆ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಭಾರತಿ ರೇಡಿಯೋ ಹೌಸ್ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
5: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
6: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
7: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
8: ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
9: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ, ವಾಷಿಂಗ್ ಮಿಷಿನ್, ಯುಪಿಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ, ಜನರೇಟರ್ ತಗೊಂಡ್ಬಿಡೋಣವಾ?
10: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ.
8: ಖರೀದಿಸಲು ಬನ್ನಿ ಭಾರತ್ ಹೋಂಡಾ ಹಿಲ್ ರೋಡ್, ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್, ಗೋಣಿಕೊಪ್ಪಲ್.
11: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
12: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌ ಗಳ ಎಕ್ಸ್ಚೇಂಜ್ ಆಫರ್.
11: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
12: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
11: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
13: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999ಗೆ ಡೇ ಔಟ್, ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
14: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
15: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
14: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ 1-960-60-17186.

0: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
1: ಸರ್ಪ್ರೈಸ್ ಗಿಫ್ಟ್?
0: ಓಪನ್ ಮಾಡು.
1: ವಾವ್, ಡೈಮಂಡ್ ನೆಕ್ಲೇಸ್! ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್. ಸೂಪರ್, ಥ್ಯಾಂಕ್ ಯು ರೀ. ಎಲ್ಲಿಂದ?
2: ಮುಳಿಯಾದಿಂದ. ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗುಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ಅಲ್ಲ, ಮಂಗಲ ಅಲತೆ ಇನ್ನು ಸುಮಾರ್ ಫಂಕ್ಷನ್ಸ್ ಉಂಟು. ಅದನ್ನ ನಿಂಗಕ್ಕ ಅಂಜು ಪೇರ್ ಪ್ಯಾಂಟ್ ಶರ್ಟ್ಸ್ ಒಮ್ಮೆಗೆ ಸ್ಟಿಚ್ ಮಾಡ್ಸಿಟ್ರನ?
0: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರ ಆಯ್ಪಲ.
3: ಇಲ್ಲ, ವಿರಾಜಪೇಟೆರ ರೇಮಂಡ್ಸ್ ಶಾಪಲ್ಲಿ ನಂಗ ಹೆಚ್ಚಕ್ಕೆ ಪೇರ್ ಫ್ಯಾಬ್ರಿಕ್ ಕಡ್ತೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡ್ಸಿಡೋಕ ಓರ್ ಪೇರ ಸ್ಟಿಚಿಂಗ್ ಚಾರ್ಜ್ ಕೊಡ್ತು ತೆಂಗಿ ಮದಿ. ಬಾಕಿ ಎಲ್ಲ ಫ್ರೀ. ಈ ಆಫರ್ ಚೆನ್ನ ಸಮಯ ಮಾತ್ರ ಉಳ್ಳೋ.
2: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.

0: ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
2: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
3: ಸುದ್ದಿ ಸಮಾಚಾರ ಓದಿನೋಳ ಕುಂಜಿರಗಿರೀಶ್ ಭೀಮಯ್ಯ. ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯತರ ಮುಖ್ಯ ನ್ಯಾಯಮೂರ್ತಿರ ಆದೇಶತರ ಮಾರಿಪತ್ ಬೋರೆ ಬೋರೆ ಜಿಲ್ಲೆಯಲ್ಲಿ ಹೈಕೋರ್ಟ್ ಸರ್ಕಿಟ್ ಪೀಠ ಅಲ್ಲಂಗಿ ಕಾಯಂ ಪೀಠ ಸ್ಥಾಪನೆ ಮಾಡೋ ಸಾಧ್ಯತೆ ಪಿಂಜ ಆಂಡ ಸಾಧಕ ಬಾಧಕತರ ಬಗ್ಗೆ ಪರಿಶೀಲನೆ ಮಾಡಿತ್ತು. ವರದಿ ಐಪಕ್ ವಿಶೇಷ ಸಮಿತಿನ ರಚನೆ ಮಾಡಿತ್ತು. ಕೊಡಗು ಜಿಲ್ಲೆಗೆ ಅದತ್ತು ವಿಶೇಷವಾಯಿತು. ಕರ್ನಾಟಕ ಉಚ್ಚ ನ್ಯಾಯಾಲಯ ಪೀಠ ಸ್ಥಾಪನೆ ಮಾಡೋಣ ವಿರಾಜಪೇಟೆರ ಪೆರಿಯ ವಕೀಲ ಎನ್ ರವೀಂದ್ರನಾಥ್ ಕಾಮತ್ ಅವು ಹಿಂಗ್ ಮುಪ್ಪಡೆ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯತರ ಮುಖ್ಯ ನ್ಯಾಯಮೂರ್ತಿನ ಖುದ್ದು ಖಂಡಿತ ಮನವಿ ಮಾಡಿತಿಂತ. ಇಕ್ಕ ಸಮಿತಿ ರಚನೆ ಆನಂಗ್ ಖುಷಿಪಟ್ಟು ತಕ್ಕ ಬರಂದ ವಕೀಲ ರವೀಂದ್ರನಾಥ್ ಕಾಮತ್ ಅವು ಕೊಡಗರ ಜನ ತಂಗಡ ಕಾನೂನು ಪೋರಾಟತ್ನ ಪಿಂಜ ಪ್ರಕರಣ ವಿಚಾರಣೆಗೆ ಬೆಂಗಳೂರಿಗೆ ಪೋಯ್ತು ಬಪ್ಪದು ಕಷ್ಟ. ವಿರಾಜಪೇಟೆಲೆ ಹೈಕೋರ್ಟ್ ಪೀಠ ಸ್ಥಾಪನೆ ಮಾಡೋದು ಭಾರಿ ಅವಶ್ಯ ಉಂಡು. ಕೊಡಗರ ಸಾರ್ವಜನಿಕಂಗ ಪಿಂಜ ವಕೀಲಂಗ ಅರ ಸಂಖ್ಯೆಯಲ್ಲಿ ಮಿಂಜಕ್ಕೆ ಬಂದಿತ್ತು. ವಿರಾಜಪೇಟೆಲೆ ಹೈಕೋರ್ಟ್ ಪೀಠ ಸ್ಥಾಪನೆ ಮಾಡೋಣ ಬೋಡಿಕೆನ ಪುದಿಯ ಸಮಿತಿರ ಮಿಂಜಲು ವರತ ಮಾಡೋಣ ಅವು ಮನವಿ ಮಾಡಿಂಡಿತ್ತು. ಭಾರತ ಸ್ಕೌಟ್ಸ್ ಪಿಂಜ ಗೈಡ್ಸ್ ಕೊಡಗು ಜಿಲ್ಲಾ ಸಂಸ್ಥರಾದನಿಲ್ ಮಡಿಕೇರಿ ಪೊನ್ನಮ್ಮ ಕುಶಲಪ್ಪ ಸ್ಕೌಟ್ಸ್ ಪಿಂಜ ಗೈಡ್ಸ್ ಭವನತ್ ಇಂದು ಜಿಲ್ಲಾ ಮಟ್ಟತರ ಗೀತ ಗಾಯನ ಪೈಪೋಟಿನ ಏರ್ಪಾಡು ಮಾಡಿತಿಂತ. ಪೈಪೋಟಿಲು ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಯ್ತಿಂಜ ಬುಲ್ಸ್ ಬುಲ್ಸ್ ಕಬ್ಸ್ ಸ್ಕೌಟ್ಸ್ ಪಿಂಜ ಗೈಡ್ಸ್ ರೇಂಜರ್ಸ್ ಪಿಂಜ ರೋವರ್ಸ್ ವಿದ್ಯಾರ್ಥಿಯ ದೇಶಭಕ್ತಿರ ಪಾಠ ಪಾಡಚಿ. ಗೀತ ಗಾಯನ ಪೈಪೋಟಿನ ಉದ್ಘಾಟನೆ ಮಾಡಿತ್ತು ತಕ್ಕ ಬರಂದ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವು ವಿದ್ಯಾರ್ಥಿಯಡಲ್ಲಿ ದೇಶಭಕ್ತಿ ಶಿಸ್ತು ಪಿಂಜ ಸಾಂಸ್ಕೃತಿಕ ಪ್ರತಿಭೆಗೆ ಪುರುಡು ಕೊಡಪಕ್ಕೆ ಇಂಥ ಪೈಪೋಟಿ ಸಹಕಾರಿ ಆಪಂದು ಅಣಚಿ. ಅಧ್ಯಕ್ಷತೆ ವಹಿಸಿತ್ತು ತಕ್ಕ ಬರಂದ ಭಾರತ ಸ್ಕೌಟ್ಸ್ ಪಿಂಜ ಗೈಡ್ಸ್ ಜಿಲ್ಲಾ ಸಂಸ್ಥೆಯ ಪ್ರಧಾನ ಆಯುಕ್ತ ಕೆ ಟಿ ಬೇಬಿ ಮ್ಯಾಥ್ಯೂ ತಕ್ಕ ಬರಂದಿತ್ತು. 216 ದೇಶತ್ತುಳ್ಳ ಈ ಸಂಘಟನೆ ವಿದ್ಯಾರ್ಥಿಯ ಪಿಂಜ ಯುವ ಜನಾಂಗತ್ತು ನಲ್ಲ ತರಬೇತಿ ಶಿಸ್ತು ಸಂಯಮ ಅಭಿನಯ ಪಿಂಜ ಚಿಂತನೆ ಪರೋಪಕಾರ ಸಮಾಜಮುಖಿ ಕಾರ್ಯ ಪರಿಸರ ರಕ್ಷಣೆ ದಿನಕೋರ್ ನಲ್ಲ ಕೆಲಸ ಮಾಡೋದು ಕೂಡ್ನಕ್ಕೆ ಒಟ್ಟಾರೆ ನಲ್ಲ ವ್ಯಕ್ತಿತ್ವ ನಿರ್ಮಾಣ ಮಾಡುವ ಸ್ವಯಂ ಸೇವಾ ಸಂಸ್ಥೆ ಆಯಿತು ತಯಾರಾಯಿತೆಂದು ಅವು ಅಣಚಿ. ಕಾರ್ಬರ್ಲು ಜಿಲ್ಲಾ ಗೈಡ್ ಸಂಸ್ಥೆಯ ಆಯುಕ್ತಗಳನ್ನು ಪದ್ಮಶ್ರೀ ಐಮುಡಿಯಂಡ ರಾಣಿಮಾಚೆಯ ಕುಡ್ನಕ್ಕೆ ಸಂಸ್ಥೆಯ ಪದಾಧಿಕಾರಿಯ ಹಾಜರಿಂಜತ್ತು. ಮಡಿಕೇರಿ ತಾಲೂಕರ ಸಂಪಾಜಲು ಪುದಿಯದಾಯ್ತು ತಯಾರಾಯಂಡುಳ್ಳ ವಿದ್ಯುತ್ ವಿತರಣಾ ಕೇಂದ್ರತ್ತುಳ್ಳ 60 ಮರ ಕಾಮಗಾರಿಕೆ ತಡೆ ಆಯಂಡುಳ್ಳ ಮಾರಿಪತ್ತು. ಅರಣ್ಯ ಇಲಾಖೆರ ಆದನೆಲ್ಲ ಮರ ಕೆತ್ತಿತ್ತು ಸರ್ಕಾರಿ ಮರ ಸಂಗ್ರಹಾಲಯಕ್ಕೆ ಕಟ್ಟೋಕ್ಕೆ ಮನವಿ ಕೊಡ್ತಿತ್ತು. ಸಾರ್ವಜನಿಕಕ್ಕೆ ಇಂಡ ಬಗ್ಗೆ ಆಕ್ಷೇಪಣೆ ಉಂಡೆಂಗಿ ಇದೇ ಮುಂದನೇ ನಾಳಂಕೆರುಳ್ಳು ಮಡಿಕೇರಿ ವಿಭಾಗ ಹತ್ರ ಅರಣ್ಯ ಸಂರಕ್ಷಣಾಧಿಕಾರಿಗೆ ಅರ್ಜಿ ಕೊಡ್ಕೊಂಡು ನಿರ್ಕಮಾಂಡ ಸಮಯತ್ತು ಎದೇ ಆಕ್ಷೇಪಣೆ ಬರತೆ ಕಂಡಕ ಕಾನೂನು ರೀತಿ ಕ್ರಮ ಹೊರ್ತವ ಅಂದು ಮಡಿಕೇರಿ ವಿಭಾಗ ಹತ್ರ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅರಿಚಿಟ್ಟಿತ್ತು. ಗೋಣಿಕೊಪ್ಪ ಶ್ರೀ ಕಾವೇರಿ ದಸರಾ ಸಮಿತಿ ಪಿಂಜ ಪೊನ್ನಂಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಇಂಗಡ ಕೂಟ ಅದನ್ನೆಲ್ಲ ರಾಜ್ಯ ಮಟ್ಟತರ ಬಹುಭಾಷಾ ಕವಿಗೋಷ್ಠಿಗೆ ಕವನಕಾಕಿತ್ತು. 48ನೇ ಕಾಲತರ ದಸರಾ ಜನೋತ್ಸವ ದಂಡಾರ್ಥ 26 ದಸರಾ ಕವಿಗೋಷ್ಠಿ ಕಾರ್ಬಾರ್ ಇದೇ 16ನೇ ನಾಳಂಕೆ ಪೊಲಕ 10 ಗಂಟೆಗೆ ದಸರಾ ಕಾರ್ಯಕ್ರಮ ನಡಪ ಕಾವೇರಿ ಕಲಾವೇದಿಕೆಯಲ್ಲಿ ನಡಪ. ಕವನ ವಾಚನ ಮಾಡೋಕೆ ಇರಾದೆ ಉಳ್ಳವು ಸ್ವಂತ ರಚನೆ ಮಾಡನ ಕವನತನ ಇದೇ 8ನೇ ನಾಳಂಕೆರುಳ್ಳು ಐಚಿ ಕೊಡ್ಕೊಂಡು ಕವರರ ಮೇಲೆ ಗೋಣಿಕೊಪ್ಪಲು ದಸರಾ ಬಹುಭಾಷಾ ಕವಿಗೋಷ್ಠಿ ಕವನ ಇದನ್ನೇ ಎಳೆದಿತ್ತು. ಅಧ್ಯಕ್ಷ ಗೋಣಿಕೊಪ್ಪಲು ದಸರಾ ಬಹುಭಾಷಾ ಕವಿಗೋಷ್ಠಿ ಸಮಿತಿ ಕೇರ್ ಆಫ್ ಕಾಮತ್ ನವಮಿ ಗೋಣಿಕೊಪ್ಪ ಇಲ್ಲಿಗೆ ಆಯ್ಕೊಂಡು ಅವರ ಅರಿವುಕ್ಕೆ 9483826100 9954570944 ಪಿಂಜ 9986939357 ಇಲ್ಲಿ ಸಂಪರ್ಕ ಮಾಡೋಕೆ ಪ್ರಕಟಣೆ ಅರಿಚಿಟ್ಟಿತ್ತು. ಇದೇ ಮುಂದನೇ ನಾಳಂಕೆ ಚಿನ್ನೆಚ್ಚ ಪೊಲಕ 6 ಗಂಟೆಗೆ ತಲಕಾವೇರಿಂಜ ಕೊಡಗು ಶಕ್ತಿ ಕಾನಡಪು ಶುರುವಾಪ ಬಲ್ಯಟಂಡ ಕವೇರ ಪೂಣಚ ಇಂಗಡ ಮುಂದಾಳತನತ್ಲ ನಡಪ ಈ ಕಾನಡಪು ಕಾರ್ಬಾರ್ ಕೊಡಗರ ಜನ ನೆಲ ಪೊರಪಾಡು ನಡಪು ಆಚಾರ ವಿಚಾರ ದೇವರ ಕಾಡು ಮಲ್ಮಕುಂದು ಇನ್ನತನೆಲ್ಲ ಉಳ್ತಿ ಬಳತೋಕಾಯ್ತು. ತಲಕಾವೇರಿಂಜ

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:30 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಕಡಪ ಕೇಳಿ, ನಿಮಗೊಂದು ಸಂತಸದ ಸುದ್ದಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯ ವಿವಿಧ ಯೋಜನೆಗಳು ಮತ್ತು ಕಾರ್ಯಚಟುವಟಿಕೆಗಳು ಕುರಿತ ರೇಷ್ಮೆ ಸಿರಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ. ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರೇಷ್ಮೆ ಸಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು. ದೇಶದ ಜವಳಿ ರಫ್ತು ಹೆಚ್ಚಿಸಲು ಸರ್ಕಾರ ಕ್ರಮ, ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್. ಗ್ರಾಹಕರಿಗೆ ನಿರಂತರ ಸಕ್ಕರೆ ಪೂರೈಕೆ ಖಚಿತಪಡಿಸಲು ದಾಸ್ತಾನು ನಿಯಮ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಗಾಂಧಿ ಜಯಂತಿ ಹಿನ್ನೆಲೆಯಲ್ಲಿ ನಾಳೆ ದೇಶಾದ್ಯಂತ ವಿಶೇಷ ಗ್ರಾಮ ಸಭೆಗಳ ಆಯೋಜನೆ. ಏಷ್ಯನ್ ಗೇಮ್ಸ್ ಪುರುಷರ ಹಾಕಿ ಸ್ಪರ್ಧೆಯಲ್ಲಿ ಪಾಕಿಸ್ತಾನ ತಂಡವನ್ನು ಮಣಿಸಿ ಫೈನಲ್ ಪ್ರವೇಶಿಸಿದ ಭಾರತ. ವಾರ್ತೆಗಳ ವಿವರ. ಎಂಎಸ್ಎಂಇಗಳನ್ನು ಬಲಪಡಿಸುವ, ಹಣಕಾಸು ಲಭ್ಯತೆಯನ್ನು ಸುಧಾರಿಸುವ ಮತ್ತು ಸಾಗರೋತ್ತರ ಮಾರುಕಟ್ಟೆಯಲ್ಲಿ ರಫ್ತು ಸೌಲಭ್ಯ ಕೇಂದ್ರಗಳನ್ನು ವಿಸ್ತರಿಸುವ ಮೂಲಕ ದೇಶದ ಜವಳಿ ರಫ್ತನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ಗಮನ ಹರಿಸುತ್ತಿದೆ ಎಂದು ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಜವಳಿ ಸಮಾವೇಶ 2026 ಉದ್ಘಾಟಿಸಿ ಮಾತನಾಡಿದ ಸಚಿವರು, ಭಾರತೀಯ ಜವಳಿ ಉತ್ಪನ್ನಗಳನ್ನು ಹೆಚ್ಚಿನ ಅಂತಾರಾಷ್ಟೀಯ ಮಾರುಕಟ್ಟೆಗಳಿಗೆ ತಲುಪಿಸಲು ಸರ್ಕಾರ ಶ್ರಮಿಸುತ್ತಿದೆ. ಹೊಸ ರಫ್ತುದಾರರಿಗೆ ಮಾಹಿತಿ ನೀಡಲು ಮತ್ತು ಅವರನ್ನು ಪ್ರೋತ್ಸಾಹಿಸಲು ವಿವಿಧ ದೇಶಗಳ ರಫ್ತು ಸೌಲಭ್ಯ ಕೇಂದ್ರಗಳನ್ನು ಸ್ಥಾಪಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಜವಳಿ ಉದ್ಯಮಿಗಳು ಎದುರಿಸುತ್ತಿರುವ ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸಲು ಸರ್ಕಾರ ಕ್ರಮ ಕೈಗೊಳ್ಳುತ್ತಿದೆ. ಈ ವಲಯಕ್ಕೆ ಹೆಚ್ಚಿನ ಸಾಲದ ಹರಿವನ್ನು ಸುಗಮಗೊಳಿಸಲು ಜವಳಿ ಸಚಿವಾಲಯ ಹಣಕಾಸು ಸೇವೆಗಳ ಇಲಾಖೆ ಮತ್ತು ಬ್ಯಾಂಕರ್ಗಳೊಂದಿಗೆ ಚರ್ಚೆ ನಡೆಸಿದೆ ಎಂದು ಅವರು ತಿಳಿಸಿದರು. ದೇಶದಲ್ಲಿ ಅತಿ ಹೆಚ್ಚು ಉದ್ಯೋಗ ಸೃಷ್ಟಿಸುವ ಪ್ರಮುಖ ವಲಯಗಳಲ್ಲಿ ಜವಳಿ ವಲಯವೂ ಒಂದಾಗಿದೆ. ಪ್ರಸ್ತುತ ಸರ್ಕಾರದ ಅವಧಿಯಲ್ಲಿ ಈ ವಲಯದಲ್ಲಿ ಸುಮಾರು 5 ಕೋಟಿ ಜನರು ಉದ್ಯೋಗ ಪಡೆದಿದ್ದಾರೆ ಎಂದು ಸಚಿವ ಗಿರಿರಾಜ್ ಸಿಂಗ್ ಹೇಳಿದರು. ಪ್ರಕೃತಿಯ ಸಮತೋಲನ ಕಾಪಾಡಲು ಹಾಗೂ ಭವಿಷ್ಯದ ಪೀಳಿಗೆಗೆ ಅಮೂಲ್ಯ ಪರಂಪರೆಯನ್ನು ಉಳಿಸಲು ಅರಣ್ಯ ಮತ್ತು ವನ್ಯಜೀವಿಗಳನ್ನು ಸಂರಕ್ಷಿಸುವುದು ಅಗತ್ಯವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ವನ್ಯಜೀವಿ ಸಪ್ತಾಹ 2026 ಸಂದರ್ಭದಲ್ಲಿ ನೀಡಿದ ಸಂದೇಶದಲ್ಲಿ ವನ್ಯಜೀವಿಗಳು ಮತ್ತು ಅವುಗಳ ಆವಾಸ ಸ್ಥಳಗಳ ಸಂರಕ್ಷಣೆಗೆ ಪ್ರತಿಯೊಬ್ಬ ನಾಗರಿಕರು ಕೊಡುಗೆ ನೀಡುವಂತೆ ಅವರು ಕರೆ ನೀಡಿದ್ದಾರೆ. ಕಳೆದ 1 ದಶಕದಲ್ಲಿ ವನ್ಯಜೀವಿ ಸಂರಕ್ಷಣೆಯಲ್ಲಿ ಭಾರತ ಸಾಧಿಸಿರುವ ಪ್ರಗತಿಯನ್ನು ಅವರು ಉಲ್ಲೇಖಿಸಿದೆ. ಚೀತಾ ಯೋಜನೆಯ ಯಶಸ್ಸು, ಗ್ರೇಟ್ ಇಂಡಿಯನ್ ಬಸ್ಟರ್ಡ್, ಗೆಂಡಾ ಮೃಗ, ನದಿ ಡಾಲ್ಫಿನ್ ಹಾಗೂ ಹಿಮಚಿರತೆಯಂತಹ ಪ್ರಭೇದಗಳ ಸಂರಕ್ಷಣೆ ಪ್ರಯತ್ನಗಳನ್ನು ಅವರು ಪ್ರಸ್ತಾಪಿಸಿದರು.

ಅಂತಾರಾಷ್ಟೀಯ ದೊಡ್ಡ ಬೆಕ್ಕುಗಳ ಒಕ್ಕೂಟದ ಮೂಲಕ ದೊಡ್ಡ ಬೆಕ್ಕುಗಳ ಸಂರಕ್ಷಣೆಗೆ ಜಾಗತಿಕ ಸಹಕಾರ ಉತ್ತೇಜಿಸುವಲ್ಲಿ ಭಾರತ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಹಬ್ಬದ ಋತುವಿನಲ್ಲಿ ಹೆಚ್ಚುವರಿ ಸಕ್ಕರೆ ಸಂಗ್ರಹ ತಡೆಗಟ್ಟಲು ಆ ಗ್ರಾಹಕರಿಗೆ ನಿರಂತರ ಪೂರೈಕೆ ಖಚಿತಪಡಿಸಲು ಕೇಂದ್ರ ಸರ್ಕಾರ ಸಕ್ಕರೆ ದಾಸ್ತಾನು ನಿಯಮಗಳನ್ನು ಪರಿಷ್ಕರಿಸಿದೆ. ಈ ತಿಂಗಳ 15ರಿಂದ ಜಾರಿಗೆ ಬರುವಂತೆ ಸಕ್ಕರೆ ವ್ಯಾಪಾರಿಗಳ ದಾಸ್ತಾನು ಅವಧಿಯನ್ನು 15 ದಿನಗಳಿಗೆ ಸೀಮಿತಗೊಳಿಸಲಾಗಿದ್ದು ಗರಿಷ್ಠ ದಾಸ್ತಾನು ಮಿತಿಯನ್ನು 1,000 ಕ್ವಿಂಟಲ್ಗೆ ನಿಗದಿಪಡಿಸಲಾಗಿದೆ. ಈ ನಿಯಮ ನವೆಂಬರ್ ಅಂತ್ಯದವರೆಗೆ ಜಾರಿಯಲ್ಲಿರಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪರಿಷ್ಕೃತ ನಿಯಮಗಳಲ್ಲಿ ಕೋಲ್ಕತ್ತಾ ಮತ್ತು ಅದರ ವಿಸ್ತೃತ ಮಹಾನಗರ ಪ್ರದೇಶಗಳು ಹಾಗೂ ಅಸ್ಸಾಂನಲ್ಲಿ ಸಕ್ಕರೆ ದಾಸ್ತಾನು ಮಿತಿಯನ್ನು 2,000 ಕ್ವಿಂಟಲ್ಗೆ ನಿಗದಿಪಡಿಸಲಾಗಿದೆ. ಆಹಾರ ಭದ್ರತೆಯನ್ನು ಕಾಪಾಡಲು ದೇಶಗಳು ಕೈಗೊಳ್ಳುವ ನ್ಯಾಯಸಮ್ಮತ ಕ್ರಮಗಳನ್ನು ಆಹಾರದ ಶಸ್ತೀಕರಣ ಎಂದು ಪರಿಗಣಿಸಬಾರದು ಎಂದು ಭಾರತ ಎಚ್ಚರಿಸಿದೆ. ಅಮೆರಿಕದ ಮಿಲ್ವಾಕಿಯಲ್ಲಿ ನಡೆದ G20 ವಾಣಿಜ್ಯ ಸಚಿವರ ಸಭೆಯ ಅಧಿವೇಶನದಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಈ ವಿಷಯ ತಿಳಿಸಿದರು. ಆಹಾರವು ಭದ್ರತೆ, ಸ್ಥಿರತೆ ಮತ್ತು ಸಹಕಾರದ ಮೂಲವಾಗಿರುವುದನ್ನು

0: ಕ್ರಮಗಳನ್ನು ಆಹಾರದ ಶಸ್ತೀಕರಣ ಎಂದು ಪರಿಗಣಿಸಬಾರದು ಎಂದು ಭಾರತ ಎಚ್ಚರಿಸಿದೆ. ಅಮೆರಿಕದ ಮಿಲ್ವಾಕಿಯಲ್ಲಿ ನಡೆದ G20 ವಾಣಿಜ್ಯ ಸಚಿವರ ಸಭೆಯ ಅಧಿವೇಶನದಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಈ ವಿಷಯ ತಿಳಿಸಿದರು. ಆಹಾರವು ಭದ್ರತೆ, ಸ್ಥಿರತೆ ಮತ್ತು ಸಹಕಾರದ ಮೂಲವಾಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಎಲ್ಲರ ಸಾಮೂಹಿಕ ಉದ್ದೇಶವಾಗಬೇಕು ಎಂದು ಅವರು ಹೇಳಿದರು. ಭಾರತ ಮತ್ತು ಐರೋಪ್ಯ ಒಕ್ಕೂಟದ ನಡುವಿನ ಮುಕ್ತ ವ್ಯಾಪಾರಕ್ಕೆ ಒಪ್ಪಂದಕ್ಕೆ ಸಂಬಂಧಕ್ಕೆ ಸಹಿ ಹಾಕುವುದು ಹಾಗೂ ಅದನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಆಗಿರುವ ಪ್ರಗತಿಯನ್ನು ಸಚಿವರು ಪರಿಶೀಲಿಸಿದರು. ರಕ್ಷಣಾ ಪಡೆಗಳ ಮೂರು ವಿಭಾಗಗಳ ನಡುವೆ ಪ್ರಸ್ತುತ ಒತ್ತು ನೀಡಲಾಗುತ್ತಿರುವ ಸಮನ್ವಯ ಮತ್ತು ಏಕೀಕರಣದ ಮನೋಭಾವವನ್ನು ರಕ್ಷಣಾ ಲೆಕ್ಕಪತ್ರ ಇಲಾಖೆಯ ಹಣಕಾಸು ವ್ಯವಸ್ಥೆಯಲ್ಲೂ ಅಳವಡಿಸಿಕೊಳ್ಳಬೇಕಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಲಹೆ ನೀಡಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ರಕ್ಷಣಾ ಲೆಕ್ಕಪತ್ರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹಣಕಾಸು ವ್ಯವಸ್ಥೆಗಳನ್ನು ಏಕೀಕರಿಸಿದರೆ ಸಂಪೂರ್ಣ ರಕ್ಷಣಾ ನಿರ್ವಹಣೆ ಮತ್ತಷ್ಟು ಪರಿಣಾಮಕಾರಿಯಾಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು ಶ್ರೀಲಂಕಾದ ಆಡಳಿತಾರೂಢ ಜನತಾ ವಿಮುಕ್ತಿ ಪೆರುಮುನದ ಪ್ರಧಾನ ಕಾರ್ಯದರ್ಶಿ ತಿಲ್ವಿನ್ ಸಿಲ್ವಾ ನೇತೃತ್ವದ ನಿಯೋಗವನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ಭೇಟಿಯ ಸಂದರ್ಭದಲ್ಲಿ ಉಭಯ ರಾಷ್ಟಗಳ ನಡುವಿನ ಗಾಢವಾದ ಸ್ನೇಹ ಸಂಬಂಧವನ್ನು ಬಲಪಡಿಸುವ ಕುರಿತು ಚರ್ಚಿಸಲಾಯಿತು. ವಿಶ್ವಾಸಾರ್ಹ ಪಾಲುದಾರನಾಗಿ ಭಾರತ ಯಾವಾಗಲೂ ಶ್ರೀಲಂಕಾದ ಪ್ರಗತಿ ಮತ್ತು ಸಮೃದ್ಧಿಯನ್ನು ಬೆಂಬಲಿಸುತ್ತಿದೆ ಎಂದು ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ದೇಶಾದ್ಯಂತ ನಾಳೆ ಗಾಂಧಿ ಜಯಂತಿ ಹಿನ್ನೆಲೆಯಲ್ಲಿ ವಿಶೇಷ ಗ್ರಾಮ ಸಭೆಗಳು ನಡೆಯಲಿವೆ. ಗ್ರಾಮೀಣ ಭಾರತದ ಜೀವನ ಗುಣಮಟ್ಟ ವೃದ್ಧಿಸಲು ಮತ್ತು ಸಾರ್ವಜನಿಕ ಸೇವೆಗಳನ್ನು ಸುಧಾರಿಸಲು ಪಂಚಾಯಿತಿಗಳನ್ನು ಬಲಪಡಿಸುವುದು ಈ ಉದ್ದೇಶವಾಗಿದೆ ಎಂದು ನಾಳಿನ ಗ್ರಾಮ ಸಭೆಗಳು ಕಾರ್ಯನಿರ್ವಹಿಸಲಿವೆ. ಜನತಾ ಯೋಜನೆ ಆಂದೋಲನ 2026-27 ನಾಳೆ ಚಾಲನೆಗೊಳ್ಳಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಈ ಯೋಜನೆಯಡಿ ಗ್ರಾಮ ಪಂಚಾಯಿತಿಗಳು ಆಯಾ ಗ್ರಾಮ ಪಂಚಾಯಿತಿಯ ಆಯವ್ಯಯ ಅಭಿವೃದ್ಧಿ ಯೋಜನೆ 2027-28 ತಯಾರಿಸಲಿವೆ. ಈ ಆಂದೋಲನ 2018 ನಡೆಯುತ್ತಿದ್ದು 2.5 ಲಕ್ಷಕ್ಕೂ ಅಧಿಕ ಗ್ರಾಮ ಪಂಚಾಯಿತಿಗಳು ತಮ್ಮ ತಮ್ಮ ಯೋಜನೆಗಳನ್ನು ಇ ಗ್ರಾಮ್ ಸ್ವರಾಜ್ ಪೋರ್ಟಲ್ನಲ್ಲಿ ಸಲ್ಲಿಸಲಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ವೋಕಲ್ ಫಾರ್ ಲೋಕಲ್ ಅಂದರೆ ಸ್ಥಳೀಯ ಉತ್ಪನ್ನಗಳಿಗೆ ಧ್ವನಿಗೂಡಿಸಿ ಎಂಬುದರ ಕುರಿತು ವರದಿಯಿದೆ. ದೇಶದಲ್ಲಿ ಗ್ರಾಹಕರ ಆಯ್ಕೆಗಳು ಬದಲಾಗುತ್ತಿವೆ. ಮೊದಲು ಆಮದು ಮಾಡಿಕೊಂಡ ಮತ್ತು ಬಹುದೊಡ್ಡ ಬ್ರ್ಯಾಂಡ್ಗಳ ವಸ್ತುಗಳನ್ನು ಬಯಸುತ್ತಿದ್ದ ಜನರು ಈಗ ದೇಶೀಯ ಉತ್ಪನ್ನಗಳತ್ತ ಒಲವು ತೋರುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ದೇಶೀಯ ಉತ್ಪನ್ನಗಳಿಗೆ ಮಾರುಕಟ್ಟೆ ಬೇಡಿಕೆ ಹೆಚ್ಚಾಗಿದ್ದರಿಂದ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ಕರಕುಶಲಕರ್ಮಿಗಳಿಗೆ ಹೆಚ್ಚಿನ ಕೆಲಸ ದೊರಕುತ್ತಿದೆ. ಸ್ಥಳೀಯ ಉತ್ಪನ್ನಗಳಿಗೆ ಬೆಂಬಲ ನೀಡಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆಯ ಮೇರೆಗೆ ದೇಶದ ಬಹುಪಾಲು ಜನರು ವಿದೇಶಿ ವಸ್ತುಗಳಿಗಿಂತ ಹೆಚ್ಚಾಗಿ ದೇಶೀಯ ಉತ್ಪನ್ನಗಳ ಖರೀದಿ ಹಾಗೂ ಬಳಕೆಗೆ ಮುಂದಾಗುತ್ತಿದ್ದಾರೆ. ವಿಕಸಿತ ಭಾರತದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವಲ್ಲಿ ವಿದ್ಯಾರ್ಥಿಗಳು ಪ್ರಮುಖ ಪಾತ್ರ ವಹಿಸಲಿದ್ದು, ಜವಾಬ್ದಾರಿಯುತ ನಾಗರಿಕತೆ ಮತ್ತು ಸಕ್ರಿಯ ಪಾಲ್ಗೊಳ್ಳುವಿಕೆಯ ಮೂಲಕ ಸ್ವಚ್ಛ, ಹಸಿರು ಹಾಗೂ ಆರೋಗ್ಯಕರ ಭಾರತ ನಿರ್ಮಾಣಕ್ಕೆ ಕೊಡುಗೆ ನೀಡಬೇಕು ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಸಲಹೆ ನೀಡಿದ್ದಾರೆ. ದೆಹಲಿ ವಿಶ್ವವಿದ್ಯಾಲಯದ ಗಾರ್ಗಿ ಕಾಲೇಜಿನಲ್ಲಿ ಒಂದು ದಿನ ಒಂದು ಗಂಟೆ ಎಲ್ಲರೊಂದಿಗೆ ಅಭಿಯಾನದಡಿ ಇಂದು ಶ್ರಮದಾನ ಮತ್ತು ಸ್ವಚ್ಛತಾ ಕಾರ್ಯಕ್ಕೆ ನೇತೃತ್ವ ವಹಿಸಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ಅವರು, ಸ್ವಚ್ಛತಾ ಚಟುವಟಿಕೆಗಳಿಗೆ ಪ್ರತಿಯೊಬ್ಬರೂ ಕನಿಷ್ಠ 30 ನಿಮಿಷ ಮೀಸಲಿಡುವಂತೆ ಕರೆ ನೀಡಿದರು. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ ಪುರುಷರ ಹಾಕಿ ಸ್ಪರ್ಧೆಯ ಸೆಮಿಫೈನಲ್ ಪಂದ್ಯದಲ್ಲಿಂದು ಭಾರತ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ತಂಡವನ್ನು 4-3 ಗೋಲುಗಳಿಂದ ಮಣಿಸಿ ಫೈನಲ್ ಪ್ರವೇಶಿಸಿದೆ. ಈ ಮೂಲಕ ಭಾರತಕ್ಕೆ ಮತ್ತೊಂದು ಪದಕ ಖಚಿತವಾಗಿದೆ. ಹರ್ಮನ್ ಪ್ರೀತ್ 2 ಗೋಲುಗಳಿಸಿದರೆ ಸುಖಜೀತ್ ಸಿಂಗ್ ಮತ್ತು ಅಭಿಷೇಕ್ ತಲಾ 1 ಗೋಲ್ ಗಳಿಸಿದರು. ದಕ್ಷಿಣ ಕೊರಿಯಾ ಮತ್ತು ಮಲೇಷ್ಯಾ ನಡುವಿನ 2ನೇ ಸೆಮಿಫೈನಲ್ನಲ್ಲಿ ಗೆಲುವು ಸಾಧಿಸಿದ ತಂಡವನ್ನು ಶನಿವಾರ ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಭಾರತ ಎದುರಿಸಲಿದೆ. ಗ್ರೀಕೋ ರೋಮನ್ ಕುಸ್ತಿ ಸ್ಪರ್ಧೆಯ ಪುರುಷರ 97 ಕೆಜಿ ವಿಭಾಗದಲ್ಲಿ ಭಾರತದ

ಕುಸ್ತಿಪಟು ನಿತೇಶ್ ಸಿವಾಚ್ ಬೆಳ್ಳಿ ಪದಕ ವಿಜೇತರಾಗಿದ್ದಾರೆ. ಪುರುಷರ ಸ್ಕ್ವಾಷ್ ವಿಭಾಗದ ಸೆಮಿಫೈನಲ್ನಲ್ಲಿ ಮಲೇಷಿಯಾ ವಿರುದ್ದ 1-2 ಅಂತರದಲ್ಲಿ ಸೋಲು ಅನುಭವಿಸಿದ ಭಾರತದ ಪುರುಷರ ತಂಡ ಕಂಚಿನ ಪದಕಕ್ಕೆ ತೃಪ್ತಿಪಟ್ಟಿಕೊಂಡಿದೆ. ಇದೇ ವೇಳೆ ಮಹಿಳೆಯರ ಸ್ಕ್ವಾಷ್ ಸೆಮಿಫೈನಲ್ನಲ್ಲಿ ಭಾರತದ ಮಹಿಳಾ ತಂಡ ಕೂಡ ಹಾಂಕಾಂಗ್ ವಿರುದ್ದ 1-2 ಅಂತರದಲ್ಲಿ ಸೋತು ಕಂಚಿನ ಪದಕವನ್ನು ಪಡೆದುಕೊಂಡಿದೆ. ಇದರೊಂದಿಗೆ ಭಾರತದ ಒಟ್ಟು ಪದಕಗಳ ಸಂಖ್ಯೆ 65ಕ್ಕೆ ತಲುಪಿದ್ದು, ಇದರಲ್ಲಿ 10 ಚಿನ್ನ, 23 ಬೆಳ್ಳಿ ಮತ್ತು 32 ಕಂಚಿನ ಪದಕಗಳು ಸೇರಿವೆ. ಪ್ರಸ್ತುತ ಭಾರತ ಪದಕ ಪಟ್ಟಿಯಲ್ಲಿ 8ನೇ ಸ್ಥಾನದಲ್ಲಿದೆ. ಪದಕ ವಿಜೇತ ಕ್ರೀಡಾಪಟುಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. 2027ರ ಆರ್ಥಿಕ ವರ್ಷದ 2ನೇ ತ್ರೈಮಾಸಿಕದಲ್ಲಿ ಭಾರತದ ಆರ್ಥಿಕತೆ 7.3% ಬೆಳವಣಿಗೆ ಹೊಂದಲಿದೆ ಎಂದು ಅಂದಾಜಿಸಲಾಗಿದೆ. ದೇಶೀಯ ಬೇಡಿಕೆ ಮತ್ತು ಬಂಡವಾಳ ಹೂಡಿಕೆ ಆರ್ಥಿಕತೆಗೆ ಪೂರಕವಾಗಿರಲಿದ್ದು, ಜಾಗತಿಕ ಧ್ರುವೀಕರಣ ಮತ್ತು ಪೂರೈಕೆ ಸರಪಳಿಯಲ್ಲಿನ ಅಡಚಣೆ ಆರ್ಥಿಕತೆಗೆ ಮಾರಕವಾಗುವ ಸಂಭವವಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯದ ಮಾಸಿಕ ವರದಿ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಜವಳಿ ರಫ್ತು ಹೆಚ್ಚಿಸಲು ಸರ್ಕಾರ ಕ್ರಮ, ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್. ಗ್ರಾಹಕರಿಗೆ ನಿರಂತರ ಸಕ್ಕರೆ ಪೂರೈಕೆ ಖಚಿತಪಡಿಸಲು ದಾಸ್ತಾನು ನಿಯಮ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. ಗಾಂಧಿ ಜಯಂತಿ ಹಿನ್ನೆಲೆಯಲ್ಲಿ ನಾಳೆ ದೇಶಾದ್ಯಂತ ವಿಶೇಷ ಗ್ರಾಮ ಸಭೆಗಳ ಆಯೋಜನೆ. ಏಷ್ಯನ್ ಗೇಮ್ಸ್ ಪುರುಷರ ಹಾಕಿ ಸ್ಪರ್ಧೆಯಲ್ಲಿ ಪಾಕಿಸ್ತಾನ ತಂಡವನ್ನು ಮಣಿಸಿ ಫೈನಲ್ ಪ್ರವೇಶಿಸಿದ ಭಾರತ ತಂಡ. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಎಫ್ಎಂ 103.1 ಮೆಗಾಹೆರ್ಟ್ಸ್. ಸಮಯವೀಗ 7:45:25 ಈಗ ಕೆಲವು ಭಾವಗೀತೆಗಳು. ಮೊದಲಿಗೆ ಕೇಳಿ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಸಿ ಅಶ್ವಥ್ ಅವರು ಹಾಡಿರುವ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆ.

ಭಾವಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ರತ್ನಮಾಲ ಪ್ರಕಾಶ್ ಅವರು ಹಾಡಿರುವ ಸಿದ್ದಲಿಂಗಯ್ಯ ಅವರ ರಚನೆ ನಿನ್ನ ಬಾಳ ಸಾಗರಕ್ಕೆ

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕಡೆಗೆ ಮಡಿಕೇರಿ ನಾಗೇಂದ್ರ ಅವರು ಹಾಡಿರುವ ಗೀತಪ್ರಿಯ ಅವರ ರಚನೆ ನಿನ್ನ ಪ್ರೇಮವು ಸದಾ ನನ್ನ ಮನ ತುಂಬಿರಲಿ.

ನೀರು ಅತಿ ಹೆಚ್ಚು ಬಳಕೆ ಆಗುವಂತಹ ಒಂದು ವಲಯ ಅಂತಂದ್ರೆ ಅದು ಕೈಗಾರಿಕಾ ವಲಯ. ಕೈಗಾರಿಕಾ ವಲಯದಲ್ಲಿ ಪ್ರತಿನಿತ್ಯ ಸಾಕಷ್ಟು ನೀರು ಅದು ವ್ಯಯ ಆಗ್ತಾ ಇರುತ್ತೆ. ಜೊತೆಗೆ ನೀರನ್ನ ಮಾಲಿನ್ಯ ಮಾಡುವಂತಹ ಒಂದು ವಲಯ ಕೂಡ ಕೈಗಾರಿಕಾ ವಲಯ ಅನ್ನುವಂಥದ್ದು ಒಂದು ಆಪಾದನೆ. ಈ ದೃಷ್ಟಿಯಿಂದ ಎರಡು ಕೆಲಸ ಕೈಗಾರಿಕೆಯ ವಲಯದಿಂದ ಆಗಬೇಕು. ಒಂದು, ಕೈಗಾರಿಕೆಗಳಲ್ಲಿ ನೀರಿನ ಮಿತ ವ್ಯಯ ಆಗಬೇಕು. ಜೊತೆಗೆ ಉಳಿದಂತಹ ಒಳ್ಳೆಯ ಅಂದ್ರೆ ಕುಡಿಯಲಿಕ್ಕೆ ಯೋಗ್ಯವಾಗಿರುವಂತಹ ಸೇವಿಸಲಿಕ್ಕೆ ಯೋಗ್ಯವಾಗಿರುವಂತಹ ನೀರನ್ನ ಕೈಗಾರಿಕೆಗಳು ಮಲಿನ ಆಗದ ಹಾಗೆ ಕೈಗಾರಿಕೆಯ ಆಚೆಗೆ ಇರುವಂತಹ ನೀರನ್ನು ಕೂಡ ಕೈಗಾರಿಕಾ ವಲಯ ಸುರಕ್ಷಿತವಾಗಿ ಇಡಬೇಕು. ಈ ಎರಡು ಕೆಲಸಗಳು ಆದಾಗ ನೀರಿನ ಒಂದಿಷ್ಟು ಉಳಿತಾಯ ಖಂಡಿತವಾಗಿಯೂ ಕೂಡ ಆಗತ್ತೆ. ಕೈಗಾರಿಕೆ ಮತ್ತೆ ನಮ್ಮ ಕಾರ್ಖಾನೆ ಅಂತ ನಾವೇನು ಕರಿತೀವಿ, ಇದು ನಮ್ಮ ಉತ್ಪಾದನಾ ಪ್ರಕ್ರಿಯೆಗೆ ಅತ್ಯಂತ ಅವಶ್ಯಕ ಕೂಡ. ಉತ್ಪಾದನೆ ಎಷ್ಟರ ಮಟ್ಟಿಗೆ ಆಗತ್ತೆ ನಮ್ಮ ದೇಶದಲ್ಲಿ ಅನ್ನೋದ್ರ ಮೇಲೆ ನಮ್ಮ ದೇಶದ ಪ್ರಗತಿ ಅದು ನಿರ್ಧಾರ ಆಗತ್ತೆ. ಆ ದೃಷ್ಟಿಯಿಂದ ಕೈಗಾರಿಕೆ ಅಥವಾ ಕಾರ್ಖಾನೆಗಳು ಬಹಳ ಬಹಳ ಮುಖ್ಯ. ಆದರೆ ಅಪಾರವಾಗಿರುವಂತಹ ಪ್ರಮಾಣದ ನೀರನ್ನು ಇವು ಪ್ರತಿನಿತ್ಯ ಬಳಸ್ಕೊಳ್ತಾವಲ್ಲ, ಆ ದೃಷ್ಟಿಯಿಂದ ನೀರಿನ ಒಂದು ಉಳಿತಾಯ, ನೀರಿನ ಉಳಿತಾಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಕೈಗಾರಿಕಾ ವಲಯ ಇವತ್ತು ಎಲ್ಲರ ಕೆಂಗಣಿಗೂ ಕೂಡ ಗುರಿಯಾಗಿದೆ. ಹಾಗಾದ್ರೆ ಕೈಗಾರಿಕಾ ವಲಯ ಏನು ಮಾಡಬೇಕು ಅಂತಂದ್ರೆ ನೀರಿನ ಮಿತವ್ಯಯವನ್ನು ಮಾಡಬೇಕು. ಹೇಗೆ ಮಾಡಬೇಕು? ಕೈಗಾರಿಕೆಯಿಂದ

ಬರುವಂತಹ ಕಲುಷಿತ ನೀರನ್ನು ನದಿಗಳಿಗೆ ಬಿಡೋದ್ರಿಂದ ಜಲಮೂಲನೇ ಕಲುಷಿತ ಆಗುತ್ತೆ. ಹಾಗಾಗಿ ಹಾಗ್ ಮಾಡದೆ ಅದಕ್ಕೆ ಸುರಕ್ಷಿತವಾಗಿರುವಂತಹ ವ್ಯವಸ್ಥೆಯನ್ನು ಮಾಡಬೇಕು. ಸುರಕ್ಷಿತವಾಗಿ ಆ ನೀರು ಅದು ಮತ್ತೆ ಪುನರ್ ನವೀಕರಣ ಆಗುವ ಹಾಗೆ, ಪುನರ್ ಶುದ್ಧೀಕರಣ ಆಗುವ ಹಾಗೆ ಮಾಡಬೇಕು. ಇದು ಬಹಳ ಮುಖ್ಯ ಅಂತ ಅನ್ಸುತ್ತೆ. ವಾಟರ್ ರಿಸೈಕಲಿಂಗ್ ಅಂತ ನಾವು ಹೇಳ್ತೀವಲ್ಲ, ಪ್ರತಿಯೊಂದು ಕೈಗಾರಿಕೆ ಕೂಡ ಇದನ್ನು ಮಾಡಿಕೊಳ್ಬೇಕು. ಮತ್ತೆ ತಾನು ಬಳಸಿದಂತಹ ನೀರನ್ನು ತಾನೇ ಮತ್ತೆ ಮತ್ತೆ ಅದನ್ನು ಬಳಸ್ಕೊಳ್ಳೋ ಹಾಗೂ ಕೂಡ ಮಾಡುವಂತಹ ವ್ಯವಸ್ಥೆನ ಪ್ರತಿ ಕಾರ್ಖಾನೆ ಅಥವಾ ಕೈಗಾರಿಕೆ ಮಾಡಿಕೊಳ್ಳಬಹುದು. ಜೊತೆಗೆ ಅಲ್ಲೂ ಕೂಡ ಮಿತವ್ಯಯಕ್ಕೆ ನಾನಾ ತರಹದ ಮಾರ್ಗಗಳು ಇನ್ನಷ್ಟು ಇದ್ದಾವೆ. ಅವುಗಳನ್ನು ಬಳಸ್ಕೊಂಡಾಗ ಕೈಗಾರಿಕೆ ಅಲ್ಲಿ ಮಿತವ್ಯಯ ಸಾಧನೆ ಮಾಡಬಹುದು ನೀರಿನ ವಿಚಾರದಲ್ಲಿ ಅಂತ ನಾವು ಅಂದ್ಕೊಳ್ಬಹುದು. ಹೀಗೆ ಪ್ರತಿಯೊಂದು ಕೈಗಾರಿಕೆಗಳಲ್ಲಿ ಈ ನೀರಿನ ಶುದ್ಧೀಕರಣ ಘಟಕ ಅಂತ ಇರುತ್ತಲ್ಲ, ವಾಟರ್ ರಿಸೈಕಲಿಂಗ್ ಯೂನಿಟ್, ಇದನ್ನ ಸರ್ಕಾರ ಕಂಪಲ್ಸರಿ ಮಾಡಬೇಕು. ಮತ್ತೆ ಆಗಾಗ ಇನ್ಸ್ಪೆಕ್ಷನ್ಸ್ಗಳನ್ನ ಮಾಡಬೇಕು, ಪರಿಶೀಲನೆ ಮಾಡಿ ಅಲ್ಲಿ ಯಾವ ರೀತಿಯಲ್ಲಿ ಅದು ಬಳಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸರ್ಕಾರ ಕೂಡ ಮುತುವರ್ಜಿನ ವಹಿಸಬೇಕು ಅಂತ ಅನ್ಸುತ್ತೆ. ಹೀಗೆಲ್ಲ ಆದಾಗ ಲಕ್ಷಾಂತರ ಲೀಟರ್ ನೀರು ಉಳಿತಾಯ ಆಗುತ್ತೆ, ಅದರಲ್ಲಿ ಅನುಮಾನವೇ ಬೇಡ.

ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ. ಬಚ್ಚನ್ ಚಿತ್ರದಿಂದ ಆಯ್ದದ್ದು ಇಂದು ನಾಗರಾಜ್ ಹಾಗೂ ಸುದೀಪ್ ಅವರ ಧ್ವನಿಯಲ್ಲಿ ಗೀತೆ ಮೂಡಿ ಬರ್ತಾ ಇದೆ. ಶಶಾಂಕ್ ಅವರು ಬರೆದಿರುವಂತಹ ಗೀತೆ, ಇದಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದೆ. ಬನ್ನಿ, ಬಚ್ಚನ್ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಇವತ್ತಿನ ಶ್ರೀಗಂಧ ಕಾರ್ಯಕ್ರಮದಲ್ಲಿ ಕೇಳೋಣ. ಈ ಗೀತೆಯ ನಂತರ ಇನ್ನೊಂದಿಷ್ಟು ವಿಚಾರವನ್ನು ಮಾತನಾಡೋಣ.

ಹೌದು, ಕೈಗಾರಿಕೆಗಳಲ್ಲಿ ನೀರಿನ ಮಿತವ್ಯಯ ಮಾಡಬೇಕು. ಕೈಗಾರಿಕೆಗಳು ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ನೀರಿನ ಮಿತವ್ಯವನ್ನು ಗಣನೀಯವಾಗಿ ಕಡಿಮೆ ಮಾಡಬಹುದು. ಅದರಲ್ಲಿ ಮೊದಲನೇದಾಗಿ ಶೂನ್ಯ ದ್ರವ ವಿಸರ್ಜನೆ ಅಂದ್ರೆ ಜೀರೋ ಲಿಕ್ವಿಡ್ ಡಿಸ್ಚಾರ್ಜ್ ZLD, ಇದು ಅತ್ಯಂತ ಪರಿಣಾಮಕಾರಿಯಾಗಿರುವಂತಹ ತಂತ್ರಜ್ಞಾನ. ಈ ಪದ್ಧತಿಯಲ್ಲಿ ಕಾರ್ಖಾನೆಯಿಂದ ಹೊರಬರುವಂತಹ ಒಂದು ಹನಿ ತ್ಯಾಜ್ಯ ನೀರನ್ನು ಕೂಡ ಹೊರಗೆ ಕಾರ್ಖಾನೆ ಬಿಡೋದಿಲ್ಲ. ಅದರ ಬದಲಾಗಿ ಇಡೀ ಜಲತ್ಯಾಜ್ಯವನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಿ ಪುನಃ ಕಾರ್ಖಾನೆಯ ಒಳಗೆ ಉತ್ಪಾದನೆಗೆ ಬಳಸಲಾಗುತ್ತೆ. ಈ ತಂತ್ರಜ್ಞಾನವನ್ನು ಪ್ರತಿ ಕೈಗಾರಿಕೆ ಅಳವಡಿಸಿಕೊಳ್ಳಬೇಕು. ಈಗಾಗಲೇ ಹೇಳಿದ ಹಾಗೆ ರೀಸೈಕಲ್ ಹಾಗೂ ರೀಯೂಸ್ ಇದು ಪರಿಣಾಮಕಾರಿಯಾಗಿ ಕಾರ್ಖಾನೆಗಳಲ್ಲಿ ಆಗಬೇಕು. ಅಂದ್ರೆ ಮರುಬಳಕೆ ಜೊತೆಗೆ ಮರು ಶುದ್ಧೀಕರಣ, ಈ ಎರಡೂ ಕೂಡ ಪ್ರತಿ ಕಾರ್ಖಾನೆಯಲ್ಲಿ ಆಗಬೇಕು. ತಂಪುಗೊಳಿಸೋದಿಕ್ಕೆ ಬಳಸಿದಂತಹ ನೀರನ್ನ ತಣ್ಣಗಾಗಿಸಿ ಮತ್ತೆ ಮತ್ತೆ ಅದೇ ಕೆಲಸಕ್ಕೆ ಬಳಸ್ಕೊಳ್ಬಹುದು. ಅಂದ್ರೆ ಕೂಲಿಂಗ್ ಟವರ್ಸ್ ಅನ್ನುವಂತಹ ಒಂದು ತಂತ್ರಜ್ಞಾನವನ್ನು ಬಳಸಿಕೊಂಡು ಹಾಗೆ ಮಾಡೋದ್ರಿಂದ ನೀರಿನ ಮಿತವ್ಯವನ್ನು ಕೈಗಾರಿಕೆಗಳಲ್ಲಿ ನಾವು ಸಾಧಿಸಬಹುದು. ಇನ್ನು ಡ್ರೈ ಟೆಕ್ನಾಲಜಿ ಅಂದ್ರೆ ಒಣ ತಂತ್ರಜ್ಞಾನದ ಅಳವಡಿಕೆ. ಉದಾಹರಣೆಗೆ ಸಿಮೆಂಟ್ ಕಾರ್ಖಾನೆಗಳಲ್ಲಿ ಒಣ ಪ್ರಕ್ರಿಯೆ ಅಂದ್ರೆ ಡ್ರೈ ಪ್ರೊಸೆಸ್ ಇರುತ್ತೆ. ತಂತ್ರಜ್ಞಾನ ಇದನ್ನು ಬಳಸೋದ್ರಿಂದ ನೀರಿನ ಅಗತ್ಯವೇ ಇರೋದಿಲ್ಲ ಸಿಮೆಂಟ್ ಕಾರ್ಖಾನೆಯಲ್ಲಿ. ಈ ತರಹ ಎಲ್ಲೆಲ್ಲಿ ಅವಶ್ಯಕತೆ ಇರುತ್ತೋ, ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲಲ್ಲಿ ಈ ತರಹದ ತಂತ್ರಜ್ಞಾನವನ್ನು ಬಳಸಿಕೊಂಡ್ರೆ ನೀರಿನ ಮಿತವ್ಯಯ ಸಾಧನೆ ಆದ ಹಾಗೆ. ಇನ್ನು ವೆರಿ ಕಾಮನ್ ಆಗಿರುವಂತಹ ಒಂದು ವಿಚಾರ ಅಂತಂದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್, ಇದು ಕೂಡ ಕಾರ್ಖಾನೆಯಲ್ಲಿ ಅಳವಡಿಸಿಕೊಳ್ಬೇಕು. ಮಳೆ ನೀರು ಕೊಯ್ಲು ಅಂತ ನಾವೇನ್ ಕರಿತೀವಿ. ಕೈಗಾರಿಕೆಗಳು ವಿಶಾಲವಾಗಿರುವಂತಹ ಚಾವಣಿ ಮತ್ತೆ ಎದುರುಗಡೆಗೆ ವಿಶಾಲವಾಗಿರುವಂತಹ ಜಾಗವನ್ನು ಹೊಂದಿರುತ್ತೆ. ಅಲ್ಲಿ ಬೀಳುವಂತಹ ಲಕ್ಷಾಂತರ ಲೀಟರ್ ಮಳೆ ನೀರನ್ನ ಬೃಹತ್ ಟ್ಯಾಂಕ್ಗಳಲ್ಲಿ ಸಂಗ್ರಹಿಸಿ ತಂಗುದಾಣ ಅಥವಾ ಯಂತ್ರಗಳ ಬಳಕೆಗೆ ಉಪಯೋಗಿಸಬಹುದು. ಈ ರೀತಿಯಾಗಿ ಮಳೆ ನೀರು ಕೊಯ್ಲು ಅಂದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕೂಡ ನಾವು ಯಶಸ್ವಿಯಾಗಿ ಕೈಗಾರಿಕೆಗಳಲ್ಲಿ ಅಳವಡಿಸಿಕೊಳ್ಬಹುದು. ತನ್ಮೂಲಕವಾಗಿ ನೀರಿನ ಮಿತವ್ಯಯ ಅದನ್ನ ನಾವು ಸಾಧಿಸಬಹುದು ಕೈಗಾರಿಕಾ ವಲಯದಲ್ಲಿ. ಮೂಡಿ ಬರ್ತಾ ಇದೆ ಬರ್ಫಿ ಚಿತ್ರದಿಂದ ಆಯ್ದ ಗೀತೆ. ಸೋನು ನಿಗಮ್ ಗೀತೆಗೆ ಧ್ವನಿಯಾಗಿದ್ದಾರೆ ಗೌಸ್ ಫೀರ್. ಬರೆದಿರುವ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತ.

ಇನ್ನು ಅತಿ ಹೆಚ್ಚು ನೀರು ಬಳಕೆ ಆಗುವಂತಹ ಒಂದು ವಲಯ ಯಾವುದು ಅಂತಂದ್ರೆ ಅದು ಕೃಷಿ ವಲಯ. ಕೃಷಿ ವಲಯದಲ್ಲೂ ಕೂಡ ನೀರಿನ ಮಿತವ್ಯಯ ಅದು ಅತ್ಯಂತ ಅವಶ್ಯಕ. ಜಾಗರೂಕವಾಗಿ ನೀರನ್ನ ಕೃಷಿ ವಲಯದಲ್ಲಿ ಬಳಸಿಕೊಳ್ಳಬೇಕಾಗತ್ತೆ. ಭಾರತದಂತಹ ಕೃಷಿ ಪ್ರಧಾನವಾಗಿರುವಂತಹ ದೇಶದಲ್ಲಿ ಲಭ್ಯ ಇರುವಂತಹ ಸಿಹಿ ನೀರಿನ ಪೈಕಿ ಶೇಕಡ 80%ಕ್ಕಿಂತ ಹೆಚ್ಚು ನೀರು ಕೃಷಿ ವಲಯಕ್ಕೆ ಬಳಕೆಯಾಗುತ್ತೆ. ಸಾಂಪ್ರದಾಯಿಕ ನೀರಾವರಿ ಪದ್ಧತಿಗಳಿಂದಾಗಿ ಅಪಾರ ಪ್ರಮಾಣದ ನೀರು ಪೋಲಾಗುತ್ತೆ. ಹಾಗಾಗಿ ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನ ಜೊತೆಗೆ ವ್ಯವಸ್ಥಿತ ನಿರ್ವಹಣೆ ಮೂಲಕ ನೀರನ್ನು ಮಿತವಾಗಿ ಬಳಸುವುದು ಇಂದಿನ ತುರ್ತು ಅಗತ್ಯ ಆಗಿದೆ. ಹೇಗೆಲ್ಲ ನಾವು ಆಧುನಿಕ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಳ್ಬಹುದು ಅಂತಂದ್ರೆ ಡ್ರಿಪ್ ಇರಿಗೇಷನ್ ಅಂದ್ರೆ ಹನಿ ನೀರಾವರಿ. ಈ ಪದ್ಧತಿಯಲ್ಲಿ ಪೈಪ್ಗಳ ಮೂಲಕ ನೀರನ್ನ ನೇರವಾಗಿ ಗಿಡಗಳ ಬೇರಿನ ಭಾಗಕ್ಕೆ ಹನಿ ಹನಿಯಾಗಿ ಬಿಡಲಾಗುತ್ತೆ. ಇದರಿಂದ ಶೇಕಡ 50-70% ನೀರು ಉಳಿತಾಯ ಆಗತ್ತೆ, ಕಳೆ ಬೆಳೆಯುವುದು ಕೂಡ ಕಡಿಮೆ ಆಗತ್ತೆ. ಇನ್ನು ಸ್ಪ್ರಿಂಕ್ಲರ್ ಇರಿಗೇಷನ್ ಅಂದ್ರೆ ತುಂತುರು ನೀರಾವರಿ. ಇದು ಮಳೆ ಬರುವಂತಹ

ಮಾದರಿಯಲ್ಲಿ ಬೆಳೆಗಳ ಮೇಲೆ ನೀರನ್ನ ಚುಮುಕಿಸುವಂತಹ ವ್ಯವಸ್ಥೆಯಾಗಿದೆ. ಇದು ಕಡಿಮೆ ಎತ್ತರದ ಬೆಳೆಗಳಿಗೆ ಮತ್ತೆ ಅಸಮತೋಲನವಾಗಿರುವಂತಹ ಭೂಮಿಗೆ ಅತ್ಯಂತ ಸೂಕ್ತ, ಮತ್ತೆ ನೀರಿನ ವ್ಯರ್ಥವನ್ನ ಇದು ಖಂಡಿತವಾಗಿಯೂ ಕೂಡ ತಡೆಯುತ್ತೆ. ಇನ್ನು ಮಣ್ಣಿನ ತೇವಾಂಶವನ್ನು ಕೂಡ ರಕ್ಷಣೆ ಮಾಡುವುದರ ಮೂಲಕವಾಗಿ ಕೃಷಿ ವಲಯದಲ್ಲಿ ನೀರನ್ನ ಸದ್ಬಳಕೆ ಮಾಡಿಕೊಳ್ಬಹುದು. ಹೇಗೆ ಅಂತಂದ್ರೆ, ಹೊದಿಕೆ ಪದ್ಧತಿಯನ್ನ ಅಳವಡಿಸಿಕೊಳ್ಬೇಕು, ಗಿಡಗಳ ಸುತ್ತಲಿನ ಮಣ್ಣುಗಳನ್ನ ಒಣಗಿದಂತಹ ಎಲೆ ಕೃಷಿ ತ್ಯಾಜ್ಯ ಜೊತೆಗೆ ಪ್ಲಾಸ್ಟಿಕ್ ಶೀಟ್ಗಳನ್ನ ಮುಚ್ಚಿಡುವುದು ಹೊದಿಕೆ ಪದ್ಧತಿ. ಇದು ಇದರಿಂದಾಗಿ ಸೂರ್ಯನ ಬಿಸಿಲಿಗೆ ಮಣ್ಣಿನಲ್ಲಿರುವಂತಹ ನೀರು ಆವಿಯಾಗತ್ತೆ, ಹಾಗೆ ಆವಿ ಆಗೋದು ತಪ್ಪತ್ತೆ. ಜೊತೆಗೆ ಮಣ್ಣು ದೀರ್ಘಕಾಲ ತೇವಾಂಶವನ್ನು ಕಾಯ್ದುಕೊಳ್ಳೋದ್ರಿಂದ ಪದೇ ಪದೇ ನೀರು ಹರಿಸುವಂತಹ ಅಗತ್ಯ ಇರೋದಿಲ್ಲ. ಇನ್ನು ಬೆಳೆ ಪದ್ಧತಿಯಲ್ಲಿ ಕೂಡ ಬದಲಾವಣೆ ಮಾಡಿಕೊಳ್ಬೇಕಾಗತ್ತೆ. ಕಡಿಮೆ ನೀರು ಬೇಡುವಂತಹ ಬೆಳೆಗಳನ್ನ ಬೆಳೆಯೋದು ಅತಿ ಸೂಕ್ತ ಕಡಿಮೆ ಮಳೆಯಾದಾಗ. ಅತಿಯಾದಂತಹ ನೀರಿನ ಅಭಾವ ಇರುವಂತಹ ಪ್ರದೇಶದಲ್ಲಿ ಭತ್ತ ಕಬ್ಬಿನಂತಹ ಹೆಚ್ಚು ನೀರು ಬಿಡುವಂತಹ ಬೆಳೆಗಳ ಬದಲಾಗಿ ಜೋಳ, ರಾಗಿ, ನವಣೆ, ಸಾಮೆ ಮೊದಲಾದಂತಹ ಸಿರಿಧಾನ್ಯಗಳನ್ನ ಹೆಚ್ಚು ಬೆಳಿಬಹುದು. ಇನ್ನು ಆಯಾ ಪ್ರದೇಶದ ಹವಾಮಾನಕ್ಕೆ ಒಗ್ಗಿಕೊಳ್ಳುವಂತಹ ಬರಗಾಲವನ್ನು ತಡೆದುಕೊಳ್ಳುವಂತಹ ಸ್ಥಳೀಯ ಕೃಷಿ ತಳಿಗಳಿಗೆ ಆದ್ಯತೆಯನ್ನು ಈ ಸಮಯದಲ್ಲಿ ನೀಡಬಹುದು ಕೃಷಿ ವಲಯದಲ್ಲಿ. ಇನ್ನು ಮಳೆಗಾಲದಲ್ಲಿ ಜಮೀನಿನ ಮೇಲೆ ಬಿದ್ದು ಹರಿದು ಹೋಗುವಂತಹ ನೀರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಜಮೀನಿನ ಒಂದು ಭಾಗದಲ್ಲಿ ಕೃಷಿ ಹೊಂಡಗಳನ್ನು ನಿರ್ಮಿಸಬೇಕು. ಈ ನೀರನ್ನ ಮಳೆ ಇಲ್ಲದಂತಹ ಒಣ ದಿನಗಳಲ್ಲಿ ಬೆಳೆಗಳಿಗೆ ತುರ್ತು ನೀರಾವರಿಯಾಗಿ ಬಳಸಬಹುದು. ಇದು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸೋದಕ್ಕೆ ಕೂಡ ಸಹಕಾರಿ ಆಗತ್ತೆ. ಇನ್ನಷ್ಟು ವಿಚಾರ ಮಾತಾಡೋಣ ಒಂದು ಗೀತೆಯ ನಂತರ. ಬನ್ನಿ, ಮೂಡಿ ಬರ್ತಾ ಇದೆ ಶಂಕರ್ ಮಹಾದೇವನ್ ಅವರ ಧ್ವನಿಯಲ್ಲಿ ಇರುವ ಭಜರಂಗಿ ಚಿತ್ರದಿಂದ ಆಯ್ದ ಗೀತೆ. ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಬರೆದಿರುವ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತ.

0: ರಾಸಾಯನಿಕ ಗೊಬ್ಬರದ ಬದಲಿಗೆ ಸಾವಯವ ಗೊಬ್ಬರಗಳನ್ನು ಕೃಷಿಯಲ್ಲಿ ಬಳಸಬೇಕು. ರಾಸಾಯನಿಕ ಗೊಬ್ಬರಗಳು ಅತಿಯಾದ ಬಳಕೆಯಿಂದ ಮಣ್ಣು ತನ್ನ ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತೆ. ಆ ದೃಷ್ಟಿಯಿಂದ ಸಾವಯವ ಗೊಬ್ಬರವನ್ನು ನಾವು ಕೃಷಿಯಲ್ಲಿ ಬಳಸೋದ್ರಿಂದ ನೀರಿನ ಮಿತವ್ಯಯ ಆಗುತ್ತೆ. ಸಾವಯವ ಗೊಬ್ಬರ ಅಂತಂದ್ರೆ ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಎರೆಗೊಬ್ಬರ ಇರ್ಬೋದು, ಹಸಿರು ಗೊಬ್ಬರ, ಇವುಗಳನ್ನ ಬಳಸಿ ಸಾವಯವ ಕೃಷಿ ಮಾಡೋದ್ರಿಂದ ಮಣ್ಣಿನಲ್ಲಿ ಹ್ಯೂಮಸ್ ಪ್ರಮಾಣ ಹೆಚ್ಚಿ ಮಣ್ಣಿನ ಜಲಧಾರಣೆ ಸಾಮರ್ಥ್ಯ ಅದು ವೃದ್ಧಿ ಆಗತ್ತೆ. ಇದು ಕೂಡ ಒಂದು ಉಪಕ್ರಮ. ನೀರನ್ನ ಮಿತವ್ಯಯವಾಗಿ ಕೃಷಿಯಲ್ಲಿ ಬಳಸಬೇಕು ಅನ್ನೋದಕ್ಕೆ ಇದೊಂದು ದಾರಿ. ಇನ್ನು ಬೆಳೆಗಳಿಗೆ ಮಧ್ಯಾಹ್ನದ ಉರಿ ಬಿಸಿನಲ್ಲಿ ನೀರನ್ನ ಹರಿಸಬಾರ್ದು, ಯಾಕಂದ್ರೆ ಈ ಸಮಯದಲ್ಲಿ ನೀರು ಬೇಗನೆ ಆವಿಯಾಗತ್ತೆ, ಇದರಿಂದ ನೀರು ಹೆಚ್ಚೆಚ್ಚು ಬಳಕೆ ಆಗತ್ತೆ. ಮುಂಜಾನೆ ಅಥವಾ ಸಂಜೆ ವೇಳೆನೆ ನೀರನ್ನ ಉಣಿಸೋದಕ್ಕೆ ಬಳಸಬೇಕು. ಹಾಗೆ ಉಣಿಸೋದ್ರಿಂದ ಆ ಸಮಯದಲ್ಲಿ ಅಂದ್ರೆ ಮುಂಜಾನೆ ಸಮಯದಲ್ಲಿ ನೀರನ್ನ ಉಣಿಸೋದ್ರಿಂದ ಮತ್ತೆ ಸಂಜೆಯ ವೇಳೆಗೆ ನೀರನ್ನ ಉಣಿಸೋದ್ರಿಂದ ಬೆಳೆಗಳು ನೀರನ್ನ ಸಂಪೂರ್ಣವಾಗಿ ಹೀರಿಕೊಳ್ಳುತ್ತೆ. ಅದರಿಂದ ಕಡಿಮೆ ನೀರಿದ್ರು ಕೂಡ ಬೆಳೆಗಳಿಗೆ ಸಾಕಾಗತ್ತೆ. ಈ ರೀತಿ ನಾವು ಕಡಿಮೆ ನೀರಲ್ಲಿ ಹೆಚ್ಚು ಇಳುವರಿ ಅಂದ್ರೆ ಮೋರ್ ಕ್ರಾಪ್ ಪರ್ ಡ್ರಾಪ್, ಇದು ನಮ್ಮ ಕೃಷಿಯ ಮಂತ್ರ ಆಗಬೇಕು. ರೈತರಿಗೆ ಸರ್ಕಾರದ ವತಿಯಿಂದ ಉಚಿತವಾಗಿ ಅಥವಾ ರಿಯಾಯಿತಿ ದರದಲ್ಲಿ ಹನಿ ನೀರಾವರಿ ಉಪಕರಣ ನೀಡೋದಿರ್ಬೋದು ಅಥವಾ ಜಲಸಾಕ್ಷರತೆಯ ತರಬೇತಿ ನೀಡೋದಿರ್ಬೋದು, ಕೃಷಿ ವಲಯದಲ್ಲಿ ದೊಡ್ಡ ಮಟ್ಟದ ನೀರಿನ ಕ್ರಾಂತಿಯನ್ನೇ ಈ ಎಲ್ಲ ಯೋಜನೆಗಳ ಸಮರ್ಪಕವಾದಂತಹ ಒಂದು ಅನುಷ್ಠಾನ ಮಾಡಬಲ್ಲದು. ಈಗ ಮುಂದಿನ ಗೀತೆಯನ್ನು ಕೇಳೋಣ. ಉಪೇಂದ್ರ ಹಾಗೂ ಇಂದು ನಾಗರಾಜ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಬೃಂದಾವನ ಚಿತ್ರದಿಂದ ಆಯ್ದ ಗೀತೆ. ಯೋಗರಾಜ್ ಭಟ್ ಬರೆದಿರುವ ಗೀತೆಗೆ ವಿ ಹರಿಕೃಷ್ಣ ಅವರ ಸ್ವರ ಕಲ್ಪನೆ.
1: ಕಲ್ಲ ಲವ್ ಮತ ಇದೀಯ
2: ಲವ್ ಮತ ಇದೀನಿ.

ಇನ್ನು ಮನೆಯಲ್ಲಿ ಒಮ್ಮೆ ಬಳಸಿದಂತಹ ನೀರನ್ನ ಮತ್ತೊಮ್ಮೆ ಬೇರೆ ಬೇರೆ ಉದ್ದೇಶಗಳಿಗಾಗಿ ಬಳಸ್ಕೊಳ್ಬಹುದು. ಹಾಗೆ ನಾವು ನೀರಿನ ಮಿತವ್ಯಯವನ್ನ ಕಾಯ್ದುಕೊಳ್ಬಹುದು. ಅಡಿಗೆ ಮನೆಯಲ್ಲಿ ತರಕಾರಿ ಹಣ್ಣು ಜೊತೆಗೆ ಅಕ್ಕಿ ತೊಳೆದಂತಹ ನೀರನ್ನ ಚಲ್ಲು ಬದಲಿಗೆ ಕೈ ತೋಟದ ಗಿಡಗಳಿಗೆ ಹಾಕ್ಬೋದು. ಇನ್ನು ಈ ಫಿಲ್ಟರ್ಗಳಿಂದ ಹೊರಹೋಗುವಂತಹ ವೇಸ್ಟ್ ವಾಟರ್ ಅಂತ ಹೇಳ್ತೀವಲ್ಲ, ಅದು ತ್ಯಾಜ್ಯ ಸೇರೋ ಬದಲಿಗೆ ಅದನ್ನ ಬಕೆಟ್ ಅಲ್ಲಿ ಹಿಡಿದಿಟ್ಟು ಅದರಿಂದ ಮನೆ ಒರೆಸೋದಕ್ಕೆ, ಶೌಚಾಲಯಗಳನ್ನು ಸ್ವಚ್ಛಗೊಳಿಸೋದಕ್ಕೆ ಅಂತಹ ನೀರುಗಳನ್ನ ಬಳಸ್ಕೊಳ್ಬಹುದು. ಮೂಡಿ ಬರ್ತಾ ಇದೆ ಬುಲ್ಬುಲ್ ಚಿತ್ರದಿಂದ ಆದ ಗೀತೆ, ಟಿಪ್ಪು ಹಾಗೂ ಸೌಮ್ಯರಾವ್ ಅವರ ಇಬ್ಬರ ಧ್ವನಿಗಳು. ಕವಿರಾಜ್ ಬರೆದಿರುವ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತ.

ಲಭ್ಯ ಇರುವಂತಹ ನೀರನ್ನ ಮಿತವಾಗಿ ಬಳಸೋದು ಎಷ್ಟು ಮುಖ್ಯವೋ ಅಷ್ಟೇ ಕಲುಷಿತಗೊಳ್ಳದೆ ಇರುವ ಹಾಗೆ ನೀರನ್ನ ಕಾಪಾಡಿಕೊಳ್ಳೋದು ಕೂಡ ಮುಖ್ಯ. ಪ್ಲಾಸ್ಟಿಕ್ ವಿಲೇವಾರಿ, ರಾಸಾಯನಿಕ ತ್ಯಾಜ್ಯ ಜೊತೆಗೆ ಗೃಹ ಬಳಕೆಯ ಕಸವನ್ನ ನದಿ ಕೆರೆಗಳಿಗೆ ಎಸೆದೇ ಇರೋದನ್ನ ನಾವು ರೂಢಿಸಿಕೊಳ್ಬೇಕು. ಜೊತೆಗೆ ಜಲಮೂಲಗಳನ್ನ ಕಲುಷಿತ ಮಾಡದೆ ಮಿತವ್ಯಯ ಮಾಡೋದಕ್ಕೆ ನೀರು ಸಾಧ್ಯ ಆಗತ್ತೆ. ಇನ್ನು ನಾವು ಇಂದಿನ ಉಳಿತಾಯವೇ ನಾಳಿನ ಭವಿಷ್ಯ ಅಂತ ಹೇಳ್ತೀವಲ್ಲ, ಶಾಲೆ ಕಾಲೇಜು ಮತ್ತೆ ಮಾಧ್ಯಮಗಳ ಮೂಲಕ ನೀರಿನ ಮಹತ್ವದ ಕುರಿತು ಸಾರ್ವಜನಿಕರಲ್ಲಿ ವ್ಯಾಪಕ ಜಾಗೃತಿಯನ್ನು ಮೂಡಿಸಬೇಕು. ಹೀಗೆಲ್ಲ ಮಾಡೋದ್ರಿಂದ ಖಂಡಿತವಾಗೂ ಕೂಡ ನೀರಿನ ಮಿತವ್ಯಯ ಭವಿಷ್ಯದಲ್ಲಿ ಆಗತ್ತೆ. ನೀರು ಪ್ರಕೃತಿ ನಮಗೆ ನೀಡುವಂತಹ ಉಚಿತ ಕೊಡುಗೆ, ಅದು ಅಪರಿಮಿತವಾಗಿಲ್ಲ ಅನ್ನೋದನ್ನ ನಮ್ಮ ತಲೆಯಲ್ಲಿ ಇಟ್ಕೊಳ್ಬೇಕು. ಹಾಗೆ ಜವಾಬ್ದಾರಿಯುತವಾಗಿ ನಾವು ನಡೆದುಕೊಳ್ಬೇಕು. ಮುಂದಿನ ಪೀಳಿಗೆಗೆ ಜಲ ಸಂಕಟ ಆಗದ ಹಾಗೆ ನಾವು ನೀರನ್ನ ಮಿತವ್ಯಯದಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ. ಬನ್ನಿ ಸಿರಿಗಂಧ ಕಾರ್ಯಕ್ರಮದ ಕೊನೆಯ ಗೀತೆಯನ್ನ ಕೇಳೋಣ. ಕೇಸ್ ನಂಬರ್ 18/9 ಶ್ರೀಲೋಕಿಯವರು ಗೀತೆಯನ್ನು ಹಾಡಿದರೆ, ಹೃದಯ ಶಿವ ಬರೆದಿರುವ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಭದ್ರಾವತಿ ಇಂದಿನ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಲೇಖಕಿ ಕವಯತ್ರಿ ಡಾಕ್ಟರ್ ಹಸೀನಾ ಹೆಚ್ಕೆ ಅವರೊಂದಿಗೆ ಒಂದು ಆತ್ಮೀಯ ಸಂವಾದ. ಇವರೊಂದಿಗೆ ಪಾಲ್ಗೊಳ್ಳುತ್ತಾರೆ ವಿದ್ಯಾ ಕಾರಂತ್.
2: ಕನ್ನಡ ಭಾರತಿ ಕಾರ್ಯಕ್ರಮ ಕೇಳುಗರಿಗೆಲ್ಲ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ. ಹಾಗೆಯೇ ಇಂದಿನ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಲೇಖಕಿ ಕವಯಿತ್ರಿ ಡಾಕ್ಟರ್ ಹೆಚ್ಕೆ ಹಸೀನಾ ಅವರೊಂದಿಗೆ ಆತ್ಮೀಯ ಸಂವಾದ. ಕನ್ನಡ ಭಾರತಿ ಕಾರ್ಯಕ್ರಮಕ್ಕಾಗಿ ಆಗಮಿಸಿದ್ದಾರೆ. ಹಸೀನಾ ಅವರೇ ನಮಸ್ಕಾರ.
3: ನಮಸ್ಕಾರ.
2: ಹಾಗೆ ಹಸೀನಾ ಅವರೇ, ನನಗೆ ಒಂದು ಪ್ರಶ್ನೆ. ಇವಾಗ ಇತಿಹಾಸ ಮತ್ತು ಪ್ರಾಕ್ತನ ಶಾಸ್ತ್ರ ಹಾಗೆ ಕನ್ನಡ ಭಾರತಿ ಇದೆರಡಕ್ಕೂ ಹೇಗೆ ತಳಕ ಹಾಕ್ತೀರಾ ನೀವು?
3: ಎಲ್ಲರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮವನ್ನ ಕೇಳುತ್ತಿರುವ ಎಲ್ಲ ಶ್ರೋತೃಗಳಿಗೂ ನಮಸ್ಕಾರಗಳನ್ನ ತಿಳಿಸ್ತೀನಿ. ಕನ್ನಡ ಮತ್ತು ಇತಿಹಾಸದ ಸಾಮ್ಯತೆಯನ್ನ ಗುರುತಿಸಬೇಕಾದ್ರೆ ಈ ಕನ್ನಡ ಮತ್ತು ಇತಿಹಾಸ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ, ಒಂದನ್ನ ಬಿಟ್ಟು ಇನ್ನೊಂದು ಇರಕ್ಕೆ ಸಾಧ್ಯನೇ ಇಲ್ಲ. ನಾವು ಶಾಸನಗಳ ಅಧ್ಯಯನ ಇರ್ಬೋದು, ಪ್ರಾಕ್ತನ ಶಾಸ್ತ್ರೀಯ ಅಧ್ಯಯನ ಇರ್ಬೋದು, ಯಾವುದೋ ಸಂಶೋಧನೆಗಳಿರ್ಬೋದು, ಭೂಗರ್ಭಶಾಸ್ತ್ರದ ಯಾವುದೋ ವಿಚಾರಗಳಿರ್ಬೋದು, ಇವು ಯಾವುದನ್ನೇ ಅಧ್ಯಯನ ಮಾಡಬೇಕಾದ್ರೂ ಮೊದಲು ನಮ್ಗೆ ಇತಿಹಾಸ ಬೇಕು, ನಂತರ ಕನ್ನಡ ಬೇಕು. ಯಾಕಂದ್ರೆ ನಾವು ಸಾಹಿತ್ಯ ಇಲ್ಲದೆ, ಕನ್ನಡ ಸಾಹಿತ್ಯ ಇಲ್ಲದೆ ಇತಿಹಾಸದ ಯಾವ ವಿಚಾರಗಳನ್ನು ತಿಳ್ಕೊಳ್ಳಕ್ಕೆ ಅಪೂರ್ಣ ಅಂತ ಅನ್ಸತ್ತೆ, ಸಾಧ್ಯ ಆಗಲ್ಲ ಅಂತ. ಮತ್ತೆ ನನ್ಗೆ ಕನ್ನಡ ಇತಿಹಾಸದ ವಿದ್ಯಾರ್ಥಿಯಾಗಿ ಕನ್ನಡಕ್ಕೆ ಹೇಗೆ ತಳಕು ಇರ್ಬೋದು ಅಂತ ಒಂದು ಪ್ರಶ್ನೆ ಮೂಡಿರ್ಬೋದು. ನನ್ನ ಬಾಲ್ಯದ ಕೆಲವು ನೆನಪುಗಳನ್ನ ನಾನು ಮಾಡ್ಕೊಳ್ಬೇಕಾಗತ್ತೆ.
2: ಖಂಡಿತ ಹಂಚ್ಕೊಳ್ಳಿ, ಖಂಡಿತ.
3: ಯಾಕೆ ಅಂದ್ರೆ ನಮ್ ಬಾಲ್ಯ ತಾವೇ ಹೇಳ್ದ ಹಾಗೆ ತೀರ್ಥಹಳ್ಳಿ. ತೀರ್ಥಹಳ್ಳಿ ಊರೇ ಒಂಥರ ಮಲೆನಾಡು, ಮತ್ತೆ ಅಲ್ಲಿನ ಸಮುದಾಯದ ಭಾಗವಹಿಸುವಿಕೆ, ಸಾಮರಸ್ಯದ ಬದುಕು, ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಪ್ರತಿನಿತ್ಯ ಬೆಳಗ್ಗೆ ಎದ್ದಾಗಿಂದ ಮಲಗೋವರೆಗೂ ತೀರ್ಥಹಳ್ಳಿಯನ್ನ ನೆನ್ಪು ಮಾಡ್ಕೋತೀನಿ. ಯಾಕೆ ಅಂದ್ರೆ ಅಲ್ಲಿದ್ದಂತಹ ಒಂದು ಸಾಂಸ್ಕೃತಿಕ ಬದುಕು, ಸಾಮರಸ್ಯದ ಬದುಕು,
2: ಪರಿಸರ
3: ಸುಂದರ, ಅದೆಲ್ಲದಕ್ಕಿಂತ ಒಂದು ಸ್ವಚ್ಛ ಮನಸ್ಸುಗಳ ಒಂದು ಏನಂತಾರೆ
2: ನಿರ್ಮಲ ಮನಸ್ಸಿನ ಜನಗಳ ಜೊತೆಗಿನ ಒಡನಾಟ ಸಾಹಿತ್ಯದ ರಚನೆಗೆ ಪ್ರೇರೇಪಣೆ ನೀಡ್ತು ಅಂತ ಹೇಳ್ಬಹುದು.
3: ಆಮೇಲೆ ಬಾಲ್ಯದಲ್ಲೆಲ್ಲ ನಮ್ಗೆ ಹೇಗಾಗ್ತಿತ್ತು, ಎಲ್ಲ ಊರವರು ಊರಿಗೊಂದ್ ಗಣಪತಿ ಇಡೋರು, ಈ ಕಡೆ ಎದುರುಗಡೆ ಬಂದ್ರೆ ನಮ್ಮ ಪ್ರತಿ ವರ್ಷಕ್ಕೆ ಒಂದ್ 8-10 ಹಬ್ಬಗಳು ಈ ತರ ಸಾರ್ವತ್ರಿಕವಾಗಿ ಆಚರಣೆ ಮಾಡೋ ಬರೋವು. ಗಣಪತಿ ಹಬ್ಬ ಇರ್ಬೋದು, ದಸರಾ, ದೀಪಾವಳಿ, ಆನಂತರ ಮೊಹರಂ ಹಬ್ಬ, ಕೊನೆಗೆ ಇವರು ಸಂಕ್ರಾಂತಿ ಟೈಮಲ್ಲೆಲ್ಲ ಹಾಗೆ, ಆನಂತರ ಸ್ವಾಮಿ ಅದು ನಮ್ಮನೆ ಎದುರುಗಡೆ ಆ ಪೆಂಡಲ್ ಇತ್ತು. ಚಿಕ್ಕವರೆಲ್ಲ ಇರ್ಬೇಕಾದ್ರೆ ನಮಗೆ ದಿನನಿತ್ಯ ಏನೋ ಒಂಥರ ಕುತೂಹಲ, ಖುಷಿಯ ವಾತಾವರಣ. ಆಮೇಲೆ ಭಕ್ತಿಪೂರ್ವಕವಾಗಿ ವರ್ಷಕ್ಕೊಂದ್ಸರಿ ಗಣಪತಿ ಹಬ್ಬ ಬಂದ್ರೆ, ಯಾವತ್ತು ನಮಗೆ ಶ್ರಾವಣ ಶುರುವಾಯ್ತು ಅಂದ್ರೆ ತುಂಬಾ ಖುಷಿ. ಯಾಕೆ ಅಂದ್ರೆ ಎದುರುಗಡೆ ಮನೆಯವರೆಲ್ಲ ನಮ್ಮ ಕೊಂಕಣಿ ಅವರು ಇದ್ರು, ನಾಯಕರು ಇದ್ರು, ಅವರೆಲ್ಲ ಹೆಂಗಂದ್ರೆ ಒಂದೊಂದು ಹಬ್ಬವನ್ನ ಒಂದೊಂದು ವಿಶೇಷವಾಗಿ ಆಚರಣೆ
2: ಮಾಡಿ ಎಲ್ಲ ಸನಾತನ ಧರ್ಮ ಪಾಲಿಸೋರು ಇದ್ರು.
3: ಎಲ್ಲ ತರದವರು ಧಾರ್ಮಿಕವಾಗಿ ವಿವಿಧ ಆಚರಣೆಗಳಲ್ಲಿ ಇದ್ರಲ್ಲ. ಹಬ್ಬ ಶುರುವಾಯ್ತು ಅಂದ್ರೆ ಹಂಚ್ಕೋತಿದ್ರು. ಅವಾಗೆಲ್ಲ ಏನಂದ್ರೆ ಉಂಡೆ ಮಾಡಿದ್ರೆ ಒಂದು ಸಣ್ಣ ಪ್ರಸಾದ ಮಾಡಿದ್ರು, 4 ಜನರಿಗೆ ಕೊಡುವಂತಹ ಒಂದು ವೈಶಿಷ್ಟ್ಯತೆ ಇತ್ತು. ಹಾಗಾಗಿ ಹಬ್ಬ ಹರಿದಿನಗಳ ಜೊತೆಗೆ ನಾವು ನಮ್ಮ ಇಡೀ ಶಿವಮೊಗ್ಗ

0: ಕ್ಷೇತ್ರದಲ್ಲಿ ನಾವೆಲ್ಲ ಒಟ್ಟಾಗಿ ಬದುಕಿದ್ರಿಂದ ನಮ್ಗೆ ಈ ಸಾಹಿತ್ಯದ ಅಭಿರುಚಿ ಓದ್ತಾ ಓದ್ತಾ ಕುವೆಂಪು ಅವರು ನಮ್ಗೆ ಸ್ವಲ್ಪ ನಾವು 7ನೇ ಕ್ಲಾಸ್ 6ನೇ ಕ್ಲಾಸ್ ಅಲ್ಲೆಲ್ಲ ಇದ್ದಾಗ ನಮ್ಗೆ ಈ ಸಾಹಿತ್ಯದ ಅಭಿರುಚಿ ಅನ್ನೋದು ಸಾಹಿತ್ಯ ಬರಿಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಪ್ಪ ನಮ್ಮಪ್ಪ 3ನೇ ಕ್ಲಾಸೇ ಓದಿದ್ದು. ಆದ್ರೆ ಇವತ್ವರೆಗೂ ಅವರಿಗೆ ಯಾವ್ದು ಈಗ ಇಲ್ಲ ಅವರು, ಆದ್ರೆ ಅಂತ ದೊಡ್ಡ ಮೇಧಾವಿ ಅವರು ಎಂತ ವಿಚಾರಗಳನ್ನ ಎಂತ ಪುರಾಣದ ಕಥೆಗಳನ್ನ ಯಾವ್ದ್ಯಾವ್ದು ಏನೇನ್ ಇರ್ತಿತ್ತು. ನಾನು ಹಂಗಾಗಿ ಇವತ್ತು ಧಾರ್ಮಿಕವಾಗಿ ನಾನು ಎಷ್ಟು ಸ್ಟ್ರಾಂಗ್ ಇದ್ದೀನಿ ಅಂತ ಅಂದ್ರೆ ಎಲ್ಲ ಧರ್ಮದ ಎಲ್ಲಾ ಆಚರಣೆಗಳು ನನಗ್ ಗೊತ್ತು. ಕಾರಣ ನನ್ನಪ್ಪ, ನನ್ನಪ್ಪ ಎಲ್ಲಾ ಕಥೆಗಳು ಹೇಳೋದು. ಆಮೇಲೆ ನಾವು ಮಲಗ್ಬೇಕಾದ್ರೆ ಮತ್ತೆ ಚಿಕ್ಕ ಮಕ್ಕಳು ಯಾರಾದ್ರೂ ಎದುರುಗಡೆ ಮನೆಯಲ್ಲೆಲ್ಲ ಇದ್ರೆ ಅವರಿಗೆ ತೊಡೆ ಮೇಲೆ ಕೂರಿಸ್ಕೊಂಡು ಬೇರೆ ಕಥೆಗಳು ಹೇಳೋದು. ಈ ತರ ಎಲ್ಲ ನಮಗೆಲ್ಲ ಕಥೆಗಳು ಗೊತ್ತು. ಇವತ್ತು ಪುರಾಣದ ಕಥೆಗಳಿರ್ಬೋದು, ರಾಮಾಯಣ, ಮಹಾಭಾರತ, ಆಮೇಲೆ ಕ್ರಿಶ್ಚಿಯನ್ ಹಬ್ಬದ ಯಾಕೆ ಮೇರಿ ಕ್ರಿಸ್ಮಸ್ ಮಾಡ್ತಾರೆ, ಆಮೇಲೆ ನಮ್ಮ ಹಬ್ಬಗಳು ಮೊಹರಂ ಹಬ್ಬದಲ್ಲಿ ಯಾಕೆ ಅದನ್ನ ಎಲ್ಲರೂ ಭಾವೈಕ್ಯತೆಯಲ್ಲಿ ಮಾಡ್ತಾರೆ, ಮುಕ್ರೀದ್ ಹಬ್ಬ, ಈ ತರ ಎಲ್ಲ ಹಬ್ಬಗಳ ಬಗ್ಗೆನು ನಮ್ಗೊಂದು ಜ್ಞಾನ ಅನ್ನೋದು ಹೇಗಾಗ್ತಿತ್ತು ನಮ್ಗೆ ಅವಾಗ ಈ ಸಾಹಿತ್ಯದ ಹೌದು ನೋಡ್ಬೇಕು ಏನು ಕುತೂಹಲ ಈ ತರ ಪ್ರಾರಂಭ ಆಗಿ.
1: ನೀವು ಪ್ರಾರಂಭದಲ್ಲಿ ಏನು ರಚನೆ ಮಾಡಿದ್ರಿ? ನೀವು ಒಬ್ಬ ಬರಹಕಾರ್ತಿ ಅಂತ ಒಂದ್ 4 ಜನ ಗೊತ್ತಾಯ್ತು ಅಂತ ಆದ್ರೆ ನೀವು ಏನನ್ನ ರಚನೆ ಮಾಡಿದ್ರಿ?
0: ಶಾಲೆಗಳಲ್ಲಿ ಪ್ರಬಂಧಗಳನ್ನ ಬರೀತೀವಿ ಹೆಚ್ಚಾಗಿ, ಅದನ್ನೇ ಅಲ್ಲ ಶಾಲೆಗಳಲ್ಲಿ ಬರ್ಸೋದು ಪ್ರಬಂಧಗಳು. ಆಮೇಲೆ ಕಥೆಗಳನ್ನ ಸಣ್ಣ ಸಣ್ಣ ಕಥೆಗಳನ್ನ ಬರೀತಿದ್ವಿ. ಆಮೇಲೆ ನಾನು ಸ್ವಲ್ಪ ಬರಿಬೇಕು ಅಂತ ಅನ್ಕೊಂಡಾಗ ನಾನು ಲಲಿತ ಪ್ರಬಂಧಗಳನ್ನು ಅಂದ್ರೆ ಚಿಕ್ಕ ಚಿಕ್ಕವು ನಮ್ ಘಟನೆಗಳನ್ನ ನಾನು, ಹಾಗಾಗಿ ನನ್ನ ಪುಸ್ತಕ ಗುಲಾಬಿ ಮತ್ತು
1: ಪ್ರಶಸ್ತಿ ಕೂಡ ಬಂದಿದೆ ಅದಕ್ಕೆ ನಿಮಗೆ,
0: ಅದ್ರಲ್ಲಿ ನಾನು ಅದೇ ಬರ್ದಿರೋದು ನಮ್ಮ ಊರಿನ ನೆನಪು, ನನ್ನ ಬಾಲ್ಯದ ನೆನಪು, ನಾನು ಹೇಗೆ ಹಬ್ಬಗಳನ್ನ ಆಚರಿಸ್ತೀನಿ.
1: ಅದರಲ್ಲಿ ಗುಲಾಬಿ ಯಾವ್ದಕ್ಕೆ ನೀವು ಹೋಲಿಸಿದ್ದೀರಾ?
0: ಗುಲಾಬಿ ಮತ್ತು ಪ್ರೇಮ ಪತ್ರ ಅಂತ ಹೇಳಿ ಅದ್ರಲ್ಲಿ ನಾವು ನಮ್ಮ ಆ ಯೌವನದ ಕಾಲಘಟ್ಟದ ಕೆಲವೊಂದು ಘಟನೆಗಳನ್ನ, ಈಗ ನಾವು ಹೆಣ್ಮಕ್ಳು ನಮಗೆಲ್ಲಾ ರೀತಿ ನಮ್ಗೆ ಗೊತ್ತಿರುವಂತಹ ವಿಷಯಗಳನ್ನ ಎಲ್ಲಾ ರೀತಿಯಲ್ಲೂ ನಾವು ಹೊರಗಡೆ ತೋರ್ಪಡಿಸಕ್ಕಾಗ್ತಿರ್ಲಿಲ್ಲ. ನಮ್ಗೆ ಆದಂತಹ ಕೆಲವೊಂದ್ ರೀತಿ
1: ನಿಬಂಧನೆಗಳಿರುತ್ತಲ್ಲ,
0: ಹಾಗಾಗಿ ಆ ತರದಲ್ಲಿ ನಾನು ಸ್ವಲ್ಪ ಅದು ಪ್ರೇಮದ ಮೂಲಕವಾಗಿ ನಮ್ಮ ಭಾವನೆಗಳನ್ನ ಅದರಲ್ಲಿ
1: ವ್ಯಕ್ತಪಡಿಸಿದ್ರಿ. ಹಾಗೆ ಒಲವಗಂಧ ಅಂತ ಹೇಳಿ ಒಂದು ಕವನ ಸಂಕಲನ ತಂದಿದ್ದೀರಾ, ಅದು ಅದ್ರ ಬಗ್ಗೆ ಮಾತಾಡ್ತೀರಾ?
0: ನಾನು ಅದರಲ್ಲಿ ಸುಮಾರು 30 ಕವಿತೆಗಳಿದೆ ಎಲ್ಲದು, ಅಂದ್ರೆ ಅದ್ರಲ್ಲಿ ನಾನು ಅಂಬೇಡ್ಕರ್ ಕುರಿತು ಬರ್ದಿದ್ದೀನಿ, ಬಾಪು ಕುರಿತು ಬರ್ದಿದ್ದೀನಿ, ಹೆಣ್ಣಿನ ಕುರಿತು ಬರ್ದಿದ್ದೀನಿ.
1: ನಮ್ಗೊಂಚೂರು ಕೇಳಿಸ್ಬೋದಾ?
0: ನಾನು ಒಂದು ಕವಿತೆ ಹೇಳ್ತೀನಿ, ಸ್ವಲ್ಪ ಕೆಲವು ಕವಿತೆಗಳನ್ನ
1: ಸೂಫಿ ತತ್ವದಲ್ಲಿ
0: ತತ್ವದಲ್ಲಿ ಬರ್ದಿದ್ದೀನಿ ಕೆಲವೆಲ್ಲ. ನನ್ ಗಜಲ್ಲು ಹಾಗೆ ಸ್ವಲ್ಪ ಸೂಫಿಯಾನ ಗಜಲ್ಲೇ, ಇತ್ತೀಚೆಗೆ ಬರಿತಿರೋದೇ ಆದ್ರೂ ಸೂಫಿಯಾನ ಗಜಲ್ ಬರ್ದಿರೋದು. ಇದು ಒಂದು ಕವಿತೆಯನ್ನ ಓದ್ತೀನಿ. ನಾನೊಂದು ಚಂದನದ ಮರ ಅಂತ ಇದ್ರದ್ದು ಶೀರ್ಷಿಕೆ. ಇನಿಯ ನಿನ್ನ ಸೇರಲೆಂದೇ ಚಂದನದ ಮರವಾದೆ, ಅದರ ಕೊರಡಾದೆ ನಿನ್ನ ಮೈಯ ಘಮಕ್ಕೆ ಕಾರಣವಾದೆ. ಕಲ್ಲಿನ ಮೇಲೆ ಹನಿ ಹನಿ ನೀರ ಹಾಕಿ ತೇದಷ್ಟು ಸುರುಳಿ ಸುರುಳಿಯಾಗಿ ಬಿಚ್ಚುಕೊಳ್ಳುವೆ ಇಷ್ಟಿಷ್ಟೇ ತಿಕ್ಕಿ ತೀಡಿದ ನನ್ನ ಮೈಯ ದರ್ಪಣ. ಉರುಳಿದವು ಋತುಗಳು ಅದೆಷ್ಟೋ, ಹೆಸರಿಗೆ ಮಾತ್ರ ಚಂದನದ ಮರವಾಗಿದ್ದ ನಾನು ಗಂಧದ ಪರಿಮಳದ ಗರ್ಭ ಧರಿಸಿದ್ದು ಮಾತ್ರ ನಿನಗಾಗಿಯೇ. ಕಾಡ ತಪ್ಪಲಿನಲ್ಲಿ ಮಳೆ ಬಿಸಿಲು ಗಾಳಿ ಉಂಡುಟ್ಟು ಬೆಳೆದ ಜೀವನನ್ನದು, ನಿನ್ನ ತೇಯ್ದ ಗಂಧವ ಬಳಸಬಹುದು ಇಂದು ಹಾಕಿ ನೀರಿನ ಹನಿಯೊಂದನು. ನಿನ್ನೊಲುಮೆ ಅದು ಬರೀ ಮಾತಲ್ಲ ಬಿಡು, ಬಯಸಿ ಬಂದದ್ದು ನಿನ್ನನ್ನೇ. ಆದರೂ ಹುಚ್ಚು ಜನ ನಿನ್ನ ಸಂತನ ಗೋರಿಯ ಮೇಲೆ ನನ್ನನ್ನು ಸಿಂಪಡಿಸಿದರು. ಚಂದನದ ಕೊರಡಿಗೆ ಈಗ ಇಬ್ಬರು ಪ್ರೇಮಿಗಳು, ಈಗ ಹೇಳು ಯಾರನ್ನು ಪ್ರೇಮಿಸಲಿ, ನಿನ್ನನ್ನೋ ಇಲ್ಲ ಗೋರಿಯೊಳಗಣ ಸಂತನನ್ನೋ? ಈ ತರದಲ್ಲಿ
1: ಇಲ್ಲ, ತುಂಬಾ ಅಪ್ಯಾಯವಾಗಿದೆ ಅದರಲ್ಲಿ ಬಳಕೆ ಆಗಿರುವಂತಹ ಪದಗಳು. ಹಾಗೆಯೇ ನಿಮ್ಮ ಒಂದು ಸ್ವಚ್ಛ ಕನ್ನಡ ಪದ ಬಳಕೆಗೆ ಏನು ಇದೇ ಸ್ವಚ್ಛ ಪರಿಸರ ಕಾರಣ ಆಯ್ತಾ ಹೇಗೆ?
0: ಇಲ್ಲ ಇಲ್ಲ, ಅಯ್ಯೋ ಅದು ಕನ್ನಡ ಬಳಕೆಗೆ ನನ್ನ ಪ್ರೈಮರಿ ಸ್ಕೂಲ್ ಟೀಚರ್ಸ್ನ ನೆನ್ಪ್ ಮಾಡ್ಕೊಂತೀನಿ. ಯಾಕೆ ಅಂತಂದ್ರೆ ನಮ್ಗೆ ಈಗ ನೋಡಿ, ನಮ್ಮ ಮಕ್ಕಳಿಗೆ 2ನೇ ಸತಿ ನೀನು ದಿನಚರಿ ಬರೀ ಅಂದ್ರೆ ಅವ್ರು ಬರೆಯಲ್ಲ. ನಮ್ಮ ಬಾಲ್ಯದಲ್ಲಿ ಹೇಗಿತ್ತು,

0: ನಮ್ಮ ವಾ ಅಕ್ಷರ ಇಲ್ಲ ಕ್ಷಾಜ್ಞ ಸರಿಯಾಗೋವರೆಗೂ ತಿದ್ಸೋರು. ತಿದ್ದಿ ತಿದ್ದಿ ತಿಡಿ ಅದಕ್ಕೆ ಹೇಳ್ತಾರೆ ನೋಡ್ರಿ, ಒಂದು ಶಿಲೆಗೆ ಎಷ್ಟು ಪೆಟ್ಟು ಬೀಳತ್ತೆ,
1: ಉಳಿ ಪೆಟ್ಟು ಬಿದ್ದಷ್ಟು ಅದು ಒಳ್ಳೆ ಮೂರ್ತಿಯಾಗಿ ಬರುತ್ತೆ
0: ಅಂತ. ನಾವು ಹಂಗೆ ಆಗ್ತಿದ್ವಿ, ಗುರುಗಳು ಬರ್ಸಿ ಬರ್ಸಿ ಬರ್ಸಿ, ಆಮೇಲೆ ತಪ್ಪಿಲ್ದಂಗೆ ಬರಿತೀನಿ. ಒಂದೇ ಒಂದ್ ಅಕ್ಷರ ನನ್ ಬಾಯಲ್ಲೂ ತಪ್ಪು ಹೇಳಲ್ಲ, ಬರವಣಿಗೆಯಲ್ಲೂ ನಾನ್ ಯಾವತ್ತೂ ತಪ್ಪು ಹೇಳಲ್ಲ. ಯಾಕಂದ್ರೆ ಅದು ನನ್ಗೆ ನಾನ್ ಮಾಡಿದ ದ್ರೋಹ ಅಂತ ನಾನ್ ಅನ್ಕೊಂಡು, ನಾನ್ ಕನ್ನಡವನ್ನ ಯಾವತ್ತೂ ತಪ್ಪು ಉಚ್ಚಾರಣೆ ಮಾಡಲ್ಲ, ಕನ್ನಡ ಅಕ್ಷರ ತಪ್ಪು ಬರೆಯಲ್ಲ.
1: ಇದಕ್ಕೆ ಹೇಳೋದಲ್ವಾ ಹಸೀನಾ ಅವ್ರೆ, ಕನ್ನಡವನ್ನ ಬಳಸಿ ಕನ್ನಡ ಬೆಳೆಯುತ್ತೆ ಅಂತ ಹೇಳ್ತೀವಿ. ಯಾಕಂದ್ರೆ ಕನ್ನಡ ಯಾವತ್ತೂ ನಶಿಸಿ ಹೋಗಲ್ಲ, ನಶ್ವರ ಆಗದೆ ಇರುವಂತದ್ದು. ಹಾಗಾಗಿ ನಾವು ಬಳಸೋಣ ಅಂತ,
0: ಖಂಡಿತ ಬಳಸ್ಬೇಕು. ನೋಡಿ ಎಷ್ಟು ಮಾತಾಡ್ತೀವಲ್ಲ ಅಷ್ಟು ಬಳಕೆ ಆಗತ್ತೆ, ಎಷ್ಟು ಓದ್ತೀವಲ್ಲ ಅಷ್ಟು ಜ್ಞಾನ ಆಗತ್ತೆ. ಅದಕ್ಕೆ ಕುವೆಂಪು ಅವರು ಹೇಳಿದ್ದು, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ
1: ಕಲ್ಪವೃಕ್ಷವಾಗತ್ತೆ ಅಂತ ಹೇಳಿದ್ದಾರೆ. ಹಾಗೆ ಪ್ರೊಫೆಸರ್ ನಿಸಾರ್ ಅಹಮದ್ ಅವ್ರು ಹೇಳಿದ್ದಾರೆ, ಕನ್ನಡವೆಂದರೆ ಬರೀ ನುಡಿಯಲ್ಲ.

0: ಖಂಡಿತ ಬಳಸಬೇಕು. ನೋಡಿ ಎಷ್ಟು ಮಾತಾಡ್ತೀವಲ್ಲ ಅಷ್ಟು ಬಳಕೆ ಆಗತ್ತೆ, ಎಷ್ಟು ಓದ್ತೀವಲ್ಲ ಅಷ್ಟು ಜ್ಞಾನ ಆಗತ್ತೆ. ಅದಕ್ಕೆ ಕುವೆಂಪು ಅವರು ಹೇಳಿದ್ದು, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ
1: ಕಲ್ಪವೃಕ್ಷವಾಗತ್ತೆ ಅಂತ ಹೇಳಿ. ಹಾಗೆ ಪ್ರೊಫೆಸರ್ ನಿಸಾರ್ ಅಹಮದ್ ಅವರು ಹೇಳಿದರೆ, ಕನ್ನಡವೆಂದರೆ ಬರೀ ನುಡಿಯಲ್ಲ ಹಿರಿದಿದೆ ಅದರರ್ಥ ಅಂತ ಹೇಳಿ ಅಲ್ವಾ. ಹಾಗೆ ಅದು ಒಂಥರ ಕನ್ನಡ ಅಂದ್ರೆ ಬೃಹತ್ ಶಕ್ತಿನೇ. ಹೌದು,
0: ಕವಿರಾಜ ಮಾರ್ಗಕರ ಹೇಳಿದ್ದಾರೆ ನೋಡಿ, ಪದ ನರಿತು ನುಡಿಯಲಂ ನುಡಿದುದ ನಡಿಯಲು ಮಾರ್ಫರ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತೋದದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಅಂತ ಹೇಳಿ ಅವ್ರು ಹೇಳ್ತಾರೆ.
1: ಕನ್ನಡಿಗರನ್ನ ಅಷ್ಟು
0: ಚಂದ್ರರ್ ಅಂತ ಹೇಳ್ತಾರೆ,
1: ಅಂದ್ರೆ ಅಷ್ಟೊಂದು ಪಾಂಡಿತ್ಯ ಹೊಂದಿದವರು ಅಂದ್ರೆ ಈ ನೆಲದ ಮಣ್ಣೆ ಕನ್ನಡದ ಮಣ್ಣೆ ಆಗಿತ್ತು
0: ಅಂತ. ಕುರಿತು ಓದದೇನೆ ಕಾವ್ಯ ಪರಿಣತ ಮತಿಗಳಂತ ಏನು ರಾನ್ ಅಷ್ಟೇ, ಈಗ ಏನು ಓದಿಲ್ಲ ಅಂದ್ರು ಮಕ್ಳಿಗೆ ಏನಾದ್ರು ಹೇಳಿ ಬರೀತಾರವ್ರು. ಯಾಕಂದ್ರೆ ಅವ್ರು ಅದಕ್ಕೆ ಪ್ರಾಣೇಶ್ ಹೇಳ್ತಾರಲ್ಲ, ಕನ್ಸಿಂದ ಯಾವ ಭಾಷೆನೋ ಕನ್ಸು ಬೀಳೋ ಭಾಷೆನೇ
1: ಕನ್ನಡ.
0: ಹಾಗಾಗಿ ನಮ್ಗೆ ನಮ್ಮ ಟೀಚರ್ಸ್ನ, ನಾನು ನಮ್ಮ ಶಿಕ್ಷಕರನ್ನ ನೆನ್ಪ್ ಮಾಡ್ತೀನಿ. ಅವ್ರು ಬರೆಸ್ತಾ ಇದ್ರು, ದಿನಚರಿ ಬರೆಸ್ತಿದ್ರು. ಇವತ್ತು ನೋಡಿ ಶಿಕ್ಷಣದಲ್ಲಿ ಮೌಲ್ಯ ಶಿಕ್ಷಣ ಅಂತ,
1: ಶಿಕ್ಷಣದಲ್ಲಿ ಕನ್ನಡದ ಪದ ಬಳಕೆ ಹೆಚ್ಚಾಗಿ ಬೇಕಾಗಿದೆ.
0: ನಮಗೆ ಅವಾಗ ಮೌಲ್ಯ ಶಿಕ್ಷಣ ಇರ್ಲಿಲ್ಲ, ಅವಿಭಕ್ತ ಕುಟುಂಬಗಳಿದ್ರು. ದೊಡ್ಡವರಿಗೆ ನಾವು ಹೇಗ್ ನಡ್ಕೋಬೇಕು, ಚಿಕ್ಕವ್ರನ್ನ ಹೇಗ್ ಕಾಪಾಡ್ಕೊಳ್ಬೇಕಂತ ನಮ್ಗೆ ಕುಟುಂಬಗಳಲ್ಲಿ ಗೊತ್ತಾಗ್ತಿತ್ತು. ಈಗ ಅದನ್ನೇ ನಾವು ಮೌಲ್ಯ ಶಿಕ್ಷಣದಲ್ಲಿ ತೋರಿಸ್ತಾ ಇದ್ದೀವಿ. ಹಾಗಾಗಿ ನಮ್ಗೆ ಕನ್ನಡ ಮಾತಾಡಕ್ಕೆ ನಮ್ ಶಿಕ್ಷಕರನ್ನ ನಾನು ಯಾವತ್ತು,
1: ನಮ್ಮ ಪ್ರೀತಿಯ ಭಾಷೆ ಕನ್ನಡ
0: ಖಂಡಿತ.
1: ಹಾಗೆ ಗುಲಾಬಿ ಮತ್ತು ಪ್ರೇಮ ಪತ್ರದ ಬಗ್ಗೆ ಮಾತಾಡಿದ್ವಿ, ಒಲವ ಗಂಧ ಆಯ್ತು. ಹಾಗೆ ನೀವು ಮುಸ್ಲಿಮರ ಹಬ್ಬ ಉರುಸುಗಳು ಅಂತ ಹೇಳಿದ್ರಲ್ಲ, ಅದು ಪ್ರಬಂಧ ಸಂಕಲನವನ್ನ ನೀವು ಕನ್ನಡ ಸಾರಸ್ವತ ಲೋಕಕ್ಕೆ ಅಂದ್ರೆ ಕನ್ನಡದಲ್ಲಿ ರಚಿಸಿದ್ರಿ. ಅಂದ್ರೆ ನಮ್ಮ ಆಚರಣೆ ಕೂಡ ಎಲ್ಲರಿಗೂ ಗೊತ್ತಾಗ್ಬೇಕು, ಏನಕ್ಕೆ ಮಾಡ್ತಾರೆ ಆಚರಣೆ ಅಂತ ಹೇಳಿ.
0: ಇದು ನಾವು ವಿಶ್ವ ಭ್ರಾತೃತ್ವ ಕಲ್ಪನೆ ಅಂತ ಕರಿತೀವಿ. ಸೂಫಿಗಳು ಹೇಗೆ ಶರಣರು ಸಂತರು ಸೂಫಿಗಳು ಕನ್ನಡ ನಾಡಿನಲ್ಲಿ, ಅದಕ್ಕೆ ನಾನು ಅದರಲ್ಲೂ ಒಂದು ಕವಿತೆ ಬರೆದಿದ್ದೀನಿ, ಕನ್ನಡ ನಾಡಿನಲ್ಲಿ ಯಾರ್ಯಾರಿದ್ದಾರೆ ಅಂತ. ಅದಕ್ಕೆ
1: ಅದನ್ನ ಹೇಳ್ತೀರಾ?
0: ಹಾ ಹೇಳ್ತೀನಿ. ಸೂಫಿಗಳು ನಮ್ಗೆ ವಿಶ್ವ ಭ್ರಾತೃತ್ವ ಕಲ್ಪನೆಯನ್ನ ತಂದ್ಕೊಟ್ರು. ಇದ್ರೂ ಅದರದ ಮೇಲೆ ನಾವು ದರ್ಗಾ ಸಂಸ್ಕೃತಿಯನ್ನ ಇದ್ ಮಾಡ್ತೀವಿ. ಅಂದ್ರೆ ಸುನ್ನಿ ಸಂಪ್ರದಾಯದಲ್ಲಿ ದರ್ಗಾ ಸಂಸ್ಕೃತಿ ಒಂದು, ಯಾಕಂದ್ರೆ ಹಿರಿಕರನ್ನ ಗುರು ಪರಂಪರೆಯನ್ನ ಉಳಿಸ್ಕೊಳ್ಳೋದು ಅಂತೇಳಿ. ಆ ಸಂದರ್ಭಕ್ಕೆ ನಮ್ಮ ಅದರಲ್ಲಿ ಏನಾಗತ್ತೆ, ನಮ್ಮ ಉರುಸುಗಳು ಇದು ಹೇಗೆ ನೀವೆಲ್ಲ ಉತ್ಸವಗಳನ್ನ ಮಾಡ್ತೀರೋ ಹಾಗೆ ನಾವು ಆ ಇದಕ್ಕೆ ಸಂಬಂಧಪಟ್ಟಂತ
1: ಅಂದ್ರೆ ಸಭೆ ಕಾರ್ಯಕ್ರಮವಾಗಿ
0: ಮಾಡ್ತೀವಿ. ಅದನ್ನ ಗುರುಗಳನ್ನ ನೆನಪು ಮಾಡ್ಕೊಳ್ಳೋದು, ಇದ್ರಿಂದ ನಮ್ಮ ವಿಶ್ವ ಭ್ರಾತೃತ್ವ ಕಲ್ಪನೆ, ನಾವೆಲ್ಲರೂ ಸಹೋದರರು, ಮಾನವರೆಲ್ಲರೂ ಸಹೋದರರು ಕಾನ್ಸೆಪ್ಟ್ ಅಲ್ಲಿ ಅದು ಆಗ್ಬೇಕು ಅಂತ ಒಂದು ಕವಿತೆ ಬರೆದಿದ್ದೀನಿ. ಅದ್ರ ಶೀರ್ಷಿಕೆ ಇಟ್ಟಿದ್ದೀನಿ ಅನ್ನ ದೇವರು ಕನ್ನಡ ಅಂತ. ಚೆಲುವೆ ಮೈವೆತ್ತಿ ನಿಂತ ಬದುಕಿದು ಕನ್ನಡ, ಗಂಧವೇ ಮಣ್ಣಾಗಿ ಅರಳಿದ ನಾಡಿದು ಕನ್ನಡ, ಸಿರಿ ಸಮೃದ್ಧತೆಯ ತವರಿನ ನೆಲವಿದು ಕನ್ನಡ, ದಾನ ಚಿಂತಾಮಣಿಯ ಹಣೆಯ ಮಣಿ ಇದು ಕನ್ನಡ, ಸೋಹಂ ಎನ್ನದೆ ದಾಸೋಹ ನಡೆಸಿದ ನೆಲ ಕನ್ನಡ, ಲಕ್ಷ ಲಕ್ಷ ಶರಣರ ಭಕ್ತಿಗೆ ಬೆಳಗಿದ ಕನ್ನಡ, ಹಾದಿ ಬೀದಿಯಲ್ಲಿ ಹಾಡಿದ ಸೂಫಿಗಳ ಮುಕ್ತಿಯ ಕನ್ನಡ, ಕುಲದ ಬಲೆ ಬಿಡಿಸಿದ ದಾಸ ಶ್ರೇಷ್ಠರ ಕನ್ನಡ, ಪಂಪ ರನ್ನ ಪೊನ್ನ ಜಕಣರು ಬರೆದು ಕೆತ್ತಿದ ಕನ್ನಡ, ಆದಿಲ್ ಶಾಹಿಯ ಸ್ತುತಿಯ ಗಣಪ ಸರಸ್ವತಿ ಸ್ತೋತ್ರ ಕನ್ನಡ, ಗೋವಿಂದ ಭಟ್ಟರು ಶರೀಫರ ಗುರು ಶಿಷ್ಯರ ನುಡಿ ಕನ್ನಡ, ಹಂಪೆಯ ಶಿಲೆಯಲ್ಲಿ ಮೂಡಿದ ಕಲೆ ಕನ್ನಡ, ಕುಮಾರವ್ಯಾಸ ಗದುಗಿನ ನಾರಾಯಣರ ಭಾರತ ಕನ್ನಡ, ಕೋಟಿ ಚೆನ್ನಯ್ಯರ ಹೊನ್ನಿನ ಕತೆಯ ಕನ್ನಡ, ಸಿದ್ದಪ್ಪ ರಾಚಪ್ಪಾಜಿಯ ಮಂಟೇದನ ಧರೆಗೆ ದೊಡ್ಡದು ಕನ್ನಡ, ದತ್ತಾತ್ರೇಯ ಬಾಬಾ ಬುಡನ್ರ ಸೌಹಾರ್ದ ಕನ್ನಡ, ಬಪ್ಪ ಬ್ಯಾರಿಯ ಒಪ್ಪ ಕಡಲಿನ ಕನ್ನಡ, ಬಿಳಗಿರಿ ರಂಗಯ್ಯನ ಮೇಲುಕೋಟೆ ಚೆಲುವಯ್ಯನ ಚೆಲುವು ನಮ್ಮ ಕನ್ನಡ, ಕೆಚ್ಚೆದೆಯ ಕಿತ್ತೂರು ಬೆಳವಡಿಯ ಬೆಂಕಿ ಗುಡೆ ಕೋಟೆಯ ಗುಡುಗಿನ ಕನ್ನಡ, ಮೈಸೂರು ಹುಲಿಯ ಅಂತಃಕರಣದ ಒಡೆಯರ ವೀರ ಕೊಡವರ ಕನ್ನಡ, ಹಡಗಲಿ ಹೂವಿನ ಮಂಡ್ಯದ ಕಬ್ಬಿನ ಸಿಹಿ ಸವಿ ಕನ್ನಡ, ಕುಮಾರ ರಾಮನ ಕಂಠೀರವ ದೇವರಾಯನ ಜಗದಗಲದ ಕನ್ನಡ, ಚಿನ್ನದ ಖನಿಯ ಅದಿರಿನ ಗಣಿಯ ಮಾತಿನ ಗಿಣಿಯ ಕನ್ನಡ, ಹಡಪದ ಅಪ್ಪಣ್ಣನ ಅಣ್ಣ ಬಸವಣ್ಣನ ಅಕ್ಕಳ ಕಾಯಕದ ಕನ್ನಡ, ಜೋಗದ

0: ಯಾಣದ ಐಹೊಳೆ ಬಸದಿಯ ಹಳೆಯದಾಗದ ಬೀಡು ಕನ್ನಡ. ಚಾಮುಂಡಿ ಚೌಡೇಶ್ವರಿ ಬನಶಂಕರಿ ಹುಲಿಗವ್ವ ಎಲ್ಲಮ್ಮರ ಪವಾಡರ ಕನ್ನಡ. ಕಾರ್ತಿಕೇಯ ವಿರೂಪಾಕ್ಷ ಗವಿಗಂಗಾಧರ ಮಂಜುನಾಥನ ನೆಲವಿದು ಕನ್ನಡ. ಮಾಂಕಳಮ್ಮ ಮಂಚಲಮ್ಮ ಅಣ್ಣಮ್ಮರ ಕರಗದ ಸ್ವರ್ಗ ಇದು ಕನ್ನಡ. ತೊಗರಿ ಸಜ್ಜೆ ಕುಸುಬಿ ಭತ್ತ ಜೋಳ ರಾಶಿಯ ಅನ್ನದೇವರು ನನ್ನ ಈ ಕನ್ನಡ. ಅನ್ನದೇವರು ನನ್ನ ಈ ಕನ್ನಡ.
1: ವಾಹ್ ವಾಹ್ ಅಂತ ಹೇಳ್ಬೋದು. ಕನ್ನಡ ಕನ್ನಡ ಹಾಸವಿ ಕನ್ನಡ ಅಲ್ವಾ, ಅದು ಇಲ್ಲೇ ವ್ಯಕ್ತವಾಗ್ತಾ ಇದೆ ನಿಮ್ಮ ಕನ್ನಡ ಪ್ರೀತಿ. ಹಾಗೆ ನೀವು ನವ ಸಾಕ್ಷರ ಕೈಪಿಡಿ ಅಂತ ಹೇಳಿ ಬರ್ತಿದ್ದೀರ ಅಲ್ವಾ, ಇದನ್ನ ಯಾಕೆ ಬರಿಬೇಕು ಅಂತ ಅನ್ನಿಸ್ತು ನಿಮಗೆ?
0: ನಾವು ಮೊದಲು ಒಂದು 10 ವರ್ಷ ಸಾಕ್ಷರತಾ ಇಲಾಖೆ ಅಂತ ವಿಭಾಗದಲ್ಲಿ ಕೆಲಸ ಮಾಡಿದೆ. ಆಗಷ್ಟೇ ಈ ಸಾಕ್ಷರತಾ ಕಾರ್ಯಕ್ರಮಗಳು 2000 ಮುಂದುವರೆದು
1: ಚಲಿತಕ್ಕೆ
0: ಬಂದಿತ್ತು. ವಯಸ್ಕ ಶಿಕ್ಷಣ ಶಾಲೆಗಳು ಪ್ರಾರಂಭ ಆಗಿತ್ತು. ಆಗ ಈ ನಿರಂತರ ಶಿಕ್ಷಣ ಸಾಕ್ಷರತಾ ಕಾರ್ಯಕ್ರಮಗಳು ಬೆಳವಣಿಗೆ ಆಗಿತ್ತು. ನಾನು ಸಾಕ್ಷರತಾ ಅಭಿಯಾನದಲ್ಲಿ ಇದ್ದೆ ಸುಮಾರು ಒಂದು 10-15 ವರ್ಷ. ಈ ರಾತ್ರಿ ಶಾಲೆಗಳು ಅಲ್ಲೆಲ್ಲ ಓದಿಸೋದು, ಅವರಿಗೆ ಅಕ್ಷರಾಭ್ಯಾಸ ಮಾಡಿಸೋದು, ವಯಸ್ಕರ ಶಿಕ್ಷಣ ಅವ್ರಿಗೆ ತರಬೇತಿ ಕೊಡೋದು. ನಾನು ರಾಜ್ಯ ಸಂಪನ್ಮೂಲ ವ್ಯಕ್ತಿ ಆಗಿದ್ದೆ, ಹಾಗಾಗಿ ಅವರಲ್ಲಿ ನಾವು ರಾಜ್ಯ ಸಂಪನ್ಮೂಲ ಕೇಂದ್ರ ಅಂತ ಮೈಸೂರಲ್ಲಿದೆ, ಅವರು ಈ ತರ ನವ ಸಾಕ್ಷರರ ಕೈಪಿಡಿಗಳನ್ನ ಬರೆಸ್ತಾ ಇದ್ರು. ಜೀವನ ಅನ್ನುವಂತಹ ಒಂದು ಕೈಪಿಡಿ, ಅನಂತರ ತಲಾಖ್ ಅನ್ನುವಂತಹ ಒಂದು ಕೈಪಿಡಿ, ಈ ತರ ಎಲ್ಲ. ಆಮೇಲೆ ಗ್ರಾಮ ಪಂಚಾಯತಿ ಕಾನ್ಸೆಪ್ಟ್ ಬಂತು ಅವರಿಗೆ ತರಬೇತಿಗಳನ್ನ ಕೊಡಕ್ಕೆ.
1: ಅಕ್ಷರ ಅರಿವು ಮತ್ತು ಮಹಿಳೆ ಅಂತ ಹೇಳಿ
0: ಆ ಕಾನ್ಸೆಪ್ಟ್ ಅಲ್ಲೇ ನಾನು
1: ಹೆಣ್ಮಕ್ಳಿಗೆ ಕೂಡ ಅಕ್ಷರದ ಅರಿವು ಇರಬೇಕು ಅಂತ ಹೇಳಿ ನೀವು ಅಂದ್ರೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಹಗಲೊತ್ತು ರಾತ್ರಿ ಹೊತ್ತು ನೀವು ಶಿಕ್ಷಣ ಕೊಡ್ತಾ ಇರ್ಬೇಕು.
0: ಯಾಕಂದ್ರೆ ಆ ತಾಯಂದ್ರು ಅಕ್ಷರ ಕಲ್ತ್ರೆ ಮಾತ್ರ ತನ್ನ ಮಕ್ಕಳಿಗೆ ಅಕ್ಷರದ ಒಂದು ಮಹತ್ವ ತಿಳಿಸಕ್ಕೆ ಸಾಧ್ಯ. ನೀವು ಗಮನಿಸಿರ್ಬೋದು,
1: ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ
0: ಹೇಳ್ತೀವಲ್ಲ, ನೀವು ಗಮನಿಸಿರ್ಬೋದು ಇತ್ತೀಚೆಗೆ ತಾಯಿ ಕೂಲಿ ಮಾಡ್ತಿದ್ರು, ನನ್ನ ಮಗ ಕಾನ್ವೆಂಟ್ ಅಲ್ಲಿ ಓದ್ಬೇಕು ಅಂತ ಬಯಸ್ತಾರೆ, ಮಗಳು ಕಾನ್ವೆಂಟ್ ಅಲ್ಲಿ ಓದ್ಬೇಕು ಅಂತ. ಯಾಕೆ ಅಂತಂದ್ರೆ ಶಿಕ್ಷಣದ ಮಹತ್ವ,
1: ಉತ್ತಮ ಶಿಕ್ಷಣ ಕೊಡ್ಬೇಕು ಮಗುಗೆ ಅನ್ನೋದು ಅಂದ್ರೆ ಶಿಕ್ಷಣ ಮಹತ್ವ ನೀವು ಹೇಳ್ದಾಗೆ ಗೊತ್ತಾಗ್ಬೇಕು.
0: ತಾಯಿಯರಿಗೆ ನಾವು ಮೊದ್ಲು ಶಿಕ್ಷಿತರನ್ನಾಗಿ ಮಾಡ್ಬೇಕು. ಒಂದ್ ತಾಯಿ ಶಿಕ್ಷಣ ಕಲ್ತ್ರೆ ಮಕ್ಕಳಿಗೆ ನಾವು ಶಾಲೆಗಳಲ್ಲಿ ಕಳಿಸ್ಬೇಕು. ಶಾಲೆ ಬಿಡುವವರ ಸಂಖ್ಯೆ ಕಡಿಮೆ ಆಯ್ತು. ತಾಯಿ ಅಂದ್ರು ಯಾವಾಗ ವಿದ್ಯಾಭ್ಯಾಸ ಪಡ್ಕೊಂಡ್ರು ಅವರಿಗೆ ಇದ್ರ ಕುರಿತು ಅರಿವು ಬಂತು, ಮಕ್ಕಳನ್ನ ಅವರೇ ಎಳ್ಕೊಂಡು ಹೋಗಿ ಕೂರಿಸ್ತಿದ್ರು.
1: ಅಂದ್ರೆ ಮನೆ ಜವಾಬ್ದಾರಿನ ಆಗ ವಿಂಗಡನೆ ಮಾಡ್ಕೊಳ್ತಾ ಇದ್ರು, ಆದ್ರೆ ಆ ಬಳಿಕ ಅವರೇ ತಗೊಂಡು ಮಕ್ಕಳನ್ನ ಶಾಲೆಯತ್ತ ಕೊಂಡೊಯ್ದ್ರು.
0: ಅಂದ್ರೆ 14 ವರ್ಷದಿನ ಒಳಗಿನ ಮಕ್ಕಳಿಗೆ ಕೆಲ್ಸಕ್ಕೆಲ್ಲ ಹಿಂದೆ 10 ರೂಪಾಯಿ ತಂದ್ರೆ ಸಾಕು, ಅವನು ಅಕ್ಕಿ ಮಾರಿನೋ ಕಡ್ಲೆಕಾಯಿ ಮಾರಿನೋ ಹೋಟ್ಲ್ ಅಲ್ಲಿ ಸೇರ್ಕೊಂಡು ಖುಷಿ ಪಡೋರು ಹೋಗ್ಲಿ ಮಗ ಅಂತ. ಯಾವಾಗ ತಾಯಂದ್ರಿಗೆ ಶಿಕ್ಷಣದ ಅರಿವು ಬಂತು ಅವರು 10 ರೂಪಾಯಿಗೆ ಆಸೆ ಪಟ್ಟಿಲ್ಲ. ಮುಂದೆ ಅವನು ಓದಿ ಒಳ್ಳೆ ಯಾವ್ದೋ ಉದ್ಯೋಗಕ್ಕೆ ಸೇರ್ಲಿ ಅಥವಾ ದುಶ್ಚಟಗಳಿಂದ ದೂರ ಆಗ್ಲಿ, ನನ್ನ ಮಕ್ಕಳು ಒಳ್ಳೆ ಒಂದು ನಾಗರಿಕರಾಗ್ಲಿ ಅಂತ ತಾಯಿ ಹಾಗೆ ಯೋಚನೆ ಮಾಡಕ್ ಶುರು ಮಾಡಿದ್ಲು. ಹಾಗಾಗಿನೇ ನಾವು
1: ಸಾಕ್ಷರತಾ. ಆಮೇಲೆ ಶಿವಮೊಗ್ಗ ಜಿಲ್ಲೆಯ ಸಾಮರಸ್ಯ ತಾಣಗಳು
0: ಅದು ಬರ್ದಿದ್ದೀನಿ. ಅದು ಇತ್ತೀಚೆಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ನಮ್ಗೊಂದು ಅಸೈನ್ಮೆಂಟ್ ಸಿಕ್ಕಿತ್ತು. ಹಿಂಗೆ ಎಲ್ಲಾ ಕಡೆದು ಇಡೀ ಕನ್ನಡ
1: ಸರ್ವಧರ್ಮ ಸಮನ್ವಯ
0: ಕೇಂದ್ರವಾಗಿ ಶಿವಮೊಗ್ಗದ ಜಿಲ್ಲೆಯ ಸಾಮರಸ್ಯದ ತಾಣಗಳು ಅಂತ ಎಲ್ಲಾ ಊರುಗಳಲ್ಲಿ ಇರುವಂತಹ ದರ್ಗಾಗಳು, ಇರುವಂತಹ ಕ್ರಿಶ್ಚಿಯನ್ ಮಿಷನರೀಸ್ಗಳು, ಆನಂತರ ದೇವಾಲಯಗಳು ಎಲ್ಲವನ್ನ ಸೇರಿ ಒಂದು ಅದನ್ನ ಸಾಮರಸ್ಯದ ತಾಣಗಳು ಅಂತ ಬರೆದಿದ್ದೀವಿ. ಅದರಲ್ಲಿ ಭದ್ರಾವತಿ ಆಕಾಶವಾಣಿ ಇಲ್ಲಿರಕ್ ಹೋಗಿ ಭದ್ರಾವತಿ ಒಂಚೂರು ರೆಫರ್ ಮಾಡ್ತೀನಿ. ಇಲ್ಲಿ ನಾವು ವಸಾಹತು ಕಾಲದಲ್ಲಿ ಭದ್ರಾವತಿಯಲ್ಲೇ ಈ ಕಾಲೋನಿಗಳ ಒಂದು ಅಂದ್ರೆ ಸಾಮರಸ್ಯ ಅಂತ ಬಂತಲ್ಲ, ಸಾಮರಸ್ಯದ ಬದುಕಿಗೆ
1: ಈ ಓಣಿಗಳು ಇರ್ತಾ ಇತ್ತು. ಒಂದು ಜಾಗ ಸಮುದಾಯ ಕೇಂದ್ರಗಳು
0: ಹೇಗೆ ಅಂತಂದ್ರೆ ಬ್ರಿಟಿಷರು ಇಲ್ಲಿ ಬಂದಾಗ ವಸಾಹತು ಶಾಹಿ ಬಂತಲ್ಲ, ಆ ಕಾನ್ಸೆಪ್ಟ್ ಗೆ ನಮ್ಮಲ್ಲಿ MPM ಮತ್ತೆ
1: MPM
0: ಫ್ಯಾಕ್ಟರಿಗಳು ಓಪನ್ ಆಯ್ತಲ್ಲ, ಆ ಕಾಲದಲ್ಲಿ ಈ ವಸಾಹತು ಅಂದ್ರೆ ಎಲ್ಲರೂ ಜಾತಿ ಧರ್ಮದ ಯಾವ ಭೇದ ಭಾವ ಇಲ್ಲದೆ ಒಗ್ಗಟ್ಟಾಗಿ ಬದುಕೋದು ಮೊದಲು ಪ್ರಾರಂಭ ಆಗಿದ್ದು ಕರ್ನಾಟಕದಲ್ಲಿ ನಮ್ಮ ಭದ್ರಾವತಿಯಲ್ಲಿ. ಹಾಗಾಗಿ ನನ್ನ ಭದ್ರಾವತಿಯನ್ನ ಅದನ್ನ ವಸಾಹತು ಅಂದ್ರೆ ಒಂದು ಸಾಮರಸ್ಯದ ಬದುಕನ್ನ ಕಂಡುಕೊಂಡಿದ್ದು ಭದ್ರಾವತಿಯಲ್ಲಿ. ಅದಕ್ಕೆ ಯಾಕೆ ಅಂದ್ರೆ ಕಾಲೋನಿ
1: ಕುವೆಂಪು ಅವರ ವಿಶ್ವ ಮಾನವ ಸಂದೇಶವನ್ನ
0: ಭದ್ರಾವತಿಯಲ್ಲಿ ಬಂತು. ಅದಕ್ಕೆ ನಾನು ಎಲ್ಲ ಒಂದ್ ಕಡೆ ರೆಫರ್ ಮಾಡಿದೀನಿ. ಅದು ಈ ಸಾಮರಸ್ಯದ ಬದುಕಿಗೆ ಜನ ಅಂದ್ರೆ ಯಾವುದೇ ಭೇದ ಭಾವ ಇಲ್ಲದೆ

0: ಅವರೆಲ್ಲರೂ ಸಹೋದರ,
1: ಮಾನವರೆಲ್ಲರೂ ಸಮಾನರು ಜಗದಿ ಅಲ್ವಾ, ಹೀನ ಕುಲದ ಮನಸ್ಸನ್ನ ಬಿಡಿ ಅಂತ ಹೇಳಿ.
0: ಆ ತರದಲ್ಲಿ ನಾವು ಮಾನವರೆಲ್ಲ ಸಹೋದರರು, ವಿಶ್ವ ಭ್ರಾತೃತ್ವ ಕಲ್ಪನೆಯ ಒಂದು ತತ್ವದಲ್ಲಿ ಈ ಎಲ್ಲರೂ ಸಮಾನವಾಗಿ ಬದುಕಿದ್ದು ಮೊದಲಿಗೆ ಈ ಕಾಲೋನಿಗಳಲ್ಲಿ, ಕಾಲೋನಿಗಳು ಪ್ರಾರಂಭ ಆಗಿದ್ದು ವಸಾಹತುಶಾಹಿ ಕಾಲದಲ್ಲಿ. ಇಲ್ದಿದ್ರೆ ಹಿಂದೆಲ್ಲ ಏನಿತ್ತು ಹೇಳ್ರಿ, ಏರಿಯಾಗಳು ಬೇರೆ ಬೇರೆ ಇತ್ತು,
1: ಅವ್ರದೇ ಒಂದೇ ಪ್ರತ್ಯೇಕವಾಗಿರೋ
0: ಪ್ರತ್ಯೇಕ
1: ಆಚರಣೆ ಮಾಡುವಂತ ಜನಗಳ ಗುಂಪು ಬೇರೆಯಾಗಿ ಬದುಕ್ತಾ ಇದ್ರು.
0: ಇಲ್ಲಿ ಹಾಗಿಲ್ಲ, ಕಾಲೋನಿಗಳಲ್ಲಿ ಎಲ್ರು ಯಾರು ಆಫೀಸರ್ಸ್ ಇದ್ರಲ್ಲಿ, ಬೇರೆ ಬೇರೆಯವರು ಕಾರಕುನ್ರಿದ್ರು, ಬೇರೆ ಯಾವ್ದೇ ಇದ್ರಲ್ಲಿ ಇದ್ರು ಅವರು ಕಾಲೋನಿಗಳಲ್ಲಿ ಇರ್ತಿದ್ರು.
1: ಹಾಗೆ ನೀವು ದೇಶಭಕ್ತಿ ಗೀತೆ ಎಲ್ಲ ಹೇಳ್ಕೊಡ್ತಾ ಇದ್ರಿ ಅಂತ ಹೇಳಿದ್ರಿ, ನಿಮ್ ಬಾಯಲ್ಲಿ ಒಂದು ದೇಶಭಕ್ತಿ ಗೀತೆ ಕೇಳ್ಬೇಕಲ್ಲ.
0: ಹೇಳ್ತೀನಿ, ನಂಗೆ ತುಂಬಾ ಇಷ್ಟ ಚಿಕ್ಕ ಮಕ್ಕಳಿಗೆ ಕನ್ನಡದ ಒಂದು
1: ಮೌಲ್ಯ ತಿಳಿಸ್ಕೊಡ್ಬೇಕು.
0: ಮತ್ತೆ ನಾವು ಬೇರೆ ಯಾವುದೇ ಡಿಗ್ರಿಗಳನ್ನ ಪಡ್ಕೊಳ್ಳಿ, ಅದು ಫಸ್ಟ್ ನಮಗೆ ಕನ್ನಡ ಬೇಕು, ಕನ್ನಡವನ್ನ ಮಾತಾಡ್ಬೇಕು, ಕನ್ನಡವನ್ನ ಪ್ರೀತಿಸ್ಬೇಕು. ನಾವು ಯಾವುದೇ ಜಾತಿ ಧರ್ಮದವರು ಇರ್ಲಿ, ನಮ್ಗೆ ಕನ್ನಡದ ಮೇಲೆ ಪ್ರೀತಿ ಇರಬೇಕು, ಅಭಿಮಾನ ಇರಬೇಕು. ನಾನು ಅದಕ್ಕೆ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆಲ್ಲ ಈ ದೇಶಭಕ್ತಿ ಗೀತೆಗಳನ್ನ ಹೇಳ್ಕೊಡ್ತೀನಿ, ಅವೆಲ್ಲ ಬೇಸಿಗೆ ಶಿಬಿರಗಳ ಹೋಗಿ ಹೇಳ್ಕೊಡ್ತೀನಿ. ಯಾಕಂದ್ರೆ
1: ನಿಮಗೆ ಅಷ್ಟು ಆಸಕ್ತಿ ಮಕ್ಕಳ ಮೂಲಕ ಅಂದ್ರೆ ನಮ್ಮ ಮುಂದಿನ ಪ್ರಜೆಗಳು.
0: ಯಾಕಂದ್ರೆ ಸಂಶೋಧನೆಗಳು ಹೇಳ್ತಾವಲ್ಲ, 7 ವರ್ಷದವರೆಗೆ ಮಗುವನ್ನ ಅಪ್ಪುಗೆಯಲ್ಲಿ, ತಂದೆ ತಾಯಿ ಅಜ್ಜ ಅಜ್ಜಿ ಅಪ್ಪುಗೆಯಲ್ಲಿ ಬೆಳೆದ್ರೆ 70 ವರ್ಷದವರೆಗೂ ಅವನು ಒಳ್ಳೆ ನಾಗರಿಕನಾಗ್ತಾನೆ, ಒಳ್ಳೆ ಮನುಷ್ಯ ಆಗ್ತಾನೆ. ಯಾಕಂತಂದ್ರೆ ಅವನಿಗೆ ಆ ಒಂದು ರಕ್ಷೆ ಇದೆ ಅಂತ. ಅವನು 7 ವರ್ಷದ ತನಕ ಅಷ್ಟೇ, ಆಮೇಲೆ ಅಪ್ಕೋಬೇಕಾಗಿಲ್ಲ. ಆ 7 ವರ್ಷದೊಳಗೆ ಬ್ರೈನು ನಾನು ಸೇಫ್ ಅಂತ ತಿಳ್ಕೊಂಡ್ಬಿಟ್ಟು,
1: ಆ ಒಂದು ಆಪ್ಯಾಯತೆಯನ್ನು ನಾವು ಕೊಟ್ರೆ ಆ ಬಳಿಕ ಅವರು ಸಮಾಜಕ್ಕೆ ಬೇಕಾದ ಮಗು ಆಗ್ತಾರೆ.
0: ಚಿಕ್ಕ ಮಕ್ಕಳಿಗೆ ನಾವು ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟಂಗೆ ಮಾಡ್ಬಿಟ್ರೆ ತನ್ನಿಂತ ಆಮೇಲೆ ಕಲಿತವೆ ಅಂತ ದೇಶಭಕ್ತಿ ಗೀತೆ ಮಕ್ಕಳಿಗೆ ತುಂಬಾ ಕಡೆ ಕಲಿಸ್ತೀನಿ. ಒಂದ್ ಹಾಡು ಹೇಳ್ತೀನಿ,
1: ಖಂಡಿತ
0: ನಂಗೆ ತುಂಬಾ ಬಹಳಷ್ಟು ಹಾಡುಗಳನ್ನ ಹೇಳ್ತೀನಿ, ಚಿಕ್ಕದಾದಂತದ್ದು ಇಲ್ಲಿ ಹೇಳ್ತೀನಿ. 1000 ಬಗೆಯಲ್ಲಿ ಸಾಗುತ್ತಿದೆ ಸ್ವಾತಂತ್ರ್ಯ.

0: ಕನ್ನಡ ಕಾಲದ ಸಾಹಿತ್ಯ, ನವೋದಯ, ನವ್ಯ, ಆನಂತರ ವಚನ ಸಾಹಿತ್ಯದ ಕಾಲ, ಇತ್ತೀಚೆಗೆ ಮಹಿಳಾ ಸಂವೇದನೆ, ಮುಸ್ಲಿಂ ಸಂವೇದನೆ, ಈಗ ಬರ್ತಾ ಇರೋದು ತೃತೀಯ ಲಿಂಗಿಗಳ ಸಂವೇದನೆ. ಹಾಗೆ ಕಾಲ ಕಾಲಕ್ಕೆ ಈಗ ನಾವು ಜೆನ್ಜಿ ನೋಡಿ ಇನ್ನು ವಿದ್ಯಾರ್ಥಿ ಸಂವೇದನೆ ಅದು ಬರ್ಬೋದು, ಯಾಕಂದ್ರೆ ಕಾಲ ಕಾಲಕ್ಕೆ ಸಾಂದರ್ಭಿಕವಾಗಿ ಯಾವ್ಯಾವ
1: ಬದಲಾವಣೆ ಅಳವಡಿಸ್ಕೊಳ್ತಾ ಹೋಗ್ತೀವಿ,
0: ಅದ್ರಲ್ಲಿ ಸಾಹಿತ್ಯನು ಹಂಗೆ ಬೆಳವಣಿಗೆ ಆಗತ್ತೆ. ಅದನ್ನ ಹಿಂದೆ ನೋಡಿದ್ರೆ ದಲಿತ ಬಂಡಾಯ ಇವೆಲ್ಲವನ್ನ ಗುರುತಿಸ್ತೀವಲ್ಲ. ಹಾಗೆ ನನಗೆ ಸ್ವಲ್ಪ ವಚನ ಸಾಹಿತ್ಯ ಮತ್ತೆ ದಾಸ ಪರಂಪರೆ ಸೂಫಿ ಸಾಹಿತ್ಯ ಈ ಮೂರನ್ನ ಸ್ವಲ್ಪ ಕಂಪೇರಿಟಿವ್ ಆಗಿ ಯಾವಾಗ್ಲೂ ಯೋಚನೆ ಮಾಡ್ತಿರ್ತೀನಿ. ಅದ್ರಲ್ಲಿ ಬಸವ ಸಾಹಿತ್ಯವನ್ನ ನನಗೆ ಓದಕ್ಕೆ ಸಾಧ್ಯ ಆಗಿದ್ದು ಅಕ್ಕ ಮಹಾದೇವಿಯವರು, ಅಲ್ಲಮ್ಮ ಪ್ರಭುಗಳು, ಬಸವಣ್ಣನವರ ವಚನಗಳು. ಅದರಲ್ಲೂ ಎಲ್ಲ ವಚನಕಾರರು ಆದ್ಯರೆ, ಯಾಕಂತಂದ್ರೆ ನಾವು ಇವತ್ತಿನ ಕಾಲಕ್ಕೆ ಸರ್ಕಾರ ಬಸವಣ್ಣನವರ ಸಾಂಸ್ಕೃತಿಕ ನಾಯಕ ಅಂತ ಬಿಂಬಿಸಿರೋದ್ರ ಜೊತೆಗೆ ನಮ್ಗೆ ಎಲ್ಲರಿಗೂ ವಚನಗಳು ದಾರಿದೀಪ ಅಂತ ನಾನ್ ಅನ್ಕೊಂಡಿರೋದು. ನಾವೆಲ್ಲೋ ಎಡುವುದಾಗ ಅದನ್ನ ಸರಿ ದಾರಿಯಲ್ಲಿ ಹೋಗಕ್ಕೆ ವಚನಗಳು ಮಾರ್ಗದರ್ಶನ ನೀಡತ್ತೆ. ಎಷ್ಟೋ ಸತಿ ನಾವು ಎಲ್ಲದೂ ನಮ್ಗೆ ಬೇಕು ಅಂತ ಹೇಳ್ತೀವಿ, ಹೋಗ್ಬೇಕಾದ್ರೆ ಏನು ತಗೊಂಡೋಗಲ್ಲ ಅಂತ ಅದು ಶತಸಿದ್ಧ, ಎಲ್ರಿಗೂ ಗೊತ್ತು. ನಾವು ಬಿಳಿ ಬಟ್ಟೆ ಹಾಕಿದ್ದನ್ನು ತೆಗ್ದು ಹಾಕ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು, ಆದ್ರೂ ನಮಗೆ ಇರ್ಲಿ ಅಂತ ಒಂದ್ ಕಡೆ ಇರತ್ತೆ. ಅದನ್ನ ಶರಣರು ಎಷ್ಟೊಂದ್ ಚೆನ್ನಾಗಿ ಹೇಳಿದ್ದಾರೆ, ಆಯ್ದಕ್ಕಿ ಲಕ್ಕಮ್ಮ, ಆಯ್ದಕ್ಕಿ ಮಾರಯ್ಯ, ಒಂದ್ಸತಿ ಹಿಡಿ ಅಕ್ಕಿ ಜಾಸ್ತಿ ತಂದಿದ್ದೆ ಅದು ನಮ್ಗಲ್ಲ, ನಾನ್ ನೀವು ತರಬಾರ್ದಿತ್ತು ಅನ್ನೋದು ಒಂದು ಒಳ್ಳೆ ಸಂದೇಶವನ್ನ ಕೊಟ್ರು. ಹೀಗೆ ವಚನಗಳನ್ನ ನಿರ್ವಚನ ಮಾಡೋದು ಅಭ್ಯಾಸ ಮಾಡ್ಕೊಂಡೆ. ಮಕ್ಕಳಲ್ಲಿಯೂ ಅಷ್ಟೇ, ನಾನು ತುಂಬಾ ಶಾಲೆಗಳಿಗೆ ಹೋದ್ರೆ ಮಕ್ಕಳನ್ನ ಇಡೀ ಕಾರ್ಯಕ್ರಮ, ನಮ್ದೊಂದು ವೇದಿಕೆ ಇದೆ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಅಂತ, ಆ ವೇದಿಕೆ ಜಿಲ್ಲಾಧ್ಯಕ್ಷ ಶಿವಮೊಗ್ಗ, ಹಾಗಾಗಿ ನಿರಂತರವಾಗಿ ನಾವು ಈ ತರ ಸಾಹಿತ್ಯದ ಕಾರ್ಯಕ್ರಮಗಳನ್ನ ಶಾಲೆಗಳಲ್ಲಿ ಬೇರೆ ಕಡೆ ಮಾಡ್ತಾ ಇರ್ತೀವಿ. ಆಗ ನಾವು ಹೆಚ್ಚೆಚ್ಚು ಇವುಗಳನ್ನ ಮಾಡಕ್ಕೆ ಸಾಧ್ಯ ಆಯ್ತು. ಮಕ್ಕಳಲ್ಲಿ ವಚನ ನಿರ್ವಚನ ಮಾಡೋದು, ವಚನಗಳ ತಾತ್ಪರ್ಯ, ಅದರ ಗೂಢಾರ್ಥ, ಅದರ ಭಾವಾರ್ಥ, ವಚನಗಳು ಒಂದು ವಚನ ಅದಕ್ಕೆ ನೂರು ರೀತಿಯಾದಂತಹ ಆಯಾಮಗಳಲ್ಲಿ ಯೋಚನೆ ಮಾಡಕ್ ಹೇಗ್ ಸಾಧ್ಯ ಆಗುತ್ತೆ, ವಿದ್ಯಾರ್ಥಿಗಳಿಗೆ ಆ ಒಂದು ಆಯಾಮಗಳ ಯೋಚಿಸುವ ಶಕ್ತಿಯನ್ನ ನಾವು ಗುಮ್ಮಟಗಳ ಮೂಲಕ ಹೇಳ್ತೀವಿ. ಹಾಗಾಗಿ ನಾವು ಓದ್ತೀವಿ ಅದನ್ನ. ನಾವೀಗ ಒಂದು ವಚನ ಜ್ಞಾನದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತ, ಕೇಳು ನೋಡಯ್ಯ ಅಂತ ಹೇಳಿದ್ರು. ಈಗ ಬಸವಣ್ಣನವರು ಇವನಾರವ ಇವನಾರವ ಇವನಾರವ ಎಂದಿರು, ಇವರ ನಮ್ಮವ ನಮ್ಮವ ನಮ್ಮ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವನ ಮನೆಯ ಮಗನೆಂದೆನಿಸಯ್ಯ ಅಂತ ಒಂದು. ಇವತ್ತು ಆ ವಚನ ಇಟ್ಕೊಂಡ್ರೆ ಈ ದೊಂಬಿ ಗಲಾಟೆ ಯುದ್ಧ ಯಾವ್ದು ಆಗಲ್ಲ. ಯಾಕಂತಂದ್ರೆ ಇವ ನಮ್ಮವ ಅಂತ ಬಂತು ಅಂದ್ರೆ
1: ಶಾಂತಿ.
0: ಇವತ್ತಿನ ಸಂದರ್ಭಕ್ಕೆ ವಚನಗಳು ದಾರಿದೀಪ. ಆಸೆ ಅನ್ನೋದು ಅರಸಿಂಗಲ್ಲದೆ ನಮ್ಗಲ್ಲ ಅಂತ ಇದಕ್ಕೆ ಲಕ್ಕಮ್ಮ ಹೇಳ್ತಾರಲ್ಲ, ಹೌದು ಆಸೆ ಅನ್ನೋದು ನಮ್ಗಲ್ಲ, ಅದ್ ಯಾಕೆ ನಾವು ಜಾಸ್ತಿ ಹಿಡಿದಿಟ್ಕೊಳ್ಬೇಕು ಇಟ್ಕೊಳ್ಬೇಕು, ಅದನ್ನೇ ಎಲ್ಲರೂ ಹೇಳಿದ್ರು. ಅದ್ ನಾವು ಅದನ್ನ ಅಳವಡಿಸ್ಕೊಳಕ್ಕೆ ನಾವೆಲ್ಲೋ ದಾರಿ ತಪ್ತಿದೀವಿ ಅಂದಾಗ, ಸರಿ ದಾರಿಗೆ ಮಾರ್ಗದರ್ಶನ ತೋರಕ್ಕೆ ಈ ಬಸವಾದಿ ಶರಣರ ವಚನಗಳನ್ನ ನಾವು ಅರ್ಥಕೋಬೇಕು, ನಮ್ ಬದುಕಲ್ಲಿ ಅಳವಡಿಸ್ಕೊಳ್ಬೇಕು.
1: ನೋಡಿ ಈ ತರದ ಸಂಭಾಷಣೆಗಳಿಂದ ಅದೆಲ್ಲ ಸಾಧ್ಯವಾಗತ್ತೆ ಅಂತ ನಾವು ಅನ್ಕೊಳ್ಬಹುದು.
0: ಖಂಡಿತ ಆಗತ್ತೆ ಮಕ್ಕಳಿಗೆ. ಮೇಡಮ್, ನಾವಿವತ್ತು ತುಂಬಾ ಪ್ರೈಮರಿ ಹೈಸ್ಕೂಲ್ ಲೆವೆಲ್ಲಿನ ಮಕ್ಕಳಿಗೆ ಈ ತರದ ಜ್ಞಾನಗಳನ್ನ ವೃದ್ಧಿ ಮಾಡಬೇಕು. ಶಿಕ್ಷಕರು ಮಾಡ್ತಾರೆ, ಈ ತರ ಸಂಘ ಸಂಸ್ಥೆಗಳು ಈ ತರಹದ ಕಾರ್ಯಕ್ರಮಗಳನ್ನ ಮಾಡ್ಬೇಕು. ಯಾವಾಗ್ಲೂ ವರ್ಷಕ್ಕೊಂದ್ಸತಿ ಸರಸ್ವತಿ ಪೂಜೆ ಅದು ಇದು ಮಾಡೋದ್ಕಿಂತ ಹೊರತುಪಡಿಸಿ ಈ ತರಹದ ವಚನ ವಿಶ್ಲೇಷಣೆ
1: ಮಾಡಿ.
0: ದಾಸರು ಕುಲ ಕುಲ ಕುಲ ಎಂದು ಹೊಡೆದಾಡಿದಕ್ಕೆ ಕುಲದ ಮಹಿಮೆ ಏನಾದರೂ ಬಲ್ಲಿರಾ ಅಂತ ಕನಕದಾಸರು ಕೇಳ್ತಾರೆ. ಆ ಕಡೆ ಪಂಪ ಕೇಳ್ತಾನೆ ಇನ್ನು 10ನೇ ಶತಮಾನಕ್ಕೆ, ಮನುಷ್ಯ ಕುಲಂ ತಾನಂದೇವಲ್ಲ ಪಂಪ ಹೇಳಿದ್ವು. ಅದೇ 9ನೇ ಶತಮಾನದಲ್ಲಿ ಪಂಪ ಹೇಳ್ದ, 12ನೇ ಶತಮಾನದಲ್ಲಿ ಬಸವಣ್ಣನವ್ರು ಹೇಳಿದ್ದು ಅದೇ ಇವ ನಮ್ಮವ ನಮ್ಮವ ಅಂತ, 14ನೇ ಶತಮಾನದಲ್ಲಿ ಕನಕದಾಸರು ಹೇಳಿದ್ದು ಅದೇ, ಕೊನೆಗೆ ವಿಶ್ವಮಾನವ ತತ್ವ ಕುವೆಂಪು ಅವರು ಹೇಳಿದ್ದು ಅದನ್ನೇ. ಇಷ್ಟು ಒಂದೇ ತತ್ವ ಅಂದ್ರೆ ನಾವೆಲ್ಲರೂ ಒಂದು ಅನ್ನುವಂತಹ ಭಾವನೆ ಬರಕ್ಕೆ ಮಕ್ಕಳಲ್ಲಿ ಮೂಡಿಸ್ಬೇಕಾದ್ರೆ ಈ ತರಹದ ಯೋಚನೆಗಳನ್ನ ಮಾಡ್ಬೇಕು.
1: ಹಾಗಾಗಿ ಆ ಕೆಲಸವನ್ನ
0: ಸ್ವಲ್ಪ ಮಟ್ಟಿಗೆ ನಮ್ಮಲ್ಲಿ ಎಷ್ಟು ಸಾಧ್ಯ ಆಗತ್ತೋ ಅಂತಹ ಕಾರ್ಯಕ್ರಮಗಳನ್ನ ನಾವು ಹೆಚ್ಚು
1: ನಮ್ಮ ಎಲ್ಲಾ ಆಶಯಗಳು ಸಾಕಾರವಾಗ್ಲಿ ಅಂತ ಹೇಳಿ ನಮ್ಮ ಎಲ್ಲಾ ಕನ್ನಡ ಭಾರತಿ ಕೇಳುಗರಿಗೆ ಹಾಗೆ ನಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಪರವಾಗಿ ತಮಗೆ ಇಲ್ಲಿವರೆಗೂ ಬಂದು ತಾವು ನಮ್ಮೊಂದಿಗೆ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ.

0: ಅದ್ಭುತವಾಗಿತ್ತು. ಹಾಗೆ ಹಸೀನಾ ಅವ್ರೆ, ನೀವು ವಚನಕಾರರಾಗಿ ಕೂಡ ಕಾರ್ಯನಿರ್ವಹಣೆ ಮಾಡಿದ್ರಿ, ಅಂದ್ರೆ
1: ವಚನ ನಿರ್ವಚನ ಮಾಡ್ತೀನಿ,
0: ವಚನ ನಿರ್ವಚನ ಮಾಡ್ತಾ ಇದ್ರ, ಅದನ್ನ ನೀವು ಹೇಗೆ ಆಸಕ್ತಿ ಹೇಗ್ ಬಂತು ಮತ್ತೆ ಅದನ್ನ ನೀವು ಮಾಡ್ತೀರಾ ಈಗ ಸ್ವಲ್ಪ?
1: ಸಾಹಿತ್ಯದ ಒಲವು ಅಂದಾಗ ನಾವು ನೋಡ್ತೀವಲ್ಲ ಹಳೆ

0: ಡಾಕ್ಟರ್ ಎಚ್ ಕೆ ಹಸೀನ್ ಅವರೇ, ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್, ನಮಸ್ಕಾರ.
2: ಇದುವರೆಗೂ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಲೇಖಕಿ ಕವಯತ್ರಿ ಡಾಕ್ಟರ್ ಹಸೀನಾ ಎಚ್ ಕೆ ಅವರೊಂದಿಗೆ ಒಂದು ಆತ್ಮೀಯ ಸಂವಾದ ಕೇಳಿದೆ. ಪ್ರಸ್ತುತಿ ವಿದ್ಯಾ ಕರಂತ್, ಸಮಗ್ರ ನಿರ್ವಹಣೆ ನಂದನ್ ಕುಮಾರ್ ಎಲ್ಲ. ಇಂದಿನ ಕನ್ನಡ ಭಾರತಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಇನ್ನೀಗ ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶವನ್ನು ಕೇಳುತ್ತೀರಿ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ
4: ನಮಸ್ಕಾರ. ಆಕಾಶವಾಣಿ ಸಮಾಚಾರ ಕೆ ಸಾಥ್ ಮೇ ಪ್ರಶಾಂತ್ ಕುಮಾರ್. प्रधानमंत्री नरेंद्र मोदी ने कहा है कि देश रिफॉर्म एक्सप्रेस पर तेजी से आगे बढ़ रहा है

ಗೀತಾ ಚಂದ್ರಿಕೆ ಮೆಲೋಡಿ ಟೈಮ್. ಸುಮಧುರವಾಗಿರುವ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು

ಮೊದಲಿಗೆ ಕೇಳಿ 143 ಚಿತ್ರದಿಂದ ಆಯ್ದ ಗೀತೆ ಕಾವ್ಯಮಯಿ ಹಾಗೂ ಚಂದ್ರಕಾಂತ್ ಗೀತೆಗೆ ಧ್ವನಿಯಾಗಿದ್ದಾರೆ. ವಿನೋ ಮನಸ್ಸು ಅವರ ಸಂಗೀತ ಸಂಯೋಜನೆ.

ಇದುವರೆಗೆ ನೀವು ಕೇಳಿದ್ದು ಅಗ್ರಜ ಚಿತ್ರದಿಂದ ಆಯ್ದ ಗೀತೆಯಾಗಿತ್ತು, ಶಂಕರ್ ಮಹಾದೇವನ ಹಾಗೂ ಸಂಗಡಿಗರ ಧ್ವನಿ ಇತ್ತು, ಪಾಂಚಜನ್ಯ ಬರೆದಿದ್ದಂತಹ ಗೀತೆಗೆ ನಂದನ್ ರಾಜ್ ಅವರ ಸಂಗೀತ ನಿರ್ದೇಶನ ಇತ್ತು. ಇನ್ನೀಗ ಹಿಂದಿ ಗೀತೆಗಳನ್ನು ಕೇಳುವಂತಹ ಸರದಿ, ಮೊದಲಿಗೆ ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್.

ಮೆಹಬೂಬ ಚಿತ್ರದ ಗೀತೆಯನ್ನು ಕೇಳೋಣ. ಆಡಿದರೆ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್, ಆನಂದ್ ಭಕ್ಷಿ ವಿರಚಿತ ಗೀತೆಗೆ ರಾಹುಲ್ ದೇವ್ ಬರ್ಮನ್ ಅವರ ಸಂಗೀತ.

ಇಲ್ಲಿ ತನಕ ನೀವು ಕೇಳಿದ್ದು ರವೀಂದ್ರ ಜೈನ್ ಬರೆದು ಸಂಗೀತ ನಿರ್ದೇಶನ ಮಾಡಿದಂತಹ ಕೆ ಜೆ ಯೇಸುದಾಸ್ ಅವರು ಹಾಡಿದಂತಹ ಚಿತ್ ಚೋರ್ ಈ ಚಿತ್ರದಿಂದ ಆಯ್ದ ಗೀತೆಯಾಗಿತ್ತು. ಬನ್ನಿ ಇನ್ನೊಂದು ಗೀತೆಯನ್ನ ಕೇಳೋಣ. ಇದು ಜಮೀನ್ ಆಸ್ಮಾನ್ ಈ ಚಿತ್ರದಿಂದ ಆಯ್ದ ಗೀತೆ. ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಗೀತೆ ಮೂಡಿ ಬರ್ತಾ ಇದೆ. ಅಂಜಾನ್ ಅವರು ಬರೆದಂತಹ ಗೀತೆಗೆ ಆರ್ ಡಿ ಬರ್ಮನ್ ಅವರ ಸಂಗೀತ.

ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಪ್ರಮುಖ ಕಾರ್ಯಕ್ರಮಗಳು. ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ ಶ್ರೇಯ ವಿ ಮೂರ್ತಿ ಹಾಗೂ ಸಗಡಿಗರು ಹಾಡಿರುವಂತಹ ಭಕ್ತಿ ಗೀತೆಗಳನ್ನು ಬಿತ್ತರಿಸುತ್ತೇವೆ. 6:30 ಚಿಂತನ ಡಾಕ್ಟರ್ ಕೆಆರ್ ಸಂಧ್ಯಾರೆಡ್ಡಿ ಅವರಿಂದ, 6:35 ಹಾಗೂ ಸಂಜೆ 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿ ಕೆ ಸುಮತಿ ಅವರಿಂದ. 6:40 ದೇಶಭಕ್ತಿ ಗೀತೆಗಳು, 6:50 ರೈತರಿಗೆ ಸಲಹೆ, 7:15 ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಾಯೋಜಿತ ಕಾರ್ಯಕ್ರಮ ರೇಷ್ಮೆ ಸಿರಿ, ರೇಷ್ಮೆ ಕೃಷಿ ಪ್ರಾರಂಭಿಸಲು ಭೂಮಿ ಆಯ್ಕೆ, ಮಣ್ಣು ಪರೀಕ್ಷೆ ಹಾಗೂ ಹಿಪ್ಪು ನೆರಳೆ ನಾಟಿ ಕ್ರಮ, ಈ ಕುರಿತಂತೆ ಭಾಗವಹಿಸಲಿದ್ದಾರೆ ಡಾಕ್ಟರ್ ಮಂಜುನಾಥ್. ಇವರು ಮೇಲ್ವಿಚಾರಣಾ ದಳ ರೇಷ್ಮೆ ಸಹಾಯಕ ನಿರ್ದೇಶಕರು. ಇವರು ಭಾಗವಹಿಸಿ ಮಾತನಾಡಲಿದ್ದಾರೆ. ಇನ್ನು ಬೆಳಿಗ್ಗೆ 8:50 ಕಗ್ಗದ ಸಿರಿ, 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ಕೇಳುತ್ತಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಮಧ್ಯಾಹ್ನ 11:35 ಆರೋಗ್ಯ ಸಂಚಿಕೆ, ಚರ್ಮ ಸಮಸ್ಯೆಗಳಲ್ಲಿ ಒಂದಾದ ಹುಳುಕಡ್ಡಿ ಹಾಗೂ ಕೂದಲು ಉದುರುವಿಕೆಗೆ ಕಾರಣಗಳು ಹಾಗೂ ಚಿಕಿತ್ಸೆ ಕುರಿತಂತೆ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ರಕ್ಷಿತ ಡಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಮಧ್ಯಾಹ್ನ 1:00 ಪ್ರಗತಿಪಥ, ಪಿಎಂ ಪರ್ ಡ್ರಾಪ್ ಮೂವ್ ಕ್ರಾಪ್, ಈ ಕುರಿತಂತೆ ಮಾಹಿತಿ ಸಿಗಲಿದೆ. ಇನ್ನು ಮಧ್ಯಾಹ್ನ 2:40 ಗಾಂಧಿ ಸ್ಮೃತಿ ಪ್ರಸಾರವಾಗಲಿದೆ. ಸಂಜೆ 6:30 ಅವಲೋಕನ ಕಾರ್ಯಕ್ರಮ, 6:51 ಕೃಷಿರಂಗ, ಟೊಮ್ಯಾಟೋ ಬೆಳೆಯ ಸಮಗ್ರ ಬೇಸಾಯ ಕುರಿತಂತೆ ಡಾಕ್ಟರ್ ಅನಿಲ್ ಕುಮಾರ್ ಎನ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಜನಪದ ಸಂಗೀತ, ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಇ ಶಿವಶಂಕರ ಶಾಸ್ತ್ರಿ ಅವರಿದ್ದ ಭಜನೆ ಪದಗಳನ್ನು ನೀವು ಕೇಳ್ತೀರಿ. ರಾತ್ರಿ 7:45 ಕನ್ನಡ ಚಿತ್ರಗೀತೆಗಳನ್ನು ನಡೆಸಿದ ಕಾರ್ಯಕ್ರಮ ಸಿರಿಗಂಧ. ನಾಳೆ ರಾತ್ರಿ 9:15 ಗಣೇಶ್ ದೇಸಾಯಿ ಅವರು ಹಾಡಿರುವಂತಹ ಭಾವಗೀತೆಗಳು. 9:30 ಕರೆಂಟ್ ಅಫೇರ್ಸ್ ಕೇಳುತ್ತಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10:00 ಏಷ್ಯನ್ ಗೇಮ್ಸ್ 2026 ನಾಳಿನ ದಿನದ ಆಟದ ಮುಖ್ಯಾಂಶಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ನಂತರ ಎಂದಿನಂತೆ ಗೀತಚಂದ್ರಕ್ಕೆ ಮೆಲೋಡಿ ಟೈಮ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಋತುಗಳೇ, ಎಲ್ಲ ಕಾರ್ಯಕ್ರಮಗಳು ನಿಮ್ಮ ಮೆಚ್ಚಿನ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ನಾಳೆ ಇಡೀ ದಿನ ಪ್ರಸಾರವಾಗಲಿವೆ.

ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಸಮಯ 11:05 ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: Indian Skuri Sinkal Noble bagged the silver medal in the men's skiff opening race 9 of the Asian Games sailing competition. And that is the end of this news bulletin.
1: ಆಕಾಶವಾಣಿ ಬೆಂಗಳೂರು ಮೀಡಿಯಂ ಎತ್ತರಂಗದ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೆಯೇ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್. ಕೇಳುಗರೆ, ಈಗ ವೇಳೆ 11:18. ಇಲ್ಲಿಗೆ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಮತ್ತೆ ನಮ್ಮ ನಿಲಯದ ನಾಳೆಯ ಬೆಳಗಿನ ಪ್ರಸಾರ ಕಾರ್ಯ 5:55 ಆರಂಭವಾಗುವುದು. ಇನ್ನು ನಿಮ್ಮ ಬಾನುಲಿಗೆರೆಯ ಗಣಪತಿ ಆರ್ ಭಟ್ಟಿಗೆ ಹೊರಡಲು ಅನುಮತಿಯನ್ನು ನೀಡಿ. ಶುಭರಾತ್ರಿ, ಜೈ ಹಿಂದ್.